ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಚಂದ್ರಮಾನ ಆಷಾಢ, ಯೋಗಶೂಲ, ಕರ್ಣಭದ್ರ, ಸೌರಕಟಕ, ಆಷಾಢ ಬಹುಳ. ದಿನಾಂಕ 5/8/2026, ಬುಧವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಲೇಖಕಿ ಶ್ವೇತಾ ಬಿಡೇರವರ ಒಂದು ಮೌಲ್ಯದ ಕಥೆಯನ್ನು ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾರವರು. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು, ಗಾದೆಗಳ ಮಹತ್ವದ ಬಗ್ಗೆ ಹೊಸನಗರ ದಿನೇಶ್ ರವರು ತಿಳಿಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ. ಪರಿಸರಕ್ಕಾಗಿ ನಾವಲ್ಲ, ನಮಗಾಗಿ ಪರಿಸರ. ಈ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಆರ್ಜೆ ಅರ್ಪಿತರವರು ಎನ್ವಿರಾನ್ಮೆಂಟ್ ಅವೇರ್ನೆಸ್ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚೆಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳರವರು ಲೋವರ್ ಮ್ಯೂಸಿಯಂ ಪರಿಚಯ ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಚೇತನ್ ಹಾಸನ್ರವರು ಸ್ವರಚಿತ ಕವನಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00 ನೇರ ಫೋನಿನ್ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕತೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಇದರಲ್ಲಿ ಅಮರ ಪ್ರೇಮಿ ಕಥೆಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 11:00 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ಎಂದಿಗೂ ಮರೆಯದ ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು ಏಡಿ ಸಾಂಬಾರ್ ಮತ್ತು ಫಿಶ್ ಫ್ರೈ ಬಗ್ಗೆ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ, ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪನ ಓದು ಮತ್ತು ಇಂಗ್ಲಿಷ್ ಲರ್ನಿಂಗ್ ಕಾರ್ಯಕ್ರಮವನ್ನು ವಿಜಯ ಗಣೇಶ್ ರವರು ನಡೆಸಲಿದ್ದಾರೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರವರು ನಡೆಸಲಿದ್ದಾರೆ. ಇದರಲ್ಲಿ ಮೂಗಿನ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಲಿದ್ದಾರೆ. ಇದರಲ್ಲಿ ಮಹಾರಾಜ ಗೃಹ ವೈಭವ ಫರ್ನಿಚರ್ ಪಾರ್ಟ್ 1 ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಸುಬ್ರಹ್ಮಣ್ಯ ಐತಾಳ್ ಅವರಿಂದ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಹೊರಗೆ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಲ್ವಾ? ಈ ಸುಂದರವಾದ ಬೆಳಗಿನ ಹೊತ್ತಿನಲ್ಲಿ ಚಹಾದ ಪ್ರತಿ ಸಿಪ್ ಜೊತೆಗೆ ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆ ಯೋಚನೆ ಕೊಡೋಣ ಅಂತ ಇವತ್ತು ಒಂದು ಸೂಪರ್ ಮಾತನ್ನ ತಂದಿದ್ದೀನಿ. ಏನ್ ಗೊತ್ತಾ, ಜೀವನ ಅಂತಂದ್ರೆ ಬರೀ ವಯಸ್ಸಾಗೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರತಿ ದಿನವೂ ನಮ್ಗೆ ಸ್ವಲ್ಪ ಹೆಚ್ಚು ಅರಿವಾಗುವುದು ಅಂತ ಅರ್ಥ. ಯೋಚನೆ ಮಾಡಿ ಸ್ನೇಹಿತರೆ, ಕ್ಯಾಲೆಂಡರ್ನಲ್ಲಿ ದಿನಗಳು ಉರುಳ್ತಾ ಹೋಗುತ್ತೆ, ವರ್ಷಗಳು ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ಏಜು ಕೂಡ ಅಷ್ಟೇ ಬೆಳೀತಾ ಹೋಗುತ್ತೆ. ಆದ್ರೆ ನಾವು ದಿನನಿತ್ಯ ಕಲಿಯೋ ಪಾಠಗಳು, ನಮ್ಗೆ ಸಿಗೋ ಅನುಭವಗಳು ಹೆಚ್ಚಾದ್ರೆ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ ಅಲ್ವಾ? ಹೌದು, ನಾವೆಲ್ಲ ಯೋಚನೆ ಮಾಡ್ತೀವಿ, ಅಯ್ಯೋ ಮತ್ತೊಂದು ವರ್ಷ ಕಳೀತು, ನಂಗೆ ವಯಸ್ಸಾಗ್ತಾ ಇದೆ ಅಂತ. ಆದ್ರೆ ಲೈಫ್ ಅಂದ್ರೆ ಕೇವಲ ತಲೆಯಲ್ಲಿ ಬಿಳಿ ಕೂದಲು ಬರೋದಲ್ಲ ಸ್ನೇಹಿತರೆ, ಅಥವಾ ಮುಖದ ಮೇಲೆ ಸುಕ್ಕು ಬೀಳೋದಲ್ಲ. ಜೀವನ ಅಂದ್ರೆ ಮೆಚುರಿಟಿ. ಇನ್ನೊಂದು ವರ್ಷ ಜಾಸ್ತಿ ಆಯ್ತು ಅನ್ನೋದ್ಕಿಂತ ಈ ಒಂದು ವರ್ಷದಲ್ಲಿ ನಾನು ಎಷ್ಟು ಕಲ್ತಿದ್ದೀನಿ, ಎಷ್ಟು ಜನರನ್ನು ಅರ್ಥ ಮಾಡ್ಕೊಂಡೆ, ಎಂತಹ ಸನ್ನಿವೇಶಗಳನ್ನ ಎದುರಿಸಿ ಗಟ್ಟಿಯಾದೆ ಅನ್ನೋದು ಮುಖ್ಯ. ವರ್ಷಗಳು ಹೆಚ್ಚಾದ್ರೆ ವಯಸ್ಸು ಬೆಳೆಯುತ್ತೆ, ಇದು ಪ್ರಕೃತಿಯ ನಿಯಮ, ಇದಕ್ಕೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅನುಭವಗಳು ಹೆಚ್ಚಾದ್ರೆ ವ್ಯಕ್ತಿತ್ವ ಬೆಳೆಯುತ್ತೆ, ಇದು ನಮ್ಮ ಕೈಯಲ್ಲಿದೆ ಅಲ್ವಾ? ಎಸ್, ನಾವು ಸೋಲ್ಬಹುದು ಗೆಲ್ಬಹುದು, ಆದ್ರೆ ಪ್ರತಿ ಅನುಭವವು ನಮ್ಮನ್ನ ನೆನ್ನೆಗಿಂತ ಇವತ್ತು ಬೆಟರ್ ಮನುಷ್ಯನನ್ನಾಗಿ ಮಾಡುತ್ತೆ. ಅದಕ್ಕೆ ಹೇಳೋದು, ವಯಸ್ಸಾಗೋದನ್ನ ನೋಡಿ ಬೇಜಾರ್ ಮಾಡ್ಕೊಳ್ಬೇಡಿ, ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಯನ್ನ ನೋಡಿ ಖುಷಿ ಪಡಿ. ಸೊ ಇವತ್ತಿನ ದಿನ ನಿಮಗೊಂದು ಸೂಪರ್ ಅನುಭವ ಕೊಡಲಿ, ನಿಮ್ಮ ವ್ಯಕ್ತಿತ್ವ ಮತ್ತಷ್ಟು ಬೆಳಗಲಿ ಅಂತ ಹಾರೈಸುತ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಮತ್ತೊಂದು ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದ್ರೆ, ಇವತ್ತು ನಾವು ಕಲಿಬೇಕಾದ ಮುಖ್ಯ ಪಾಠ ಅಂತಾನೆ ಅನ್ಕೊಳ್ಳಿ, ಇನ್ನೊಬ್ಬರನ್ನ ಅಳಿಯೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಅಂದ್ರೆ ಇನ್ನೊಬ್ಬರನ್ನ ಟೀಕ್ಸೋದಾಗ್ಲಿ, ತೀರ್ಪು ಕೊಡೋದಾಗ್ಲಿ, ಅಥವಾ ಮಾಪನ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸಾಮರ್ಥ್ಯ, ನಿಮ್ಮ ದೌರ್ಬಲ್ಯ ಮತ್ತು ನಿಮ್ಮ ಮನಸ್ಸಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ನೀತಿ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಬ್ಬ ಗುರು ಮತ್ತು ಅವರ 4 ಜನ ಶಿಷ್ಯರು ಇರ್ತಾರೆ. ಈ ಶಿಷ್ಯರೆಲ್ಲ ತಾವು ಬಹಳ ಬುದ್ಧಿವಂತರು, ಜ್ಞಾನಿಗಳು ಅಂತ ತಿಳ್ಕೊಂಡಿರ್ತಾರೆ ಮತ್ತು ಉಳಿದ ಶಿಷ್ಯರನ್ನೆಲ್ಲ ಸದಾ ಮಾಪನ ಮಾಡ್ತಾ.

ಹೇಳುತ್ತಾರೆ. ಒಂದು ದಿನ ಗುರುಗಳು ಎಲ್ಲರನ್ನು ಕರೆದು, ನಾಳೆ ಬೆಳಗ್ಗೆ ನೀವು ನಾಲ್ಕು ಜನರು ಬೇರೆ ಬೇರೆ ದಾರಿಯಲ್ಲಿ ಊರಿನಿಂದ ಹೊರಗೆ ಹೋಗಿ, ಸಂಜೆ ಹಿಂತಿರುಗುವಾಗ ನೀವು ಯಾರನ್ನೂ ಮಾತನಾಡಿಸಬಾರದು, ಯಾರನ್ನೂ ಅಳೆಯಬಾರದು, ಯಾರ ಬಗ್ಗೆಯೂ ಕೂಡ ಅಭಿಪ್ರಾಯ ರೂಪಿಸಬಾರದು. ಅಕಸ್ಮಾತ್ ಯಾರನ್ನಾದರೂ ನೀವು ಆ ರೀತಿ ಮಾಪನ ಮಾಡಿದರೆ, ನನ್ನ ಬಳಿ ಬರುವ ಮುಂಚೆ ನೀವೇ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ನಿಮ್ಮ ಮಾಪನ ಮಾಡಿಕೊಳ್ಳಬೇಕು ಅಂತ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಇದಕ್ಕೆ ಶಿಷ್ಯರೆಲ್ಲ ಒಪ್ಕೊಂಡು ಹೊರಡ್ತಾರೆ. ಆಗ ಮೊದಲನೇ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬನು ಜೋರಾಗಿ ನಗುತ್ತಾ ವಿಚಿತ್ರವಾಗಿ ಕುಣಿತಾ ಇದ್ದ. ಇದನ್ನ ನೋಡಿದ ಶಿಷ್ಯ ತಕ್ಷಣ ಮನಸ್ಸಿನಲ್ಲಿ ಅಂದ್ಕೊಂಡ, ಛೇ, ಇವನೆಂತ ಹುಚ್ಚ, ಬುದ್ಧಿ ಇಲ್ಲದವನು. ಆದರೆ ಗುರುಗಳ ಮಾತು ನೆನಪಾಗಿ ಅವನು ಆ ಕಲ್ಲಿನ ಮೇಲೆ ಕೂತ್ಕೊಂಡು ತನ್ನನ್ನು ತಾನೇ ಕೇಳ್ಕೊಂಡ, ನನಗೆ ಯಾಕೆ ಇವನ ನಡತೆ ವಿಚಿತ್ರ ಅನ್ಸಿತು? ನಾನು ಇವನ ನಗುವನ್ನ ಯಾಕೆ ಸ್ವೀಕರಿಸಲು ತಯಾರಿಲ್ಲ? ಬಹುಶಃ ನನ್ನ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಶಾಂತವಾಗಿಲ್ಲ, ಅದಕ್ಕೆ ನಾನು ಬೇರೆಯವರ ಖುಷಿಯನ್ನ ಸಹಿಸಲಾಗುತ್ತಿಲ್ಲವೇ ಅಂತ ಶಿಷ್ಯ ಅನ್ಕೊಳ್ತಾನೆ. ಹಾಗೆ ಎರಡನೇ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬ ರೈತ ಮಣ್ಣಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಅಯ್ಯೋ, ಇವನಿಗೆ ಬೇರೆ ಕೆಲಸವೇ ಸಿಗ್ಲಿಲ್ಲವೇ, ಇವನು ಬರೀ ಮಣ್ಣಿನಲ್ಲೇ ದುಡಿಯುತ್ತಿದ್ದಾನಲ್ಲ ಎಂದು ಮಾಪನ ಮಾಡಿದ. ತಕ್ಷಣ ಅವನು ಸಹ ಆ ಕಲ್ಲಿನ ಮೇಲೆ ಕೂತ್ಕೊಂಡು, ನಾನು ಯಾಕೆ ದುಡಿಮೆಯನ್ನ ಹೀಗೆ ಅಳೆಯುತ್ತಿದ್ದೇನೆ? ನಾನು ಬೆವರು ಸುರಿಸಲು ತಯಾರಿಲ್ಲವೇ? ನನ್ನ ಕೆಲಸ ಇವನ ಕೆಲಸಕ್ಕಿಂತ ಶ್ರೇಷ್ಠ ಅಂತ ನಾನು ಯಾಕೆ ಅಂದ್ಕೊಂಡೆ ಅಂತ ಎರಡನೇ ಶಿಷ್ಯ ಮನಸ್ಸಲ್ಲಿ ಅನ್ಕೊಳ್ತಾನೆ. ಸಂಜೆ ನಾಲ್ಕು ಜನ ಶಿಷ್ಯರು ಹಿಂದಿರುಗಿದರು. ಆಗ ಗುರುಗಳು, ಹೇಗಿತ್ತು ನಿಮ್ಮ ದಿನ? ನಗುತ್ತಾ ಕೇಳಿದರು. ಆಗ ಶಿಷ್ಯರು ಹೇಳ್ತಾರೆ, ಗುರುಗಳೇ, ನಾವು ಬೇರೆಯವರನ್ನ ಮಾಪನ ಮಾಡೋದಕ್ಕೆ ಹೋದಾಗ್ಲೆಲ್ಲ ಕೊನೆಗೆ ನಮ್ಮನ್ನ ನಾವೇ ಪರೀಕ್ಷಿಸಿಕೊಳ್ಳಬೇಕಾಯಿತು. ಗುರುಗಳೇ, ನಾವು ಬೇರೆಯವರಲ್ಲಿ ಕಂಡ ದೋಷಗಳು ವಾಸ್ತವವಾಗಿ ನಮ್ಮೊಳಗಿನ ದೋಷಗಳೇ ಆಗಿದ್ದವು ಅಂತ ಶಿಷ್ಯರು ಹೇಳ್ತಾರೆ. ಸೋ ಸ್ನೇಹಿತರೆ, ಇವತ್ತಿನ ಪಾಠ ಇದು. ಏನಪ್ಪ ಅಂತಂದ್ರೆ, ಯಾರಾದರೂ ತಪ್ಪು ಮಾಡಿದಾಗ, ನಮ್ಮ ಮನಸ್ಸಿಗೆ ಬೇಜಾರಾದಾಗ ಅಥವಾ ಕೋಪ ಬಂದಾಗ, ಇನ್ನೊಬ್ಬರ ಕಡೆ ಬೊಟ್ಟು ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ನಿಲ್ಲಿ, ನಿಮ್ಮೊಳಗೆ ಇಣುಕಿ ನೋಡಿ. ನಾವು ಯಾರನ್ನ ಟೀಕಿಸ್ತಿದ್ದೇವೋ ಆ ಗುಣಕ್ಕೆ ಸಂಬಂಧಿಸಿದ ಏನೋ ಒಂದು ಅಪೂರ್ಣತೆ ನಮ್ಮಲ್ಲಿ ಇರುತ್ತೆ. ನೀವು ಇನ್ನೊಬ್ಬರನ್ನ ತಪ್ಪು ಅಂತ ಮಾಪನ ಮಾಡುವಾಗ, ವಾಸ್ತವವಾಗಿ ನಿಮ್ಮದ್ದೇ ಮೌಲ್ಯಗಳು, ನಿಮ್ಮದ್ದೇ ಕಲ್ಪನೆಗಳು ಮತ್ತು ನಿಮ್ಮದ್ದೇ ಗೊಂದಲಗಳ ಬಗ್ಗೆ ಆಚೆ ತೋರಿಸುತ್ತೆ ಅಷ್ಟೇ. ಸೋ ಸ್ನೇಹಿತರೆ, ಬೆಳಗ್ಗಿನ ಈ ಹೊಸ ದಿನದಲ್ಲಿ ಒಂದು ಪ್ರತಿಜ್ಞೆ ಮಾಡೋಣ. ಇವತ್ತಿನಿಂದ ನಾವು ಯಾರನ್ನು ಮಾಪನ ಮಾಡೋದಿಲ್ಲ, ಬದಲಿಗೆ ನಮ್ಮನ್ನ ನಾವು ತಿಳಿದುಕೊಳ್ಳಲು ಒಂದು ಹೆಜ್ಜೆ ಇಡಬೇಕು. ನಮ್ಮನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಂಡರೆ ಈ ಜಗತ್ತು ತಾನಾಗಿಯೇ ನಮಗೆ ಸುಂದರವಾಗಿ ಕಾಣಿಸುತ್ತೆ. ಏನಂತೀರಾ? ಸೋ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಬೆಳಗ್ಬೆಳಗ್ಗೆ ನಿಮ್ಮ ಮನಸ್ಸಿಗೊಂದು ಹೊಸ ಶಕ್ತಿ, ಹೊಸ ಭರವಸೆ ತುಂಬೋದಕ್ಕೆ ಇವತ್ತು ನಾನು ನಿಮ್ ಜೊತೆಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಸ್ನೇಹಿತರೆ. ಇದು ಯಾರದ್ದೋ ಕತೆ ಅಲ್ಲ, ಬದಲಾಗಿ ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದ ಕತೆ. ಒಬ್ಬ ಕ್ರೀಡಾಪಟುವಿದ್ದ. ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲೋದು ಅವನ ಜೀವನದ ಏಕೈಕ ಗುರಿಯಾಗಿತ್ತು. ಪ್ರತಿದಿನ ವರ್ಷಗಟ್ಟಲೆ ಅವನು ಅಭ್ಯಾಸ ಮಾಡ್ತಾ ಇದ್ದ. ಒಂದು ದಿನ ಪ್ರಮುಖ ಸ್ಪರ್ಧೆಗಿಂತ ಮುಂಚೆ ಅಭ್ಯಾಸ ಮಾಡುವಾಗ ಅವನ ಕಾಲಿಗೆ ದೊಡ್ಡ ಪೆಟ್ಟಾಯಿತು. ಆಗ ಡಾಕ್ಟರ್, ನೀವು ಇನ್ಮುಂದೆ ಓಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಆ ಕ್ರೀಡಾಪಟು ಅವನ ಕನಸು ಅಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೊಳ್ತಾನೆ. ಆದ್ರೆ ಸ್ನೇಹಿತರೆ, ಅವನು ಸುಮ್ನೆ ಕೂರ್ಲಿಲ್ಲ. ಅವನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾಗ ಕಣ್ಮುಚ್ಚಿ ಒಂದು ವಿಷಯವನ್ನ ನೆನ್ಪ್ ಮಾಡ್ಕೊಳ್ತಾನೆ. ಕ್ರೀಡಾಂಗಣದಲ್ಲಿ ಪ್ರತಿದಿನ ಅವನು ಎದುರಿಸ್ತಾ ಇದ್ದ ನೋವು, ಪ್ರತಿ ಬೆಳಗಿನ ಜಾವದ ಚಳಿ, ಮಳೆಯಲ್ಲೂ ಕೂಡ ಅವನು ತೆಗೆದ ಪ್ರತಿ ಹೆಜ್ಜೆ, ಅವೆಲ್ಲವೂ ಕೂಡ ಅವನು ನಡೆದು ಬಂದ ದಾರಿಯ ಗುರುತುಗಳಾಗಿದ್ವು. ಆಗ ಅವನು ಯೋಚನೆ ಮಾಡ್ತಾನೆ, ಇಷ್ಟು ಕಷ್ಟದಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ, ಈಗ ಈ ಸಣ್ಣ ಪೆಟ್ಟಿಗೆ ಸೋಲೋದಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ಡಾಕ್ಟರ್ನ ಮಾತುಗಳನ್ನ ಮೀರಿ ಅವನು ಚಿಕಿತ್ಸೆ ಶುರು ಮಾಡ್ಕೊಳ್ತಾನೆ. ಅವನು ತನ್ನ ಹಿಂದಿನ ಅಭ್ಯಾಸದ ನೆನಪುಗಳನ್ನೇ ಪ್ರೇರಣೆಯಾಗಿಸಿಕೊಂಡು ಹಿಂದೆ ತಾನು ಓಡಿದ ಕಷ್ಟದ ಟ್ರ್ಯಾಕ್ಗಳನ್ನೇ ಇನ್ಸ್ಪಿರೇಷನ್ ಸ್ಟೋರಿಯಾಗಿ ಮನಸ್ಸಿನಲ್ಲಿ ಓಡಿಸಿದ. ಕೊನೆಗೆ ಅವನು ಮತ್ತೆ ಟ್ರ್ಯಾಕಿಗೆ ಮರಳಿದ. ಸ್ನೇಹಿತರೆ, ಸಂಪೂರ್ಣವಾಗಿ ಗುಣಮುಖವಾಗದೇ ಇದ್ರೂ ತನ್ನೆಲ್ಲಾ ಶಕ್ತಿ ಬಳಸಿ ಓಡಿ ಬಹುದೊಡ್ಡ ಪಂದ್ಯದಲ್ಲಿ ಚಿನ್ನ ಗೆಲ್ಲದೇ ಇದ್ರೂ ಒಂದು ಪ್ರಮುಖ ಸ್ಥಾನ ಗಳಿಸಿದ ಸ್ನೇಹಿತರೆ. ಸೊ ಈ ಕಥೆಯ ಅರ್ಥ ಇಷ್ಟೇ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಸೋಲು, ವೈಫಲ್ಯ, ಕಷ್ಟಗಳು ಬರ್ತಾನೆ ಇರುತ್ತವೆ. ಎಷ್ಟೋ ಸಲ ಮುಂದೆ ಹೋಗೋದಕ್ಕೆ ಧೈರ್ಯ ಇರೋದಿಲ್ಲ, ಆದ್ರೆ ಆದಾಗ್ಲೆಲ್ಲ ಒಂದು ಕ್ಷಣ ನಿಂತು ಹಿಂದಿರುಗಿ ನೋಡಿ. ನೀವು ಎದುರಿಸಿದ ಪ್ರತಿ ಸಮಸ್ಯೆ, ನೀವು ದಾಟಿ ಬಂದಂತಹ ಪ್ರತಿ ಕಷ್ಟದ ದಿನ, ಅದೇ ನಿಮ್ಮ ನಡೆದು ಬಂದ ದಾರಿಯಾಗಿರುತ್ತೆ. ಅದು ಸುಲಭದ ದಾರಿ ಆಗಿರ್ಲಿಲ್ಲ ಅಂತ ಗೊತ್ತು, ಆದ್ರೆ ನೀವು ಅಲ್ಲಿಂದಲೇ ಪಾಠ ಕಲ್ತಿದ್ದೀರಿ ಅಲ್ವಾ? ಆ ಹೋರಾಟಗಳೇ ಇವತ್ತು ನಿಮಗೆ ಹೊಸ ಶಕ್ತಿ ತುಂಬಬೇಕು. ಆ ದಾರಿ ಏನಾದ್ರೂ ನೀವು ಮರ್ತು ಹೋದ್ರೆ ನಿಮ್ಮ ಹೋರಾಟ ವ್ಯರ್ಥವಾಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಬೆಳಗಿನಿಂದಲೇ ನೀವು ಯಾವುದೇ ಸವಾಲನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಿ. ಯಾಕಂದ್ರೆ ನೀವಿರುವ ಈ ಹಂತಕ್ಕೆ ಬರೋದಕ್ಕೆ ನೀವು ಈಗಾಗಲೇ ಸಾಕಷ್ಟು ಸವಾಲುಗಳನ್ನ ದಾಟಿ ಬಂದಿರ್ತೀರ. ನಿಮ್ಮ ನಡೆದು ಬಂದ ದಾರಿ ನಿಮಗೆ ಯಾವತ್ತೂ ಪ್ರೇರಣೆಯಾಗಲಿ. ಲೈಫ್ ಹಾಗೆ ಇದೆ, ಸೂಪರ್ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮನಸ್ಸಿನೊಳಗೆ ಯಾವಾಗ್ಲೂ ಒಂದು ಪಾಸಿಟಿವ್ ಫೈರ್ ಇರಬೇಕು. ನಾನು ಸಾಧಿಸ್ತೀನಿ, ಖಂಡಿತ ಮಾಡ್ತೀನಿ ಅನ್ನೋ ಮಾತುಗಳು ನಮ್ಮನ್ನ ಮೇಲೆತ್ತವೆ. ಆದ್ರೆ ಒಂದು ಸಣ್ಣ ಎಚ್ಚರಿಕೆ ಇರಲಿ ಸ್ನೇಹಿತರೆ, ನಿಮ್ಮ ಮನಸ್ಸಿನ ಈ ಸಕಾರಾತ್ಮಕ ಶಕ್ತಿ ಇದೆಯಲ್ಲ, ಅದನ್ನ ಎಲ್ಲರ ಮುಂದೆ ಹೇಳ್ಬೇಡಿ. ಇದನ್ನ ನಾವು ಸಿಹಿ ಮಾತಿನ ರಹಸ್ಯ ಅಂತ ಕರಿಬಹುದು. ನನ್ನ ಪ್ರೀತಿಯ ಕೇಳುಗರೆ, ನೆನಪಿರ್ಲಿ, ನಿಮ್ಮ ದೊಡ್ಡ ಕನಸುಗಳನ್ನ, ನಿಮ್ಮ ಅದ್ಭುತ ಪಾಸಿಟಿವ್ ಯೋಜನೆಗಳನ್ನ ಇನ್ನೊಬ್ಬರ ಮುಂದೆ ಹೇಳುವಾಗ ಸ್ವಲ್ಪ ಜಾಗೃತೆ ಇರ್ಲಿ. ಕೆಲವರು ನಿಮ್ಮ ಸಕ್ಸಸ್ ಕೇಳಿದ್ರೆ ಖುಷಿ ಪಡಬಹುದು, ಆದ್ರೆ ಎಲ್ಲರೂ ಅದೇ ರೀತಿ ಇರೋದಿಲ್ಲ. ಅವರು ನಿಮ್ಮ ಪಾಸಿಟಿವ್ ಎನರ್ಜಿಯನ್ನ ಕಮ್ಮಿ ಮಾಡುವಂತಹ ಮಾತುಗಳನ್ನ ಹೇಳಬಹುದು. ಅದನ್ನ ಕೇಳಿ ನಿಮ್ಮ ಮನಸ್ಸಿಗೆ ಯಾಕೆ ನೋವು ಮಾಡ್ಕೊಳ್ತೀರಾ ಅಲ್ವಾ? ನೀವು ದೊಡ್ಡದಾಗಿ ಮಾತನಾಡೋದ್ಕಿಂತ ನಿಮ್ಮ ಕೆಲಸದ ಮೂಲಕ ಉತ್ತರ ಕೊಡಿ. ನಾನು ಈ ಕೆಲಸ ಮಾಡ್ತೀನಿ ಅನ್ನೋದ್ಕಿಂತ ಕೆಲಸ ಮಾಡಿ ಯಶಸ್ಸು ಸಿಕ್ಕ ಮೇಲೆ ಅವರೇ ನಿಮ್ಮ ಹತ್ರ ಬಂದು ಕೇಳ್ಬೇಕು, ಆ ತರ ಮಾಡಿ. ಹಾಗೆ ಸ್ನೇಹಿತರೆ, ನಿಮ್ಮ ಕನಸಿನ ಬಗ್ಗೆ ಇನ್ನೊಬ್ಬರ ಹತ್ರ ಮಾತನಾಡಿ ಮಾತನಾಡಿ ನಿಮ್ಮ ಪಾಸಿಟಿವ್ ಎನರ್ಜಿಯನ್ನ ಖಾಲಿ ಮಾಡ್ಕೊಳ್ಬೇಡಿ. ಆ ಶಕ್ತಿಯನ್ನ ನಿಮ್ಮ ಕೆಲಸದ ಕಡೆಗೆ ಬಳಸ್ಕೊಳ್ಳಿ. ನಿಮ್ಮ ಗುರಿ ಮುಟ್ಟೋ ತನಕ ಆ ಪಾಸಿಟಿವ್ ಥಾಟ್ ಇರುತ್ತಲ್ಲ, ಅದು ನಿಮ್ಮೊಳಗೆ ಇರಲಿ. ಸೊ ಕೇಳುಗರೆ, ನಿಮ್ಮ ಕನಸುಗಳು ನಿಮ್ಮ ಖಾಸಗಿ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ. ಅದರಲ್ಲಿ ಎಷ್ಟು ಹಣ ಇದೆ ಅಂತ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣದಾಗಿ ನಿಮ್ಮ ಕೆಲಸಗಳನ್ನ ಮಾಡಿ. ಒಂದು ದಿನ ನಿಮ್ಮ ಸಕ್ಸಸ್ಸಿನ ಸೌಂಡ್ ದೊಡ್ಡದಾಗಿ ಕೇಳುತ್ತೆ, ಆಗ ನೀವು ಮಾತಾಡೋ ಅಗತ್ಯವೇ ಇರೋದಿಲ್ಲ. ಸೊ ಇದಕ್ಕೆ ಹೇಳೋದು, ಕನಸು ಚಿಕ್ಕದಾಗಿರ್ಲಿ, ಆದರೆ ಅದರ ಗುರಿ ದೊಡ್ಡದಾಗಿರ್ಲಿ. ಆ ಗುರಿಯ ಬಗ್ಗೆ ಮಾತನಾಡಬೇಡಿ, ಅದನ್ನ ಸಾಧಿಸಿ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಸಿಟಿವ್ ನೋಟ್ನೊಂದಿಗೆ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 16, ಮುಂದುವರೆದುದು. ಎಷ್ಟೇ ಕಷ್ಟವಾದರೂ ಲ್ಯಾಟಿನ್ ಕಲಿಯಬೇಕೆಂದು ನಿಶ್ಚಯಿಸಿದೆ. ಫ್ರೆಂಚನ್ನು ಕಲಿಯಲು ಆಗಲೇ ಪ್ರಾರಂಭಿಸಿದ್ದುದರಿಂದ ಅದೇ ಆಧುನಿಕ ಭಾಷೆಯಾಯಿತೆಂದು ನಿಶ್ಚಯಿಸಿದೆ. ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಿದ್ದ ಒಂದು ಮೆಟ್ರಿಕ್ಯುಲೇಷನ್ ತರಗತಿಯನ್ನು ಸೇರಿದೆ. ಆ ಪರೀಕ್ಷೆ 6 ತಿಂಗಳಿಗೊಮ್ಮೆ ನಡೆಯುತ್ತಿತ್ತು. ನನ್ನ ಮುಂದೆ ಇದ್ದುದು 5ನೇ ತಿಂಗಳು. ಆ ಕೆಲಸ ನನ್ನ ಶಕ್ತಿಗೆ ಮೀರಿದುದಾಗಿತ್ತೆನ್ನಬಹುದು. ಪರಿಣಾಮವಾಗಿ ಇಂಗ್ಲಿಷ್ ನಾಗರಿಕನಾಗಬೇಕೆಂದು ಹೊರಟಿದ್ದ ನಾನು ಅತ್ಯಂತ ಉದ್ಯಮಶೀಲನಾದ ವಿದ್ಯಾರ್ಥಿಯಾದೆ. ಒಂದು ಗಳಿಗೆಯೂ ಪೋಲಾಗದಂತೆ ವೇಳಾಪಟ್ಟಿಯನ್ನು ನಿರ್ಮಿಸಿಕೊಂಡೆ. ಆದರೆ ಉಳಿದಿದ್ದ ಕಾಲದಲ್ಲಿ ಫ್ರೆಂಚ್ ಮತ್ತು ಲ್ಯಾಟಿನ್ ಭಾಷೆಗಳನ್ನೂ ಉಳಿದ ವಿಷಯಗಳನ್ನೂ ಕಲಿಯುವಷ್ಟು ನನ್ನ ಬುದ್ಧಿಯಾಗಲಿ ಸ್ಮರಣಶಕ್ತಿಯಾಗಲಿ ಚುರುಕಾಗಿರಲಿಲ್ಲ. ಪರೀಕ್ಷೆಗೆ ಕುಳಿತೆ, ಲ್ಯಾಟಿನ್ನಲ್ಲಿ ತೇರ್ಗಡೆಯಾಗಲಿಲ್ಲ. ಇದರಿಂದ ನನಗೆ ದುಃಖವಾದರೂ ನಾನು ಧೈರ್ಯಗುಂದಲಿಲ್ಲ. ಲ್ಯಾಟಿನ್ನಲ್ಲಿ ರುಚಿ ಹುಟ್ಟಿತು. ಮತ್ತೊಂದು ಸಲ ಪ್ರಯತ್ನ ಮಾಡಿದರೆ ಫ್ರೆಂಚ್ ಭಾಷೆಯ ಜ್ಞಾನ ಉತ್ತಮವಾಗುವುದೆಂದು ಭಾವಿಸಿದೆ. ವಿಜ್ಞಾನದಲ್ಲಿ ಒಂದು ಹೊಸ ವಿಷಯವನ್ನು ತೆಗೆದುಕೊಳ್ಳುವ ನಿಶ್ಚಯ ಮಾಡಿದೆ. ರಸಾಯನಶಾಸ್ತ್ರ ಅಭಿರುಚಿ ಹುಟ್ಟಿಸುವ ಶಾಸ್ತ್ರ, ಆದರೆ ಪ್ರಯೋಗಗಳ ಅಭಾವದಿಂದ ನನಗೆ ಹಿಡಿಸಲಿಲ್ಲ. ಭಾರತದಲ್ಲಿ ರಸಾಯನಶಾಸ್ತ್ರ ಎಲ್ಲ ವಿದ್ಯಾರ್ಥಿಗಳಿಗೂ ಕಡ್ಡಾಯ ವಿಷಯ. ಆದುದರಿಂದ ನಾನು ಅದನ್ನು ಮೊದಲ ಸಲ ಲಂಡನ್ ಮೆಟ್ರಿಕ್ಯುಲೇಷನ್ಗೆ ಆರಿಸಿಕೊಂಡಿದ್ದೆ. ಈ ಸಲ ಬೆಳಕು ಮತ್ತು ಶಾಖ ಎಂಬ ವಿಷಯಗಳನ್ನು ತೆಗೆದುಕೊಂಡೆ. ಅದು ಸುಲಭ ಎಂದು ಹೇಳಿದರು. ನನಗೂ ಹಾಗೆಯೇ ತೋರಿತು. ಇನ್ನೊಮ್ಮೆ ಪರೀಕ್ಷೆಗೆ ಕೂಡುವ ಸಿದ್ಧತೆಯ ಜೊತೆಯಲ್ಲಿಯೇ ಜೀವನವನ್ನು ಇನ್ನೂ ಸರಳವಾಗಿ ಮಾಡಲು ಪ್ರಯತ್ನಿಸಿದೆ. ನಮ್ಮ ಮನೆಯವರ ಬಡತನಕ್ಕೆ ಅನುಸಾರವಾದ ರೀತಿಯಲ್ಲಿ ನಾನು ಜೀವಿಸುತ್ತಿಲ್ಲ ಎಂದು ನನಗೆ ತೋರಿತು. ನಮ್ಮಣ್ಣ ಕಷ್ಟಪಟ್ಟು ನಾನು ಕೇಳಿದಾಗಲೆಲ್ಲ ಉದಾರವಾಗಿ ಹಣ ಕಳಿಸುತ್ತಿದ್ದುದನ್ನು ಚಿಂತಿಸಿ ನನಗೆ ದುಃಖವಾಗುತ್ತಿತ್ತು.
2: ತಿಂಗಳಿಗೆ 8-15 ಪೌಂಡ್ಗಳವರೆಗೆ ಖರ್ಚು ಮಾಡುತ್ತಿದ್ದ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ ದೊರಕುತ್ತಿತ್ತು.
1: ನನಗಿಂತ ಹೆಚ್ಚು ಸರಳವಾಗಿ ಜೀವಿಸುತ್ತಿದ್ದವರನ್ನೂ ನಾನು ನೋಡಿದೆ. ಒಬ್ಬ ವಿದ್ಯಾರ್ಥಿ ಲಂಡನ್ನಿನ ಬಡವರ ಬೀದಿಯಲ್ಲಿ ವಾರಕ್ಕೆ 2 ಶಿಲ್ಲಿಂಗ್ ಬಾಡಿಗೆ ಕೊಠಡಿ ತೆಗೆದುಕೊಂಡಿದ್ದ. ಲಾಕ್ ಹಾರ್ಟ್ ಎಂಬಾತನ ಅಗ್ಗದ ಅಂಗಡಿಯಲ್ಲಿ 1 ಹೊತ್ತಿನ 2 ಪೆನ್ನಿಯ ರೊಟ್ಟಿ ಕೋಕೋ ತೆಗೆದುಕೊಂಡು ಜೀವನ ಸಾಗಿಸುತ್ತಿದ್ದ. ಹಾಗೆ ಇರಬೇಕೆಂದು ನಾನೇನೂ ಯೋಚಿಸಲಿಲ್ಲ. ಆದರೆ ನನಗೆ 2 ಕೊಠಡಿಗಳು ಬೇಕಿಲ್ಲ, ನನ್ನ ಊಟದಲ್ಲಿ 1/2 ಅಡಿಗೆ ನಾನೇ ಮಾಡಿಕೊಳ್ಳಬಹುದು ಎಂದು ಯೋಚಿಸಿದೆ. ಅದರಿಂದ ತಿಂಗಳಿಗೆ 4-5 ಪೌಂಡು ಉಳಿತಾಯವಾಗುತ್ತಿತ್ತು. ಸರಳ ಜೀವನಕ್ಕೆ ಸಂಬಂಧಿಸಿದ ಕೆಲವು ಪುಸ್ತಕಗಳನ್ನೂ ಓದಿದೆ. 2 ಕೊಠಡಿಯನ್ನು ಬಿಟ್ಟು ವಾರಕ್ಕೆ 8 ಶಿಲ್ಲಿಂಗ್ ಬಾಡಿಗೆಗೆ 1 ಕೊಠಡಿಯನ್ನು ಗೊತ್ತು ಮಾಡಿಕೊಂಡೆ. ಒಂದು ಸ್ಟವ್ ಕೊಂಡುಕೊಂಡು ಬೆಳಗಿನ ಅಡಿಗೆ ನಾನೇ ಮಾಡಿಕೊಳ್ಳಲು ಪ್ರಾರಂಭಿಸಿದೆ. ಅಡಿಗೆ 20 ನಿಮಿಷಕ್ಕಿಂತ ಹೆಚ್ಚಿಗೆ ಹಿಡಿಯುತ್ತಿರಲಿಲ್ಲ. ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ, ಇದಕ್ಕೆ ಇನ್ನೆಷ್ಟು ಹೊತ್ತು? ಮಧ್ಯಾಹ್ನದ ಊಟವನ್ನು ಹೋಟೆಲಿನಲ್ಲಿ ಮಾಡುತ್ತಿದ್ದೆ. ಈ ರೀತಿ 1 ದಿನದ ಊಟ 1.25 ಶಿಲ್ಲಿಂಗ್ನಲ್ಲಿ ಮುಗಿಯುತ್ತಿತ್ತು. ಆ ಸಮಯದಲ್ಲಿ ನಾನು ವಿಶೇಷವಾಗಿ ವ್ಯಾಸಂಗ ಮಾಡಿದೆ. ಜೀವನ ಸರಳವಾದುದರಿಂದ ನನಗೆ ಸಮಯ ಬೇಕಾದಷ್ಟು ದೊರೆಯಿತು. 2ನೇ ಸಲ ಪರೀಕ್ಷೆಯಲ್ಲಿ ತೇರ್ಗಡೆಯಾದೆ. ಈ ಬಗೆಯ ಸರಳತೆಯಿಂದ ನನ್ನ ಜೀವನ ನೀರಸವಾಯಿತೆಂದು ಪಾಠಕರು ಭಾವಿಸದಿರಲಿ. ಅದರ ಬದಲು ಈ ಪರಿವರ್ತನೆಯಿಂದ ನನ್ನ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗಳಲ್ಲಿ ಏಕತೆ ಉಂಟಾಯಿತು. ನನ್ನ ಆ ಜೀವನ ನಮ್ಮ ಕುಟುಂಬದ ಸ್ಥಿತಿಗತಿಯೊಂದಿಗೆ ಸಹ ಏಕತೆಯನ್ನು ಪಡೆಯಿತು. ನನ್ನ ಜೀವನ ಅಧಿಕ ಸತ್ಯಮಯವಾಯಿತು. ನನ್ನ ಆತ್ಮಾನಂದ ಮೇರೆ ಇಲ್ಲುದದಾಯಿತು. ಇಲ್ಲಿಗೆ 16ನೆಯ ಅಧ್ಯಾಯ ಮುಕ್ತಾಯವಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಕಾರರಾದ ಅಜಗಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. 12ನೇ ಶತಮಾನದ ಶಿವಶರಣರಲ್ಲಿ ಮೊದಲ ಸಾಲಿಗೆ ಸೇರಿದವರು ಅಜಗಣ್ಣ. ಇವರು ಮಹಾಘನ ಸೋಮೇಶ್ವರ ಎಂಬ ಅಂಕಿತ ನಾಮದಿಂದ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ವಚನಕಾರರಾದ ಅಜಗಣ್ಣ ಅವರ ಬಗ್ಗೆ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಉಮಾದೇವಿ ಸತೀಶ್ ಅವರು ಅಜಗಣ್ಣನವರ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ವಚನಕಾರರಾದ ಅಜಗಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳಿ ಮೇಡಮ್.
7: ವಚನ ಸಾಹಿತ್ಯ ಕನ್ನಡದ ಸಾಹಿತ್ಯದ ಬಹು ಪ್ರಮುಖ ರೂಪಗಳಲ್ಲಿ ಒಂದು. ಸೊ 11ನೇ ಶತಮಾನದಲ್ಲಿ ಉದಯಿಸಿ 12ನೇ ಶತಮಾನದವರೆಗೂ ಲಿಂಗಾಯತರ ಆಂದೋಲನ ಭಾಗವಾಗಿ ಬೆಳೆದು ಬಂತು. ಇದು ಸಾಹಿತ್ಯ ಪರಿಭಾಷೆಯಾಗಿ ಒಂದು ಪ್ರಕಾರದ ಕಾವ್ಯ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ಅಂತ ಹೇಳಬಹುದು. ವಚನ ಸಾಹಿತ್ಯವು ತನ್ನ ಕಾಲದಲ್ಲಿ ಅಭಿವ್ಯಕ್ತಿಗೆ ಸಂಗಾತಿಯಾಯಿತು. ವಚನ ಎಂದರೆ ಪ್ರಮಾಣ ಎಂದರ್ಥ. ಇಂತಹ ವಚನಕಾರರಲ್ಲಿ ಅಜಗಣ್ಣ ತಂದೆ ಒಬ್ಬರು. ಈತನ ಅಂಕಿತ ನಾಮ ಮಹಾಘನ ಸೌರಾಷ್ಟ್ರ ಸೋಮೇಶ್ವರ. ಕಾಲ 1160. ಸೊ ಈತ 12ನೇ ಶತಮಾನದ ಕರ್ನಾಟಕದ ಶಿವಶರಣರಲ್ಲಿ ಒಬ್ಬ. ಅಂದಿನ ವಚನಕಾರರಲ್ಲಿ ಮೊದಲ ಸಾಲಿಗೆ ಸೇರಿದವರು. ಸೊ ಇವರ ಹುಟ್ಟಿದ ಸ್ಥಳ ಲಕ್ಕುಂಡಿ, ಗದಗ್ ಜಿಲ್ಲೆಯ ಹತ್ತಿರ. ಈತ ಮುಕ್ತಾಯಕ್ಕ ಶಿವಶರಣಯ್ಯ ಅಣ್ಣ. ಶಿವಲಿಂಗವನ್ನು ಬಾಯಲ್ಲಿಟ್ಟುಕೊಂಡಿರುತ್ತಿದ್ದ ವಿಶಿಷ್ಟ ಗುಪ್ತ ಭಕ್ತ ಅಂತ ಹೇಳಬಹುದು. ಮುಕ್ತಾಯಕ್ಕನ ವಚನಗಳಲ್ಲಿ ಈತನ ವ್ಯಕ್ತಿತ್ವದ ವರ್ಣನೆ ದೊರೆಯುತ್ತದೆ. ಈತನ 10 ವಚನ ನಮಗೆ ಸಿಕ್ಕಿದೆ. ಈತ ಮಹಾತತ್ವಜ್ಞಾನಿಯಾಗಿದ್ದ ಮತ್ತು ಕಾಯಕಿಯೋಗಿ ಸಹ. ಅನನ್ಯ ಶಿವಭಕ್ತ. ಇವನು ತನ್ನ ಎಳವೆಯಲ್ಲಿ ಒಂದು ಅದ್ಭುತ ದೃಶ್ಯವನ್ನು ಕಂಡನಂತೆ. ಅದೇನೆಂದರೆ, ಸರ್ಪವೊಂದು ತನ್ನ ಹೆಡೆಯಲ್ಲಿ ರತ್ನವನ್ನು ನೆಲದ ಮೇಲಿರಿಸಿ ಅದರ ಬೆಳಕಿನಲ್ಲಿ ತನ್ನ ಆಹಾರವನ್ನು ಹುಡುಕಿ ನುಂಗಿದ ಮೇಲೆ ಆ ರತ್ನವನ್ನು ಮತ್ತೆ ಹೆಡೆಯಲ್ಲಿ ಅಡಗಿಸಿಕೊಂಡು ಸಳಸಳನೆ ಹರಿದು ಅದೃಶ್ಯವಾಯಿತಂತೆ.
6: ಉಮಾದೇವಿ ಸತೀಶ್ ಅವರು ಅಜಗಣ್ಣನವರ ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಹಾಗೆ ವಚನ ಅಂದ್ರೇನು, ಈ ವಚನದ ಮಹತ್ವ ಏನು ಎಂಬುದನ್ನು ಕೂಡ ತಿಳಿಸ್ಕೊಟ್ರು. ಹಾಗೆ ಇವ್ರು ಹೇಳಿದ ಕಥೆಯಲ್ಲಿ ಅಜಗಣ್ಣನವರು ನೋಡಿದಂತಹ ಒಂದು ದೃಶ್ಯವನ್ನ ಕೂಡ ಹೇಳಿದ್ರು. ಈ ದೃಶ್ಯದಲ್ಲಿ ಹಾವು ತನ್ನ ಹೆಡೆಯ ಮೇಲಿರುವಂತಹ ರತ್ನದ ಪ್ರಕಾಶದ ಮೂಲಕ ಆಹಾರವನ್ನ ಹೇಗೆ ಹುಡುಕಿಕೊಳ್ಳುತ್ತದೆಯೋ ಹಾಗೆ ಇಷ್ಟಲಿಂಗದ ಬೆಳಕಿನಲ್ಲಿ ಜ್ಞಾನ ಸಂಪಾದಿಸಬೇಕೆಂದುಕೊಂಡು ಇಷ್ಟಲಿಂಗವನ್ನ ಯಾರಿಗೂ ಕಾಣದಂತೆ ಇವರು ಬಚ್ಚಿಟ್ಟುಕೊಂಡಿದ್ರಂತೆ. ಕೆಲವು ಕಡೆ ಉಲ್ಲೇಖವಿದೆ, ಬಹಿರಂಗದ ಪೂಜೆಗಿಂತ ಅಂತರಂಗದ ಆರಾಧನೆಯೇ ಶ್ರೇಷ್ಠವೆಂದು ಅಜಗಣ್ಣ ತಂದೆ ನಂಬಿದ್ರಂತೆ. ನಿರೂಪಣೆಯ ಪ್ರಕಾರ ಘಟಸರ್ಪ ತನ್ನ ಹೆಡೆಯ ಮೇಲಿದ್ದ ರತ್ನವನ್ನ ಹೊರತೆಗೆದು ಅದರ ಬೆಳಕಿನಲ್ಲಿ ಆಹಾರ ಹುಡುಕಿಕೊಂಡು ಮತ್ತೆ ರತ್ನವನ್ನ ನುಂಗಿಕೊಂಡು ಹೋಗ್ತಿತ್ತಂತೆ. ಇದನ್ನ ನೋಡಿದ ಅಜಗಣ್ಣ ಹಾವು ಪ್ರಕಾಶಮಾನವಾದ ಅಮೂಲ್ಯ ರತ್ನವನ್ನ ಗುಪ್ತವಾಗಿಟ್ಟುಕೊಂಡಿರುವುದನ್ನ, ಸ್ವಪ್ರಕಾಶಮಾನವಾದ ಮಹಾಲಿಂಗವನ್ನ ಅಂತರಂಗದಲ್ಲಿ ಇರಿಸಿಕೊಂಡು ಗುಪ್ತ ಭಕ್ತಿ ಮಾಡಲು ಮಾನವರಿಗೆ ಸಾಧ್ಯವಿಲ್ಲ, ಹಾಗೆ ಮಾಡಬೇಕಾದ್ರೆ ನಾವು ಯಾಕೆ ಅಂತರಂಗದಲ್ಲಿ ಇಷ್ಟಲಿಂಗವನ್ನ ಪೂಜೆ ಮಾಡಬಾರದು ಅಂತ ಹೇಳಿ ಬಹಿರಂಗದ ಅರ್ಚನೆಯನ್ನ ಬಿಟ್ಟು ಅಂತರ್ಮುಖಿಯಾಗಿ ಪರಿಪೂರ್ಣ ನಿಶಬ್ದ ನಿದ್ದ ಸ್ಥಿತಿಯಲ್ಲಿ ಆಗ್ಬಿಟ್ರಂತೆ. ಅಂದಿನಿಂದ ಅಜಗಣ್ಣನವರ ಪ್ರಾಣಲಿಂಗಕ್ಕೆ ಅಂತರಂಗದ ನಿರ್ಗುಣವೇ ಅಷ್ಟವಿದ್ಯಾರ್ಚನೆಯಾಯಿತು. ಅನಂತರ ಆನಂದ ಜಲವೇ ಮಜ್ಜನವಾಯಿತು, ಸುಬುದ್ಧಿಯೇ ಗಂಧವಾಯಿತು, ತ್ಯತ್ವವೇ ಅಕ್ಷತೆಯಾಯಿತು, ಹೃದಯ ಕಮಲವೇ ಪುಷ್ಪವಾಯಿತು, ಸ್ವಾನುಭವವೇ ಧೂಪವಾಯಿತು, ಸಮ್ಯಕ್ ಜ್ಞಾನವೇ ಆರತಿಯಾಯ್ತಂತೆ, ನಿಜ ಭಕ್ತಿಯ ರಾಜ ರಸಕ್ಕೆ ತಾಂಬೂಲವಾಯಿತು, ಇಷ್ಟಲಿಂಗವೇ ಪ್ರಾಣಲಿಂಗವಾಗಿ ಅಂತರಂಗದಲ್ಲಿ ಅಂದ್ರೆ ಮನದಲ್ಲಿ ಮಂತ್ರವಾಗಿ ನೆನೆಯುತ್ತಿತ್ತು ಅಂತ ಹೇಳಿ, ಹೀಗೆ ಶಿವಭಕ್ತರ ಮನೆಯಲ್ಲಿ ಜಪಿಸಿದ ಅಂಗದ ಮೇಲೆ ಲಿಂಗ ಪೂಜೆ ಮಾಡಿಕೊಳ್ಳದೆ ಇರುವ ಬಾಯಲ್ಲಿ ಮಂತ್ರೋಚ್ಚಾರಣೆ ಮಾಡದ ಅಜಗಣ್ಣನವರನ್ನ ಕಂಡು ಬೇರೆಯವರೆಲ್ಲ ಆಡ್ಕೊಳ್ತಾ ಇದ್ರಂತೆ. ಅದೆಲ್ಲದಕ್ಕೂ ಮೌನವಾಗಿದ್ದಂತ ಅಜಗಣ್ಣನವರು ತಮ್ಮ ಇಷ್ಟಲಿಂಗ ಪೂಜೆಯಲ್ಲಿಯೇ ತಲೀನರಾಗಿದ್ರಂತೆ. ಹಾಗಾದ್ರೆ ಸ್ನೇಹಿತರೆ, ಅಜಗಣ್ಣನವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಉಮಾದೇವಿ ಸತೀಶ್ ಅವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀವಿ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಉಮಾದೇವಿ ಸತೀಶ್ ಅವರು, ಇವರು ಅಜಗಣ್ಣನವರ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಈತನ ಒಂದು ವಚನ ಈ ರೀತಿಯಾಗಿದೆ: ಅಂತರಂಗದಲ್ಲಿ ಆಯುತವನ್ನರಿದವಂಗೆ ಬಹಿರಂಗದಲ್ಲಿ ಅಮ್ಮೆಲ್ಲಿಯದಯ್ಯ. ಅಂತರಂಗದಲ್ಲಿ ಅನುಮಿಷನಾಗಿ ನಿರಂತರ ಲಿಂಗಸುಖಿ ನೋಡಯ್ಯ. ಸರ್ವೇಂದ್ರಿಯ ಸಮ್ಮತವಾಯಿತು ಮಹಾಘನ ಸೋಮೇಶ್ವರ ಮುಂತಾಗಿ.
4: ಈ ವಚನವೂ ಸಹ ಈಗಿನ ಜನತೆಗೆ ತಿಳಿ ಹೇಳಿದ ಹಾಗಿದೆ. ಅಂತರಂಗದಲ್ಲಿ ಆಯುತವನರಿದವಂಗೆ, ಆಯುತ ಎಂದರೆ ಒಂದು ಸೂತ್ರ ಎಂದರ್ಥ. ನಮ್ಮ ಜೀವನದಲ್ಲಿ ಮನಸ್ಸಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅದರಲ್ಲಿ ಒಂದು ಜಾಗೃತ ಮನಸ್ಸು ಮತ್ತು ಸುಪ್ತಾವಸ್ಥೆಯ ಮನಸ್ಸು. ಬಹಿರಂಗವೆಂದರೆ ಜಾಗೃತ ಮನಸ್ಸು, ಅಂತರಂಗವೆಂದರೆ ಸುಪ್ತಾವಸ್ಥೆಯ ಮನಸ್ಸು. ನಮ್ಮ ಅಂತರಂಗದಲ್ಲಿ ಒಂದು ಮೌಲಿಕ ಸೂತ್ರವನ್ನು ಅಳವಡಿಸಿಕೊಂಡರೆ ಬಹಿರಂಗದಲ್ಲಿ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಯಾವುದೇ ಆಮಿಷಕ್ಕೆ ಒಳಗಾಗದೆ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿಕೊಂಡರೆ ಆಗ ಲಿಂಗ ಸುಖಿಯಾಗುವನು, ಅಂದರೆ ದೇವರಿಗೆ ಒಲಿಯುವನು ಎಂದರ್ಥ.
2: ನಾವು ಯಾವುದೇ ತಪ್ಪು ಮಾಡಿದ್ರೂ ಸಹ ಅದು ಹೊರ ಪ್ರಪಂಚಕ್ಕೆ ತಿಳಿಯದಂತೆ ಮುಚ್ಚಿಡಬಹುದು, ಆದ್ರೆ ಅಂತರಂಗದಲ್ಲಿ ಮುಚ್ಚಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಯಾವಾಗ್ಲೂ ನಮ್ಮನ್ನ ಚುಚ್ಚುತ್ತಾ ಇರುತ್ತೆ, ನಮ್ಮನ್ನ ಎಚ್ಚರಿಸ್ತಾ ಇರುತ್ತೆ. ಅದು ಇದನ್ನೇ ನಮ್ಮ ಹಿರಿಯರು ಹೇಳೋದು, ಆತ್ಮ ಸಾಕ್ಷಿಗೆ ದ್ರೋಹ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಈ ವಚನದ ಅರ್ಥ ನಾವ್ ಇನ್ನೂ ತಿಳ್ಕೊಳ್ಳೋದಾದ್ರೆ ಆತ್ಮ ಶುದ್ಧವಾಗಿರ್ಬೇಕು ಅಂತ ಹೇಳಿ ಅಂತ. ಅಂದ್ರೆ ಆತ್ಮ ಶುದ್ಧ ಇದ್ದವನಿಗೆ ಬಹಿರಂಗದ ಯಾವುದೇ ರೀತಿಯ ಭಯ ಇರೋದಿಲ್ಲ ಎಂಬುದನ್ನ ಅಜಗಣ್ಣನವರ ವಚನದಿಂದ ನಾವು ತಿಳ್ಕೊಳ್ಬಹುದು.
5: ಇಂದು ನಮಗೆ ನಾವೇ ಅರ್ಥವಾಗದಿದ್ದರೆ ಬೇರೆಯವರು ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಹಾಗಾಗಿ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳಲು ಆತ್ಮಶುದ್ಧಿ ಮಾರ್ಗ ಒಂದೇ ಎಂಬುದನ್ನ ಅಜಗಣ್ಣನವರು ತಮ್ಮ ವಚನದಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಎಂಬುದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಆತ್ಮಶುದ್ಧವಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು, ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ಅಜಗಣ್ಣನವರ ವಚನ ಕೂಡ ನಮ್ಗೆ ಒಂದು ರೀತಿಯ ಮಾರ್ಗದರ್ಶಿ ಅಥವಾ ದಾರಿದೀಪ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಕೇಳಿದ್ರಲ್ಲ ಅಜಗಣ್ಣನವರ ವಚನಗಳ ಬಗ್ಗೆ. ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಉಮಾದೇವಿ ಸತೀಶ್ ಅವರು ನಮ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಕೂಡ ಅಜಗಣ್ಣನವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಜಗಣ್ಣ ತಂದೆಯ ಬಗ್ಗೆ, ಅವರ ವಚನಗಳ ಬಗ್ಗೆ ಬೆಂಗಳೂರಿನವರೇ ಆದಂತಹ ಉಮಾದೇವಿ ಸತೀಶ್ ಅವರು ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
1: ಈತನ ಇನ್ನೊಂದು ವಚನ ಈ ರೀತಿಯಾಗಿದೆ. ವ್ಯಾಪ್ತ ವ್ಯಾಪ್ತಿ ಎಂಬುದು ಲಿಂಗಭಾವ, ತನ್ನಲ್ಲಿ ತಾನಿಂದುದು ದೃಷ್ಟವಾಗಿ ಮೋಹವಾಗಿ ತನ್ನಲ್ಲಿ ತಾನಿಂದುದು ಅರಸುವ ಬೆರೆಸುವ ಭೇದವು ತಾನಾಗಿ ನಿಂದುದು ಮಹಾಘನ ಸೋಮೇಶ್ವರನೆಂಬ ಶಬ್ದವನ್ನೊಳಗೊಂಡಿತ್ತು.
0: ಈ ವಚನದ ಭಾವಾರ್ಥವನ್ನ ನಾವು ನೋಡಿದ್ರೆ ಮಹಾಗಣ ಸೋಮೇಶ್ವರನೆಂಬ ಒಂದು ಶಬ್ದವೇ ಸಾಕು ನಮ್ಮ ಮನಸ್ಸಿನಲ್ಲೇಳುವ ಎಲ್ಲ ದುಗುಡವನ್ನು ಹೊರಹಾಕಿ ನಮ್ಮ ಮನಸ್ಸಿನಲ್ಲೇ ಎಲ್ಲವನ್ನ ಸ್ಥಾಪಿಸಿ ಬಿಡುತ್ತದೆ. ಇಲ್ಲಿ ವಚನಕಾರರ ಮನದ ಭಾವವನ್ನ ಮೀರಿ ತಾವು ಲಿಂಗದಲ್ಲಿ ಹೇಗೆ ತಲೀನತೆಯನ್ನ ತೋರಬೇಕು, ಬಯಲೇ ಆಲಯವಾದ ಶಿವನನ್ನ ತನ್ನ ಮನದಲ್ಲಿ ನಿಲ್ಲಿಸಲು ಮಹಾಘನ ಸೋಮೇಶ್ವರ ಎಂಬ ಒಂದು ಶಬ್ದ ಸಾಕು. ಹೊರಗೆಲ್ಲೋ ಅರಸುವ ಮನಸ್ಸು, ಹಾಗೆ ಈ ದೇವನಲ್ಲಿ ಬೆರೆತು ಹೋಗುವ ಮನಸ್ಸು, ಈ ಎರಡು ಭೇದವು ನಮ್ಮಲ್ಲೇ ಇದೆ. ಇದರ ಬೆಳಕು ನೀಡುವ ಶಕ್ತಿ ಆ ದೇವನಿಗಿದೆ. ನಾವು ಅವನಲ್ಲಿ ಸಂಪೂರ್ಣ ಮನಸ್ಸನ್ನ ಅರ್ಪಿಸಿಕೊಂಡಾಗ ಆತ ನಮ್ಮೊಳಗೆ ಬಂದು ನಿಂತು ದಾರಿ ತೋರುತ್ತಾನೆಂದು ಇಲ್ಲಿ ಅಜಗಣ್ಣ ಸ್ವಾಮಿ ಹೇಳ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಅಜಗಣ್ಣ ಅವರ ವಚನದ ಸಾರಾಂಶ ಹೇಗಿದೆ ಎಂಬುದನ್ನ ತಿಳ್ಕೊಂಡ್ವಿ. ಹೀಗೆ ಅಜಗಣ್ಣನವರ ವಚನಗಳು ನಮ್ಮ ಸಮಾಜಕ್ಕೆ ಕೂಡ ಒಂದು ಬೆಳಕು ಚೆಲ್ಲುವ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಶರಣರ ವಚನಗಳು ಸಮಾಜದ ವಿವಿಧ ಮುಖಗಳ ಚಿತ್ರಣವನ್ನ ಬಿಂಬಿಸುವ ಅಮೂಲ್ಯ ರತ್ನದಂತೆ. ಆಧ್ಯಾತ್ಮಕ್ಕೆ ವಚನಗಳೇ ಬಂಡವಾಳ. ಮೌಲ್ಯಯುತ ವಚನಗಳನ್ನ ರಚಿಸಿದ ಅಜಗಣ್ಣ ಮತ್ತು ಅವರ ತಂಗಿ ಮುಕ್ತಾಯಕ ಮೂಲತಃ ಲಕ್ಕುಂಡಿಯವರಾಗಿದ್ರು. ಇವರು ಅಣ್ಣನಾದ ಅಜಗಣ್ಣನನ್ನೇ ಆಧ್ಯಾತ್ಮಿಕ ಗುರು ಅಂತೇಳಿ ನಂಬಿದವರು ಮುಕ್ತಾಯಕ್ಕ. ಹಾಗಾಗಿ ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ದೊರೆಯುತ್ತೆ. ಹಾಗೆ ಮುಕ್ತಾಯಕ ಕೂಡ ಅವರ ಅಂಕಿತನಾಮ ಅಜಗಣ್ಣ ಎಂಬ ಅಂಕಿತನಾಮದಲ್ಲಿಯೇ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಅಜಗಣ್ಣನ ಶ್ರೇಷ್ಠ ವಚನಕಾರರಾಗಿದ್ರು. ಬೇಸಾಯವನ್ನು ಮಾಡುತ್ತಿದ್ದಂತಹ ಅಜಗಣ್ಣ ಮಹಾಘನ ಸೋಮೇಶ್ವರ ಅಂಕಿತದಿಂದ ಸಾಕಷ್ಟು ವಚನಗಳನ್ನ ರಚಿಸುವ ಮೂಲಕ ಎಲ್ಲ ಶಿವಶರಣರಿಗೂ ದಾರಿದೀಪ. ಹಾಗೆ ಇಂದಿನ ಸಮಾಜಕ್ಕೂ ಕೂಡ ಅಜಗಣ್ಣನವರ ವಚನಗಳು ದಾರಿದೀಪ ಆಗಿದೆ ಅಂತಾನೆ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಾರರಾದಂತಹ ಶಿವಶರಣರಾದಂತಹ ಅಜಗಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಉಮಾದೇವಿ ಸತೀಶ್ ಅವರು ಮಾಹಿತಿಯನ್ನ ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
3: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
2: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
3: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
2: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
3: ಸರಿ ಅಪ್ಪ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಆರ್ಷಮತ. ಸ್ರವಿಸುವುದು ಜೀವರ ಸಹೃದಯ ಗರ್ತದ ತಳದಿ, ಕಿವಿಗಾ ರಹಸ್ಯದುಲಿ ಕಾವ್ಯ ಗಾನಗಳಿಂ, ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ ರವದಿನೆಂದಾರ್ಷಮತ ಮಂಕುತಿಮ್ಮ. ಸ್ರವಿಸುವುದು ಅಂದರೆ ಹುಟ್ಟುವುದು ಜೀವರಸ ಹೃದಯ ಗರ್ತದ ತಳದಿ. ಹೃದಯ ಗರ್ತದ ಅಂದರೆ ಹೃದಯದ ಕುಳ್ಳದ ಗವಿಯ ಬುಡದಲ್ಲಿ ತಳದಲ್ಲಿ ಜೀವರಸ ಹುಟ್ಟತೆ. ಕಿವಿಗ ರಹಸ್ಯದುಲಿ ಕಾವ್ಯ ಗಾನಗಳಿಂ, ಕಿವಿಗೆ ಆ ರಹಸ್ಯದ ಉಲಿ ಗುಟ್ಟಿನ ಕೂಗು, ರಹಸ್ಯದ ಉಲಿ ಅಂದರೆ ಗುಟ್ಟಿನ ಕೂಗು. ಕಾವ್ಯಗಾನಗಳಿಂ, ಕಾವ್ಯಗಾನಗಳಿಂದ ಕಿವಿಗೆ ಮುಟ್ಟತೆ. ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ, ಭುವನದ ಆಚಿನ ಭೂಮಿಯ ಆಚೆಯ ರಹಸ್ಯದ ಕೀರ್ತಿ ವೇದಗಳ ರವದಿನೆಂದಾರ್ಷಮತ, ವೇದಗಳ ರವದಿಂ ಶಬ್ದದಿಂದ ಎಂದು ಆರ್ಷಮತ ಋಷಿಗಳ ಮತ ಮಾತಾಗಿದೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸ್ರವಿಸುವುದು ಜೀವರ ಸಹೃದಯ ಗರ್ತದ ತಳದಿ, ಕಿವಿಗ ರಹಸ್ಯದುಲಿ ಕಾವ್ಯ ಗಾನಗಳಿಂ, ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ ರವದಿನೆಂದಾರ್ಷಮತ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೃದಯದ ಅಂತರಂಗದಿಂದ ಜೀವರಸ ಉದಿಸುತ್ತೆ, ಕಾವ್ಯ ಗಾನಗಳಿಂದ ಗುಟ್ಟದ ವಾಣಿ ಕಿವಿಗೆ ಕೇಳಿಸುತ್ತೆ, ಭೂಮಿಯ ಆಚೆಗಿನ ರಹಸ್ಯದ ಯಶಸ್ಸು ವೇದಗಳಿಂದ ಕೇಳಿ ಬರುತ್ತೆ ಅನ್ನೋದು ಋಷಿ ಸಂತಾನದ ಮತವಾಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ? ನಮ್ಮ ಸಂತೋಷಕ್ಕೆ ಸಾಧನವಾದವುಗಳು ಎರಡು, ಒಂದು ದೇಹ ಮತ್ತೊಂದು ಮನಸ್ಸು. ಮನಸ್ಸಿನ ಸ್ಥಾನ ಹೃದಯ. ನಮ್ಮ ದೇಹಕ್ಕೆ ಸಂತೋಷ ಆಗೋದು ಅದು ಪಡುವಂತಹ ಅನುಭವದಲ್ಲಿ. ಒಳ್ಳೆ ಊಟ, ಗಾಢ ನಿದ್ರೆ, ಪ್ರೇಯಾಸಿ ಅಥವಾ ಪ್ರಿಯಕರನ ಜೊತೆ ಪ್ರಣಯದಾಟ, ಸುಗಂಧ ದ್ರವ್ಯಗಳ ವಾಸನೆ, ಸುರಮ್ಯ ಸುಂದರವಾದ ಕಣ್ಣಿನ ನೋಟ, ಇವೆಲ್ಲ ಸುಖ ಕೊಡತ್ತೆ. ಮತ್ತೆ ಅವು ತುಂಬ ಕ್ಷಣಿಕವಾದವುಗಳು. ದೇಹ ಅವುಗಳನ್ನು ಅನುಭವಿಸೋದು ಅವುಗಳೊಟ್ಟಿಗಿದ್ದಾಗ ಮಾತ್ರ. ಅವು ಮರೆ ಆದ ತಕ್ಷಣ ದೇಹ ಅದನ್ನು ಮರೆಯತ್ತೆ. ಆದರೆ ದೇಹ ಹೊಂದಿದ ಸಂತೋಷ ಮನಸ್ಸಲ್ಲಿ ಬಹಳ ಕಾಲ ನೆಲೆಯಾಗಿ ನಿಲ್ಲತ್ತೆ. ಆ ಒಂದು ಸಂತಸದ ಕ್ಷಣ ಅಮೃತ ಆಗತ್ತೆ. ಜೀವರಸ ನಮ್ಮ ಹೃದಯದ ಆಳದ ಗುಹೆಯಲ್ಲಿ ಸೃಷ್ಟಿಯಾಗತ್ತೆ. ಅದು ಗೂಢವಾಗಿರತ್ತೆ. ಅದು ಹೊರಗಡೆ ಬಂದು ನಮ್ಮಲ್ಲಿ ಸಂತೋಷದ ಚಿಲುಮೆಯನ್ನು ಉಕ್ಕಿಸೋದು ಸಂಗೀತ, ಕಾವ್ಯ, ನಟನೆ, ಚಿತ್ರ ಮುಂತಾದ ಕಲಾ ಪ್ರಕಾರಗಳ ಪ್ರಚೋದನೆಯಿಂದ. ಅದನ್ನೇ ಇಲ್ಲಿ ಕಗ್ಗ ಸೊಗಸಾಗಿ ರಹಸ್ಯ ದುಲಿ ಅಂತ ಹೇಳುತ್ತೆ. ಅದು ಗುಟ್ಟಿನ ಕೂಗು. ಹೃದಯದ ರಹಸ್ಯ ದೇಹಕ್ಕೆ ಗುಟ್ಟಾಗಿ ನೀಡುವಂತಹ ಒಂದು ಕರೆ. ಹೀಗಂದ್ರೆ ನಮ್ಮ ಎಲ್ಲರಲ್ಲಿ ಯಾವಾಗಲೂ ರಹಸ್ಯವಾಗಿ ಹೃದಯದಲ್ಲಿ ಹರಿತಾ ಇರೋ ಜೀವರಸದ ಅನುಭವ ನಮಗಾಗೋದು ಬಾಹ್ಯದ ಸುಂದರ ಪ್ರಚೋದನೆಗಳಿಂದ. ಆದರೆ ಇಲ್ಲೊಂದು ತೊಂದರೆ ಇದೆ. ನಮ್ಮ ಹೃದಯ ಮನಸ್ಸುಗಳು ಗ್ರಹಿಸೋದು ಇಂದ್ರಿಯಗಳ ಅನುಭವಕ್ಕೆ ಬಂದ ವಸ್ತುಗಳು ಮತ್ತು ಚಿಂತನೆಗಳಿಂದ. ದೈಹಿಕ ಅನುಭವಕ್ಕೆ ಬಾರದ್ದನ್ನು ಹೃದಯ ಗ್ರಹಿಸೋದಿಲ್ಲ. ನಾವು ಯಾವತ್ತೂ ಕಂಡಿರದ

0: ಕೇಳಿರದ ಪ್ರಾಣಿಯ ಹೆಸರನ್ನ ಅಥವಾ ಏನೋ ಒಂದು ವಿಷಯನ ಯಾರಾದರೂ ಹೇಳಿದ್ರೆ ಅದರ ಚಿತ್ರ ಮನನದಲ್ಲಿ ಮೂಡೋದಿಲ್ಲ, ನೆನಪಲ್ಲಿ ಬಹುಕಾಲ ಉಳಿಯೋದಿಲ್ಲ. ಆಗ ನಾವು ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ಇಟ್ಟು ಮುಂದುವರಿಬೇಕು. ಶ್ರದ್ಧೆ ಅಂದರೆ ಕುರುಡು ನಂಬಿಕೆ ಅಲ್ಲ, ವೈದ್ಯನ ಔಷಧಿ, ತಾಯ ಕೈತುತ್ತಲ್ಲಿರೋ ನಂಬಿಕೆಯ ಹಾಗಿರುವಂಥದ್ದು. ಮುಂಜಾನೆಯ ಹಕ್ಕಿಯ ಕಲರವ, ಪುಟ್ಟ ಮಕ್ಕಳ ತೊದಲ ನುಡಿಯ ಮಾತುಗಳು, ನಾವು ನೋಡುವಂತಹ ಪ್ರಕೃತಿಯ ಬಹಳ ವಿನ್ಯಾಸದ ಕೃತಿ, ಕಲೆ, ಶಿಲ್ಪ, ನಾವು ಕೇಳೋ ಸಂಗೀತ, ಕಾವ್ಯ, ಕವನ ಎಲ್ಲವೂ ನಮ್ಮ ಹೃದಯದಲ್ಲಿ ಜೀವರಸ ಉಕ್ಕೋ ಹಾಗೆ ಮಾಡಿ ನಮಗೆ ಆನಂದನ ಕೊಡುತ್ತೆ ತಾನೆ. ನೋಡೋ ಮನಸ್ಸಿದ್ರೆ ನಮಗೆ ಕಂಡಲೆಲ್ಲ ಪ್ರಕೃತಿಯಿಂದ ಸೌಂದರ್ಯದ ಬೃಹತ್ ಚಿತ್ರಪಟನೇ ಕಾಣಿಸುತ್ತೆ. ಒಂದ್ ಕಡೆ ಪ್ರಕೃತಿಯ ಈ ಚೆಲುವು, ಮತ್ತೊಂದ್ ಕಡೆ ಆ ಚೆಲುವನ್ನು ನೋಡಿ ಸ್ಪಂದಿಸುವಂತ ಆ ಮಾನವ ಹೃದಯ, ಇವೆರಡರ ಸಕಾರಾತ್ಮಕ ಸಮ್ಮಿಲನದಿಂದಲೇ ಈ ಜಗತ್ತಿನ ಸೌಂದರ್ಯ ಹೆಚ್ಚಿದೆ. ಒಂದ್ ಕಡೆ ಕೃತಿ, ಮತ್ತೊಂದ್ ಕಡೆ ಆ ಕೃತಿಯ ಆರಾಧನೆ. ಒಂದು ಕಡೆ ಗಾಯನ, ಮತ್ತೊಂದು ಕಡೆ ಶ್ರೋತೃವಿನ ಹೃದಯ ಸ್ಪಂದನ. ಇವೆಲ್ಲವೂ ಸೇರಿ ಜಗತ್ತನ್ನು ಸುಂದರವಾಗಿಸಿದೆ. ಇವೆಲ್ಲ ಈ ಭೂಮಿಗೆ ಸಂಬಂಧಪಟ್ಟ ಚೆಲುವಿನ ವಿಷಯ. ಈ ಭೂಮಿಯನ್ನು ಆಗ ಮಾಡಿಸಿದ ಆ ಪರಮಶಕ್ತಿಯ ನಿಗೂಢ ರಹಸ್ಯಗಳು ತಪಸ್ಸಿನಲ್ಲಿ ನಿರತರಾದವರ ಮನಸ್ಸಿನ ವಾಂಛೆಗನುಗುಣವಾಗಿ ವೇದಗಳ ರೂಪದಲ್ಲಿ ಧರೆಗಿಳಿದು ಬಂದಿದೆ ಅನ್ನೋದೇ ಋಷಿಮತ. ಯಾಕಂದ್ರೆ ಒಂದು ಕಾವ್ಯಕ್ಕೋ ಒಂದು ಕವನಕ್ಕೋ ಒಬ್ಬ ಕರ್ತೃವನ್ನ ಗುರುತಿಸಬಹುದು, ಆದ್ರೆ ನಮ್ಮ ಸನಾತನದ ಆಧಾರವಾದ ವೇದೋಪನಿಷತ್ತುಗಳಿಗೆ ಅದು ಅಸಾಧ್ಯ. ಹಾಗಾಗಿ ಅವು ರಹಸ್ಯವಾಗಿ ಋಷಿ ಮುನಿಗಳಿಗೆ ಇಳಿದ ದೈವಿಕ ಜ್ಞಾನ ಅಂತ ಪರಿಗಣಿಸಲಾಗಿದೆ. ಇಂತಹ ಅದ್ಭುತ ಧರೆಯಲ್ಲಿ ಭೂಮಿಯಲ್ಲಿ ನಾವಿರೋದೇ ನಮ್ಮ ಭಾಗ್ಯ. ನಾವು ಇದರಿಂದ ಒಂದಿಷ್ಟು ಪಡೆದು ನಮ್ಮ ಹೃದಯಗಳಲ್ಲಿ ಕಡೆದು ಒಂದಿಷ್ಟು ತಿರುಗಿ ಕೊಡೋದಿಕ್ ಆದರೆ ಅದೇ ನಮ್ಮ ಭಾಗ್ಯ ಅಂತ ತಿಳಿಬೇಕು. ಏನಂತೀರಾ? ನಿಮ್ಮ ಅನಿಸಿಕೆ ತಿಳಿಸಬಹುದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ. ಕೇಳೋಣ.
5: ನಮಸ್ಕಾರ. ಒಗಟಿನ ಬಗ್ಗೆ ಎಷ್ಟು ಹೇಳಿದ್ರು ಸಹ ಮತ್ತಷ್ಟು ಹೇಳುವಂತದಿದೆ. ಅಷ್ಟು ವಿಶಾಲವಾದಂತ ಒಂದು ಅರ್ಥವನ್ನು ಕೊಡುವಂತ ಕೆಲಸನ ಒಗಟು ಮಾಡುತ್ತೆ. ಇದನ್ನ ಕುರಿತೆ ಡಾಕ್ಟರ್ AK ರಾಮಾನುಜನ್, ಇವರು 20th century ಪ್ರಸಿದ್ಧ ಭಾರತೀಯ ವಿದ್ವಾಂಸರು ಹೌದು, ಕವಿಗಳು, ಅನುವಾದಕರು, ಜಾನಪದ ತಜ್ಞರು, ಭಾಷಾಶಾಸ್ತ್ರಜ್ಞರು ಮತ್ತು ಪ್ರಾಧ್ಯಾಪಕರು, ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಸಹ ಹೌದು. ಇವರು ಒಗಟಿನ ಬಗ್ಗೆ ಮಾತಾಡ್ತಾರೆ. ಒಗಟುಗಳು ಅತ್ಯಂತ ಚಿಕ್ಕ ಕವಿತೆಗಳು, 2-3 ಸಾಲಿನಲ್ಲೇ ಇಡೀ ಪ್ರಪಂಚವನ್ನು ತೋರಿಸ್ತದೆ ಅಂತ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅಂದರೆ ಇವರು ತಿಳಿಸಿದಂತೆ ಈ ಒಗಟಲ್ಲಿ ಕವಿತೆಯ ಗುಣ ಇದೆ. ಹಾಗಾಗಿ ಅದು ತುಂಬ ಚೆನ್ನಾಗಿ ಕೇಳಿಸ್ಲಿಕ್ಕೂ ಚೆನ್ನಾಗಿರುತ್ತೆ, ಪ್ರಾಸ ಇರುತ್ತೆ ಕೆಲವು ಸಮಯದಲ್ಲಿ. ಆ ಥರದ ಒಂದು ಗುಣ ಸಹ ಅದರಲ್ಲಿದೆ. ಅದೊಂದು ರೀತಿಯ ಚುಟುಕು ಸಾಹಿತ್ಯದಂತೆಯೂ ಹೌದು, ವಚನದಂತೆನೂ ಹೌದು. ಆ ಥರದ ಎಲ್ಲ ಕವಿತೆಯ ಲಕ್ಷಣವಂತ ಹೊಂದಿದೆ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ, 2-3 ಸಾಲಿನಲ್ಲೇ ಇಡೀ ಪ್ರಪಂಚವನ್ನು ತೋರಿಸ್ತದೆ ಅಂತ. ಹೌದು, ಒಗಟಿಗೆ ಅಂಥದ್ದೊಂದು ವಿಶೇಷ ಶಕ್ತಿ ಇದೆ ಅನ್ನೋದನ್ನ ಅಂತಹ ದೊಡ್ಡ ವಿದ್ವಾಂಸರು ಸಹ ಗುರುತಿಸಿದ್ದಾರೆ. ಹಾಗಾಗಿ ಅವ್ರಂತ ದೊಡ್ಡ ವಿದ್ವಾಂಸರೇ ಅದನ್ನ ಹೇಳಿದ್ದಾರೆ ಅಂದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಇಲ್ಲಿ ಪದಗಳ ಬಳಕೆಯ ಆಂತರ್ಯದ ಅರ್ಥ, ಚಾತುರ್ಯತೆ, ವಿಷಯ ತಿಳಿಸುವ ರೀತಿ, ಆ ಶಬ್ದಗಳಲ್ಲಿ ಅಡಗಿರುವಂತಹ ಗೂಢಾರ್ಥ, ಜನರ ಅನುಭವ, ಪ್ರಾಪಂಚಿಕ ವಿಷಯ, ಹೀಗೆ ಒಗಟು ತಂದೇ ಆದ ವಿಶಿಷ್ಟಪೂರ್ಣವಾದ ಲಕ್ಷಣಗಳಿಂದ ತುಂಬಾ ಮಹತ್ವವನ್ನು ಪಡೆದಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂತಹ ವಿದ್ವಾಂಸರು ಸಹ ಅದರ ಮೆಚ್ಚಿ ಅದರ ಮಹತ್ವವನ್ನ ಈ ರೀತಿ ಹೇಳಿದನ್ನ ನಾವು ಕಾಣುತ್ತೇವೆ. ಈಗ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಒಗಟನ್ನ ಮತ್ತೊಮ್ಮೆ ನಿಮಗೆ ಅದರ ಉತ್ತರ ಹೇಳ್ತಾ ಇದ್ದೇನೆ. ನೆಲದ ಮೇಲಿಂದಲೇ ಹುಟ್ಟುತ್ತೆ, ನೆಲವಿಲ್ಲದೆ ನೆಲದಲ್ಲೇ ನಿಲ್ಲುತ್ತೆ, ರೆಕ್ಕೆ ಇಲ್ಲದೆ

0: ಅಂತವೆ. ಹಾಗೆ ಇನ್ನೊಂದು ಈಗ ಸಂಬಂಧಪಟ್ಟಂತೆ ಹೊರಗೆ ಹೋಗ್ತಿದೆ, ನೆಲದಲ್ಲೆಲ್ಲ ಹರಿದಾಡಿ ಸೇರಿ ಬಿಸಿಲಿಗೆ ಆಗಸಕ್ಕೆ ಹಾರಿ, ನೆಲದಲ್ಲೆಲ್ಲ ಹರಿದಾಡಿ ಸೇರಿ ಬಿಸಿಲಿಗೆ ಆಗಸಕ್ಕೆ ಹಾರಿ, ಹಿಮ ಪಕ್ಷಿಯಾಗಿ ಮಿಂಚಿನ ಗೂಡು ಸೇರಿ, ಹಿಮ ಪಕ್ಷಿಯಾಗಿ ಮಿಂಚಿನ ಗೂಡು ಸೇರಿ ಗುದ್ದಾಡಿ ಇಳಿಗಿಳಿದೆ, ಗುದ್ದಾಡಿ ಇಳಿಗಿಳಿದೆ ಬಂದೆ ನಾನ್ಯಾರು ಹೇಳಿ ಅಂತ. ಇದಕ್ಕೂ ಸಹ ಮಳೆ ಅನ್ನೋದೇ ಉತ್ತರ. ಇಲ್ಲೂ ಸಹ ಬಹಳ ಸುಲಭವಾಗಿ ನಿಮಗೆ ಅರ್ಥ ಆಗ್ತದೆ. ನೆಲದೆಲ್ಲ ಹರಿದಾಡಿ ಸೇರಿ ಅಂದರೆ ಎಲ್ಲೋ ಬಿದ್ದ ನೀರೆಲ್ಲ ಒಟ್ಟಿಗೆ ಹರ್ಕೊಂಡು ಹರ್ಕೊಂಡು ಹೋಗಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಬಿಸಿಲಿಗೆ ಆಗಸಕ್ಕೆ ಹಾರಿ, ಅಲ್ಲಿಂದ ಆವಿಯಾಗಿ ಆಗಸಕ್ಕೆ ಹಾರ್ತಾ ಹಾರ್ತಾ ಹೋಗಿ ಹಿಮ ಪಕ್ಷಿಯಾಗಿ, ಬಹಳ ವಿಶೇಷ ಗಮನಿಸಬೇಕು, ಹಿಮ ಪಕ್ಷಿಯಾಗಿ ಅಂದರೆ ಈಗಾಗಲೇ ಹಿಂದಿನ ಒಗ್ಟಿನಲ್ಲಿ ಹೇಳಿದರೆ ರೆಕ್ಕೆಯಲ್ಲದೆ ಹಾರುತ್ತೆ ಅಂತ. ಆದರೆ ಇಲ್ಲಿ ಹಿಮ ಪಕ್ಷಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅದು ಇಲ್ಲಿಂದ ಆವಿಯಾಗಿ ಹೋದದ್ದು ಬಿಸಿಲಿಗೆ, ಅಲ್ಲಿ ಹೋಗಿ ಕೂಲಾಗಿ ಅದು ಮಂಜಿನ ಗಡ್ಡೆ ಆಗುತ್ತೆ. ಇದೊಂದು ವಿಶಿಷ್ಟ ಸೇರಿ ಮಿಂಚಿನ ಗೂಡು ಸೇರುತ್ತೆ. ಅದು ಫಸ್ಟ್ ಫಸ್ಟ್ ಮಳೆ ಬರ್ಬೇಕಾದ್ರೆ ಗುಡುಗು ಸಿಡಿದು ಮಿಂಚು ಎಲ್ಲ ನಾವು ಆರ್ಬಿಟ್ಟು ಕೇಳ್ತೇವೆ. ಹಾಗೆ ಅದು ಗುದ್ದಾಡುತ್ತೆ, ಒಂದಕ್ಕೊಂದು ಗುದ್ದಾಡ್ಬಿಟ್ಟು ಮತ್ತೆ ಕೆಳಗಿಳಿದು ಕೆಳಗಿಳಿದು ಬರುತ್ತೆ. ಅದಕ್ಕೆ ನಾನ್ಯಾರು ಹೇಳಿ, ಇದು ಸಹ ಮಳೆನೇ. ಹೀಗೆ ಒಗಟುಗಳಲ್ಲೂ ಸಹ ಅನೇಕ ಸಹ ಬಾರಿ ನಾವು ಕೆಲವು ವಿಜ್ಞಾನವನ್ನು ಮತ್ತು ಪ್ರಾಪಂಚಿಕ ವಿಷಯವನ್ನು ಸಹ ನಾವು ಗಮನಿಸ್ಬೋದು ಅಂತ ಹೇಳ್ತಾ ಮತ್ತೆ ಕೊನೆಯಲ್ಲಿ ನಿಮಗಾಗಿ ಒಂದು ಹೋಗ್ತಿದೆ. ಕಟ್ಟು ಮಾಡಿದ್ರೆ ತುಂಡಾಗಲ್ಲ, ಕಟ್ಟು ಮಾಡಿದರೆ ತುಂಡಾಗಲ್ಲ, ಮಡಿಸಿದ್ರೆ ಮಡಿಯಲ್ಲ, ಮಡಿಸಿದ್ರೆ ಮಡಿಯಲ್ಲ, ಮಣ್ಣಿಗೆ ಬಿದ್ದರೆ ಮರೆಯಾಗುತ್ತೆ, ಮಣ್ಣಿಗೆ ಬಿದ್ದರೆ ಮರೆಯಾಗುತ್ತೆ, ಮುಗಿಲಿಗೆ ಹೋದರೆ ಸೆರೆ ಆಗುತ್ತೆ, ಮುಗಿಲಿಗೆ ಹೋದರೆ ಸೆರೆ ಆಗುತ್ತೆ ನಾನ್ಯಾರು ಹೇಳಿ. ನೋಡಿ ಇದೆಷ್ಟು ಚೆಂದವಾಗಿ ಇದರಲ್ಲಿ ಕಾವ್ಯದ ರೂಪವನ್ನು ಕಾಣ್ತೇವೆ ಮತ್ತು ಪ್ರಾಸವನ್ನು ಕಾಣ್ತೇವೆ. ತುಂಡಾಗಲ್ಲ, ಮಡಿಯಲ್ಲ, ಮರೆಯಾಗುತ್ತೆ, ಸರಿಯಾಗುತ್ತೆ, ಹೀಗೆ ಎರಡೆರಡು ಪ್ರಾಸಗಳನ್ನು ಸಹ ನಾವು ಕಾಣ್ತೇವೆ. ಈ ಥರದ ಒಗಟುಗಳು ಸರಿ ಇದೆ. ಈಗ ಈ ಒಗಟಿಗೆ ನೀವು ನಾಳೆನ ಸಂಚಿಕೆಯಲ್ಲಿ ನನಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ನೀವು ಸಹ ಇದಕ್ಕೆ ಪ್ರಯತ್ನ ಮಾಡಿ, ನಿಮ್ಗೆ ಗೊತ್ತಿದ ಉತ್ತರವನ್ನು ಇದಕ್ಕೆ ತಿಳಿಸಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸಹ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ನೋಡಿ ಪೊನ್ನಜ್ಜಿ, ಈ ಚಿನ್ನು ನೀವು ನನಗೆ ಕೊಟ್ಟು ಉಂಡೆನ ಕಸ್ದು ತಾನ್ ತಿಂತಾ ಇದ್ದಾನೆ.
4: ಹೌದು, ಇತ್ತೀಚಿಗೆ ಚಿನ್ನು ಬರೀ ಹೀಗೆ ಮಾಡ್ತಾನೆ.
5: ಏ ಚಿನ್ನು, ಯಾಕೋ ಹಾಗೆ ಮಾಡ್ತೀಯಾ? ಕೇಳಿದರೆ ನಾನೇ ಇನ್ನೊಂದು ಕೊಡ್ತಾ ಇದ್ದೆ ಅಲ್ವಾ? ಇನ್ನೊಬ್ಬರ ಕೈಯಿಂದ ಕದಿಯೋದು ಅದೆಂತ ದುರ್ಬುದ್ಧಿ ನಿಂದು ಅಂತೀನಿ.
6: ಪೊನ್ನಜ್ಜಿ, ಏನ್ ಮಾಡ್ಲಿ, ಇತ್ತೀಚಿಗೆ ನಂಗೆ ತುಂಬಾ ಹಸು, ಎಷ್ಟು ತಿಂದ್ರು ಹೊಟ್ಟೆನೆ ತುಂಬಲ್ಲ.
5: ಹಾಗ ನಿಂದೊಳ್ಳೆ ಗಣಪನ ಹಸಿವು ಆಯ್ತಲ್ಲ.
7: ಗಣಪನ ಹಸಿವು ಏನ್ ಹಾಗಂದ್ರೆ?
5: ಸರಿ ಸರಿ, ಬನ್ನಿ ಉಂಡೆ ತಿಂತ ಈ ಕತೆ ಕೇಳಿ. ಚಿನ್ನೋ ಬಾ, ನಿಂಗೆ ಮತ್ತೊಂದು ಉಂಡೆ ಕೊಡ್ತೀನಿ. ಜಿಂಕೆ, ನೀನು ತಗೋ ಇನ್ನೊಂದು ಉಂಡೆನ.
7: ನನಗೆ
5: ಮೊದಲು ಕೈಯಲ್ಲಿರೋದನ್ನ ಮುಗಿಸಿ ಆಮೇಲೆ ಕೊಡ್ತೀನಿ. ಈಗ ಗಣಪನ ಹಸುವಿನ ಆಟೋಟೋಪವನ್ನು ನೋಡೋಣ, ಬನ್ನಿ, ಬಹಳ ಮಜವಾಗಿದೆ. ಅಷ್ಟ ದಿಕ್ಕುಗಳಲ್ಲಿ ಒಂದಾದ ಉತ್ತರ ದಿಕ್ಕಿನ ಅಧಿಪತಿ ಕುಬೇರ ಆಗಿದ್ದ. ಕುಬೇರನ ಹೆಸರನ್ನು ನೀವೆಲ್ಲರೂ ಕೂಡ ಕೇಳೇ ಇರಬೇಕು ಅಲ್ವಾ? ಆತ ಸಂಪತ್ತಿನ ಅಧಿದೇವತೆ ಆಗಿದ್ದ. ಸಂಪತ್ತಿನ ಒಡೆಯ ಅಂತ ಹೇಳಿದ ಮಾತ್ರಕ್ಕೆ ಆ ಸಂಪತ್ತು ಅವನೊಬ್ಬನ ಸೊತ್ತು ಮಾತ್ರ ಆಗಿರೋದಿಲ್ಲ. ಸಂಪತ್ತು ಇರೋದು ಭೂಮಂಡಲದ ಒಳಿತಿಗಾಗಿ, ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳುವವ ಕುಬೇರ ಆಗಿದ್ದ. ಆದರೆ ಕುಬೇರನಿಗೆ ತನ್ನ ಐಶ್ವರ್ಯದ ಮೇಲೆ ಮಹಾ ಅಹಂಕಾರವಿತ್ತು. ಈ ಸಂಪತ್ತಿಗೆಲ್ಲ ನಾನೇ ಒಡೆಯ, ನಾನು ಜಗತ್ತಿನ ಅತಿದೊಡ್ಡ ಶ್ರೀಮಂತ, ಹಾಗಾಗಿ ಎಲ್ಲರಿಗಿಂತಲೂ ನಾನು ಶ್ರೇಷ್ಠ ಅನ್ನುವ ಮದ ಅವನ ನೆತ್ತಿಗೆ ಏರ್ಬಿಟ್ಟಿತ್ತು. ತನ್ನ ಈ ಅಹಂಭಾವವನ್ನು ಆತ ಎಲ್ಲರ ಎದುರು ಪ್ರದರ್ಶನ ಮಾಡ್ತಾ ಇದ್ದ. ತನ್ನ ಸಂಪತ್ತನ್ನು ಪ್ರದರ್ಶನ ಮಾಡಲಿಕ್ಕಾಗಿಯೇ ಆಗಾಗ ದೇವಗಣಗಳೆಲ್ಲರನ್ನ ತನ್ನ ಅರಮನೆಗೆ ಆಮಂತ್ರಿಸ್ತಾ ಇದ್ದ. ವಿವಿಧ ವೈಭೋಗಗಳಿಂದ ಉತ್ಕೃಷ್ಟ ಪಂಚ ಪಕ್ವಾನಗಳಿಂದ

0: ಅತಿಥಿಗಳ ಸತ್ಕಾರ ಮಾಡ್ತಾ ಇದ್ದ. ಅವನ ಆಡಂಬರದ ಆತಿಥ್ಯ ನೋಡಿ ದೇವತೆಗಳಿಗೆಲ್ಲ ಬೆರಗಾಗ್ತಿತ್ತು. ಅವರು ಅನಿವಾರ್ಯವಾಗಿ ಅವನನ್ನು ಹೊಗಳಬೇಕು, ಆ ರೀತಿ ಆತ ಮಾತನಾಡ್ತಿದ್ದ. ಹೊಗಳಿದಾಗ ಉಬ್ಬಿ ಬಿಡ್ತಿದ್ದ. ಕುಬೇರನ ಈ ವರ್ತನೆಯಿಂದ ದೇವತೆಗಳಿಗೆ ತುಂಬ ಕಿರಿಕಿರಿ ಉಂಟಾಗ್ತಿತ್ತು. ತಾವು ಅವನೆದುರು ನಿಕೃಷ್ಟರು ಅನ್ನೋದನ್ನು ಅತೀ ಜಾಣ್ಮೆಯಿಂದ ತೋರಿಸುವ ಅವನ ಪರಿ ಕಂಡು ಮನಸ್ಸಿನಲ್ಲೇ ಅವರೆಲ್ಲ ಬೇಸರ ಪಟ್ಕೊಳ್ತಾ ಇದ್ರು. ಆದರೆ ಅವನೆದುರು ಏನೂ ತೋರಿಸ್ಕೊಳ್ಳೋ ಹಾಗೆ ಇರಲಿಲ್ಲ, ಗೌರವದಿಂದಲೇ ನಡ್ಕೊಳ್ಬೇಕಾಗ್ತಿತ್ತು. ಅವನ ಧನಮದವನ್ನು ಯಾರಾದರೂ ಮುರಿಬಾರ್ದೇ ಅಂತ ದೇವತೆಗಳು ಒಳಗೆ ಆಶಿಸ್ತಾ ಇದ್ರು. ಹೀಗಿರಬೇಕಾದ್ರೆ ಕುಬೇರ ತನ್ನ ಸಂಪತ್ತಿನ ಅಮಲಿನಲ್ಲಿ ಕೈಲಾಸಕ್ಕೆ ಹೋಗಿ ದೇವ ದಂಪತಿಗಳಾದ ಶಿವ ಪಾರ್ವತಿಯರನ್ನು ಔತಣದ ಊಟಕ್ಕೆ ಆಹ್ವಾನಿಸ್ತಾನೆ. ಆ ದೇವ ದಂಪತಿಗಳು ತನ್ನ ಅರಮನೆಗೆ ಊಟಕ್ಕೆ ಬಂದರೆ ತನ್ನ ಸಂಪತ್ತಿಗೆ ಒಂದು ಗರಿ ಮೂಡ್ದ ಹಾಗೆ ಅಂತ ಅವನು ಭಾವಿಸಿದ್ದ. ಆತ ವಿನಯವನ್ನು ಪ್ರದರ್ಶನ ಮಾಡ್ತಾ ಅವರನ್ನು ವಿಶೇಷದ ಊಟಕ್ಕೆ ಆಮಂತ್ರಿಸ್ತಾನೆ. ಆದರೆ ಶಿವ ಪಾರ್ವತಿಯರಿಗೆ ಬೇರೆ ಕೆಲಸ ಇತ್ತು. ಅದಕ್ಕೆ ಪಾರ್ವತಿ, ನಾವು ಬರೋಕ್ಕಾಗೋದಿಲ್ಲ, ನಮ್ಮ ಮಗ ಗಣಪ ಬರ್ತಾನೆ, ಅವನಿಗೆ ಹೊಟ್ಟೆ ತುಂಬ ತಿನ್ನಿಸಿಬಿಡು ಅಂತ ಹೇಳಿದ್ಲು. ಕುಬೇರ ನೋಡ್ತಾನೆ, ತನ್ನ ಗುಡಾಣದಂಥ ಹೊಟ್ಟೆ ಹೊತ್ಕೊಂಡು ಗಣಪ ಅಲ್ಲಿ ಇಲ್ಲಿ ಓಡಾಡ್ತಿದ್ದ. ಕುಬೇರ ಗರ್ವದಿಂದ ಮೀಸೆಯನ್ನು ನೀವುತ್ತಾ, ಏನು ಗಣಪ ಒಬ್ಬನೇನೆ, ಇವನಂಥ 100 ಬಾಲಕರಿಗೆ ನಾನು ಊಟ ಹಾಕಿಸಬಲ್ಲೆ, ನನ್ನ ಅರಮನೆಯಲ್ಲಿ ದಿನಾನೂ ಸಂತರ್ಪಣೆ ಊಟ ಇದ್ದಿದ್ದೆ, ಯಾರೋ ಬಂದು ಊಟ ಮಾಡಿ ಹೋಗ್ತಾರೆ, ಅದಕ್ಕೊಂದು ಲೆಕ್ಕನೇ ಇಲ್ಲ. ಇನ್ನು ನಮ್ಮ ಹುಡುಗ ಗಣಪನಿಗೆ ತೃಪ್ತಿ ಆಗುವ ಹಾಗೆ ಉಣಿಸದೆ ಇರೋಕ್ಕೆ ಸಾಧ್ಯನಾ ಅಂತ ಕೊಚ್ಚಿ ಕೊಚ್ಚಿ ಇಳಿಸ್ತಾನೆ. ಶಿವ ಪಾರ್ವತಿಯರು ಸುಮ್ಮನೆ ನಗ್ತಾರೆ, ಏನೂ ಮಾತಾಡೋದಿಲ್ಲ. ಗಣಪನಿಗೆ ಆಹ್ವಾನ ನೀಡಿ ಕುಬೇರ ನಿರ್ಗಮಿಸ್ತಾನೆ. ನಂತರ ಕುಬೇರ ಹೇಳಿದ ದಿನ ಗಣಪ ಊಟಕ್ಕೆ ಅಂತ ಕುಬೇರನ ಅರಮನೆಗೆ ಬರ್ತಾನೆ. ಎಲ್ಲೆಲ್ಲೂ ವೈಭೋಗಗಳೇ, ಎಲ್ಲೆಲ್ಲೂ ಸಂಪತ್ತಿನ ಆಡಂಬರಗಳೇ, ತರತರಹದ ಪಕ್ವಾನಗಳನ್ನು ತಯಾರಿಸಿದ ಸುವಾಸನೆ ದೂರ ದೂರದವರೆಗೆ ಹರಡಿತ್ತು. ಗಣಪ ಬಂದು ಕೂಡಲೇ ಜಯಬೇರಿ ಊದಿ ಅವನನ್ನು ಆಹ್ವಾನಿಸಲಾಗುತ್ತೆ. ಎರಡು ಸಾಲಿನಲ್ಲಿ ನಿಂತ ಹೆಂಗಳೆಯರು ಗಣಪನ ಮೇಲೆ ಪುಷ್ಪವನ್ನು ಎರಚುತ್ತಾರೆ. ಅವನನ್ನು ಮೆತ್ತನೆಯ ಆಸನದ ಮೇಲೆ ಕುಳ್ಳಿರಿಸಲಾಗುತ್ತೆ. ಪರಿಮಳ ಗಂಗೋದಕದಿಂದ ಅವನ ಪಾದವನ್ನು ತೊಳೆದು ರೇಷ್ಮೆಯ ವಸ್ತ್ರದಲ್ಲಿ ಒರೆಸಲಾಗುತ್ತೆ. ಆಮೇಲೆ ದೊಡ್ಡ ಚಿನ್ನದ ತಾಟಿನ ಸುತ್ತಲೂ ಪುಟ್ಟ ಪುಟ್ಟ ಬಟ್ಟಲುಗಳಲ್ಲಿ ವಿವಿಧ ಪಕ್ವಾನಗಳನ್ನು, ರುಚಿ ರುಚಿಯಾದ ಮೇಲೋಗರಗಳನ್ನು, ಬಗೆ ಬಗೆಯ ಕಜ್ಜಾಯಗಳನ್ನು ಇಟ್ಟು ಅಲಂಕಾರ ಮಾಡ್ತಾರೆ. ಕುಬೇರ ಪಕ್ಕದಲ್ಲೇ ಆಸನ ಒಂದನ್ನು ಹಾಕ್ಕೊಂಡು ಕುಳಿತು ಬಡಿಸುವವರಿಗೆ ಆದೇಶ ಕೊಡ್ತಾ ಇದ್ದ. ಗಣಪನಿಗೆ ಬಡಿಸುವಾಗ ಯಾವ ಲೋಪನೂ ಆಗಬಾರ್ದಲ್ವೇ ಅನ್ನೋದು ಅವನ ಉದ್ದೇಶ ಆಗಿತ್ತು. ಗಣಪ ಊಟ ಶುರು ಮಾಡ್ದ. ತಟ್ಟೆಯಲ್ಲಿ ಹಾಕೋದ್ರೊಳಗೆ ಆತ ತಿಂದು ಮುಗಿಸಿಬಿಡ್ತಿದ್ದ. ನಂತರ ತಲೆ ಎತ್ತಿ ಮುಂದೆ ಅನ್ನೋ ಹಾಗೆ ನೋಡ್ತಾನೆ ಗಣಪ. ಕೂಡಲೇ ಸೇವಕರು ಮತ್ತಷ್ಟು ಬಡಿಸ್ತಾರೆ, ಇನ್ನಷ್ಟು ಬಡಿಸ್ತಾರೆ. ಮತ್ತೆ ತಲೆ ಎತ್ತಿ ನೋಡ್ತಾನೆ ಆ ಗುಂಡು ಗಣಪ. ಸೇವಕರು ಪಾಕಶಾಲೆ ಒಳಗೆ ಓಡ್ತಾರೆ. ದೊಡ್ಡ ದೊಡ್ಡ ತಪ್ಪಲೆಗಳಲ್ಲಿ ತಯಾರಿಸಿ ಇಟ್ಟ ವ್ಯಂಜನಗಳೆಲ್ಲ ಗಣಪನ ತಟ್ಟೆಗೆ ಬರುತ್ತೆ. ಗಣಪ ಆಗ್ತಾನೇ ಊಟಕ್ಕೆ ಕೂತವ್ರ ಹಾಗೆ ಅದನ್ನೆಲ್ಲ ತಿಂದು ಮುಗಿಸ್ತಾನೆ. ಪುನಃ ತಲೆ ಎತ್ತಿ ಮತ್ತಷ್ಟು ಬಡಿಸಿ ಅನ್ನೋ ಹಾಗೆ ನೋಡ್ತಿದ್ದ. ಅವನಿಗೆ ಬಡಿಸಿ ಬಡಿಸಿ ಸೇವಕರ ಸೊಂಟನೇ ಮುರಿದೋಗುತ್ತೆ.
1: ಇದು ಚೆನ್ನಾಗಿದೆ. ಆದರೂ ಗಣಪ ಅದು ಹಾವಷ್ಟು ತಿಂತಾ ಇದ್ದ?
2: ಬೆವರು ಇಳಿದೋಗಿರ್ಬೇಕು ಅವನಿಗೆ.
0: ಹಾಗೆ ಆಯ್ತು ಕುಬೇರನಿಗೆ. ಪಕ್ಕದಲ್ಲೇ ಗರ್ವದಿಂದ ಕೂತು ಗಣಪನಿಗೆ ಉಪಚಾರ ಮಾಡ್ತಾ ಇದ್ದ ಕುಬೇರನಿಗೆ ತುಸು ಮುಖಭಂಗವಾಗುತ್ತೆ. ಆತ ಎದ್ದು ಪಾಕಶಾಲೆಯ ಒಳಗೆ ಹೋಗ್ತಾನೆ. ದೊಡ್ಡ ದೊಡ್ಡ ತಪ್ಪಲೆಗಳಲ್ಲಿ ಮಾಡಿದ ಅಡಿಗೆಗಳೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಕುಬೇರ ಹೊಸ ಅಡಿಗೆ ಮಾಡೋಕ್ಕೆ ಸೇವಕರಿಗೆ ಆಜ್ಞೆ ಮಾಡ್ತಾನೆ. ಅರಮನೆಯ ಸೇವಕರೆಲ್ಲ ಅಲ್ಲಿ ಬಂದು ಸೇರ್ತಾರೆ. ಒಬ್ಬರು ಹುರಿತಾರೆ, ಒಬ್ಬರು ಕುಟ್ಟುತ್ತಾರೆ, ಒಬ್ಬರು ಬೀಸ್ತಾರೆ, ಒಬ್ಬರು ಪುಡಿ ಮಾಡ್ತಾರೆ, ಮತ್ತೆ ಕೆಲವರು ಬೇಯಿಸ್ತಾರೆ. ಒಟ್ಟಿನಲ್ಲಿ ಇಡೀ ಕುಬೇರನ ಸೇವಾ ದಳವೇ ಅಡಿಗೆ ಮಾಡೋದರಲ್ಲಿ ತತ್ಪರಗೊಳ್ಳುತ್ತೆ. ಟೊಂಕ ಕಟ್ಕೊಂಡು ಮಾಡಿದ ಅಡುಗೆಯನ್ನು ಗುಂಡು ಗಣಪನಿಗೆ ಬಡಿಸಲಾಗುತ್ತೆ. ಆ ಗಣಪ ಭೂತ ಮೆಟ್ಟಿದವನ ಹಾಗೆ ಗಬಾ ಗಬಾ ಅಂತ ಎಲ್ಲವನ್ನು ತಿಂದು ಹಾಕ್ಬಿಡ್ತಾನೆ. ಸೇವಕರು ಹೆದರಿ ನಿಂತ್ಬಿಟ್ಟಿದ್ರು. ಈ ಸಲ ಗಣಪ ಬೇಕು ಎನ್ನೋ ಹಾಗೆ ತಲೆ ಎತ್ತದಿರಲಿ ಅಂತ ಅವರು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ಗಣಪ ಮತ್ತೆ ತಲೆಯನ್ನು ಎತ್ತಿ ನೋಡೇ ಬಿಟ್ಟ. ಪಾಕಶಾಲೆಯಲ್ಲಿ ಏನೂ ಉಳಿದಿರಲಿಲ್ಲ, ದಾಸ್ತಾನು ಮುಗ್ದೇ ಹೋಗ್ಬಿಟ್ಟಿತ್ತು. ಈಗ ಕುಬೇರನ ಅಹಂಕಾರ ನಿಧಾನವಾಗಿ ಇಳಿತು. ಸಂಪತ್ತಿನ ಮದದಲ್ಲಿ ಏನೆಲ್ಲ ಜಂಬ ಕೊಚ್ಕೊಂಡಿದ್ದೆ, ಆದರೆ ಇವತ್ತು ನನಗೆ ಒಬ್ಬ ಬಾಲಕನ ಹಸಿವನ್ನು ಇಂಗಿಸೋಕ್ಕೆ ಆಗಲಿಲ್ವಲ್ಲ ಅಂತ ಆತ ತಳಮಳಿಸ್ತಾನೆ. ನನ್ನ ಮಗನಿಗೆ ಹೊಟ್ಟೆ ತುಂಬಿಸಿಬಿಡಿ ಸಾಕು ಅಂತ ಪಾರ್ವತೀದೇವಿ ಹೇಳಿದ ಮಾತು ಅವನಿಗೆ ನೆನಪಾಗುತ್ತೆ. ಆದರೆ ಗಣಪನ ಹೊಟ್ಟೆ ಮಾತ್ರ ತುಂಬಿದ ಹಾಗೆ ಕಾಣಲಿಲ್ಲ. ಇನ್ನೇನಿದೆ ಬಡಿಸಿ ಎನ್ನೋ ಹಾಗೆ ಆತ ಮತ್ತೂ ನೋಡ್ತಿದ್ದ. ತಟ್ಟೆಯನ್ನು ನೆಕ್ಕಿ ನೆಕ್ಕಿ ಇಟ್ಟ. ಆಮೇಲೆ ಗಣಪ ಬೃಹದಾಕಾರವಾಗಿ ಬೆಳೆಯೋಕ್ಕೆ ಶುರು ಮಾಡ್ದ. ತಟ್ಟೆ ಲೋಟವನ್ನು ನುಂಗೋಕೆ ಆರಂಭ ಮಾಡ್ದ. ಅತ್ತ ಇತ್ತ ನೋಡ್ದ. ಅಕ್ಕಪಕ್ಕ ಇದ್ದ ಆಸನಗಳನ್ನೇ ಬಾಯಿ ತರೆದು ಸ್ವಾಹ ಮಾಡ್ದ. ಇದ್ದ ಬದ್ದ ವಸ್ತುಗಳನ್ನು ಮುಖೋಕೆ ಶುರು ಮಾಡ್ದ. ಹಸಿವು ಹಸಿವು ಅಂತ ಬೊಬ್ಬೆ ಹಾಕೋಕೆ ಆರಂಭ ಮಾಡ್ದ. ಕುಬೇರ ಈಗ ಅಧೀರನಾದ, ಬೆದರಿಬಿಟ್ಟ. ತನ್ನಿಂದ ಮಹದಪಚಾರವಾಗಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಏನೋ ಮಾಡಕ್ಕೆ ತೋಚದೆ ಸೀದ ಕೈಲಾಸಕ್ಕೆ ಓಡಿ ಬಂದು ಶಿವ ಪಾರ್ವತಿಯರ ಪಾದಗಳ ಮೇಲೆ ಬಿದ್ದುಬಿಟ್ಟ. ಭಗವಂತ, ನನ್ನಿಂದ ಗಣಪತಿಯ ಹಸಿವನ್ನು ತೀರಿಸೋಕ್ಕೆ ಆಗಲಿಲ್ಲ. ನನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಯಿತು. ಇನ್ನು ಯಾವತ್ತೂ ನಾನು ಧನಮದವನ್ನು ತೋರಿಸೋದಿಲ್ಲ, ನನಗೆ ದಾರಿ ತೋರಿ ಅಂತ ಬೇಡ್ತಾನೆ. ಆಗ ಪಾರ್ವತಿ, ಗಣಪನ ಹಸಿವನ್ನು ತೃಪ್ತಿಪಡಿಸೋದು ಬಹಳ ಸುಲಭ. ಪ್ರೀತಿಯಿಂದ ಭಕ್ತಿಯಿಂದ ಒಂದು ಮುಷ್ಟಿ ಅನ್ನವನ್ನು ಗಣೇಶನಿಗೆ ಕೊಡು, ಅವನ ಹೊಟ್ಟೆ ತುಂಬುತ್ತೆ ಅಂತ ಹೇಳಿದ್ಲು. ಕುಬೇರ ತನ್ನ ಅರಮನೆಗೆ ಓಡಿ ಬಂದ. ತಾನೇ ಒಂದು ಮುಷ್ಟಿ ಅನ್ನವನ್ನು ಬೇಯಿಸ್ತಾನೆ. ಅದನ್ನು ಬಾಳೆ ಎಲೆಯಲ್ಲಿ ಬಡಿಸಿ ಗರಿಕೆ ಒಂದನ್ನು ಅದರ ಮೇಲಿಟ್ಟು, ಗಣಪ ನನ್ನಲ್ಲಿರೋದು ಇಷ್ಟೇ, ದಯವಿಟ್ಟು ಇದನ್ನು ಸ್ವೀಕರಿಸಿ ತೃಪ್ತನಾಗು ಅಂತ ವಿನಯದಿಂದ ಹೇಳಿ ಕೈ ಮುಗಿದು ನಿಂತ. ಕುಬೇರನ ದೀನ ಸ್ಥಿತಿಯನ್ನು ನೋಡಿ ಗಣಪ ತನ್ನ ತಿನ್ನಾಟವನ್ನು ನಿಲ್ಲಿಸ್ತಾನೆ. ಎತ್ತರವಾಗಿ ಬೆಳೆದ ತನ್ನ ಶರೀರವನ್ನು ಕುಗ್ಗಿಸ್ತಾನೆ. ಮೊದಲಿನ ಗುಂಡು ಗಣಪ ಆಗ್ತಾನೆ. ಕುಬೇರ ಭಕ್ತಿಯಿಂದ ನೀಡಿದ ಅನ್ನವನ್ನು ತಿಂದು ತನ್ನ ದೊಡ್ಡ ಹೊಟ್ಟೆಯನ್ನು ನೀವುಕೊಳ್ತಾನೆ. ಡರ್ ಅಂತ ತೇಗ್ತಾನೆ. ಹಾ, ಊಟ ಚೆನ್ನಾಗಿತ್ತು, ನನ್ನ ಹಸಿವು ನೀಗ್ತು ಅಂತ ಹೇಳ್ದ. ಕುಬೇರನಿಗೆ ಹೋದ ಜೀವ ಬಂದ ಹಾಗಾಗುತ್ತೆ. ಗಣೇಶನನ್ನು ಸಕಲ ಮರ್ಯಾದೆಯಿಂದ ಕೈಲಾಸಕ್ಕೆ ಕಳುಹಿಸಿಕೊಡ್ತಾನೆ ಕುಬೇರ. ಐಶ್ವರ್ಯ ಮದದಿಂದ ಬೀಗ್ತಾ ಇದ್ದ ಕುಬೇರನಿಗೆ ಗಣೇಶ ಸರಿಯಾದ ಪಾಠವನ್ನೇ ಕಲಿಸ್ದ. ಅವನ ಅಹಂಕಾರ ನುಚ್ಚು ನೂರಾಗುತ್ತೆ. ಮುಂದೆಂದೂ ತಾನು ಧನಾಂಧನಾಗದಂತೆ ನೋಡ್ಕೊಳ್ಬೇಕು ಅಂತ ಕುಬೇರ ಅಂದ್ಕೊಳ್ತಾನೆ.
1: ಗಣಪನ ಹಸಿವು ನೋಡಿದ್ರೆ ನಂಗೆ ಗಾಬರಿ ಆಗ್ತಾ ಇತ್ತು.
3: ಒಟ್ನಲ್ಲಿ ಕುಬೇರನಿಗೆ ಒಳ್ಳೆ ಪಾಠ ಕಲಿಸ್ದ ನಮ್ಮ ಗುಡಾಣ ಗುಂಡು ಹೊಟ್ಟೆ ಗಣಪ.
0: ನೋಡಿದ್ರ ಮಕ್ಕಳೇ, ಐಶ್ವರ್ಯ ಮದದ ನಶೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಅದು ಮನುಷ್ಯರನ್ನ ಅಧೋಗತಿಗೆ ತಳ್ಳುತ್ತೆ. ತಿಳಿತಾ?
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
7: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
8: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
9: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
10: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
11: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
14: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
17: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
18: ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ನಗರದ ಜೀವನಾಡಿ ಹಾಗೂ ಸಮೃದ್ಧಿಯ ಸಂಕೇತವಾಗಿ ಮೈದುಂಬಿ ಹರಿಯುತ್ತಿರುವ ಜೀವನದಾಯಿನಿ ತಾಯಿ ತುಂಗಾ ನದಿಗೆ ಬಾಗಿನ ಅರ್ಪಿಸುವುದು ನಮ್ಮ ನಾಡಿನ ಪವಿತ್ರ ಪರಂಪರೆ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ ಎಂದು ಶಿವಮೊಗ್ಗ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕ SN ಚನ್ನಬಸಪ್ಪ ಅವರು ತಿಳಿಸಿದರು. ಶಿವಮೊಗ್ಗ ನಗರ ಘಟಕದ ವತಿಯಿಂದ ಕೋಟೆ ರಸ್ತೆಯ ಐತಿಹಾಸಿಕ ಶ್ರೀ ಕೋರ್ಪಾಳಯ್ಯನ ಛತ್ರದ ಆವರಣದಲ್ಲಿ ಮೈದುಂಬಿ ಹರಿಯುತ್ತಿರುವ ತಾಯಿ ತುಂಗೆಗೆ ಭಕ್ತಿಪೂರ್ವಕವಾಗಿ ಬಾಗಿನ ಸಮರ್ಪಿಸಿ ಮಾನ್ಯ ಶಾಸಕರು ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಯಿ ತುಂಗೆಯ ಅನಂತ ಕೃಪೆಯಿಂದ ನಮ್ಮ ಶಿವಮೊಗ್ಗ ನಗರ ಹಾಗೂ ಇಡೀ ಜಿಲ್ಲೆಯಲ್ಲಿ ಸದಾ ಸುಭೀಕ್ಷಿ ಸಮೃದ್ಧಿ ನೆಲೆಸಲಿ. ನಮ್ಮ ಭಾಗದ ಅನ್ನದಾತರ ಮೊಗದಲ್ಲಿ ನಿರಂತರ ಮಂದಹಾಸ ಮೂಡಿ ಪ್ರತಿಯೊಬ್ಬ ನಾಗರಿಕನಿಗೂ ಆಯುರಾರೋಗ್ಯ, ಸುಖ, ಶಾಂತಿ ಹಾಗೂ ಸೌಹಾರ್ದತೆ ಸಿಗಲಿ ಎಂದು ಪ್ರಾರ್ಥಿಸಿದರು. ಬಿಜೆಪಿ ರಾಜ್ಯ ಪ್ರಕೋಷ್ಠ ಸಂಯೋಜಕ ದತ್ತಾತ್ರಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಜಗದೀಶ್, ನಗರ ಅಧ್ಯಕ್ಷ ಮೋಹನ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ ಸರ್ಜಿ ಹಾಗೂ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಶಾರದಾ ಪೂರ್ಯನಾಯ್ಕ ಅವರು ತಮ್ಮ ಕಚೇರಿಯಲ್ಲಿ ತುಂಗಾ ಏತ ನೀರಾವರಿ ಯೋಜನೆ ಹಾಗೂ ಹೊಸಹಳ್ಳಿ ಏತ ನೀರಾವರಿ ಯೋಜನೆಯ ವ್ಯಾಪ್ತಿಗೆ ಒಳಪಡುವ ಕೆರೆಗಳಿಗೆ ನೀರು ತುಂಬಿಸುವ ಕುರಿತು ನೀರಾವರಿ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಹಾರ್ನಹಳ್ಳಿ ಹಾಗೂ ಕುಂಸಿ ಭಾಗದ ರೈತರು ಉಪಸ್ಥಿತರಿದ್ದು ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿಸದಿರುವುದು, ನೀರಿನ ಹಂಚಿಕೆಯಲ್ಲಿ ಉಂಟಾಗಿರುವ ಸಮಸ್ಯೆಗಳು ಹಾಗೂ ಮುಂಬರುವ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರಿನ ಲಭ್ಯತೆ ಕುರಿತು ತಮ್ಮ ಅಹವಾಲುಗಳನ್ನು ಶಾಸಕರ ಗಮನಕ್ಕೆ ತಂದರು. ರೈತರ ಅಹವಾಲುಗಳನ್ನು ಆಲಿಸಿದ ಶಾಸಕಿ ಶಾರದಾ ಪೂರ್ಯನಾಯ್ಕ ಅವರು ತುಂಗಾ ಹಾಗೂ ಹೊಸಹಳ್ಳಿ ಏತ ನೀರಾವರಿ ಯೋಜನೆಯ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಕೆರೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ನೀರು ತುಂಬಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದರು. ರೈತರ ಹಿತಾಸಕ್ತಿಗೆ ಆದ್ಯತೆ ನೀಡುವ ಮೂಲಕ ಯೋಜನೆಯ ಉದ್ದೇಶ ಸಂಪೂರ್ಣವಾಗಿ ಈಡೇರುವಂತೆ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ನೀರಿನ ಹರಿವು, ಕೆರೆಗಳ ಭರ್ತಿ, ಪ್ರಗತಿ ಹಾಗೂ ತಾಂತ್ರಿಕ ಅಡಚಣೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕರು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತ್ವರಿತವಾಗಿ ಕೈಗೊಂಡು ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಸೂಚಿಸಿದರು. ನೀರಾವರಿ ವ್ಯವಸ್ಥೆಯಲ್ಲಿ ಸಮನ್ವಯ ಕಾಪಾಡಿಕೊಂಡು ಪ್ರತಿಯೊಂದು ಕೆರೆಯೂ ಭರ್ತಿಯಾಗುವಂತೆ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ನಗರದ ರಸ್ತೆ ಬದಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ದೀರ್ಘಕಾಲದಿಂದ ನಿರುಪಯುಕ್ತವಾಗಿ ನಿಲ್ಲಿಸಲಾಗಿದ್ದ ವಾಹನಗಳ ವಿರುದ್ಧ ಶಿವಮೊಗ್ಗ ಸಂಚಾರ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ನೋಟಿಸ್ ಅಂಟಿಸಿ ಎಚ್ಚರಿಕೆ ನೀಡಿದ್ದ ವಾಹನಗಳನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದು ತೆರವುಗೊಳಿಸುವ ಕಾರ್ಯ ಕೈಗೊಂಡಿದ್ದಾರೆ. ವಿಶೇಷ ಕಾರ್ಯಾಚರಣೆಯಲ್ಲಿ ಒಟ್ಟು 82 ನಿರುಪಯುಕ್ತ ವಾಹನಗಳನ್ನು ಗುರುತಿಸಲಾಗಿದ್ದು, ಮೊದಲ ಹಂತದಲ್ಲಿ 59 ವಾಹನಗಳಿಗೆ ನೋಟಿಸ್ ಅಂಟಿಸಲಾಗಿತ್ತು. ಬಳಿಕ ವಾಹನ ಮಾಲೀಕರಿಗೆ ಅವಕಾಶ ನೀಡಿದ ನಂತರವೂ ತೆರವುಗೊಳಿಸದ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇದುವರೆಗೆ 68 ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಅವುಗಳನ್ನು ರವೀಂದ್ರನಗರ, ಗುಂಡಪ್ಪ ಶೆಟ್ಟಿಹಳ್ಳಿ, ಲಕ್ಷ್ಮೀ ಚಿತ್ರಮಂದಿರ ಸೇರಿದಂತೆ ನಗರದ ವಿವಿಧ ಪ್ರದೇಶಗಳಿಂದ ತೆರವುಗೊಳಿಸಲಾಗಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ಪ್ರಸಿದ್ಧ ಆಡಿಕೃತಿಗೆ ಹರೋಹರ ಜಾತ್ರೆ ಆಗಸ್ಟ್ 6 ಮತ್ತು 7 ರಂದು 2 ದಿನಗಳ ಕಾಲ ಗುಡ್ಡೇಕಲ್ನಲ್ಲಿ ವಿಜೃಂಭಣೆಯಿಂದ ನಡೆಸಲಾಗುವುದೆಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಪಿ ರಘುಕುಮಾರ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರೆ ಕುರಿತು ಅದರ ತಯಾರಿ ಬಗ್ಗೆ ವಿವರಿಸಿದರು. ತಮಿಳುನಾಡಿನ ಪಳನಿಯಲ್ಲಿ ನಡೆಯುವಂತೆ ಶಿವಮೊಗ್ಗದಲ್ಲಿಯೂ ಕೂಡ ವಿಶಿಷ್ಟವಾಗಿ ಈ ಜಾತ್ರೆಯನ್ನು ಭಕ್ತಿಭಾವದಿಂದ ವೈಭವೋ ಪ್ರೇರಿತವಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. 100 ವರ್ಷಗಳ ಇತಿಹಾಸವಿರುವ ಬಾಲಸುಬ್ರಹ್ಮಣ್ಯ ದೇವಾಲಯದಲ್ಲಿ ಜಾತ್ರೆಯ ಅಂಗವಾಗಿ ಹೊರ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಲಕ್ಷಾಂತರ ಭಕ್ತಾದಿಗಳು ಕಾವಡಿ ಹೊತ್ತು ಹರಕೆ ಸಲ್ಲಿಸುವ ವಾಡಿಕೆಯಿದೆ. 2 ದಿನದ ಜಾತ್ರಾ ಮಹೋತ್ಸವದಲ್ಲಿ ಮೊದಲ ದಿನ ಭರಣಿ ಕಾವಡಿ ಆಡಿಕೃತಿಗೆ ಉತ್ಸವ ಜರುಗಲಿದೆ ಎಂದು ತಿಳಿಸಿದರು. ಜಾತ್ರೆ ನಿಮಿತ್ತ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಜಾತ್ರೆ ಕೇವಲ ತಮಿಳು ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಎಲ್ಲ ವರ್ಗದವರು ಆರಾಧಿಸುವ ದೈವವಾಗಿದೆ. ನವಗ್ರಹಗಳಾದ ಕುಜಗ್ರಹದ ಅಧಿಪತಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯಾಗಿದ್ದು ಚರ್ಮವ್ಯಾಧಿ, ರಕ್ತ ಸಂಬಂಧಿತ ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ ಹರಕೆ ಹೊತ್ತು ಪ್ರತಿ ಮಂಗಳವಾರ ಪೂಜೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು. ಹರೋಹರ ಜಾತ್ರೆಯಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತ ಭಕ್ತರು ಜೇನು ಕಾವಡಿ, ನವಿಲು ಕಾವಡಿ, ಪುಷ್ಪ ಕಾವಡಿಗಳನ್ನು ಹೊತ್ತು ನಾಲಿಗೆಗೆ ಕೆನ್ನೆಗೆ ಚೂಪಾದ ಶೂಲ ಚುಚ್ಚಿಕೊಂಡು ದೇಹ ದಂಡಿಸಿ ಹರಕೆ ತೀರಿಸುವ ಮೂಲಕ ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಾರೆ ಎಂದರು. ಮುಂದಿನ ವಿವರ. ನಗರದ ಖಾಸಗಿ ಬಸ್ ನಿಲ್ದಾಣ ಸಮೀಪ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಹೂವಿನ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಸ್ಥಳಾಂತರಿಸಲಾಗಿದ್ದು ಇದರಿಂದ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಪುನಃ ಆರಂಭಗೊಳ್ಳುತ್ತಿದೆ. ಜಿಲ್ಲೆಯ ಸಂಚಾರ ಪೊಲೀಸ್ ಹಾಗೂ ಮಹಾನಗರ ಪಾಲಿಕೆ ಕೈಗೊಂಡಿರುವ ಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಶಿವಪ್ಪ ನಾಯಕ ಮಾರುಕಟ್ಟೆಯಲ್ಲಿ ಬೃಹತ್ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಕಾಮಗಾರಿ ಆರಂಭವಾದ ಹಿನ್ನೆಲೆಯಲ್ಲಿ ಅಲ್ಲಿನ ಹೂವಿನ ಮಳಿಗೆಯನ್ನು ತಾತ್ಕಾಲಿಕವಾಗಿ ಖಾಸಗಿ ಬಸ್ ನಿಲ್ದಾಣದ ಬಳಿಯ ದ್ವಿಚಕ್ರ ವಾಹನ ಪಾರ್ಕಿಂಗ್ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿತ್ತು. ಆದರೆ ಇದರಿಂದ ಪ್ರತಿನಿತ್ಯ ಬಸ್ ನಿಲ್ದಾಣಕ್ಕೆ ಬರುವ ನೂರಾರು ವಾಹನ ಸವಾರರು ತಮ್ಮ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಪಾರ್ಕಿಂಗ್ ಸ್ಥಳದ ಕೊರತೆಯಿಂದ ವಾಹನ ದಟ್ಟಣೆ ಹೆಚ್ಚಾಗುತ್ತಿತ್ತು ಎಂಬ ದೂರುಗಳೂ ಕೇಳಿಬಂದಿದ್ದವು. ಸಾರ್ವಜನಿಕರ ಸಮಸ್ಯೆಯನ್ನು ಪರಿಗಣಿಸಿ ಜಿಲ್ಲಾ ಸಂಚಾರ ಪೊಲೀಸ್ ಹಾಗೂ ಮಹಾನಗರ ಪಾಲಿಕೆ ಹೂವಿನ ಮಳಿಗೆಯನ್ನು ಸಂಪೂರ್ಣವಾಗಿ ಸ್ಥಳಾಂತರಿಸಿದ್ದು ಪಾರ್ಕಿಂಗ್ ಸ್ಥಳವನ್ನು ಪುನಃ ವಾಹನ ನಿಲುಗಡೆಗೆ ಸಜ್ಜುಗೊಳಿಸುವ ಕಾರ್ಯವನ್ನು ಆರಂಭಿಸಿವೆ. ಈಗಾಗಲೇ ಎಲ್ಲ ತಾತ್ಕಾಲಿಕ ಮಳಿಗೆಯನ್ನು ತೆರವುಗೊಳಿಸಿ ಅಗತ್ಯ ವ್ಯವಸ್ಥೆ ಕೈಗೊಳ್ಳಲಾಗುತ್ತಿದೆ ಎಂದರು. ಮುಂದಿನ ವಿವರ. ಕಳೆದ 2 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ತಗ್ಗಿದ್ದು ಗಾಜನೂರಿನ ತುಂಗ ಜಲಾಶಯದ ಒಳಹರಿವು ಹಾಗೂ ಹೊರಹೊರವಿನ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 588.24 ಮೀಟರ್ ತಲುಪುವ ಸಾಮರ್ಥ್ಯ ಹೊಂದಿದ್ದು ಆಗಸ್ಟ್ 4 ವರದಿಯ ಪ್ರಕಾರ ಪ್ರಸ್ತುತ ನೀರಿನ ಮಟ್ಟ 588.22 ಮೀಟರ್ ತಲುಪಿದೆ. ಜಲಾಶಯದ ಒಟ್ಟು ನೀರು ಸಂಗ್ರಹಣಾ ಸಾಮರ್ಥ್ಯ 3.24 TMC ಇದ್ದು ಪ್ರಸ್ತುತ 3.22 TMC ನೀರು ಜಲಾಶಯದಲ್ಲಿ ಲಭ್ಯವಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಪರಿಸರ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಶಿಪ್ರಾಸ್ ಗ್ರೀನ್ ಪ್ರಾಡಕ್ಟ್ ಸಂಸ್ಥೆಯು ತನ್ನ ಪರಿಸರ ಸ್ನೇಹಿ ಬಾಂಬೂ ಟೂತ್ ಬ್ರಷ್ ಅನ್ನ ಜೆಕಾಮ್ ಸಭೆಯಲ್ಲಿ ಅಧಿಕೃತವಾಗಿ ಬಿಡುಗಡೆಗೊಳಿಸಿತು. ಉತ್ಪನ್ನವನ್ನು ಜೆಕಾಂ ವಲಯ ಅಧ್ಯಕ್ಷ ಸಿಎ ರುದ್ರೇಶ್ ಕೋರಿ ಅವರು ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಪ್ರತಿದಿನ ಬಳಕೆಯಾಗುವ ಪ್ಲಾಸ್ಟಿಕ್ ಟೂತ್ಬ್ರಷ್ಗಳಿಂದ ಉಂಟಾಗುತ್ತಿರುವ ಪರಿಸರ ಹಾನಿ ಪರ್ಯಾಯವಾಗಿ ನೈಸರ್ಗಿಕ ಬಾಂಬೂದಿಂದ ತಯಾರಿಸಲಾದ ಈ ಟೂತ್ಬ್ರಷ್ ಅನ್ನು ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ ಎಂದು ತಿಳಿಸಿದರು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಗೊಳಿಸಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದ ಅವರು, ಜೆಸಿಐ ವಿಶ್ವದ ಯುವ ನಾಯಕರು, ಉದ್ಯಮಿಗಳು ಮತ್ತು ಸಮಾಜ ಸೇವಕರನ್ನ ಒಗ್ಗೂಡಿಸುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಅದರ ಅಂಗಸಂಸ್ಥೆಯಾದ ಜೆಕಾಮ್ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದ ಯುವ ಉದ್ಯಮಿಗಳಿಗೆ ನೆಟ್ವರ್ಕಿಂಗ್, ವ್ಯವಹಾರ ವೃದ್ಧಿ ಹಾಗೂ ನಾಯಕತ್ವದ ಅಭಿವೃದ್ಧಿಗೆ ವೇದಿಕೆಯನ್ನ ಒದಗಿಸುತ್ತಿದೆ. ಇದೇ ವೇದಿಕೆಯಲ್ಲಿ ಪರಿಸರ ಸ್ನೇಹಿ ಉತ್ಪನ್ನಗಳ ಪ್ರೋತ್ಸಾಹದ ಭಾಗವಾಗಿ ಬಾಂಬೂ ಟೂತ್ಬ್ರಷ್ ಬಿಡುಗಡೆಗೊಳಿಸಲಾಯಿತು. ಮುಂದಿನ ವಿವರ. ಆಗಸ್ಟ್ 13-14 ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಲಯ ಸಂಭ್ರಮ. ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವಮೊಗ್ಗ ನಗರದ ಕ್ರೀಡಾಪ್ರೇಮಿಗಳಿಗಾಗಿ ಹಾಗೂ 80th ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಚುಂಚಾದ್ರಿ ಕಪ್ 2026 ವಾಲಿಬಾಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ ಆಗಸ್ಟ್ 13-14 ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ತಂಡಗಳು ಕಡ್ಡಾಯವಾಗಿ ಕ್ರೀಡಾ ಸಮವಸ್ತ್ರ ಧರಿಸಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು. 17 ವಯೋಮಿತಿ ಮೀರಿರಬಾರದು. ಕಡ್ಡಾಯವಾಗಿ 18 ಕಲಾಂ ಇರುವ ಗುರುತಿನ ಚೀಟಿ ತರಬೇಕು. ವಿದ್ಯಾರ್ಥಿಗಳ ಆಧಾರ್, ಗುರುತಿನ ಕಾರ್ಡ್, ಎಸ್ಎಟಿಎಸ್ ನಂಬರ್ ಹಾಗೂ ಶಾಲೆಯ ಡೈಸ್ ಕೋಡ್ ಕಡ್ಡಾಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9945833464 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ ಆಗಸ್ಟ್ 7 ಬೆಳಗ್ಗೆ 10 ಖಾಸಗಿ ರಂಗದ ಪ್ರಮುಖ ಬ್ಯಾಂಕ್ ಆದ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಕಾತಿಗೆ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಅಥವಾ ಯಾವುದೇ ಪದವಿ ತೇರ್ಗಡೆಯಾದವರು ಭಾಗವಹಿಸಬಹುದು. 18-30 ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2 ಸಾಗರ ರಸ್ತೆ, ಶಿವಮೊಗ್ಗ, ಇಲ್ಲಿ ಸಂದರ್ಶನ ನಡೆಯಲಿದೆ. ನೇರ ಸಂದರ್ಶನದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
7: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
8: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
9: ನಂದಿನಿ ಪರಿಶುದ್ಧತೆಯ ಪ್ರತೀಕ.
2: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುವಂತಹ ಒಂದು ವಿಷಯ ಅಲ್ವಾ? ಹೀಗಿರುವಾಗ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆ ಕುರಿತು ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋಣ ಅಂತ. ಈ ಭೂಮಿ ಮೇಲಿರುವಂತಹ ಕೋಟಿ ಕೋಟಿ ಜೀವರಾಶಿಗೆ ಭೂಮಿನೇ ವಸತಿಯ ನೆಲೆ. ಅಂದ್ರೆ ಭೂಮಿಯೇ ಮನೆ ಅಲ್ವಾ? ಹೌದು. ಈ ಭೂಮಿಯ ಮೇಲ್ಪದರದ ವಾತಾವರಣದಲ್ಲಿ ಜೀವರಾಶಿಯ ಚಲನವಲನದ ಬದುಕು ನಡೀತಾ ಇದೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ಪರಿಸರ ಅಂತ ಕರೀತಾರೆ. ಇನ್ನು ಜೂನ್ 5, 1972 ಮಾನವ ಜಾಗೃತಗೊಂಡಂತಹ ದಿನ. ಯಾಕಪ್ಪ ಅಂದ್ರೆ, ನಶಿಸ್ತಾ ಇರುವಂತಹ ಪರಿಸರವನ್ನ ಉಳಿಸುವ ವಿಶ್ವ ಪರಿಸರ ಸಂರಕ್ಷಣಾ ದಿನ ಅಂತ ಜಗತ್ತಿಗೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ ಮಹತ್ವದ ದಿನ ಅದು. ಇನ್ನು ಪರಿಸರ ಕಾಳಜಿ ಯಾರಿಗಿಲ್ಲ? ಈ ಜಗತ್ತಿನ ಎಲ್ಲಾ ಹೈಟೆಕ್ ಮಾಧ್ಯಮಗಳು ದಿನದ 24 ಗಂಟೆ ಕೂಡ ಜಾಗೃತೆ ಎಂದು ಗಡಸು ಧ್ವನಿಯಲ್ಲಿ ದೇಶಾದ್ಯಂತ ಪರಿಸರ ಹಾಳಾಗ್ತಾ ಇದೆ ಅಂತ ಬಿತ್ತರಿಸ್ತಾ ಇದೆ. ಆದ್ರೆ ಯಾರೊಬ್ಬರಿಗೂ ಈ ಕೂಗು ಏನಿರಬಹುದು ಅಂತ ಒಂದು ಕ್ಷಣ ಯೋಚನೆ ಮಾಡುವ ಆಸಕ್ತಿ ಕೂಡ ಇಲ್ಲದ ಹಾಗೆ ಆಗಿದೆ. ಮನುಷ್ಯನ ಬದುಕನ್ನ ಹಸನು ಮಾಡುವಂತಹ ಯೋಗ್ಯ ಚಿಂತಕರು ಈ ಪ್ರಪಂಚಕ್ಕೆ ಇನ್ನು ಕಾಲಿಟ್ಟಿಲ್ಲವಲ್ಲ. ಜಗತ್ತು ಉಳಿಸುವ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವುದು ಮನುಷ್ಯನ ಬದುಕನ್ನ ಹಸನು ಮಾಡುವಂತಹ ಯೋಗ್ಯ ಚಿಂತಕರು ಈ ಪ್ರಪಂಚದಲ್ಲಿ ಯಾರೂ ಇಲ್ವಾ ಅಂತ ಕೆಲವೊಮ್ಮೆ ಅನ್ಸುತ್ತೆ. ಆದ್ರೆ ಕೇಳುಗರೆ, ಜಗತ್ತು ಉಳಿಸುವ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾವು ತಿಳ್ಕೋಬೇಕು. ಮನುಷ್ಯ ಪರಿಸರ ಸ್ನೇಹಿಯಾಗಿ ಬದುಕಬೇಕಾಗಿದೆ. ಮಾನವನ ಬದುಕಿನ ಶೈಲಿ ಸರಳವಾಗಬೇಕು. ಜೊತೆ ಜೊತೆಗೆ ಕೃಷಿ ವಿಧಾನದಲ್ಲಿ ಬದಲಾವಣೆ ತರಬೇಕು. ಅರಣ್ಯವನ್ನ ಸುಸ್ಥಿತಿಗೆ ತರಬೇಕಾಗಿದೆ. ಇನ್ನು ಪ್ರಪಂಚದ ಜೀವರಾಶಿಯ ಬಳ್ಳಿ ಹಸನಾಗಿ ಯುಗ ಯುಗಗಳ ಕಾಲ ಚಿರಯುಗವಾಗಿರಬೇಕಾದ್ರೆ ಪ್ರಪಂಚದ ಪ್ರತಿಯೊಬ್ಬರ ನರ ಮನುಷ್ಯರು ಚಿಂತನಶೀಲರಾಗಬೇಕಾಗಿದೆ ಅಲ್ವಾ? ಕೇಳುಗರೆ, ನಿಮಗೊಂದು ವಿಷಯ ಗೊತ್ತಾ? ಅಂಕಿ ಅಂಶಗಳ ಪ್ರಕಾರ ಒಟ್ಟು ಅರಣ್ಯದಲ್ಲಿ 53% ಮರವನ್ನ ಇಂಧನವಾಗಿ, ಎಷ್ಟು ಪರ್ಸೆಂಟ್ ಅಂದ್ರೆ 53% ಮರವನ್ನ ಇಂಧನಕ್ಕಾಗಿ, ಇನ್ನು 23% ಮರವನ್ನ ಗೃಹ ನಿರ್ಮಾಣಕ್ಕಾಗಿ, ಹಾಗೆ ಪೀಠೋಪಕರಣಕ್ಕಾಗಿ, ಇನ್ನು 11% ಕಾಗದ ಉದ್ಯಮಕ್ಕಾಗಿ, ಹಾಗೆ ಇನ್ನುಳಿದ 13% ಬೇರೆ ಬೇರೆ ಕ್ರಿಯೆಗಳಿಗೆ ಬಳಸಲಾಗ್ತಾ ಇದೆ. ನೆಡುತೋಪುಗಳ ಸಂಖ್ಯೆ ಕಡಿಮೆ ಆಗಿದೆ, ಕಡಿತೋಪುಗಳ ಸಂಖ್ಯೆನೇ ಅತಿ ಹೆಚ್ಚಾದ್ರಿಂದ ಪರಿಸರ ಕೂಡ ಅಸಮತೋಲನವಾಗಿ ಭೂಮಿಯ ತಾಪಮಾನವನ್ನ ಹೆಚ್ಚುತ್ತಾ ಇದೆ. ಇದರ ಪರಿಣಾಮ ಸಮಸ್ಯೆಗಳು ಉಲ್ಬಣಗೊಳ್ತಾ ಇದೆ, ಪಂಚಭೂತಗಳು ರೋಗಗ್ರಸ್ತವಾಗಿದೆ. ಕೇಳುಗರೆ, ಜಲಮೂಲಕ್ಕೆ ಧಕ್ಕೆ ಆಗ್ತಿರುವಂತಹ ಮೂಲ ಕಾರಣವೇ ಅರಣ್ಯನಾಶ. ಮನುಷ್ಯನ ಅಜ್ಞಾನದಿಂದ ಜಲಮೂಲಗಳು ಅಳಿವಿನ ಅಂಚಿನಲ್ಲಿದ್ದು, ಮುಂದಿನ ದಿನಗಳಲ್ಲಿ ಅಪಾಯಕಾರಿ ಸನ್ನಿವೇಶಗಳು ನಾವ್ ಎದುರಿಸಬೇಕಾಗಿದೆ. ನೀವು ಇತ್ತೀಚೆಗೆ ನೋಡಿರಬಹುದು ಕೇರಳದ ವಯನಾಡಿನ ದುರಂತಕ್ಕಿಂತ ಇನ್ನೂ ವಿಚಿತ್ರವಾದ ಕೆಟ್ಟ ಪರಿಣಾಮಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಮಾನವನ ಇತಿಹಾಸದಲ್ಲಿ ಅತಿ ಘೋರ ದುಷ್ಪರಿಣಾಮಗಳು ಅತಿ ಶೀಘ್ರದಲ್ಲೇ ಘಟಿಸಿದ್ರೂ ಘಟಿಸಬಹುದೇನೋ. ಹಾಗಿದ್ರೆ ಇದಕ್ಕೆಲ್ಲ ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ಇನ್ನು ಈ ಒಂದು ವಿಷಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಭಗವಂತ ಈ ಭೂಮಿ ಮೇಲೆ ಎಲ್ಲಾ ಜೀವಿಗಳನ್ನ ಸೃಷ್ಟಿಸಿದನೆ, ಹಾಗೆ ಎಲ್ಲಾ ಜೀವಿಗಳಿಗೆ ಕೂಡ ಬದುಕುವಂತ ಅಧಿಕಾರವನ್ನ ಕೂಡ ನೀಡಿದ್ದಾನೆ. ಆದ್ರೆ ಈ ನರ ಮನುಷ್ಯ ಇದನ್ನೆಲ್ಲ ಅಂದ್ರೆ ನಾವು ಮನುಷ್ಯರು ತುಂಬಾ ಸ್ವಾರ್ಥಿಗಳಾಗ್ಬಿಟ್ಟಿದೀವಿ. ಎಲ್ಲಾ ಕಡೆ ನಾವು ಮಾತ್ರ ಇರಬೇಕು ಅನ್ನೋ ಒಂದು ಮೂರ್ಖತನದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೀವಿ. ಆದ್ರೆ ಇದರಿಂದಾಗಿ ಪರಿಸರ ನಾಶ ಆಗ್ತಾ ಇದೆ. ಪರಿಸರ ನಾಶ ಆದ್ರೆ ಎಂತೆಂಥ ದುರಂತಗಳಿಗೆ ನಾವೇ ಕಾರಣ ಆಗಿರ್ತೀವಲ್ವಾ? ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ ವಯನಾಡಿನ ದುರಂತ ಅಂತಾನೆ ತಿಳಿಸಬಹುದು. ಇನ್ನು ಭಗವಂತ ಈ ನರಮನುಷ್ಯನ ರಾಯಲ್ ಕ್ರಿಯೆಗೆ ಕೊಡ್ತಿರುವಂತಹ ಪ್ರತಿಕ್ರಿಯೆ ಕೂಡ ಹೌದು. ಈ ದುರಂತದ ಘಟನಾವಳಿಗಳು ಇದಕ್ಕೆಲ್ಲ ಕಾರಣ ಮಿತಿ ಮೀರಿದಂತಹ ಜನಸಂಖ್ಯೆ ಇರಬಹುದು, ಕೈಗಾರೀಕರಣ, ಜಲ ವಿದ್ಯುತ್ ಯೋಜನೆ, ಜಲಾಶಯಗಳ ನಿರ್ಮಾಣ, ಅರಣ್ಯ ನಾಶ, ಬೆಟ್ಟದ ಮೇಲೆ ಉಳುಮೆ ಮಾಡ್ತಿರೋ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇನ್ನು ಹೆಚ್ಚಾಗಿ ರಾಸಾಯನಿಕ ಬಳಕೆಯನ್ನ ಮಾಡ್ತಾ ಇದ್ದಾರೆ, ಬೃಹದಾಕಾರದ ಕಟ್ಟಡಗಳು ಇದಕ್ಕೆ ಮೂಲ ಕಾರಣ ಕೂಡ ಹೌದು. ಕೇಳುಗರೆ, ನಮ್ಮ ಪೂರ್ವಜರು ಹೇಳ್ತಾ ಇದ್ರು ಆದಿ ಮಾನವ ವಿಷರಹಿತ, ಆದ್ರೆ ಈ ಆಧುನಿಕ ಮಾನವ ವಿಷಪೂರಿತ ಅಂತ. ಈ ಮಾತು ನಿಜಕ್ಕೂ ಸತ್ಯವಾಗಿದೆ. ಯಾಕಪ್ಪ ಅಂದ್ರೆ ಆದಿ ಮಾನವ ಯಾವತ್ತೂ ಕೂಡ ಪರಿಸರಕ್ಕೆ ಕೇಡನ್ನ ಬಯಸ್ತಾ ಇರ್ಲಿಲ್ಲ, ಅವನು ವಿಷರಹಿತವಾಗಿದ್ದ. ಆದ್ರೆ ಈ ಆಧುನಿಕ ಮಾನವ ವಿಷಪೂರಿತವಾಗಿದ್ದಾನೆ. ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಮನುಷ್ಯನಿಂದ 10 ಲಕ್ಷ ಹೆಕ್ಟೇರ್ ಅರಣ್ಯ ನಾಶವಾಗ್ತಾ ಇದೆ. ಇದನ್ನ ಕೇಳುವಾಗ ತುಂಬಾ ಆಶ್ಚರ್ಯ ಅನ್ಸುತ್ತಲ್ವಾ? ಹೌದು, ಹಾಲಿ ಅಂಕಿ ಅಂಶಗಳ ಪ್ರಕಾರ ಕನಿಷ್ಠ 33% ಅಷ್ಟು ಅರಣ್ಯ ಇರಬೇಕು. ಅದರ ಶೇಕಡವಾರು ಗಣನೆಗೆ ತೆಗೆದುಕೊಂಡಾಗ ನಮ್ಮಲ್ಲಿರೋದು 15

0: ಎಚ್ಚರಿಕೆ ನಮ್ಮದೇ ಆಗ್ಬೇಕಾಗಿದೆ. ಮೈ ಮರೆತು ಮೋಜು ಮಸ್ತಿ ಮಾಡಬಾರದು, ಯಾಕಂದ್ರೆ ಭೂಮಿಯ ಅಂತರ್ಜಲ ದಿನೇ ದಿನೇ ಕ್ಷೀಣಿಸ್ತಾ ಇರುವಾಗ ಅನುಭೋಗದಾರರು ನಾವು ಮತ್ತೆ ನಮ್ಮ ಮುಂದಿನ ಯುವ ಪೀಳಿಗೆ ಈ ಭವ್ಯ ಪರಿಸರ ಭವನದ ಸಂಪನ್ಮೂಲಗಳಾದ ನೆಲ ಇರ್ಬೋದು, ಜಲ ಇರ್ಬೋದು, ಪ್ರಾಣವಾಯು ಹಾಗೆ ಸಾಕಷ್ಟು ಮೂಲಗಳ ಸಂಪೂರ್ಣ ಕಲುಷಿತಗೊಂಡು ಮನುಷ್ಯನ ದೇಹದ ಒಳಕ್ರಿಯೆಗೆ ಧಕ್ಕೆಯಾಗಿ ರೋಗಿಯಾಗಿ ಈ ಪ್ರಪಂಚದಲ್ಲಿ ಸಾವು ಬದುಕಿನ ಹೋರಾಟದಲ್ಲಿ ತೊಳಲಾಡ್ತಾ ಇದ್ದಾನೆ. ಈ ಎರಡು ಕಾಲಿನ ಮಾನವ ಜೀವಿ ಇದನ್ನಲ್ಲ, ಭಾರತದಲ್ಲಿ ಅನೇಕ ಪಳೆಯುಳಿವಿಕೆ ಇಂಧನದಿಂದ ಶಕ್ತಿಯನ್ನ ಅಂದಾಜಿಸಿ 70% ಬಳಸಲಾಗ್ತಿದೆ. ಅದರಲ್ಲಿ 35% ಕಲ್ಲಿದಲ್ಲು, 25% ತೈಲ, ಹಾಗೆ 8% ಬೇರೆ ಮೂಲಗಳಿಂದ ಬಳಕೆ ಆಗ್ತಾ ಇದೆ. ಜಗತ್ತಿನ ಎನರ್ಜಿಯ ಬಳಕೆಯ ಚಿತ್ರಣ ಗಣನೆಗೆ ತೆಗೆದುಕೊಂಡ್ರೆ ವಾರ್ಷಿಕವಾಗಿ 2%ರಂತೆ ವರ್ಷಗಳಿಂದೀಚೆ ಏರ್ತಾ ಇದೆ. ಭೂಮಿಯ ತಾಪಮಾನ ಹೆಚ್ಚಾಗಿರೋದ್ರಿಂದ ಹಾನಿಕಾರಕ ದೃಶ್ಯಗಳು ನಾವು ನೀವು ನೋಡ್ತಲೇ ಇರ್ತೀವಿ ಅಲ್ವಾ? ಅದಕ್ಕೆ ಯಾಂತ್ರಿಕ ಬದುಕಾಗಿರ್ಬೋದು, ಐಷಾರಾಮಿ ಜೀವನ, ಗಾಜಿನ ಮನೆ, ಈ ರೀತಿಯ ಕ್ರಿಯೆಯಿಂದ ತಯಾರಾಗ್ತಾ ಇರುವಂತಹ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಅಂತಹ ವಿಷಕಾರಕ ಅನಿಲ ಜೀವಜಂತುಗಳ ಆರೋಗ್ಯದಲ್ಲಿ ಭಾರಿ ಏರುಪೇರನ್ನುಂಟು ಮಾಡ್ತಿದೆ. ಹಾಗಿದ್ರೆ ಕೇಳುಗರೆ, ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆಯ ಕುರಿತು ಮತ್ತಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರ ಕಾಳಜಿ ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತನಾಡ್ತಿದ್ದೆ. ಅಕಸ್ಮಾತ್ ಪರಿಸರ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಏನೆಲ್ಲ ಅನಾಹುತಗಳನ್ನ ನಾವು ಎದುರಿಸಬೇಕಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಹಂಚಿಕೊಳ್ತಾ ಇದೆ. ಈ ಭೂಮಿಯ ಮೇಲಿರುವ ಕೋಟಿ ಕೋಟಿ ಜೀವ ಜಂತುಗಳು ಬದುಕೋಕೆ, ಅವುಗಳಿಗೆ ಜೀವಿಸೋಕೆ ಬೇಕಾದ ಪ್ರತಿಯೊಂದು ವಿಚಾರ ಪೃಥ್ವಿಯ ಒಡಲಲ್ಲಿದೆ ಅಲ್ವಾ? ಹೌದು, ಅಗ್ಗದಿಂದ ಹಿಡಿದು ದುಬಾರಿಯವರೆಗೂ ಎಲ್ಲವೂ ಕೂಡ ಪೃಥ್ವಿಯಲ್ಲಿ ಸಿಗುವಂಥದ್ದು. ಈ ಪ್ರಕೃತಿಯು ಒಂದು ವಿಸ್ಮಯಕಾರಿ ಅಂಶ. ಹಾಗಾಗಿ ಪ್ರಕೃತಿಗೂ ಜೀವರಾಶಿಗೂ ಬಹಳ ದೊಡ್ಡ ಬಿಡಿಸಲಾರದಂಥ ಅವಿನಾಭಾವ ಸಂಬಂಧ ಇದೆ. ಇಲ್ಲಿಯೇ ಜನನ, ಇದರಲ್ಲಿಯೇ ಮರಣ, ಈ ಮಧ್ಯೆ 4 ದಿನದ ಬದುಕು. ಹಾಗಾಗಿ ಈ ಕೋಟ್ಯಾನು ಕೋಟಿ ಜೀವ ಜಂತುಗಳು ಬಹು ಜೀವರಾಶಿಗಳಲ್ಲಿ ನರ ಮನುಷ್ಯ ಬಹು ಬುದ್ಧಿವಂತ ಜೀವಿ ಎಂದೆನಿಸಿದ. ಮಂಗನಿಂದ ಮಾನವ ಹೀಗೆ ರೂಪಾಂತರಿ ನರ ಮನುಷ್ಯ ತನ್ನ ಅತಿಶಯೋಕ್ತಿ ಜೀವನ ನಡೆಸೋಕೆ ತನ್ನೆಲ್ಲ ನರನಾಡಿಗಳಿಗೆ ಶಕ್ತಿಯೊಡ್ಡಿ ಜಾಣ್ಮೆಯಿಂದ ತನ್ನ ಸ್ವಂತ ಯುಕ್ತಿಯಿಂದಲೇ ಪಂಚಭೂತಗಳ ಬ್ರಹ್ಮಾಂಡವೇ ಹಾನಿಗೊಳಿಸಿ ಲಭ್ಯವಾದ ಪ್ರತಿಯೊಂದು ಘನ, ದ್ರವ, ಲೋಹ, ವಾಯು ಹೀಗೆ ವಿವಿಧ ಬೆಲೆ ಬಾಳುವ ಸಂಪನ್ಮೂಲ ವಸ್ತುಗಳನ್ನ ತನ್ನ ಸೂಪರ್ ಕ್ಯಾಮ್ರಾದ ಕಣ್ಣಿನಿಂದ ಸೆರೆ ಹಿಡಿದು ತನ್ನ ಚತುರ ಬುದ್ಧಿ ಉಪಯೋಗಿಸಿ ಯಾವ್ಯಾವ ವಸ್ತುಗಳನ್ನ ಪ್ರಾಯೋಗಿಕಗೊಳಿಸಿದಾಗ ಅವುಗಳಿಂದ ಬದಲಾವಣೆ, ಅವುಗಳನ್ನ ಹೇಗೆ ಎಲ್ಲಿಗೆ ಯಾವ್ದ್ರೊಂದಿಗೆ ಬೆರೆತ್ರೆ ಅದು ಗುಣಗಳನ್ನ ಬದಲಿಸುತ್ತೆ ಅನ್ನೋ ಕ್ರಿಯೆಯನ್ನ ಉತ್ತಮ ಸ್ಥಿತಿ ಕಂಡುಕೊಂಡ. ಮಾನವ ಏನು ಬುದ್ಧಿಜೀವಿ ಆಗ್ತಾ ಹೋದ, ಆದ್ರೆ ಬುದ್ಧಿಜೀವಿ ಜೊತೆಗೆ ಸ್ವಾರ್ಥ ಜೀವಿ ಕೂಡ ಆಗೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಕೇಳುಗರೆ? ಖಂಡಿತವಾಗ್ಲೂ ಈಗ ಹವಾಗುಣ ಸಂಪೂರ್ಣ ಮಾಲಿನ್ಯವಾದ್ರಿಂದಲೇ ಈ ಪರಿಸರದಲ್ಲಿ ಹಿಂದೆ ಕಂಡಂತಹ ಸಸ್ಯಲೋಕ, ಪ್ರಾಣಿಲೋಕ, ಜಲಚರಿ ಲೋಕದ ಜೀವರಾಶಿ ಒಂದೊಂದೇ ದಿನೇ ದಿನೇ ಈ ತಾಪಮಾನಕ್ಕೆ ನಶ್ವರಗೊಳ್ತಾ ಇದೆ. ಬಹಳಷ್ಟು ಉದಾಹರಣೆ ನಮ್ಮ ಕಣ್ಣೆದುರೆ ಕಾಣಸಿಗುತ್ತೆ. ಇನ್ನು ಈಗಿನ ಹವಾಗುಣಕ್ಕೆ ಬದುಕೋದೋ ಬೇಡವೋ ಅನ್ನುತ್ತಿದ್ದಂತೆ ಒಂದು ಅಂದಾಜಿನ ಪ್ರಕಾರ ವಿಜ್ಞಾನಿಗಳ ಲೆಕ್ಕದಂತೆ IUCN ಕೆಂಪು ಪಟ್ಟಿಯಲ್ಲಿ ಸದ್ಯಕ್ಕೆ 172,620 ಜೀವರಾಶಿಯ ಪ್ರಾಣಿ ಪಕ್ಷಿ ಪ್ರಭೇದಗಳಿದ್ದು IUCN ಕೆಂಪು ಪಟ್ಟಿಯ ಪ್ರಕಾರ 61% ಪ್ರಾಣಿ ಪಕ್ಷಿ ಪ್ರಭೇದಗಳು ಕ್ಷೀಣಿಸ್ತಾ ಇದೆ. ಅವುಗಳಲ್ಲಿ 48,646 ಜೀವರಾಶಿಯ ಪ್ರಭೇದಗಳು ಅಳಿವಿನಂಚಿನಲ್ಲಿದೆ. ಇನ್ನು 2026 ಭೂಮಿಯ ತಾಪಮಾನ ಹಿಂದಿನ ವರ್ಷಗಳಿಗಿಂತ ಈ ವರ್ಷ ಮುಗಿಲಿಗೇರ್ತಾ ಇದೆ. ಈ ಪೃಥ್ವಿಯ ಮೇಲೆ ಉಸಿರಾಡುವ ಪ್ರತಿಯೊಂದು ಜೀವ ಜಂತುಗಳು, ಅದರಲ್ಲೂ ಕೆಲವು ಜೀವ ಜಂತುಗಳು ಈ ಉಸಿರಾಟದ ತೊಂದರೆ ಅನುಭವಿಸಲಾಗದೆ ಕೆಲವು ಸಮಾಧಾನಕ್ಕೆ ಮತ್ತೆ ಕೆಲವು ತೋರ್ಪಡಿಕೆಗೆ ಬದುಕನ್ನ ನಿಭಾಯಿಸ್ತಾ ಇದೆ. ಕೇಳುಗರೆ, ಕೆಲವೊಮ್ಮೆ ಬದುಕಿನ ಅನಿವಾರ್ಯಕ್ಕೆ ಬದುಕ್ತಾ ಇದೆ. ಈ ಪಳೆಯುಳಿಕೆಯ ಭೂಪಟದಲ್ಲಿ ಹೆಸರನ್ನ ಉಳಿಸಿಕೊಳ್ಳೋಕೆ ಹೆಣಗಾಡುವ ಜೀವವಾಗಿದೆ. ಒಂದು ಸಾಮಾನ್ಯ ಚಿಂತೆ ಏನಪ್ಪ ಅಂದ್ರೆ, ಅಂದಾಜು 1970-2000 ಆಸುಪಾಸಿನಲ್ಲಿ ಸಮೃದ್ಧಿ ಪರಿಸರ ಕಾಣ್ತಾ ಇತ್ತು. ಆದ್ರೆ ಹಿಂದಿನವರಿಗೆ ಎಲ್ಲಾ ಜಾತಿಯ ಪ್ರಾಣಿ ಪಕ್ಷಿಗಳು, ಜಲಚರ, ಸಸ್ಯಲೋಕ, ಹಸಿರಿರುವ ಕಾನನದ ಹೊದಿಕೆ ಎಲ್ಲೆಲ್ಲೂ ನೆಲದ ಮೇಲೆ ಹಸಿರಾಗಿ ಕಾಣತೊಡಗಿತ್ತು. ಜಲದಿಂದ ತುಂಬಿ ತುಳುಕ್ತಾ ಇರುವಂತಹ ಕೆರೆ ಕಟ್ಟೆಗಳು, ಧಾರಾಕಾರ ಮಳೆ, ಬಿಸಿಲಿನ ಬೇಗೆ, ದಣಿವೇ ಇಲ್ಲದಂತಹ ಅಂದಿನ ಜೀವನದ ಬದುಕು ನೆಮ್ಮದಿಯ ಬದುಕಾಗಿ ಸಾಮಾನ್ಯ ಕಾಯಿಲೆಗಳು ಬಿಟ್ರೆ ಈ ಚಿತ್ರ ವಿಚಿತ್ರ ಕಾಯಿಲೆಗಳು ಆಗಿನ ದಶಕಗಳಲ್ಲಿ ಕಾಣ್ತಾನೆ ಇರಲಿಲ್ಲ. ವೈದ್ಯ ಲೋಕಕ್ಕೆ ಸವಾಲಾಗುವಂತಹ ಈಗಿನ ಕಾಯಿಲೆಗಳು ಆಗಿನವರೆಗೆ ಇರಲಿಲ್ಲ. ಆ ಕಾಲದ ಜನರಿಗೆ ಅರಿವೇ ಇಲ್ಲ. ತಾಪಮಾನ ಏರುಪೇರುಗಳಲ್ಲಿ ಸಾಮಾನ್ಯ ಕಾಯಿಲೆಗಳು ಬಿಟ್ರೆ ಈಗಿನ ರಾಕ್ಷಸಿ ಕಾಯಿಲೆಗಳ ಪರಿಚಯವೇ ಇರಲಿಲ್ಲ. ಯಾವಾಗ ನರ ಮನುಷ್ಯ ತನ್ನಲ್ಲಿ ಸೋಮಾರಿತನ ತಂದುಕೊಂಡು ಅತಿ ಬುದ್ಧಿವಂತಿಕೆಯಿಂದ ಐಷಾರಾಮಿ ಹಾಗೆ ಯಾಂತ್ರಿಕ ಬದುಕನ್ನ ಅಳವಡಿಸಿಕೊಂಡು ಸುಖದ ಸೋಪಾನ ಏರ್ತಾನೋ ಅಲ್ಲಿಂದನೇ ಇದೆಲ್ಲ ಪ್ರಾರಂಭವಾಯಿತು ಕೇಳುಗರೆ. ಅದಕ್ಕಾಗಿ ಈಗ್ಲಾದ್ರೂ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ, ಪರಿಸರ ಕಾಳಜಿ ಮಾಡಲೇಬೇಕಾಗಿದೆ. ಹಿಂದಿನ ಕಾಲದವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಿಟ್ರೆ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಿದ್ರು, ಆಯುಷ್ಯವಂತರಾಗಿ ಇರ್ತಿದ್ರು. ಆದ್ರೆ ಈಗ ನಮಗೆ ಆರೋಗ್ಯನೂ ಇಲ್ಲ, ಆಯುಷ್ಯನೂ ಇಲ್ಲ ಅನ್ನೋ ಹಾಗಾಗಿದೆ. ಅದಕ್ಕೆ ಮುಖ್ಯವಾಗಿ ನಾವು ಸೇವಿಸ್ತಾ ಇರುವಂತಹ ಆಹಾರ ನಮ್ಮ ಸುತ್ತಮುತ್ತಲಿನ ಪರಿಸರವೇ ಕಾರಣವಾಗಿದೆ. ಆ ಪರಿಸರ ಹಾಳಾಗೋದಕ್ಕೆ, ನಮ್ಮ ಆಹಾರ ಹಾಳಾಗೋದಕ್ಕೆ ನಾವೇನೇ ಕಾರಣಕರ್ತರಾಗಿದ್ದೀವಿ. ಹಾಗಾಗಿ ಇನ್ನು ಮೇಲಾದ್ರೂ ಪರಿಸರ ಕಾಳಜಿ ಬಗ್ಗೆ ಹೆಚ್ಚು ಗಮನವನ್ನ ಹರಿಸೋಣ ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವುದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿರುವಂತಹ ಲೂವ್ರ್ ಮ್ಯೂಸಿಯಂ ಬಗ್ಗೆ. ಇದು ವಿಶ್ವದ ಅತಿ ದೊಡ್ಡ ಕಲಾ ವಸ್ತು ಸಂಗ್ರಹಾಲಯ ಮತ್ತು ಐತಿಹಾಸಿಕ ತಾಣವಾಗಿದೆ. ಹಾಗೆ ಇದು 1793 ಸಾರ್ವಜನಿಕರಿಗೆ ಮುಕ್ತವಾಗಿ ಪ್ರವೇಶಿಸುವುದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಇಲ್ಲಿ ಪ್ರಸಿದ್ಧ ಮೊನಾಲಿಸಾ ಸೇರಿದಂತೆ ಸಾವಿರಾರು ಪ್ರಾಚೀನ ಕಲಾಕೃತಿಗಳು ಇದೆ. ಇದನ್ನು 12ನೇ ಶತಮಾನದಲ್ಲಿ ರಾಜ ಫಿಲಿಪ್ ಅಗಸ್ಟಸ್ ರಕ್ಷಣೆಗಾಗಿ ಕೋಟೆಯನ್ನು ನಿರ್ಮಿಸಲಾಯಿತು. ನಂತರ ಇದನ್ನು ರಾಜಮಹಲ್ ಆಗಿ ಬದಲಿಸಲಾಯಿತು. ಇನ್ನು 1793 ಆಗಸ್ಟ್ 10 ಇದು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವಾಗಿ ಆರಂಭ ಆಯಿತು. ಹಾಗೆ ಇದು ಸುಮಾರು 60,000 ಚದರ ಮೀಟರ್ಗೂ ಅಧಿಕ ವಿಸ್ತೀರ್ಣವನ್ನು ಹೊಂದಿದ್ದು ಇದರ ಮುಂಭಾಗದಲ್ಲಿರುವ ಗಾಜಿನ ಪಿರಮಿಡ್ ಅತ್ಯಂತ ಆಕರ್ಷಕ ವಾಸ್ತುಶಿಲ್ಪವಾಗಿದೆ. ಹಾಗಿದ್ರೆ ಈ ಮ್ಯೂಸಿಯಂ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ಒಂದು ಮ್ಯೂಸಿಯಂ ಹೇಗಿದೆ ಅನ್ನೋದ್ರ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವಾಗಿರುವಂತಹ ಲೂವರ್ ಮ್ಯೂಸಿಯಂ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಲೂವರ್ ಮ್ಯೂಸಿಯಂ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನು ಲೂವರ್ ಮ್ಯೂಸಿಯಂ ಫ್ರಾನ್ಸ್ನಲ್ಲಿರುವಂತಹ ಸೀನ್ ನದಿಯ ದಂಡೆಯ ಮೇಲಿದೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಪುರಾತನ ವಸ್ತುಗಳ ಸಂಗ್ರಹದ ಆಗರವಾಗಿದೆ ಈ ಒಂದು ಮ್ಯೂಸಿಯಂ. ವಿಶ್ವ ಪ್ರಸಿದ್ಧ ಮೊನಾಲಿಸಾಳ ಮೂಲ ಚಿತ್ರ ಇರೋದು ಕೂಡ ಇಲ್ಲೇ. ಪುರಾತನ ಕೃತಿಗಳಿಂದ ಹಿಡಿದು 19th ಶತಮಾನದ ಮಧ್ಯಭಾಗದ ಕೃತಿಗಳು ಕೂಡ ಇಲ್ಲಿ ಇದೆ. ತಲತಲಾಂತರಗಳಿಂದ ಕಲಾತ್ಮಕ, ಸಾಂಸ್ಕೃತಿಕ, ಐತಿಹಾಸಿಕ ಪರಂಪರೆ ಸಾರುವ ವಸ್ತುಗಳು ಇಲ್ಲಿ ಹೇರಳವಾಗಿ ಸಿಗುತ್ತೆ. ಇನ್ನು ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂತಹ ರೋಚಕ ಕಥೆ ಇದೆ ಅಂತ ಹೇಳಿ ಸಂಶೋಧಕರು ಹೇಳ್ತಾರೆ. ಇನ್ನು ಆಗ್ಲೇ ಹೇಳಿದ ಹಾಗೆ ಲೂವರ್ ಮ್ಯೂಸಿಯಂ 12th ಶತಮಾನದಲ್ಲಿ ಪ್ಯಾರಿಸ್ ಪಟ್ಟಣಕ್ಕೆ ರಕ್ಷಣೆ ನೀಡಲು ಕಟ್ಟಿದಂತಹ ಒಂದು ಕೋಟೆಯಾಗಿತ್ತು. ಕಾಲಕ್ರಮೇಣ ಹಲವು ಬಾರಿ ಬದಲಾವಣೆಯಾಗಿ 16th ಶತಮಾನದಲ್ಲಿ ರಾಜಮನೆತನದ ನಿವಾಸವಾಗಿ ಪರಿವರ್ತನೆಯಾಯಿತು. ಇನ್ನು 17th ಶತಮಾನದಲ್ಲಿ ಲೂಯಿ 13 ಹಾಗೂ ಲೂಯಿ 14 ರಾಜನ ಅವಧಿಯಲ್ಲಿ ವಿಸ್ತಾರವಾಯಿತು. ಆದರೆ 1713 ಮೊದಲ ಬಾರಿಗೆ ವಸ್ತು ಪ್ರದರ್ಶನ ನಡೆಯಿತು. 18th ಶತಮಾನದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಸಂಗ್ರಹಾಲಯದ ವಿಸ್ತಾರವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಆದರೆ ಅವನ ಪತನದ ನಂತರ ಹಲವು ವಸ್ತುಗಳು ಆಯಾ ದೇಶಗಳಿಗೆ ಮರಳಿ ನೀಡಲಾಯಿತು ಅಂತ ಹೇಳಲಾಗುತ್ತೆ. ಇನ್ನು 11,000 ಮಾನವ ಚರಿತ್ರೆಯ ಸಾವಿರಾರು ಕಲಾಕೃತಿಗಳು ಇಲ್ಲಿ ಇದೆ. ಈ ಮ್ಯೂಸಿಯಂ ಅಂದಾಜು 11,000 ವರ್ಷಗಳ ಮಾನವ ಚರಿತ್ರೆಯನ್ನು ಒಳಗೊಂಡಿದೆ ಅಂತ ಹೇಳಲಾಗುತ್ತೆ. ವಸ್ತು, ಶಿಲ್ಪ, ಆಭರಣ ಒಳಗೊಂಡಿರುವ ವಿಶ್ವದ ಅತಿದೊಡ್ಡ ಸಂಗ್ರಹಾಲಯವಾಗಿದೆ. ಮಾನವನ 38,000 ಕಲಾಕೃತಿಗಳು ಒಂದೆಡೆಯಾದರೆ ಲಿಯೋನಾರ್ಡೋ ಡಾವಿನ್ಸಿ ಸೃಷ್ಟಿಸಿದ ಮೊನಾಲಿಸಾ, ವಿನಾಸ್ ಡಿ ಮಿಲೋ ಪೇಂಟಿಂಗ್ ಹಾಗೂ ಮತ್ತೊಂದು ಕಡೆ ಪುರಾತನ ಆಧುನಿಕ ವಾಸ್ತುಶಿಲ್ಪದ ಸಂಯೋಜನೆ ಎನ್ನಲಾಗುವ ಗಾಜಿನ ಪಿರಮಿಡ್ ಸಹ ಇಲ್ಲಿ ಇದೆ. ಪ್ರತಿದಿನ ಸಾವಿರಾರು ಹಾಗೂ ವರ್ಷಕ್ಕೆ ಕೋಟಿಗೂ ಮೀರಿದ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಪುರಾತನ ವಸ್ತುಗಳ ಸಂಗ್ರಹ ಇಲ್ಲಿದೆ. ಇಲ್ಲಿರುವ ಮೊನಾಲಿಸಾ, ವಿಂಗ್ಡ್ ವಿಕ್ಟರಿ ಆಫ್ ಸಮೋತ್ರೇಸ್, ಸಮುದ್ರದ ವಿಜಯದ ಪ್ರತಿಮೆ, ಇದೊಂದು ಐತಿಹಾಸಿಕ ಶಿಲ್ಪ ಇಲ್ಲಿ ಇದೆ. ಹಾಗೆ ಅಪೋಲೋ ಗ್ಯಾಲರಿ, ಪ್ರಾಚೀನ ಬ್ಯಾಬಿಲೋನಿಯನ್ ಶಾಸನವಾಗಿರುವ ಹುಮ್ಮಾರಾಬಿ ಕೋಡ್, 9,000 ವರ್ಷದಷ್ಟು ಹಳೆಯದಾದ ಮಾನವ ರೂಪದ ಶಿಲ್ಪ ಐನ್ಘಾಜಿಲ್ ಕಲಾಕೃತಿ ಪ್ರತಿಮೆ ಇಲ್ಲಿ ಇದೆ. ಇನ್ನು ಅಚ್ಚರಿಯ ವಿಷಯ ಎಂದರೆ ಮೊನಾಲಿಸಾಳ ನಗುವಿನ ಮುಖವನ್ನು ನೋಡೋದಕ್ಕೇನೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. 16th ಶತಮಾನದಲ್ಲಿ ಡಾವಿನ್ಚಿಯಿಂದ ಸೃಷ್ಟಿಸಲ್ಪಟ್ಟ ಈ ಪೇಂಟಿಂಗ್ ಅನ್ನು ದೊಡ್ಡದಾದ ಕೊಠಡಿಯಲ್ಲಿ ಗಾಜಿನ ಪೆಟ್ಟಿಗೆಯೊಳಗೆ ಇಡಲಾಗಿದೆ. ಯಾವ ಕೋನದಿಂದ ನೋಡಿದ್ರೂ ನಮ್ಮನ್ನೇ ನೋಡುತ್ತಿರುವಂತೆ ಭಾಸವಾಗುತ್ತೆ ಈ ಒಂದು ಚಿತ್ರ. ಹಾಗೆ ಆ ತುಟಿಯಂಚಿನ ನಗು, ಹಾಗೆ ಆ ಭಾವ ಏನೋ ಹೇಳುವಂತೆ ಅನಿಸುತ್ತೆ. ಅದೆಷ್ಟೋ ಪ್ರವಾಸಿಗರು ಈ ಒಂದು ಚಿತ್ರಕ್ಕೆ ಮಂತ್ರಮುಗ್ಧರಾಗಿದ್ದಾರೆ. ಹಾಗಿದ್ರೆ ಈ ಒಂದು ಅದ್ಭುತವಾಗಿರುವಂತಹ ಪ್ರವಾಸಿ ತಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವಾಗಿರುವಂತಹ ಲೂವರ್ ಮ್ಯೂಸಿಯಂ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಲೂವರ್ ಮ್ಯೂಸಿಯಂ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಅಥವಾ ಮ್ಯೂಸಿಯಂ ಆಗಿರುವ ಲುವಾರ್ ಮ್ಯೂಸಿಯಂ ಬಗ್ಗೆ ಹೇಳ್ತಾ ಇದೆ. ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಹಾಗಿದ್ರೆ ಇಲ್ಲಿನ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ 1980ರ ದಶಕದ ಆರಂಭದಲ್ಲಿ ಮಾಜಿ ಫ್ರೆಂಚ್ ಅಧ್ಯಕ್ಷ ಆಗಿರುವಂತಹ ಫ್ರಾಂಕೋಯಿಸ್ ಮಿತಾರಾಂಡ್ ಈ ಒಂದು ಸ್ಥಳವನ್ನ ಇನ್ನಷ್ಟು ನವೀಕರಿಸಬೇಕು, ಇನ್ನಷ್ಟು ಚಂದಗೊಳಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ. ಹಾಗೆ ಈ ಕೆಲಸವನ್ನ, ಅಂದ್ರೆ ಈ ಒಂದು ವಸ್ತು ಸಂಗ್ರಹಾಲಯವನ್ನ ಇನ್ನಷ್ಟು ಚಂದಗಾಣಿಸುವಂತಹ ಕೆಲಸವನ್ನ ಅವರು ಚೀನಿ ಅಮೆರಿಕನ್ ವಾಸ್ತುಶಿಲ್ಪಿ ಇಯೋ ಹೊಮಿಂಗ್ ಪಿ ಅವರಿಗೆ ವಹಿಸ್ತಾರೆ. ಅವರು ವಸ್ತು ಸಂಗ್ರಹಾಲಯದ ಮುಖ್ಯ ದ್ವಾರವಾಗಿ ಕಾರ್ಯನಿರ್ವಹಿಸುವ ಐಕಾನಿಕ್ ಲೌರೆ ಪಿರಮಿಡ್ ಅನ್ನ ವಿನ್ಯಾಸಗೊಳಿಸಿದ್ರು. ಆಕಾಶವನ್ನ ಪ್ರತಿಬಿಂಬಿಸುವ ಮತ್ತೆ ಲೌರೆ ಅರಮನೆಯ ಹೊರಗಿನ ಗೋಡೆಯನ್ನ ಭೂಗತದಿಂದಲೂ ಗೋಚರಿಸುವಂತೆ ಮಾಡುವ ಪ್ರವೇಶ ದ್ವಾರವನ್ನ ಇವರು ನಿರ್ಮಿಸ್ತಾರೆ. 1989ರಲ್ಲಿ ನಡೆದಂತಹ ಅಂತಿಮ ಫಲಿತಾಂಶ ಅಂದ್ರೆ ಎರಡು ಸುರುಳಿಯಾಕಾರದ ಮೆಟ್ಟಿಲುಗಳನ್ನ ಹೊಂದಿರುವ 11,000 ಚದರ ಅಡಿ ಗಾಜಿನ ಪಿರಮಿಡ್ ಇದಾಗಿದೆ. ಇದು ಸಂದರ್ಶಕರನ್ನ ಹಿಂದಿನ ಅರಮನೆಯ ವಿವಿಧ ಪ್ರದೇಶಗಳಿಗೆ ಕರೆದೊಯ್ಯುವ ಭೂಗತ ಹಾದಿಗಳ ವಿಶಾಲ ಜಾಲಕ್ಕೆ ಕರೆದೊಯ್ಯುತ್ತೆ. ಇದು ಒಂದು ಅದ್ಭುತ ರಚನೆಯಾಗಿತ್ತು ಅಂತಲೇ ಹೇಳಬಹುದು. ಹಾಗೆ ಈ ಒಂದು ಪ್ರದೇಶದ ವಿಸ್ತೀರ್ಣವು ಒಟ್ಟು 60,000 ಚದರ ಮೀಟರ್ಗೂ ಅಧಿಕ ವಿಸ್ತೀರ್ಣವನ್ನ ಹೊಂದಿದೆ. ಇನ್ನು ಇಲ್ಲಿಗೆ ನೀವು ಹೋದ್ರೆ ಏನೆಲ್ಲಾ ನೋಡಬಹುದು ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದ ಹಾಗೆ ಮೊನಾಲಿಸಾಳ ಚಿತ್ರವನ್ನ ನೋಡಬಹುದು, ನಗು ಮೊಗದ ಚಿತ್ರವನ್ನ, ಹಾಗೆ ಸಮೋತ್ರೇಸ್ನ ರೆಕ್ಕೆಯ ವಿಜಯದ ಒಂದು ಪ್ರತೀಕವಾಗಿರುವಂತಹ ಒಂದು ಪ್ರತಿಮೆಯ ತುಣುಕನ್ನ ನೀವಿಲ್ಲಿ ನೋಡಬಹುದು. ಹಾಗೆ ವಿನಾಸ್ಟಿ ಮಿಲೋ ಅವರ ಒಂದು ಪ್ರತಿಮೆಯನ್ನ ನೋಡಬಹುದಾಗಿದೆ. ಹಾಗೆ ಟ್ಯಾನಿಸ್ನ ಮಹಾಸಿಂಹನಾರಿ ನೆಪೋಲಿಯನ್ ಈಜಿಪ್ಟ್ಗೆ ನಡೆಸಿದಂತಹ ದಂಡಯಾತ್ರೆಯ ಪರಿಣಾಮವಾಗಿ 1825ರಲ್ಲಿ ಫ್ರೆಂಚ್ ಈಜಿಪ್ಟ್ ಜೀನ್ ಜೆಕ್ವಾಸ್ ರೆಫೌಡ್ ಅವರು ಕಳೆದು ಹೋದ ನಗರ ಟ್ಯಾನಿಸ್ನಲ್ಲಿ ಸಿಂಹನಾರಿಯನ್ನ ಕಂಡುಹಿಡಿದ್ರು. ಮತ್ತೆ ಮುಂದಿನ ವರ್ಷ ಲೌರೆ ಅದನ್ನ ಸ್ವಾಧೀನಪಡಿಸಿಕೊಂಡ್ರು. ಆ ಒಂದು ಪ್ರತಿಮೆಯನ್ನ ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಈ ರೀತಿಯ ಅನೇಕ ಚಿತ್ರಗಳು, ವಾಸ್ತು ಶಿಲ್ಪಗಳನ್ನ ನೀವು ಇಲ್ಲಿ ನೋಡಬಹುದು. ಖಂಡಿತವಾಗ್ಲೂ ನೀವೇನಾದ್ರೂ ಫ್ರಾನ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಒಂದು ಅದ್ಭುತವಾಗಿರೋ ಮ್ಯೂಸಿಯಂಗೆ ಭೇಟಿ ನೀಡಿ ಇಲ್ಲಿರುವಂತಹ ವಿಶೇಷತೆಯನ್ನ ಕಣ್ತುಂಬಿಸಿಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗಿದ್ರೆ ನೀವು ಕೂಡ ಮಿಸ್ ಮಾಡದೆ ಈ ಒಂದು ಅದ್ಭುತವಾಗಿರುವ ಪ್ರದೇಶಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9868609620969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮಾಡಿಸಿ ಭುಜನ್ಮಾನ ಒಬ್ಬನೇ ಒಬ್ಬನ ಯಜಮಾನ ಬದುಕೇ ಅವನ ಬಹುಮಾನ ದುಡಿಮೆಗೆ ಮುಡಿಪಿಡು ಜೀವಾನ ಸಾರ್ಥಕ ಪಡಿಸಿ ಭುಜನ್ಮಾನ ನೇಗಿಲ ದೇವರು ನಮ್ಮೊಡನಿರಲು ನೂರು ದೇಗುಲ ಸುತ್ತ

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಬದುಕಿನಲ್ಲಿ ನಾವು ಎರಡು ರೀತಿಯ ಜನರನ್ನು ಕಾಣ್ತೀವಿ. ಒಂದು, ನಾಳೆ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕದಲ್ಲೇ ಬದುಕನ್ನು ಕಳೆಯುವಂತಹ ವ್ಯಕ್ತಿಗಳನ್ನು ನೋಡ್ತೀವಿ. ನಾಳೆ ಏನೋ ಆಗ್ಬಿಡತ್ತೆ, ಕಷ್ಟ ಬರುತ್ತೆ, ನಾಳಿನ ದಿನಗಳೆಲ್ಲ ಕಷ್ಟಗಳಿಂದನೇ ಕೂಡಿರುತ್ತೆ. ನಾಳೆ ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ ಅನ್ನುವಂತಹ ಯೋಚನೆಯಲ್ಲೇ ಮುಳುಗುವಂತಹ ವ್ಯಕ್ತಿಗಳನ್ನು ಕಾಣ್ತೀವಿ. ಈ ರೀತಿಯಲ್ಲಿ ಭಯ ಆತಂಕ ಪಡ್ತಾನೆ, ಅದರಲ್ಲೇ ಅವರ ಯೋಚನೆ ಚಿಂತನೆಗಳನ್ನು ಮಾಡ್ತಾ ದಿನವನ್ನು ಕಳೆಯುವಂಥವರು. ಇನ್ನು ಕೆಲವರು ಹೇಗೆ ಅಂದರೆ, ನಿರಾಳವಾಗಿ, ನನ್ನ ಬದುಕಿನಲ್ಲಿ ಏನೂ ಆಗೋದೇ ಇಲ್ಲ, ನಾನು ಆರಾಮಾಗಿದ್ದೀನಿ, ನಾನು ಸಮರ್ಥ, ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ ಅನ್ನುವಂತಹ ಯೋಚನೆಯಲ್ಲೇ ಇರ್ತಾರೆ. ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಇನ್ಫ್ಲುಯೆನ್ಸ್ ಮಾಡುವಷ್ಟು ಜನರ ಸಂಪರ್ಕ ಇದೆ, ನನಗೆ ಅಂತಹ ಏನು ಸಮಸ್ಯೆಗಳಿಲ್ಲ ಅಂತ ಅಂದ್ಕೊಂಡು ಯಾವ ಭಯನೂ ಇಲ್ಲದೆ ಇರ್ತಾರೆ. ಈ ಎರಡರಲ್ಲೂ ಕೂಡ ಸಮಸ್ಯೆ ಇದೆ. ಹಾಗಾದರೆ ಇದಕ್ಕೇನು ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಬಂದಾಗ ಒಬ್ಬ ಮಹಾನ್ ವ್ಯಕ್ತಿ ಹೀಗೆ ಹೇಳ್ತಾರೆ, ಅನಾಗತ ವಿಧಾನಂ ನಂತು ಕರ್ತವ್ಯಂ ಶುಭಮಿಚ್ಛತ ಆಪದ ಶಂಕಮಾನೀನ ಪುರುಷೇಣ ವಿಪಶ್ಚಿತ. ಬದುಕು ಚೆನ್ನಾಗಿರಲಿ, ನಿರಾಂತಕವಾಗಿರಲಿ, ನಿರ್ಭಯವಾಗಿರಲಿ, ಆ ನಿರ್ಭಯತೆಯ ನಡುವೆ ನಾಳೆ ನನಗೊಂದಿಷ್ಟು ಕಷ್ಟ ಬಂದೀತಾ ಅನ್ನುವಂತಹ ಒಂದಿಷ್ಟು ಚಿಂತನೆಯೂ ಕೂಡ ಇರಲಿ. ಆಪತ್ತು ಬಂದಿತು ಅನ್ನುವಂತಹ ಒಂದು ಯೋಚನೆಯಲ್ಲಿ, ಆಪತ್ತು ಬಂದರೆ ಪರಿಹಾರಕ್ಕೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡಿಕೊಳ್ಬೇಕು ಅನ್ನುವಂತಹ ಚಿಂತನೆ ಕೂಡ, ವ್ಯವಸ್ಥೆ ಕೂಡ ಇರಲಿ ಅಂತ ಈ ಮಹಾನ್ ವ್ಯಕ್ತಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಸಂತೋಷದ ಕ್ಷಣಗಳನ್ನು ಕಳೆದುಕೊಳ್ಳಬೇಕು ಅಂತಾನೂ ಏನೂ ಇಲ್ಲ ಸ್ನೇಹಿತರೆ, ಜೊತೆಗೆ ನಿರ್ಭಯವಾಗಿ ಹುಂಬತನವನ್ನು ಕೂಡ ಇಟ್ಕೊಳ್ಬೇಡಿ ಅನ್ನತ್ತೆ ಈ ಶುಭಾಷಿತ. ಮಧ್ಯಮ ದಾರಿ ಇರಲಿ ಅನ್ನತ್ತೆ ಈ ಶುಭಾಷಿತ. ಖಂಡಿತ ಅಲ್ವಾ ಸ್ನೇಹಿತರೆ, ಇಲ್ಲಿ ನಮ್ಮ ಮನಸ್ಥಿತಿಗಳು ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತವೆ. ನಾಳೆ ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ ಅನ್ನುವಂತಹ ಒಂದು ಯೋಚನೆಯಲ್ಲೇ ಈ ದಿನದ ಸಂತೋಷಗಳನ್ನೆಲ್ಲ ನಾವು ಕಳ್ಕೊಬಿಡ್ತೀವಿ. ಇಲ್ಲಾಂದರೆ ಏನಾದರೂ ಆಗಲಿ, ಬಂದಂಗೆ ಅನುಭವಿಸೋಣ ಅಂತ ಕೆಲವೊಂದು ಕೆಟ್ಟ ಧೈರ್ಯದಿಂದ ಇರ್ತೀವಿ, ಅದು ಕೂಡ ಕೆಲವೊಮ್ಮೆ ತಪ್ಪಾಗ್ಬಿಡತ್ತೆ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡೋದು ಬೇಡ, ಆ ರೀತಿಯಲ್ಲಿ ಹುಂಬತನದ ಕೆಟ್ಟ ಧೈರ್ಯನೂ ಬೇಡ. ಇದರ ಮಧ್ಯಮದಲ್ಲೇ ನಮ್ಮ ಒಂದು ಯೋಚನೆ ಚಿಂತನೆ ಇರಲಿ. ಸಮಸ್ಯೆ ಬಂದಾಗ ಆ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ಉತ್ತಮ ಯೋಚನೆಗಳಿರಲಿ ಅನ್ನುವಂತಹ ವಿಷಯವನ್ನು ತಿಳಿಸತ್ತೆ ಈ ಶುಭಾಷಿತ. ಖಂಡಿತ ಅಲ್ವಾ, ಜೀವನದಲ್ಲೇ ಅರ್ಥ ಮಾಡಿಕೊಳ್ಳುವಂಥದ್ದು ಸಾಕಷ್ಟಿದೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ
7: ವಿಮಾ ಕಚೇರಿಯಲ್ಲಿ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಚೇತನ್ ಹಾಸನ್ ಅವರಿದ್ದಾರೆ. ಈ ದಿನ ಇವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಅವರೇ ಬರೆದಂತಹ ಕವನಗಳನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಚೇತನ್ ಹಾಸನ್ ಅವರಿಂದ ಆ ಎಲ್ಲ ಕವನಗಳನ್ನು ಕೇಳೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
8: ನಮಸ್ತೆ ಮೇಡಮ್,
7: ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
8: ಧನ್ಯವಾದಗಳು ಮೇಡಮ್. ನಮ್ಮ ಹೆಸರು ಚೇತನ್ ಹಾಸನ್ ಅಂತ. ನಾವು ಮೂಲತಃ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನವರು. ಸಕಲೇಶ್ಪುರನೇ ನಮ್ಮ ಊರು. ನಾವು ಇಲ್ಲಿ ಈಗ ಶಿವಮೊಗ್ಗದಲ್ಲಿ ಆಲ್ಕೊಳದಲ್ಲಿ ಸ್ವಂತ ಮನೆ ಮಾಡಿಕೊಂಡು ಇಲ್ಲೇ ಸೆಟ್ಲ್ ಆಗಿರ್ತೇವೆ. ನಮ್ಮ ವೃತ್ತಿ ಬಂದು ಸರ್ಕಾರಿ ವೃತ್ತಿಯಲ್ಲಿ ಇರ್ತೇವೆ. ನಾನು ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ಪ್ರವೃತ್ತಿ ಬಂದು ನನಗೆ ಕವಿತೆ, ಕತೆ, ಕವಿತೆ. ಮೂಲತಃ ನಾನು ಮೊದಲು ಪ್ರಾರಂಭ ಮಾಡಿದ್ದು ಕತೆಗಾರನಾಗಿ, ನಂತರ ನಾನು ಅದನ್ನ ಕವಿತೆಗೆ ಬದಲಾಯಿಸಿದೆ ಅಂದರೆ ಎರಡು ಅದನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಕವಿತೆ, ಕವಿತೆ, ಕಾದಂಬರಿ, ನಾಟಕ, ಕಿರು ಪರಿಚಯಾತ್ಮಕದ ಸಂಕಲನಗಳನ್ನು ಕೂಡ ನಾನು ಬರಿತಾ ಇದ್ದೇನೆ. ಆಮೇಲೆ ಮೂಲತವಾಗಿ ನಾನು ಪ್ರಥಮವಾಗಿ ಹೇಗೆ ಅಂದರೆ, ಮೊದಲು ನಾನು ಕತೆಗಾರನಾಗಿ ಬರಿತಾ ಇದ್ದೆ. ಸಣ್ಣ ಸಣ್ಣ ಕತೆಗಳನ್ನು ಮೊದಲು ಪ್ರಾರಂಭದಲ್ಲಿ ಬರಿತಾ ಇದ್ದೆ. ಅವಾಗಿಂದ ನಾನು ಅದನ್ನೇ ಬಂದು ಯೋಚನೆ ಮಾಡ್ತಾ ಒಂದಿನ ಹಾಗೆ ನಾನು ಹೇಗೆ ಆರ್ಕಿಮಿಡಿಸ್ ಬಾತ್ರೂಮಲ್ಲಿ ಇದ್ದಾಗ ಅವನಿಗೆ ಯುರೇಕ ಅಂತ ಹೇಗೆ ಹೊಳಿತು, ಹಾಗೆ ನನಗೆ ಕೂಡ ಒಂದ್ಸಲ ಹೀಗೆ ಸ್ನಾನ ಮಾಡ್ಕೊಂಡಿದ್ದಾಗ ಅನ್ನಿಸ್ತು. ಅಲ್ಲಿಗೆ ಹೋಗಿ ಬಂದು ಒಂದೇ ವಾರದಲ್ಲಿ ನನಗೆ, ಓ ಇದ್ರ ಬಗ್ಗೆ ಎಲ್ಲ ನಾವು ಯಾಕೆ ಕನ್ನಡದಲ್ಲಿ ಇಷ್ಟೆಲ್ಲ ಶ್ರೀಮಂತಿಕೆ ಇದೆ ಅಂದಮೇಲೆ ನಾವು ಯಾಕೆ ಬೇರೆಯವರಿಗೆ ತೋರಿಸಬಾರ್ದು, ಆ ಥರದ ಒಂದು ಅನಿಸಿಕೆ ನನ್ನಲ್ಲಿ ಬಂದಾಗ ನನ್ನಲ್ಲಿ ಒಂದು ಕವಿತೆ ಹುಟ್ಟಿತ್ತು. ಆಗ ನಾವು ಹೇಗೆ ಹೀಗೆ ಸ್ವಾಭಿಮಾನಿಯಾಗಿದ್ದೇವೆ, ಆಗ ನಾನು ಅದನ್ನು ಕವಿತೆಯನ್ನು ಬರಲಿಕ್ಕೆ ಶುರು ಮಾಡಿದೆ. ಆಮೇಲೆ ಇದನ್ನೆಲ್ಲ ನೋಡಿದಾಗ ನನಗೆ ಒಂದ್ಸಲ ಅನ್ನಿಸ್ತು, ಕಿಟ್ಟೆಲ್ಲ ಇವರು ಜರ್ಮನಿಯವರು, ಆದರೆ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಅವರು ಬಂದು ಕಲಿತು ಕನ್ನಡ ನಾಡಿನ ಮೇಲೆ ಎಷ್ಟು ಪ್ರೇಮ ಇತ್ತು ಅಂದರೆ ಅವರಿಗೆ ಅದು ಅತಿ ವಿಪರೀತ ಅನ್ನುವಷ್ಟು ಪ್ರೇಮ ಅವರಿಗೆ. ಏನಾಯಿತು, ಕಿಟ್ಟೆಲ್ಲಿಗೆ ಒಂದು ಬಂದಿತ್ತು, ನಾವು ಇಷ್ಟೆಲ್ಲ ಶ್ರೀಮತ್ತ ನಾನು ಬಳಸ್ತಾ ಇದ್ದೇನೆ ಭಾಷೆ, ನಾನು ಎಲ್ಲ ಕಡೆ ಸುತ್ತಾಡ್ತಾ ಇದ್ದೇನೆ, ಎಲ್ಲ ಕಡೆ ನಾನು ಕೇಳ್ತಾ ಇದ್ದೇನೆ, ನನಗೆ ಏನಾಯಿತು ಭಾಷೆಗೆ ಒಂದು ನಿಘಂಟೆ ಇಲ್ಲ ಅಂತ ಗೊತ್ತಾಯಿತು. ಅಂದರೆ ಈಗಿನ ಕಾಲದ ಏನು ಡಿಕ್ಷನರಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಕನ್ನಡದಲ್ಲಿ ನಿಘಂಟು ಅಂತಾರೆ. ಸೊ ಹಾಗಾಗಿ ಆ ನಿಘಂಟನ್ನು ಅವರು ಬಳಸಬೇಕು ಅಂತ ಅಂದಾಗ ಅವ್ರಿಗೆ ಕಿಟ್ಟೆಲ್ಲವ್ರಿಗೆ ಒಂದು ಯೋಚನೆ ಬಂತು. ಎಲ್ಲ ಸಮಗ್ರವಾಗಿ ಎಲ್ಲ ನಾಡಿನ ತುಂಬ ಅವರೇ ಪರಿಸರ ಅವರು ಜರ್ಮನಿಯಿಂದ ಬಂದರೂ ಕೂಡ ಕನ್ನಡ ಕಲಿತು ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ಕನ್ನಡ ನಿಂಗಟನ್ನು ಕೊಟ್ಟವರು ಕಿಟ್ಟೆಲ್ಲವರು. ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನಾವು ಯಾಕೆ ಅವ್ರ ಬಗ್ಗೆ ಒಂದು ಮಾಹಿತಿಯನ್ನು ಬರಿಬಾರ್ದು ಅಂದಾಗ ನಂದು ಒಂದು ಕವಿತೆ ಹುಟ್ಟಿತ್ತು. ಆ ಕವಿತೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ. ಯಾವ ಜನ್ಮದ ಕತೆ ಬೆಸೆದಿದೆ ನನ್ನ ಜೊತೆ, ಯಾವ ಜನ್ಮದ ನಂಟು ಬೆಸೆದಿದೆ ನನ್ನ ಗಂಟು, ಎಲ್ಲಿಯ ಪೂರ್ವ ಎಲ್ಲಿಯ ಪಶ್ಚಿಮ ಆಗಿ ಹೋಯಿತೆ ನಮ್ಮಯ ಸಂಗಮ, ಎಲ್ಲಿಯ ಉತ್ತರ ಎಲ್ಲಿಯ ದಕ್ಷಿಣ ಜೊತೆ ಸೇರಿತೆ ನಮ್ಮಯ ಪಯಣ, ಎಲ್ಲ ಗಡಿಗಳ ಎಲ್ಲೆಯ ಮೀರಿ ಮೇಲು ಕೀಳುಗಳ ಗಾಳಿಗೆ ತೂರಿ ಸಮಾನತೆಯ ಮಹತ್ವ ಸಾರಿ ಹೊರಟಿದೆ ನಮ್ಮಯ ಸವಾರಿ, ನೀನೊಂದು ಕನ್ನಡಿಗರ ಗಂಟು ನಾ ಬರೆದೆ ಕನ್ನಡ ನಿಘಂಟು, ನಾ ಇರಬಹುದು ಪರದೇಶಿಗ ನಿನ್ನಿಂದ ಆದಿ ನಿಂದು ಕನ್ನಡಿಗ.
7: ಕನ್ನಡ ನಿಘಂಟನ್ನ ಬರೆದಂತಹ ಕಿಟಲ್ ಅವರನ್ನ ನೆನ್ಪು ಮಾಡಿಕೊಂಡು ತುಂಬಾ ಚೆನ್ನಾಗಿ ಕವಿತೆಯನ್ನ ಬರೆದಿದ್ದಾರೆ ಚೇತನ್ ಹಾಸನ್ ಅವರು. ಇಂತಹ ಮತ್ತಷ್ಟು ಕವಿತೆಗಳನ್ನ ಇವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಹೆಣ್ಣೆಂದರೆ ಹೆಮ್ಮೆ. ಸೊ ಹೆಣ್ಣಿನ ಬಗ್ಗೆ ಎಷ್ಟೇ ಸಾಲುಗಳನ್ನು ತಿಳಿಸಿದ್ರು, ಹಾಡುಗಳನ್ನು ಹೇಳಿದ್ರು ಸಾಲದು ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ಕರೆ ಮಾಡಿ ಈ ಒಂದು ಕಾನ್ಸೆಪ್ಟಿಗೆ ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
6: ನಮಸ್ತೆ ಮೇಡಮ್.
5: ನಮಸ್ತೆ.
6: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
5: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
6: ಹಾ, ತಿಂಡಿ ಆಯ್ತು ಮೇಡಮ್. ಇಡ್ಲಿ ಮತ್ತೆ ಅವರೆಕಾಯಿ ಸಾರು ಮತ್ತೆ ಆಲೂಗಡ್ಡೆ ಬದನೆಕಾಯಿ ಮಾಡಿದ್ರು ಮೇಡಮ್.
5: ಓ ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
6: ಹಾ, ಗೊತ್ತಾಯ್ತು ಮೇಡಮ್. ಎಲ್ಲಾರು ತಾಯಿ ಬಗ್ಗೆ ಹೇಳ್ತಾರೆ. ನಾನು ಒಂದ್ ತಂಗಿಗೀತೆನೆ ಒಂದ್ ತಗೊಂಡ್ಬಿಟ್ಟಿದ್ದೀನಿ ಮೇಡಮ್.
5: ಹಾಡಿಪ್ಪ.
6: ಅಣ್ಣ ತಂಗಿ ಚಿತ್ರದ ಒಂದು ಸಂಗೀತ ಸಾಹಿತ್ಯ ಅಂಶಲೇಖ KS ಚಿತ್ರಮ್ಮ ಮತ್ತೆ SP ಬಾಲಸುಬ್ರಹ್ಮಣ್ಯ ಮಾಡಿರೋದ.
5: ಓಕೆ ಹಾಡಿ ಸರ್.
6: ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ ಈ ರಕ್ಷಾಬಂಧನ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು, ಸೋದರಿಕೆ ಎಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ಗಂಡಿಗೆ ಗೌರವದ ಗರಿಯೇರಿ ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೇ ನನಗೆ ಓಂಕಾರ, ನನ್ನ ಆಯೋ ಎಲ್ಲ ನಿನಗೆ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾಬಂಧನ.
5: ಓಕೆ ಸುಬ್ರಹ್ಮಣ್ಯ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಇನ್ನೇನ್ ರಕ್ಷಾಬಂಧನ ಅದು ಕೂಡ ಬರುತ್ತೆ ಹಬ್ಬ ಮುಂದಿನ ದಿನಗಳಲ್ಲಿ.
6: ಖಂಡಿತ ಮೇಡಮ್.
5: ಓಕೆ ಸರ್. ಓಕೆ, ತಂಗಿ ನೆನೆಸ್ಕೊಂಡು ಈ ಹಾಡನ್ನ ಹಾಡಿದ್ದೀರಿ.
6: ಖಂಡಿತ ಮೇಡಮ್. ಹೌದು ಮೇಡಮ್.
5: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
6: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿಕ್ಕೆ.
5: ಓಕೆ ಓಕೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
7: ಹಲೋ,
5: ನಮಸ್ತೆ.
7: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
5: ಓಕೆ ಸತೀಶ್ ಸರ್, ಆಯ್ತಾ ತಿಂಡಿ?
7: ತಿಂಡಿ ಆಯ್ತು ಮೇಡಮ್, ತಿಂಡಿ ಆಯ್ತು.
5: ಓಕೆ ಸೂಪರ್ ಸೂಪರ್. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
7: ಮೇಡಮ್, ಇದು ಒಂದು ಬಂಗಾರದ ಜಿಂಕೆ ಒಂದು ಆಡ್ತೀನಿ ಮೇಡಮ್, ಒಲೆ ಮೇಲೆ ಸೀರೆ ಹಾಕೊಂಡು ಒಂದು ಆಡ್ತೀನಿ
0: ಮೇಡಮ್,
7: ನಮ್ಮ ಮನೆಯವರಿಗೆ ಸೇರತ್ತದು.
0: ಹಾಗೊಂದು ಹಾಡ್ತೀನಿ ಸರ್.

ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ ಮುಂಗಾರು ಕಾಣದೆ ಕಾಡಿನ ನವಿಲು ತಾನಾಡದು ನಿನ್ನನ್ನು ಕೂಗದೆ ನನ್ನ ಹೃದಯ ಇರಲಾರದು ಹಗಲಲಿ ಇರುಳಲಿ ಹಗಲಲಿ ಇರುಳಲಿ ಇರುವೆ

0: ಬಾಳು ರಂಗಾಗಿದೆ, ನೂರಾರು ಜನ್ಮದ ಅನುಬಂಧ ನಮ್ಮದು. ಸಾಕು ಮೇಡಮ್.
1: ಓಕೆ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ, ಸತೀಶ್ ಅವರು ಅವರ ವೈಫಿಗೋಸ್ಕರ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದಾರೆ, ಬಂಗಾರದ ಜಿಂಕೆ ಚಿತ್ರದಿಂದ. ಎಸ್, ಸೂಪರಾಗಿ ಹಾಡಿದ್ರು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯಿತು. ಹಲೋ,
2: ಹಾಯ್ ಶ್ವೇತಾ.
1: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್.
2: ವೆರಿ ಗುಡ್ ಮಾರ್ನಿಂಗ್.
1: ತಿಂಡಿ ಆಯ್ತು ನಿಮ್ದು? ಆಯ್ತಾ?
2: ಆಯ್ತು.
1: ಓಕೆ, ಮೋನಿಕಾ ಅವರು ಇವತ್ತು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಇಷ್ಟವಾದಿದ್ದು ಇಷ್ಟವಾದವ್ರ ಬಗ್ಗೆ ಹೆಣ್ಮಕ್ಳು ಇಷ್ಟ. ನಾ ಹೆಣ್ಣಾಗ ಹುಟ್ಟೋಕ್ ನಂಗೆ ಹೆಮ್ಮೆ ಇದೆ, ಅದಕ್ಕೆ ಒಂದು ಹೆಣ್ಮಗುದೆ ಹಾಡ್ತೀನಿ. ಯಾಕಂದ್ ಗೊತ್ತು, ಮನೆ ಒಳಗೆ ಹೊರಗೆ ಎಲ್ಲ ಹೆಣ್ಮಕ್ಳಿಗೆ ಇನ್ನು ಶೋಷಣೆ ನಡೀತಾನೆ ಇದೆ ಅಂತ.
1: ಖಂಡಿತ,
2: ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸೋಣ.
1: ಖಂಡಿತ, ಖಂಡಿತ.

0: ಎಸ್
1: ಹಲೋ,
0: ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಮೋನಿಕಾ ಅವ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಎಸ್
1: ಕೇಳಿದ್ರ ಇದು?
0: ಇಲ್ಲ ಇಲ್ಲ ಕೇಳಿಲ್ಲ. ಬಟ್ ಅದೇ
1: ಅನಂತನಾಗ್ ಫಿಲಂ.
0: ಯಾವ್ದು?
1: ಗೀತಾ ಮತ್ತೆ ಅನಂತನಾಗ್ ಫಿಲಂ. ಯಾವ್ದಪ್ಪ ಅದು ಹೆಸರ ನೆನಪಾಗ್ತಾ ಇಲ್ಲ. ಚಿತ್ರ ಅವ್ರು ಹಾಡಿರೋದೇನೆ, ತುಂಬಾ ಚೆನ್ನಾಗಿ ಹಾಡಿದಾರೆ, ತುಂಬಾ ಚೆನ್ನಾಗಿದೆ ಕೇಳಿ. ಅದೇ ನಡ್ ಎದಾಡೋ ಕಾಮನ ಬಿಲ್ಲೆ
0: ಅರುಣರಾಗ.
1: ಧನ್ಯವಾದಗಳು.
0: ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ, ಹೇಗಿದ್ದೀರಿ?
0: ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ ರಾಜು ಸರ್?
2: ತಿಂಡಿ ಆಯ್ತಾ?
0: ತಿಂಡಿ ಆಯ್ತು.
2: ಏನ್ ತಿಂಡಿ ತಿಂದ್ರಿ?
0: ಚಿತ್ರಾನ್ನ.
2: ಚಿತ್ರಾನ್ನ.
0: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಗೊತ್ತಾಯ್ತು. ಎಲ್ಲಾರ ಬಗ್ಗೆ, ಯಾರ ಬಗ್ಗೆ ಆದ್ರೂ ಹಾಡ್ಬೋದು, ಏನ್ ಬೇಕಾದ್ರೂ ಹಾಡ್ಬೋದು.
0: ಹೆಣ್ಣು ಮಕ್ಕಳ ಬಗ್ಗೆ
2: ನಾನು ಈ ಲೋಕವೆಲ್ಲ ನೀನೇ ಇರುವ

0: ತಿರುವ ಸತ್ಯ ಸುಂದರ. ಧನ್ಯವಾದ.
1: ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ರಾಜು ಅವರು ಯಾವ ಫಿಲಮಿಂದು ನನಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ಯಾರು ರಾಜ್ಕುಮಾರ್ ಅವರು ಮಾಡಿರುವಂತಹ ಗೀತೆ ಅಂತ ಅಲ್ಲ, ಚಿತ್ರ ಅಂತಲೇ ಹೇಳ್ಬೋದು. ಎಸ್, ನೆನಪಾದರೆ ನೀವು ಕೂಡ ಮೆಸೇಜ್ ಮಾಡಿ ಯಾವ ಗೀತೆ ಅಂತ. ಓಕೆ, ಇವತ್ತಿನ ನಮ್ಮ ಟಾಪಿಕ್ಕನ್ನು ಮುಗಿಸೋ ಸಮಯ ಆಗಿದೆ. ನಮ್ಮ ಹೆಣ್ಣೆಂದರೆ ಹೆಮ್ಮೆ ಅಲ್ವಾ, ಅದೇ ಖುಷಿಯಾಗತ್ತೆ ನಮಗೆ. ಎಷ್ಟು ವರ್ಣನೆ ಮಾಡಿದ್ರೂ ಸಾಲದು ಅಂತಲೇ ಹೇಳ್ಬೋದು. ಸುಮಾರು ಜನ ಇವತ್ತಿನ ನಮ್ಮ ಕಾಲರ್ಸ್ನಲ್ಲಿ ತಾಯಿ ಬಗ್ಗೆ, ತಂಗಿ ಬಗ್ಗೆ, ಹಾಗೆ ಹೆಂಡತಿಯ ಬಗ್ಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಹೆಣ್ಣಿನ ಪ್ರತಿಯೊಂದು ಸುಂದರ ರೂಪಕ್ಕೆ ನಿಮಗೆ ಇಂಪಾದ ಕಂಠದಲ್ಲಿ ಹಾಡುಗಳೆಲ್ಲ ಮೂಲಕ ನೀವು ಹಾಡನ್ನು ಹಾಡಿದಾಯಿತು ಅಂತಲೇ ಹೇಳ್ತಾ, ಎಸ್, ಮನೆಯ ಬೆನ್ನೆಲುಬಾಗಿ ನಿಲ್ಲೋ ಅಮ್ಮ, ಹಾಗೆ ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಎಲ್ಲರಿಗೂ ಒಂದು ಶರಣು ಶರಣು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಪ್ರತಿ ಕೆಲಸದಲ್ಲೂ ಅವರು ತಾನಲ್ಲದೆ ಮನೆಯವ್ರನ್ನ ಇಡೀ ಅವ್ರು ಸಂಭಾಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೋಸ್ಕರ, ಎಲ್ಲರಿಗೋಸ್ಕರ ಹಾಡನ್ನು ಡೆಡಿಕೇಟ್ ಮಾಡ್ಬೋದು. ಹಾಗೆ ಈಗ ಯಾರೆಲ್ಲ ಕರೆ ಮಾಡಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಕರೆ ಸಿಗಲಿಲ್ಲದವರು ಸಂಜೆ ಇವತ್ತು 4 ರಿಂದ 5ಕ್ಕೆ ಕಾಫಿ ವಿತ್ ಆರ್ ಜೆ ಎಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು ಅಂತ ಹೇಳ್ತಾ. ಓಕೆ, ಈಗ ಮೋನಿಕಾ ಮೇಡಮ್ ಚೆನ್ನಾಗಿ ಹಾಡಿದರು, ಧನ್ಯವಾದಗಳು ಅಂತಲೂ ತಿಳಿಸಿದರು. ಯಾರು, ನಮ್ಮ ಅನಂತ್ ರಾಜ್ ಅವರು. ಎಸ್, ಇವತ್ತಿನ ನಮ್ಮ ಕಾನ್ಸೆಪ್ಟ್ ಇದಾಗಿತ್ತು. ಈಗ ನನಗೂ ಕೂಡ ಒಂದು ಹಾಡು ಹೇಳಿ ಅಂತ ಹೇಳಿದ್ದಾರೆ. ಇದು ನನ್ನ ತಾಯಿಗೋಸ್ಕರ, ಹಾಗೆ ನಾನು ಕೊನೆಗದಲ್ಲಿ ನನ್ನ ತಂಗಿಯರಿಗೋಸ್ಕರ ಒಂದು ಹಾಡನ್ನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಅಮ್ಮ

ನಾನು ಎಸ್ ಇದು ನನ್ನ ತಾಯಿಗೋಸ್ಕರ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನನ್ನ ತಂಗಿರಿಗೋಸ್ಕರ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು

ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಅಮರ ಪ್ರೇಮಿ. ನಾನು ಪ್ರೀತಿಯ ಹುಡುಗ ಅಮರ್. ನಾನು ಜೀವನ ತುಂಬಾ ಪ್ರೀತಿಸುವ ಭಾವುಕ ಹುಡುಗ ಅಂತಾನೆ ಹೇಳಬಹುದು. ನಮ್ಮದು ಅಪ್ಪ ಅಮ್ಮ ತಮ್ಮ ಇರುವ ಪುಟ್ಟ ಸಂಸಾರ. ನಾನು ಅಮ್ಮನ ಪ್ರೀತಿಯ ಮಗ. ನನಗೂ ಅಷ್ಟೇ, ಅಮ್ಮ ಅಂದ್ರೆ ತುಂಬಾ ಇಷ್ಟ. ನಮ್ಮದು ನಮ್ಮ ತಾತನ ಕಾಲದಿಂದ ಪ್ರಸಿದ್ಧವಾದ ಒಂದು ಹೋಟೆಲ್ ಇದೆ. ಆದರೂ ನನಗೆ ಅಮ್ಮನ ಕೈ ರುಚಿನೇ ಇಷ್ಟ. ನಮ್ಮದು ಉತ್ತರ ಕರ್ನಾಟಕದ ಒಂದು ಊರು. ನಾನು ಆಗ MA ಓದ್ತಾ ಇದ್ದೆ. ಆಗ ನನಗೆ ಫೇಸ್ಬುಕ್ಕಲ್ಲಿ ಒಬ್ಬ ಹುಡುಗಿಯ ಪರಿಚಯ ಆದ್ಲು. ಅವಳು ನಮ್ಮೂರೋಳೆ. ಅವಳೇ ಪ್ರೇಮ, ನನ್ನ ಮನದಲ್ಲಿ ಪ್ರೇಮದ ದೀಪ ಹಚ್ಚಿದವಳು. ನಾನು ಅವಳು ಹೀಗೆ ಫೋನ್ನಲ್ಲಿ ಮಾತನಾಡೋಕೆ ಶುರು ಮಾಡಿದ್ವಿ. ನಮ್ಮ ಆಸೆಗಳನ್ನು ಅಭಿರುಚಿಗಳನ್ನು ಹಂಚಿಕೊಂಡಿದ್ವಿ. ನಾವು ಇಬ್ಬರೂ ಪ್ರೀತಿಸುತ್ತಿದ್ದೇವೆ ಅನ್ನಿಸಿತ್ತು. ನಾನೇ ನಮ್ಮ ಮೊದಲ ಭೇಟಿಯಲ್ಲಿ ನಮ್ಮ ಪ್ರೇಮ ಸೌಧಕ್ಕೆ ಶಿಲಾನ್ಯಾಸ ಮಾಡಲು ಅವಳನ್ನ ಕರೆದೆ. ಮೊದಲ ಬಾರಿಗೆ ನನ್ನ ಅಂಗೈ ಮೇಲೆ ಅವಳ ಮೃದುವಾದ ಕಾಲನ್ನಿರಿಸಿ ನನ್ನ ಮನದೊಳಗೆ ಸೇರಿಸಿಕೊಂಡೆ. ನಾನು ಅವಳನ್ನ ತುಂಬಾ ತುಂಬಾ ಅಂದ್ರೆ ಎದೆ ತುಂಬಾ ತುಂಬಿಕೊಂಡಿದ್ದೆ. ಅವಳು ಅಷ್ಟೇ ನನ್ನ ಹಾಗೆ ಪ್ರೀತಿಸಿದ್ಲು. ನಾವಿಬ್ರು ಮುಂದಿನ ನಮ್ಮ ಬದುಕು ಹೇಗಿರ್ಬೇಕು ಅಂತೆಲ್ಲ ಮಾತನಾಡಿದ್ವಿ. ನಾನು ಅವಳನ್ನ ಬರೀ ನನ್ನ ಬಾಳ ಸಂಗಾತಿ ಅನ್ಕೊಳ್ಳಿಲ್ಲ, ಅವಳು ನನ್ನ ಎರಡನೇ ತಾಯಿ ಅಂತಾನೆ ಹೇಳ್ತಿದ್ದೆ. ಅವಳು ಅಷ್ಟೇ ನನ್ನ ಮಗು ಥರ ನೋಡ್ಕೋತೀನಿ ಅಂತಿದ್ಲು. ಅವಳು ಮುಂದೆ ನಾನು ಕೆಲಸಕ್ಕೆ ಸೇರ್ತೀನಿ ಅಂದಾಗ ನಾನು ಬೇಡ, ನಾನೇ ನಿನ್ನ ರಾಣಿ ಥರ ನೋಡ್ಕೋತೀನಿ ಅಂದಿದ್ದೆ. ಆದರೂ ಅವಳು ಹೇಳ್ತಿದ್ಲು ಇಬ್ಬರೂ ಕೆಲಸಕ್ಕೆ ಹೋದರೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಅಂತ. ಒಂದಿನ ಇಬ್ಬರೂ ಮನೆಯಲ್ಲಿ ತಿಳಿಸೋದು ಎಂದು ತೀರ್ಮಾನ ಮಾಡಿದೆವು. ನಮ್ಮ ಮನೆಯಲ್ಲಿ ಯಾವ ಅಭ್ಯಂತರ ಇರಲಿಲ್ಲ. ಅವರ ಮನೆಯಲ್ಲಿ ತಿಳಿಸಿದಾಗ ತೀವ್ರ ವಿರೋಧ ಬಂದಿತ್ತು. ಆಸ್ತಿ ಅಂತಸ್ತು ನಮ್ಮಿಬ್ಬರನ್ನು ದೂರ ಮಾಡಿತ್ತು. ಅವಳು ಸಹ ನಮ್ಮ ಅಪ್ಪ ಅಮ್ಮನ ಮಾತು ಮೀರಲಾಗದೆಂದು ಹೇಳಿ ನನ್ನಿಂದ ದೂರವಾದಾಗ ನನ್ನ ಹೃದಯವೇ ಒಡೆದು ಚೂರಾದಂತಾಗಿತ್ತು. ನನ್ನ ಪ್ರೀತಿ ನನ್ನನ್ನು ಯಾವತ್ತೂ ಬಿಟ್ಟು ಹೋಗಲಾರದೆಂದು ಭಾವಿಸಿದ್ದೆ. ನನಗೆ ಬದುಕೇ ಬೇಸರವಾಗಿತ್ತು. ಆದರೂ ನನ್ನ ಪ್ರೀತಿ ಒಂದಿಲ್ಲೊಂದು ದಿನ ಅವಳಿಗೆ ಅರ್ಥವಾಗಬಹುದು, ನನ್ನ ಪ್ರೇಮ ದೇವತೆಯನ್ನು ನನ್ನ ಎದುರಿಗೆ ತಂದು ನಿಲ್ಲಿಸಬಹುದು ಅನ್ನೋ ಆಶಯದಲ್ಲಿದ್ದೆ. ಕಾಲ ಕಳೆಯುತ್ತಾ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದಾನೆ ಈ ಪ್ರೀತಿಯ ಹುಡುಗ ಅಮರ್. ಈಗಲೂ ಅವಳು ನನ್ನ ಜೊತೆಯಲ್ಲಿ ಇದ್ದಾಳೆ ಅನ್ಸುತ್ತೆ. ನನ್ನೆದುರಿಗೆ ಬಂದೇ ಬರ್ತಾಳೆ ಅಲ್ವಾ ನನ್ನ ಪ್ರೇಮ ದೇವತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಅಮರ ಪ್ರೇಮ ಎನ್ನುವಂತಹ ಕಥೆ. ಹಾಗೆ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಪ್ರಿಯ ಜೀವನ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ನೋಡ್ ಜೀವನ್, ನನ್ನ ಹಿಂದೆ ಬರಬೇಡ. ನೀನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಹಿಂದೆ ಹಿಂದೆ ಸುತ್ತಬೇಡ ಅಂತ? ನೀನು ನೋಡೋಕೆ ಅಸಹ್ಯ ಆಗುತ್ತೆ ನನಗೆ. ಪ್ರಿಯಾ ಕಿರುಚಿತ್ತಿದ್ಲು. ಪ್ರಿಯಾ, ಪ್ರಿಯಾ ಪ್ಲೀಸ್ ನನ್ನ ಮಾತು ಕೇಳು. ನಾನು ನನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಪ್ರಿಯಾ, ಯಾಕೆ ಹೀಗೆ ಮಾಡ್ತಿದ್ಯಾ? ಅರ್ಥ ಮಾಡ್ಕೋ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ ಪ್ರಿಯಾ. ನಾನು ಕಪ್ಪಾಗಿದ್ದೀನಿ ನಿಜ, ಆದರೆ ನನ್ನ ಪ್ರೀತಿ ಕಪ್ಪಲ್ಲ. ನೀನು ಇಲ್ದಿದ್ರೆ ನಾನು ಒಂದು ಕ್ಷಣನೂ ಇರಲ್ಲ. ಪ್ರತಿ ಕ್ಷಣ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಗೊತ್ತಾ? ಜೀವನ್ ಕಣ್ಣಲ್ಲಿ ಅವನ ಪ್ರೀತಿ ಎದ್ದು ಕಾಣುತ್ತಿತ್ತು. ನೋಡು, ನೀನ್ ಮತ್ತೆ ಮಗ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ಕಾಲೇಜ್ ಹತ್ರ ಎಲ್ಲ ಬಂದು ನನಗೆ ಹಿಂಸೆ ಕೊಡ್ಬೇಡ. ಇನ್ನೊಂದ್ಸಾರಿ ಬಂದ್ರೆ ನಾನು ಸುಮ್ನಿರಲ್ಲ, ಹೇಳಿದ್ದೀನಿ. ಪ್ರಿಯಾ, ಪ್ರಿಯಾ ಯಾರ್ಯಾರ ಜೊತೆಗೂ ಹೋಗ್ಬೇಡ. ಪ್ರಿಯಾ, ಅವನ್ ಸರಿ ಇಲ್ಲ, ಅದನ್ನ ನೀನ್ ಹೇಳ್ಬೇಕಾಗಿಲ್ಲ, ಹೋಗು. ಕೋಪದಿಂದ ಅವಳ ಫ್ರೆಂಡ್ ಬೈಕ್ ಹಿಂದೆ ಕುತ್ಕೊಂಡು ಹೊರಟು ಹೋದ್ಲು. ಜೀವನ್ ಪ್ರಿಯಾಳ ಬಳಿ ಮಾತನಾಡಲು ಅವಳ ರೂಮ್ಗೆ ಹೋದ. ನೋಡು, ನೀನ್ ಇಲ್ಲಿಗೆ ಬರ್ಬೇಡ, ನೀನ್ ಹೀಗ್ ಮಾಡಿದ್ರೆ ನನ್ನ ಅತ್ತೆ ಹೇಳ್ಬೇಕಾಗುತ್ತೆ ಎಂದು ಅವಳು ಬಾಗಿಲನ್ನ ದಬಾರಣಿ ಹಾಕಿಕೊಂಡ್ಲು. ಜೀವನ್ ಅಪ್ಪ ಅಮ್ಮನು ಅವರನ್ನ ಒರಟು ರೌಡಿ ಅಂತಾನೆ ತಿಳಿದಿದ್ರು. ಅವನು ಓದಲ್ಲ ಅಂತ ಅವರಪ್ಪ ಯಾವಾಗ್ಲೂ ಬೈತಿರ್ತಿದ್ರು. ಇನ್ನೆಂದು ಅವಳ ಜೊತೆ ಮಾತನಾಡಬಾರ್ದೆಂದು ನಿರ್ಧರಿಸಿದ ಜೀವನ್, ಪ್ರಿಯಾ ಅವರ ತಂದೆ ತಾಯಿ ಕೆಲಸದ ಮೇಲೆ ಉತ್ತರ ಭಾರತದಲ್ಲಿ ಇದ್ದುದರಿಂದ ಪ್ರಿಯಾಳನ್ನ ಇಲ್ಲೇ ಓದಲು ಬಿಟ್ಟಿದ್ರು. ದಿನ ಹಾಗೆ ಕಳೆಯುತ್ತಿತ್ತು. ಅವಳ ಕಾಲೇಜ್ಗೆ ಹೋಗಿ ಬರ್ತಿದ್ಲು. ಒಂದಿನ ಜೀವನ್, ಜೀವನ್ ಎಂದು ಬಾಗಿಲು ತಟ್ಟುತ್ತಿದ್ಲು. ಜೀವನ್ ಏನಾಯ್ತೆಂದು ನೋಡಿದಾಗ ಅವಳು ಓಡಿ ಬಂದು ಅವನನ್ನ ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದ್ಲು. ಅವನು ಏನಾಯ್ತೆಂದು ಬಲವಂತ ಮಾಡಿದಾಗ, ನಾನು ನಿನ್ನನ್ನ ತಪ್ಪು ತಿಳ್ಕೊಂಡಿದ್ದೆ, ನೀನ್ ಒಂದೇ ಮನೆಯಲ್ಲಿ ಇದ್ರೂ ಯಾವತ್ತೂ ನನ್ನನ್ನ ಉಪಯೋಗಿಸಿಕೊಳ್ಳೋಕೆ ನೋಡಿಲ್ಲ, ಆದ್ರೆ ಆ ರಾಕೇಶ್ ಇವತ್ತು ಪಿಕ್ನಿಕ್ ಹೋದಾಗ ಅಂತ ಅಳೋಕೆ ಶುರು ಮಾಡಿದ್ಲು. ಸಾಕು, ಇನ್ನೇನು ಹೇಳ್ಬೇಡ, ಅವನನ್ನ ನಾನು ನೋಡ್ಕೊಂತೀನಿ ಅಂತ ಎದೆ ಗೊರಗಿಸಿಕೊಂಡ ಜೀವನ್. ಅವಳಿಗೆ ಅವನ ಕಪ್ಪು ಮುಖದಲ್ಲಿ ತನ್ನ ಜೀವನ ಬೆಳಗಿದಂತೆ ಪ್ರಿಯವಾಗಿ ಕಂಡಿತು. ಹಾಗೆ ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9660960279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇವತ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದು ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ

0: ಈ ಮೊದಲು ಹೇಳಿದ ವಾದ ಸರಣಿಯಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಈ ರೀತಿ ಅಭಿಪ್ರಾಯಪಡುತ್ತಾರೆ. ಈ ವಾಗಾಡಂಬರದ ಮತ್ತು ಚಮತ್ಕಾರದ ತರ್ಕಸರಣಿಯು ಈ ಸಂಪ್ರದಾಯಗಳನ್ನು ಗೌರವಿಸಿದ್ದೇಕೆಂಬುದು ಸೂಚಿಸುತ್ತವೆಯಾದರೂ ಅವನ್ನು ಪರಿಪಾಲಿಸುತ್ತಿರಬೇಕೆಂಬುದನ್ನು ಮಾತ್ರ ಹೇಳುವುದಿಲ್ಲ. ಪಾಲಿಸಲ್ಪಟ್ಟಿರುವುದರಿಂದ ಅವುಗಳ ಗೌರವಿಸಲ್ಪಟ್ಟಿವೆ ಎಂಬುದು ನನ್ನ ಸ್ವಂತ ವ್ಯಾಖ್ಯಾನವಾಗಿದೆ. 18ನೇ ಶತಮಾನದ ವ್ಯಕ್ತಿ ಸ್ವಾತಂತ್ರ್ಯ ಪ್ರಜ್ಞೆಯ ಉದಯದ ಬಗೆಗೆ ಸ್ವಲ್ಪ ಪರಿಚಯ ಇರುವ ಆದರೂ ನನ್ನ ಹೇಳಿಕೆಯನ್ನು ಪರಿಗಣಿಸುತ್ತಾರೆ. ಎಲ್ಲ ಕಾಲದಲ್ಲಿಯೂ ಬದಲಾವಣೆಯೇ ಅತ್ಯಂತ ಮುಖ್ಯವಾದದ್ದು. ಅದು ಘಟಿಸಿ ಅದೆಷ್ಟೋ ಕಾಲಾನಂತರ ಅದಕ್ಕೊಂದು ಸಮರ್ಥನೆ ಕೊಡಲು ಮತ್ತು ನೈತಿಕ ಬೆಂಬಲ ನೀಡಲು ಅದರ ಸುತ್ತ ಸಿದ್ಧಾಂತಗಳು ಹುಟ್ಟಿಕೊಳ್ಳುತ್ತವೆ. ಈ ಸಂಪ್ರದಾಯಗಳನ್ನು ಉಜ್ವಲವಾಗಿಸುವ ವಾಸ್ತವಾಂಶವೇ ಆ ವೈಭವೀಕರಣ. ಅವುಗಳ ಉಳಿವಿಗೋಸ್ಕರವಾಗಿ ಈ ವೈಭವೀಕರಣ ಅನಿವಾರ್ಯವಾಗಿತ್ತೆಂಬುದನ್ನು ಇದು ಸಾಬೀತುಪಡಿಸುತ್ತದೆ ಎಂದು ನಾನು ಒತ್ತಿ ಹೇಳುತ್ತೇನೆ. ಇಂತಹ ಸಂಪ್ರದಾಯಗಳು ಮೊಳಕೆಯೊಡೆದಿದ್ದೇಕೆಂಬ ಪ್ರಶ್ನೆಗೆ ನನ್ನ ಉತ್ತರವೇನೆಂದರೆ, ಜಾತಿಯ ರಚನೆಗಾಗಿ ಅವುಗಳ ಅಗತ್ಯವಿತ್ತು. ಅವುಗಳ ಗೌರವಾರ್ಥವಾಗಿ ಸಿದ್ಧಾಂತಗಳು ಹುಟ್ಟಿಕೊಂಡಿರುವುದು ಅವುಗಳನ್ನು ಜನಪ್ರಿಯಗೊಳಿಸಲು ಅಥವಾ ಕಹಿ ಮಾತ್ರೆಗೆ ಸಿಹಿ ಲೇಪ ಬಡಿಯಲೆಂದು ನಾವು ಹೇಳಬಹುದು. ಏಕೆಂದರೆ ನಯ ನಾಜೂಕಿನದಲ್ಲದ ಅಂದಿನ ಜನಸಮುದಾಯದ ನೈತಿಕ ಪ್ರಜ್ಞೆಗೆ ಅವು ಅಸಹ್ಯಕರವೂ ತಲ್ಲಣಕಾರಿಯೂ ಆಗಿದ್ದಿರಬೇಕು. ಈ ಸಂಪ್ರದಾಯಗಳನ್ನು ಆದರ್ಶವೆಂದು ಪ್ರತಿನಿಧಿಸಲಾಗದಿದ್ದರೂ ಅವುಗಳ ಸಾಮಾಜಿಕ ವಿಧಿವಿಧಾನಗಳ ಸ್ವರೂಪದಲ್ಲಿದ್ದವು. ಆದರೆ ನಮ್ಮನ್ನು ಅವುಗಳಿಂದ ಪ್ರವಹಿಸುವ ಫಲಿತಾಂಶಗಳನ್ನು ಅರ್ಥ ಮಾಡಿಕೊಳ್ಳದಂತೆ ಕುರುಡಾಗಿಸಬಾರದು. ವಿಧಾನಗಳ ಆದರ್ಶೀಕರಣವು ಅಗತ್ಯವೆಂದು ಮತ್ತು ಪ್ರಾಯಶಃ ಈ ನಿರ್ದಿಷ್ಟ ವಿಚಾರದಲ್ಲಿ ಅವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗುವಂತೆ ಉದ್ದೀಪನಗೊಳಿಸಿರಬಹುದೆಂದು ಯಾರು ಬೇಕಾದರೂ ಧಾರಾಳವಾಗಿ ಹೇಳಬಹುದು. ವಿಧಾನವನ್ನೇ ಗುರಿಯೆಂದು ಹೇಳುವುದರಿಂದ ಅದು ಅದರ ನಿಜ ಸ್ವರೂಪವನ್ನು ಮರೆಮಾಚುವುದು ಹೊರತು ಬೇರೆ ತೊಂದರೆಯೇನೂ ಇಲ್ಲ. ವಿಧಾನದ ನಿಜ ಸ್ವಭಾವವನ್ನೇನು ಇದರಿಂದ ಕಿತ್ತಿ ಹಾಕಲಾಗುವುದಿಲ್ಲ. ವಿಧಾನವನ್ನೇ ಗುರಿಯೆಂದು ಕರೆಯುವಂತೆ ಎಲ್ಲ ಬೆಕ್ಕುಗಳು ನಾಯಿಗಳೇ ಎಂದು ನೀವು ಒಂದು ಕಾನೂನನ್ನು ಬೇಕೆದ್ದರೆ ಹೊರಡಿಸಬಹುದು. ಇದರಿಂದ ಬೆಕ್ಕುಗಳನ್ನು ನಾಯಿಗಳನ್ನಾಗಿಸದಂತೆ ವಿಧಾನಗಳ ಸ್ವಭಾವವನ್ನೇನೂ ನೀವು ಮಾರ್ಪಡಿಸಲಾರಿರಿ. ಇದರ ಪರಿಣಾಮವಾಗಿ ಸತಿ ಒತ್ತಾಯದ ವೈಧವ್ಯ ಮತ್ತು ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಇವುಗಳು ಒಂದು ಜಾತಿಯಲ್ಲಿ ಅದರ ಹೆಚ್ಚುವರಿ ಗಂಡಸು ಅಥವಾ ಹೆಚ್ಚುವರಿ ಹೆಂಗಸರ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಸ್ವಜಾತಿ ವಿವಾಹ ಪದ್ಧತಿಯನ್ನು ಪಾಲಿಸಲು ಮುಖ್ಯವಾಗಿ ಹುಟ್ಟಿಕೊಂಡ ಸಂಪ್ರದಾಯಗಳೆಂದು ನಾನು ಭಾವಿಸಿರುವುದು ಸಮರ್ಥನೀಯವಾಗಿದೆ. ಈ ಸಂಪ್ರದಾಯಗಳ ಹೊರತು ಕಟ್ಟುನಿಟ್ಟಾದ ಸ್ವಜಾತಿ ವಿವಾಹ ಪದ್ಧತಿಯನ್ನು ಕಾಪಾಡಲು ಆಗದು. ಸ್ವಜಾತ ವಿವಾಹ ಪದ್ಧತಿ ಇರದ ಜಾತಿಯೊಂದು ಅಪ್ಪಟ ನಕಲಿ. ಭಾರತದಲ್ಲಿ ಜಾತಿಯ ಸೃಷ್ಟಿ ಮತ್ತು ಸಂರಕ್ಷಣೆ ವಿಧಾನವನ್ನು ವಿವರಿಸಿದ ಮೇಲೆ ಸಹಜವಾಗಿ ಹುಟ್ಟಿಕೊಳ್ಳುವ ಮುಂದಿನ ಪ್ರಶ್ನೆ ಎಂದರೆ ಅದರ ಮೂಲದ ಕುರಿತದ್ದು. ಹುಟ್ಟಿನ ಬಗೆಗಿನ ಪ್ರಶ್ನೆ ಯಾವಾಗಲೂ ನೋವನ್ನುಂಟು ಮಾಡುವಂಥದ್ದು. ದುರ್ದೈವವೆಂದರೆ ಜಾತಿಯ ಅಧ್ಯಯನದಲ್ಲಿ ಅದನ್ನು ಕಡೆಗಣಿಸಲಾಗಿದೆ. ಕೆಲವರು ಅದನ್ನು ಕಂಡು ಕಾಣದಂತೆ ಇದ್ದರೆ ಇನ್ನು ಕೆಲವರು ನುಸುಳಿಕೊಂಡಿದ್ದಾರೆ. ಜಾತಿಯ ಉಗಮ ಎಂಬುದೊಂದುಂಟೆ ಎಂದು ಮತ್ತೆ ಕೆಲವರು ಕಕ್ಕಾಬಿಕ್ಕಿಯಾಗಿದ್ದಾರಲ್ಲದೆ, ನಾವು ಹುಟ್ಟು ಎಂಬ ಶಬ್ದದ ಮೋಹವನ್ನು ನಿಯಂತ್ರಿಸಿಕೊಳ್ಳಲು ಆಗದಿದ್ದಲ್ಲಿ ಜಾತಿಯ ಹುಟ್ಟುಗಳು ಎಂಬ ಬಹುವಚನ ರೂಪವನ್ನು ಉಪಯೋಗಿಸುವುದೇ ಕ್ಷೇಮ ಎಂದು ಸೂಚಿಸಿದ್ದಾರೆ. ನನ್ನ ಬಗ್ಗೆ ಹೇಳುವುದಾದರೆ, ಭಾರತದಲ್ಲಿ ಜಾತಿಯ ಉಗಮದ ವಿಚಾರದಲ್ಲಿ ನಾನು ತಬ್ಬಿಬ್ಬಾಗುವುದಿಲ್ಲ. ನಾನು ಮೊದಲೇ ಸಾಬೀತುಪಡಿಸಿರುವಂತೆ ಜಾತಿಯ ಏಕೈಕ ಲಕ್ಷಣ ಸ್ವಜಾತಿ ವಿವಾಹ ಪದ್ಧತಿ. ಜಾತಿಯ ಹುಟ್ಟು ಒಂದು ನಾನು ಹೇಳುವಾಗ ಸ್ವಜಾತಿ ವಿವಾಹ ಪದ್ಧತಿಗಾಗಿ ಕಾರ್ಯವಿಧಾನದ ಉಗಮ ಎಂದೇ ನನ್ನ ಅರ್ಥ. ಒಂದು ಸಮಾಜದಲ್ಲಿ ವ್ಯಕ್ತಿಗಳು ತಮ್ಮನ್ನು ತಾವು ತುಚ್ಛೀಕರಿಸಿಕೊಳ್ಳುವ ಕಲ್ಪನೆಯನ್ನು ಎಷ್ಟು ದೊಡ್ಡದಾಗಿ ಜನಪ್ರಿಯಗೊಳಿಸಲಾಗಿದೆ ಎಂದರೆ ಅಶ್ಲೀಲಗೊಳಿಸಲಾಗಿದೆ ಎಂದು ಹೇಳುವವನಿದ್ದೆ. ರಾಜಕೀಯ ಪ್ರವಚನಗಳಲ್ಲಿ ಅದೊಂದು ಬೃಹತ್ತಾದ ನಿಯವಂಚನೆಯೇ ಆಗಿದೆ. ವ್ಯಕ್ತಿಗಳ ಒಟ್ಟು ಮತ ಸಮಾಜವಾಗುತ್ತದೆ ಎಂದು ಹೇಳುವುದು ಅಸಮರ್ಪಕವಾಗಿದೆ. ಸಮಾಜವು ಯಾವಾಗಲೂ ವರ್ಗಗಳಿಂದ ಕೂಡಿದ್ದಾಗಿದೆ. ವರ್ಗ ವೈಷಮ್ಯ ಸಿದ್ಧಾಂತವನ್ನು ದೃಢವಾಗಿ ಹೇಳುವುದು ಉತ್ಪ್ರೇಕ್ಷೆಯಾಗಬಹುದು. ಆದರೆ ಒಂದು ಸಮಾಜದಲ್ಲಿ ಖಚಿತವಾದ ವರ್ಗಗಳ ಅಸ್ತಿತ್ವ ಮಾತ್ರ ಸತ್ಯವಾದುದು. ಅವುಗಳ ಮೂಲ ಬೇರೆ ಬೇರೆ ಆಗಿರಬಹುದು. ಅವು ಆರ್ಥಿಕ ಅಥವಾ ಬೌದ್ಧಿಕ ಅಥವಾ ಸಾಮಾಜಿಕವಾಗಿರಬಹುದು. ಆದರೆ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಒಂದು ವರ್ಗದ ಸದಸ್ಯ. ಇದು ವಿಶ್ವವ್ಯಾಪಕವಾದ ಸಂಗತಿ. ಆರಂಭದ ಹಿಂದೂ ಸಮಾಜ ಕೂಡ ಈ ನಿಯಮಕ್ಕೊಂದು ಅಪವಾದವಾಗಿರಲಾರದು. ವಾಸ್ತವವಾಗಿ ಹಿಂದೂ ಸಮಾಜವು ಸಮಯಕ್ಕೆ ಅತೀತವಾಗಿ ಇರಲಿಲ್ಲವೆಂಬ ಸಂಗತಿಯೂ ನಮಗೆ ಗೊತ್ತಿದೆ. ಈ ಸರಳೀಕರಣವನ್ನು ನಾವು ನೆನಪಿನಲ್ಲಿಟ್ಟರೆ ಜಾತಿಯ ಉಗಮ ಕುರಿತ ನಮ್ಮ ಅಧ್ಯಯನವು ಬಹುವಾಗಿ ಸುಲಭವಾಗುತ್ತದೆ. ಯಾಕೆಂದರೆ ತನ್ನನ್ನು ತಾನು ಜಾತಿಯಾಗಿಸಿಕೊಂಡ ವರ್ಗ ಮೊದಲು ಯಾವುದಿತ್ತು ಎಂಬುದನ್ನಷ್ಟೇ ಈಗ ನಾವು ನಿರ್ಧರಿಸಬೇಕಾಗಿದೆ. ಹಾಗೆ ಹೇಳುವುದಾದರೆ ವರ್ಗ ಮತ್ತು ಜಾತಿಗಳು ನಮ್ಮ ಪಕ್ಕದ ಬಾಗಿಲಿನ ನೆರೆಹೊರೆಗಳು. ಇವೆರಡನ್ನೂ ಬೇರೆಯಾಗಿಸಿರುವುದು ಒಂದು ಗೇಣು ಮಾತ್ರ. ಜಾತಿ ಎಂಬುದು ಸುತ್ತಲೂ ಗೋಡೆ ನಿರ್ಮಿಸಿಕೊಂಡಿರುವ ಒಂದು ವರ್ಗ. ಜಾತಿಯ ಹುಟ್ಟನ್ನು ಕುರಿತ ಅಧ್ಯಯನವು ತನ್ನ ಸುತ್ತ ಈ ಗೋಡೆ ಎಬ್ಬಿಸಿದ ವರ್ಗ ಯಾವುದು ಎಂಬ ಪ್ರಶ್ನೆಗೆ ಉತ್ತರವನ್ನು ಒದಗಿಸಬೇಕು. ಪ್ರಶ್ನೆಯು ತೀರಾ ಅನ್ವೇಷಣಾಶೀಲವೆನಿಸಬಹುದು, ಆದರೆ ಅದು ಪ್ರಸ್ತುತವಾಗಿದೆ. ಇಡೀ ಭಾರತದ ಜಾತಿಗಳ ಜನನ ಮತ್ತು ವಿಕಾಸದ ರಹಸ್ಯವನ್ನು ವಿಶದಪಡಿಸಲು ಈ ಪ್ರಶ್ನೆಗೆ ಸಿಗುವ ಉತ್ತರ ಸಹಾಯಕವಾಗುತ್ತದೆ. ದುರದೃಷ್ಟವೆಂದರೆ ಈ ಪ್ರಶ್ನೆಗೆ ನೇರವಾದ ಉತ್ತರ ನನ್ನ ಅಳಿವಿನಲ್ಲಿಲ್ಲ. ನಾನೇನಿದ್ದರೂ ಇದಕ್ಕೆ ಪರೋಕ್ಷವಾಗಿ ಉತ್ತರಿಸಬಲ್ಲೆನಷ್ಟೆ. ಹಿಂದೂ ಸಮಾಜದಲ್ಲಿ ಈಗ ಉಲ್ಲೇಖಿಸಿರುವ ಸಂಪ್ರದಾಯಗಳು ರೂಢಿಯಲ್ಲಿದ್ದವೆಂದು ನಾನು ಈ ಮೇಲೆ ಹೇಳಿದ್ದೇನೆ. ಅವುಗಳ ಅಸ್ತಿತ್ವದ ವ್ಯಾಪಕತೆಯನ್ನು ಸಿದ್ಧಪಡಿಸುವ ಸಲುವಾಗಿ ಹೇಳಿಕೆಯನ್ನು ಪುರಾವೆಗಳ ಸಮೇತ ಪುಷ್ಟೀಕರಿಸಬೇಕಾಗಿದೆ. ಈಗ ಹೇಳಿರುವ ಸಂಪ್ರದಾಯಗಳು ಕಟ್ಟುನಿಟ್ಟಾಗಿ ಒಂದು ಜಾತಿಯಲ್ಲಿ, ಅಂದರೆ ಬ್ರಾಹ್ಮಣರಲ್ಲಿ ಮಾತ್ರ ದೊರೆಯುತ್ತವೆ. ಹಿಂದೂ ಸಮಾಜದ ಸಾಮಾಜಿಕ ಶ್ರೇಣಿಯಲ್ಲಿ ಅವರು ಅತ್ಯುನ್ನತ ಸ್ಥಾನವನ್ನು ಆಕ್ರಮಿಸಿದ್ದಾರೆ. ಬ್ರಾಹ್ಮಣೇತರ ಜಾತಿಗಳಲ್ಲಿ ಅವುಗಳ ಅಸ್ತಿತ್ವವು ಉಪ ಉತ್ಪನ್ನದ ರೂಪದಲ್ಲಿದ್ದು ಅದರ ಆಚರಣೆಯು ಕಟ್ಟುನಿಟ್ಟಾಗಿಯೂ ಇಲ್ಲ, ಪೂರ್ಣವಾಗಿಯೂ ಇಲ್ಲ. ಪ್ರಮುಖವಾದ ಈ ಸಂಗತಿಯು ಬಹುಮುಖ್ಯವೆನಿಸುವ ಅವಲೋಕನಕ್ಕೆ ಬುನಾದಿಯಾಗಿ ನೆರವಾಗಲಿದೆ. ಬ್ರಾಹ್ಮಣೇತರ ಜಾತಿಗಳಲ್ಲಿ ಈ ಸಂಪ್ರದಾಯಗಳಿರುವುದು ನಿಷ್ಪನ್ನವೆಂಬುದಾದರೆ ಯಾವ ವರ್ಗವು ಜಾತಿ ವ್ಯವಸ್ಥೆಯ ತಂದೆ ಎನ್ನುವುದನ್ನು ಸಾಬೀತುಪಡಿಸಲು ವಾದ ಮಾಡುವ ಅಗತ್ಯವೇ ಇಲ್ಲ. ಬ್ರಾಹ್ಮಣ ವರ್ಗ ಏಕೆ ತನ್ನನ್ನು ಒಂದು ಜಾತಿಯಾಗಿ ಬೇಲಿ ಹಾಕಿಕೊಂಡಿತು ಎಂಬುದು ಬೇರೆಯೇ ಪ್ರಶ್ನೆ. ಅದನ್ನು ಇನ್ನೊಂದು ಸಂದರ್ಭದ ವಿಶ್ಲೇಷಣೆಗೆ ಬಿಡಬಹುದು. ಆದರೆ ಈ ಸಂಪ್ರದಾಯಗಳ ಕಟ್ಟುನಿಟ್ಟಿನ ಪಾಲನೆಯಿಂದ ಮತ್ತು ಎಲ್ಲ ಪ್ರಾಚೀನ ನಾಗರಿಕತೆಗಳಲ್ಲೂ ಪುರೋಹಿತ ವರ್ಗ ಸಾಮಾಜಿಕ ಶ್ರೇಷ್ಠತೆಯನ್ನು ಸ್ವಕ್ಕಿನಿಂದ ಪ್ರತಿಪಾದಿಸಿರುವುದರಿಂದ ಅವರೇ ಈ ಅನೈಸರ್ಗಿಕ ಏರ್ಪಾಡಿಗೆ ಜನ್ಮದಾತರು ಮತ್ತು ಅದನ್ನು ಅನೈಸರ್ಗಿಕ ಮಾರ್ಗಗಳಿಂದ ಸ್ಥಾಪಿಸಿ ಪರಿಪಾಲಿಸುವುದವರು ಎಂಬುದು ಅರಿವಾಗುತ್ತದೆ. ಈಗ ನಾನು ಪ್ರಬಂಧದ ಮೂರನೆಯ ಭಾಗಕ್ಕೆ ಬರುತ್ತೇನೆ. ಇದು ಭಾರತದ ಉದ್ದಗಲಗಳಲ್ಲಿ ಜಾತಿ ಪದ್ಧತಿಯ ಬೆಳವಣಿಗೆ ಮತ್ತು ಪ್ರಸಾರದ ಪ್ರಶ್ನೆಯನ್ನು ಕುರಿತಾದದ್ದು. ನಾನು ಉತ್ತರಿಸಬೇಕಾದ ಪ್ರಶ್ನೆ ಇದು: ದೇಶದ ಉಳಿದ ಬ್ರಾಹ್ಮಣೇತರರಲ್ಲಿ ಜಾತಿ ಎಂಬ ವ್ಯವಸ್ಥೆ ಹೇಗೆ ಪಸರಿಸಿತು? ಭಾರತದಾದ್ಯಂತ ಜಾತಿಗಳು ದಾಂಗುಡಿಯಿಟ್ಟ ಪ್ರಶ್ನೆಯು ಅದರ ಉಗಮದ ಪ್ರಶ್ನೆಗಿಂತ ನಿಕೃಷ್ಟಗತಿಯನ್ನು ಅನುಭವಿಸಿದೆ. ನನಗೆ ಕಾಣುವಂತೆ ಅದಕ್ಕೆ ಮುಖ್ಯ ಕಾರಣವೆಂದರೆ ಪ್ರಸಾರದ ಮತ್ತು ಉಗಮದ ಎರಡು ಪ್ರಶ್ನೆಗಳನ್ನು ಪ್ರತ್ಯೇಕಿಸದಿರುವುದು. ಜಾತಿ ಪದ್ಧತಿಯು ದೈವ ನಿಯಾಮಕವಾದ ಒಂದು ನ್ಯಾಯ ನಿಬಂಧನೆಯಾಗಿ ಭಾರತದ ಮುಗ್ಧ ಜನರ ಮೇಲೆ ಹೇರಲ್ಪಟ್ಟಿದೆಯೆಂದೋ ಅಥವಾ ಭಾರತೀಯರಿಗೆ ವಿಶಿಷ್ಟವಾದ ಸಾಮಾಜಿಕ ಬೆಳವಣಿಗೆ ಯಾವುದೋ ಒಂದು ಕಾನೂನಿನಂತೆ ಇದು ಹುಟ್ಟಿಕೊಂಡಿದೆಯೆಂದೋ ವಿದ್ವಾಂಸರಲ್ಲಿ ರೂಢಿಯಲ್ಲಿರುವ ನಂಬಿಕೆ ಈ ಸ್ಥಿತಿಗೆ ಕಾರಣ. ನಾನು ಮೊದಲು ಭಾರತದ ಕಾನೂನು ಕಟ್ಟಳೆಗಳನ್ನು ಕೊಟ್ಟವನ ವಿಚಾರ ಪರಿಶೀಲಿಸಲು ಉದ್ದೇಶಿಸಿದ್ದೇನೆ. ಪ್ರತಿಯೊಂದು ರಾಷ್ಟ್ರವು ತನ್ನ ನ್ಯಾಯ ನಿಬಂಧಕಾರರನ್ನು ಪಡೆದಿರುತ್ತದೆ. ಆತ ಆ ದೇಶದ ಸಂಕಷ್ಟದ ಕಾಲದಲ್ಲಿ ಅವತಾರವಾಗಿ ಉದ್ಭವಿಸುತ್ತಾನೆ. ಪಾಪಪೂರಿತ ಮಾನವ ಸಮುದಾಯವನ್ನು ಸರಿಮಾರ್ಗದಲ್ಲಿ ಕರೆದೊಯ್ಯುತ್ತಾನೆ. ಅವರಿಗೆ ನ್ಯಾಯ ಮತ್ತು ನೈತಿಕತೆಯ ಕಾನೂನುಗಳನ್ನು ಕೊಡುತ್ತಾನೆ. ಭಾರತದ ಕಾನೂನು ಜನಕನಾದ ಮನು, ಆ ವ್ಯಕ್ತಿ ಬದುಕಿದ್ದು ನಿಜವೇ, ಆದರೆ ನಿಶ್ಚಯವಾಗಿಯೂ ಆತ ಒಬ್ಬ ನಿರ್ಲಜ್ಜ ವ್ಯಕ್ತಿಯೇ ಸರಿ. ಜಾತಿಯ ಕಾನೂನುಗಳನ್ನು ಕೊಟ್ಟವನು ಆತನೇ ಎಂಬ ಕಥೆಯನ್ನು ಪುರಸ್ಕರಿಸುವುದಾದರೆ ಮನು ಒಬ್ಬ ಹುಚ್ಚು ಸಾಹಸದ ವ್ಯಕ್ತಿಯೇ ಇರಬೇಕು. ಆತನ ಕಾನೂನಿನ ಹಂಚಿಕೆಯನ್ನು ಒಪ್ಪಿಕೊಂಡ ಜನರ ಮಾನವೀಯತೆಯು ಇಂದು ನಮಗೆ ಪರಿಚಿತವಿರುವ ಮಾನವೀಯತೆಗಿಂತ ತೀರಾ ಭಿನ್ನವಾದುದು ಆಗಿದ್ದಿರಬೇಕು. ಜಾತಿಯ ಕಾನೂನು ಕೊಡಲ್ಪಟ್ಟಿತು ಎಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವಾಗದು. ಮನು ಕೂಡ ತನ್ನ ಕಾನೂನನ್ನು ಮೀರಿ ಬದುಕಿರಲಾರನೆಂದು ಹೇಳುವುದು ಉತ್ಪ್ರೇಕ್ಷೆಯಾಗಲಾರದು. ಒಬ್ಬ ಮಾನವನ ಲೇಖನೆಯಿಂದಾಗಿ ಒಂದು ವರ್ಗವನ್ನು ಅಧೋಗತಿಗೆ ಇಳಿಸುವ ಹಾಗೂ ಇನ್ನೊಂದು ವರ್ಗವನ್ನು ಶಿಖರ ಸ್ಥಿತಿಗೇರಿಸುವ ವರ್ಗ ಯಾವುದಿದ್ದೀತು? ಆತ ಎಲ್ಲ ಜನರನ್ನೂ ತನ್ನ ಸ್ವಾಧೀನಪಡಿಸಿಕೊಂಡ ಒಬ್ಬ ಪ್ರಜಾಪೀಡಕನಾಗಿರಬೇಕು. ಇಲ್ಲವಾದರೆ ಈ ರೀತಿಯ ಅನ್ಯಾಯದ ವಿಧಾನದಲ್ಲಿ ತನ್ನ ಪೋಷಕತನವನ್ನು ನಿರ್ವಹಿಸಲು ಆತನನ್ನು ಬಿಡಲಾಯಿತೆಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆತ ನೀಡಿದ ಏರ್ಪಾಡುಗಳತ್ತ ಸುಮ್ಮನೆ ಕಣ್ಣಾಡಿಸಿದರೂ ಸಾಕು, ಈ ಅನ್ಯಾಯ ಎದ್ದು ಕಾಣುತ್ತದೆ. ಮನುವಿನ ವಿಚಾರದಲ್ಲಿ ನಾನು ಕಠೋರವಾಗಿರುವಂತೆ ತೋರಬಹುದು, ಆದರೆ ನನ್ನ ಶಕ್ತಿ ಆತನ ಪ್ರೇತಾತ್ಮವನ್ನು ಕೊಲ್ಲುವಷ್ಟು ಸಶಕ್ತವಾಗಿಲ್ಲವೆಂಬುದು ನನಗೆ ಖಚಿತವಿದೆ. ಆತ ಶರೀರರಹಿತ ಅಮೂರ್ತ ವ್ಯಕ್ತಿಯಂತೆ ಇಂದೂ ಜೀವಿಸಿದ್ದು ಕಾಡುತ್ತಿದ್ದಾನೆ, ಮತ್ತು ಆತ ಇನ್ನೂ ದೀರ್ಘಕಾಲ ಬದುಕಿರಬಲ್ಲನೆಂಬ ಭಯ ಕೂಡ ನನಗಿದೆ. ನಿಮ್ಮ ಮನಸ್ಸಿಗೆ ನಾಟುವಂತೆ ಹೇಳಬೇಕಾದ ಒಂದು ವಿಷಯವೆಂದರೆ ಜಾತಿಯ ಕಟ್ಟಳೆಗಳನ್ನು ಮನುಕೊಡಲಿಲ್ಲ. ಆತ ಹಾಗೆ ಮಾಡುವುದು ಸಾಧ್ಯವೂ ಇಲ್ಲ. ಮನುವಿಗಿಂತ ತುಂಬಾ ಹಿಂದಿನಿಂದಲೂ ಜಾತಿ ಇತ್ತು. ಆತ ಅದನ್ನು ಎತ್ತಿ ಹಿಡಿದಿದ್ದಾನೆ, ಅದನ್ನು ಸೈದ್ಧಾಂತಿಕಗೊಳಿಸಿದ್ದಾನೆ. ಆದರೆ ನಿಶ್ಚಯವಾಗಿಯೂ ಹಿಂದೂ ಸಮಾಜದ ಇಂದಿನ ವ್ಯವಸ್ಥೆಯನ್ನು ಆತ ಕಟ್ಟಳೆಗೊಳಿಸಿದವನಲ್ಲ, ಮತ್ತು ಹಾಗೆ ಮಾಡಲು ಸಾಧ್ಯವೂ ಇರಲಿಲ್ಲ. ಅಸ್ತಿತ್ವದಲ್ಲಿದ್ದ ಜಾತಿಯ ಕಟ್ಟಳೆಗಳನ್ನು ಕ್ರೋಢೀಕರಿಸುವುದರೊಂದಿಗೆ ಮತ್ತು ಜಾತಿ ಧರ್ಮವನ್ನು ಬೋಧಿಸುವುದರೊಂದಿಗೆ ಆತನ ಕೆಲಸ ಮುಗಿಯಿತು. ಜಾತಿ ವ್ಯವಸ್ಥೆಯ ಪ್ರಸಾರ ಮತ್ತು ಬೆಳವಣಿಗೆಯು ಅತಿ ಬೃಹತ್ತಾದುದು. ಅದನ್ನು ಸಾಧಿಸಬೇಕಾದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವರ್ಗದ ಶಕ್ತಿ ಅಥವಾ ಕಪಟತನ ಇರಬೇಕು. ಇದಕ್ಕೆ ಸಮಾನವಾದ ವಾದವೆಂದರೆ ಬ್ರಾಹ್ಮಣರು ಜಾತಿಯನ್ನು ಸೃಷ್ಟಿ ಮಾಡಿದರೆಂಬ ಸಿದ್ಧಾಂತ. ಮನುವಿನ ವೈಚಾರಿಕತೆ ತಪ್ಪು ಆಲೋಚನೆಯದ್ದು, ಅಸೂಯೆಯದ್ದು ಹಾಗೂ ದುರುದ್ದೇಶಪೂರಿತವಾದದ್ದು ಎನ್ನುವುದನ್ನು ಬಿಟ್ಟರೆ ಆಗಲೇ ನಾನು ಮನುವಿನ ಬಗ್ಗೆ ಏನನ್ನು ಹೇಳಿದ್ದೇನೋ ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಈ ಬ್ರಾಹ್ಮಣರು ಅನೇಕ ಸಂಗತಿಗಳಲ್ಲಿ ಅಪರಾಧಿಗಳಾಗಿರಬಹುದು, ಇದು ನಿಜವೂ ಹೌದೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಆದರೆ ಜಾತಿ ಪದ್ಧತಿಯನ್ನು ಬ್ರಾಹ್ಮಣೇತರರ ಮೇಲೆ ಹೇರುವ ಕೆಲಸ ಅವರ ಸಾಮರ್ಥ್ಯಕ್ಕೆ ಮೀರಿದ್ದು. ಜಾತಿಯ ಪ್ರಕ್ರಿಯೆಗೆ ಬ್ರಾಹ್ಮಣರು ತಮ್ಮ ನಯವಾದ ಸಿದ್ಧಾಂತದ ಮೂಲಕ ಸಹಾಯ ಮಾಡಿರಬಹುದು. ಆದರೆ ಅವರು ನಿಶ್ಚಯವಾಗಿಯೂ ಅವರ ಸ್ವಂತ ನೆಲೆಯೇ ಆಚೆಗೆ ತಮ್ಮ ನಯವಾದ ಸಿದ್ಧಾಂತದ ಮೂಲಕ ಮಾಡಿರಬಹುದು. ಆದರೆ ಅವರು ನಿಶ್ಚಯವಾಗಿಯೂ ಅವರ ಸ್ವಂತ ನೆಲೆಯ ಆಚೆಗೆ ತಮ್ಮ ಯೋಜನೆಯನ್ನು ದಾಟಿಸಿರಲಾರರು. ತಮ್ಮ ಸ್ವಂತ ಮಾದರಿಗಳಿಗೆ ಅನುಗುಣವಾಗಿ ಸಮಾಜವನ್ನು ರೂಪಿಸುವುದು ಎಷ್ಟೊಂದು ಅದ್ಭುತ, ಎಷ್ಟು ಕಠಿಣ! ಅದರ ಮುಂದುವರಿಸುವಿಕೆಯನ್ನು ಯಾರಾದರೂ ವೈಭವೀಕರಿಸಬಹುದಷ್ಟೇ, ಆದರೆ ಅದನ್ನು ದೀರ್ಘವಾಗಿ ಚಾಚುವುದು ನಿಜಕ್ಕೂ ಸಾಧ್ಯವಿಲ್ಲ. ನನ್ನ ಆಕ್ರಮಣಶೀಲತೆಯ ಭಾವಾವೇಶ ಅನಗತ್ಯವೆಂದು ತೋರಬಹುದು, ಆದರೆ ಇದು ಅಪ್ರಸ್ತುತವಾದುದಲ್ಲವೆಂದು ನಾನು ನಿಮಗೆ ಭರವಸೆ ಕೊಡಬಲ್ಲೆ.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತದಲ್ಲಿ ಜಾತಿಗಳು ಅವುಗಳ ರಚನಾಕ್ರಮ ಉತ್ಪತ್ತಿ ಹಾಗೂ ವಿಕಾಸ ಕೃತಿಯ 5ನೇ ಭಾಗ. ಹಿಂದೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯು ಶಾಸ್ತ್ರಸಮ್ಮತಿಯಿಂದ ಪ್ರಜ್ಞಾಪೂರ್ವಕವಾಗಿ ಸೃಷ್ಟಿಯಾಗಿದೆ ಎಂದು ಸಂಪ್ರದಾಯ ನಿಷ್ಠರಾದ ಹಿಂದೂಗಳ ಮನಸ್ಸಿನಲ್ಲಿ ಬಲವಾದ ಒಂದು ನಂಬಿಕೆ ಇದೆ. ಈ ನಂಬಿಕೆ ಇರುವುದಷ್ಟೇ ಅಲ್ಲ, ಶಾಸ್ತ್ರಗಳು ತಪ್ಪಾಗಿರಲು ಸಾಧ್ಯವಿಲ್ಲದ್ದರಿಂದ ಜಾತಿ ಪದ್ಧತಿ ಒಳ್ಳೆಯದೇ ಹೊರತು ಮತ್ತೇನೋ ಅಲ್ಲವೆಂಬ ಆಧಾರಗಳನ್ನಿತ್ತು ಈ ನಂಬಿಕೆಯನ್ನು ಸಮರ್ಥಿಸಲಾಗುತ್ತಿದೆ. ಈ ಧೋರಣೆಯ ಪ್ರತಿಕೂಲ ವಿಚಾರ ಕುರಿತು ನಾನು ಸಾಕಷ್ಟು ವಾದಿಸಿರುವುದು ಇಲ್ಲಿ ನೀಡಲಾದ ಧಾರ್ಮಿಕ

ಹೆಚ್ಚಲ್ಲವೆಂದು ಹೇಳಲು ವಿಷಾದವಾಗುತ್ತದೆ. ಮ್ಯಾಥ್ಯೂ ಅರ್ನಾಲ್ಡರು ಹೇಳುವಂತೆ ತನ್ನೊಳಗೆ ಭವ್ಯತೆಯೇ ಇರದ ಭವ್ಯವಾದ ಹೆಸರು ಅಷ್ಟೇ. ಸರ್ ಡೆನ್ಜಿಲ್, ಇಬೆಟ್ಸನ್, ಶ್ರೀ ನೆಸ್ಫೀಲ್ಡ್, ಶ್ರೀ ಸೆನಾರ್ಟ್, ಸರ್ ಎಚ್ ರಿಸ್ಲೆ ಇವರುಗಳು ಜಾತಿಯನ್ನು ಕುರಿತು ಪ್ರತಿಪಾದಿಸಿರುವ ವಿವಿಧ ಸಿದ್ಧಾಂತಗಳು ಹಾಗೆಯಿವೆ. ಅವುಗಳನ್ನು ಒಟ್ಟಾಗಿ ವಿಮರ್ಶಿಸುವುದಾದರೆ ಅವೆಲ್ಲ ತರ್ಕಶಾಸ್ತ್ರದಲ್ಲಿ ಹೇಳುವ ಸಾಧಿಸಬೇಕಾದ ವಿಷಯವನ್ನೇ ಫಲಿತಾಂಶ ಎಂದಿಟ್ಟುಕೊಳ್ಳುವಂತೆ ಮಾರುವೇಷದ ರೂಪಗಳು. ಭಾರತದಲ್ಲಿ ಇಡೀ ಜಾತಿ ವ್ಯವಸ್ಥೆ ರಚನೆಯಾಗಿರುವುದು ಅದು ನಿರ್ವಹಿಸುವ ಕಾರ್ಯದ ಮೇಲೆ ಮತ್ತು ಕಾರ್ಯದ ಮೇಲೆ ಮಾತ್ರ ಎಂದು ನೆಸ್ಫೀಲ್ಡರು ಹೇಳುತ್ತಾರೆ. ಮೇಲಿನ ಈ ಹೇಳಿಕೆಯನ್ನು ಕೊಡುವುದರ ಮೂಲಕ ಅವರು ನಮ್ಮ ಆಲೋಚನೆಯನ್ನು ಅಷ್ಟೇನು ಹೆಚ್ಚು ದೂರ ಕೊಂಡೊಯ್ಯುವುದಿಲ್ಲವೆಂದು ಸರಿಯಾಗಿ ನೆನಪಿಸಬೇಕಾಗುತ್ತದೆ. ಭಾರತದಲ್ಲಿ ಜಾತಿಗಳು ಕ್ರಿಯಾತ್ಮಕ ಮತ್ತು ವೃತ್ತಿಪರವೆಂದ ಹೇಳಿದಂತಾಗುವ ಅವರ ಈ ಹೇಳಿಕೆ ತುಂಬಾ ಸಪಿಯಾದ ಸಂಶೋಧನೆ. ವೃತ್ತಿಪರ ಗುಂಪು ವೃತ್ತಿಪರ ಜಾತಿಯಾದದ್ದು ಏಕೆ ಎಂಬುದಕ್ಕೆ ನೆಸ್ಫೀಲ್ಡರಿಂದ ಇನ್ನೂ ಅರಿಯಬೇಕಾಗಿದೆ. ನೆಸ್ಫೀಲ್ಡರ ಹೇಳಿಕೆಯ ಒಂದು ನಮೂನೆಯದ್ದು ಮಾತ್ರ ಎಂದು ನಿಜಸ್ಥಿತಿಯಲ್ಲದಿರುತ್ತಿದ್ದರೆ ನಾನು ತುಂಬಾ ಉಲ್ಲಾಸದಿಂದ ಇತರ ಮಾನವ ಕುಲ ಶಾಸ್ತ್ರಜ್ಞರ ಸಿದ್ಧಾಂತಗಳನ್ನು ಆಶ್ರಯಿಸುವ ಪ್ರಯತ್ನಕ್ಕೆ ತೊಡಗುತ್ತಿದ್ದೆ. ವಿಘಟನೆಗೊಳ್ಳುತ್ತಾ ಹೋಗುವ ನಿಯಮಕ್ಕೆ ಬದ್ಧವಾಗಿರುವ ಜಾತಿ ವ್ಯವಸ್ಥೆಯು ಒಂದು ಸ್ವಾಭಾವಿಕ ಘಟನೆ ಎಂದು ಹರ್ಬರ್ಟ್ ಸ್ಪೆನ್ಸರ್ ಅವರು ತಮ್ಮ ವಿಕಾಸ ನಿಯಮದಲ್ಲಿ ವಿವರಿಸಿರುವುದನ್ನು ಅಥವಾ ಸಂಪ್ರದಾಯ ಶರಣ ಧರ್ಮ ಪ್ರಚಾರಕನೊಬ್ಬನ ವಾಕ್ಸರಣೀಯ ರೀತಿಯಲ್ಲಿ ಪರಸ್ಪರ ಅವಲಂಬಿತ ಭಾಗಗಳುಳ್ಳ ಒಂದು ಜೀವರಚನೆಯೊಳಗೆ ರಾಚನಿಕ ವ್ಯತ್ಯಾಸಗಳಂತೆ ಎನ್ನುವುದನ್ನು ಅಥವಾ ಜನಾಂಗಶಾಸ್ತ್ರದ ನಿಯಮಗಳಡಿಯಲ್ಲಿ ಜಾತಿ ಪದ್ಧತಿಯ ಪರಿಶೀಲನೆ ಪ್ರಯತ್ನ ನಡೆಸಿರುವುದನ್ನು ಈ ರೀತಿ ತರ್ಕದೋಷದ ವಿಚಾರವನ್ನು ಅಸಹಾಯಕ ಮತ್ತು ವಿನಯಶೀಲ ಜನರ ಮೇಲೆ ಹೇರುತ್ತಿರುವುದರ ವಿರುದ್ಧ ಟೀಕಿಸುವುದನ್ನು ಮುಂದುವರಿಸುತ್ತಾ ಈಗ ನಾನು ನಿಮ್ಮ ಮುಂದೆ ಈ ವಿಷಯದ ಕುರಿತು ನನ್ನ ಸ್ವಂತ ದೃಷ್ಟಿಕೋನವನ್ನು ಮಂಡಿಸುತ್ತೇನೆ. ಹಿಂದೂ ಸಮಾಜವು ಇತರ ಸಮಾಜಗಳ ರೀತಿಯಲ್ಲಿಯೇ ವರ್ಗಗಳಿಂದ ಕೂಡಿದ್ದಾಗಿತ್ತು ಎಂಬುದನ್ನು ಪ್ರಾರಂಭದಲ್ಲಿಯೇ ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು. ನಮಗೆ ತಿಳಿದು ಬಂದಿರುವ ಪ್ರಾರಂಭದ ವರ್ಗಗಳು ಬ್ರಾಹ್ಮಣರು ಅಥವಾ ಪುರೋಹಿತ ವರ್ಗ, ಕ್ಷತ್ರಿಯರು ಅಥವಾ ಸೈನಿಕ ವರ್ಗ, ವೈಶ್ಯರು ಅಥವಾ ವರ್ತಕ ವರ್ಗ, ಶೂದ್ರರು ಅಥವಾ ಕುಶಲಕರ್ಮಿಗಳು ಹಾಗೂ ದಾಸ್ಯ ವೃತ್ತಿಯವರು. ಇದು ಮೂಲಭೂತವಾಗಿ ಒಂದು ವರ್ಗ ವ್ಯವಸ್ಥೆಯಾಗಿತ್ತು. ಅಂತೆಯೇ ಈ ವರ್ಗದಲ್ಲಿರುವ ವ್ಯಕ್ತಿಗಳು ಅರ್ಹತೆಗನುಸಾರವಾಗಿ ತಮ್ಮ ವರ್ಗವನ್ನು ಬದಲಾಯಿಸಲು ಮತ್ತು ವರ್ಗಗಳು ಸಿಬ್ಬಂದಿಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶವಿತ್ತು ಎಂಬ ಅಂಶಕ್ಕೆ ನಿರ್ದಿಷ್ಟವಾದ ಗಮನವನ್ನು ಹರಿಸಬೇಕು. ಹಿಂದೂಗಳ ಇತಿಹಾಸದ ಯಾವುದೇ ಒಂದು ಹಂತದಲ್ಲಿ ಪುರೋಹಿತ ವರ್ಗ ಸಾಮಾಜಿಕವಾಗಿ ಉಳಿದ ಜನರಿಂದ ತಾನಾಗಿ ಬೇರ್ಪಟ್ಟಿತು ಮತ್ತು ತನ್ನ ಬಾಗಿಲು ಮುಚ್ಚುವ ವರ್ತನೆಯಿಂದಾಗಿ ತಾನೇ ಒಂದು ಜಾತಿಯಾಗಿ ಪರಿವರ್ತನೆಗೊಂಡಿತು. ಸಾಮಾಜಿಕ ಶ್ರಮ ವಿಭಜನೆಯ ಕಟ್ಟಳೆಗೆ ಒಳಪಟ್ಟು ವಿವಿಧ ವರ್ಗಗಳು ತಾರತಮ್ಯಗಳಿಗೆ ಒಳಗಾದವು. ಕೆಲವು ದೊಡ್ಡ ಗುಂಪುಗಳಾದರೆ ಉಳಿದವುಗಳು ಸಣ್ಣ ಪುಟ್ಟ ಗುಂಪುಗಳಾದವು. ವೈಶ್ಯ ಮತ್ತು ಶೂದ್ರ ಗುಂಪುಗಳು ಮೂಲ ಜೀವ ದ್ರವ್ಯವಾಗಿದ್ದು ಇಂದಿನ ಅಸಂಖ್ಯಾತ ಜಾತಿಗಳಿಗೆ ಆಕರವಾದವು. ಸೈನಿಕ ವೃತ್ತಿಯು ಅಷ್ಟು ಸುಲಭವಾಗಿ ತನ್ನನ್ನು ತಾನು ಅತಿ ಚಿಕ್ಕದಾಗಿ ಉಪವಿಭಜನೆಗೊಳ್ಳಲು ಅವಕಾಶ ಕೊಡದಿಲ್ಲವಾದ್ದರಿಂದ ಕ್ಷತ್ರಿಯ ವರ್ಗವು ಸೈನಿಕರು ಮತ್ತು ಆಡಳಿತಗಾರರೆಂದು ವ್ಯತ್ಯಾಸಗೊಂಡಿರಬಹುದು. ಒಂದು ಸಮಾಜದ ಈ ಉಪವಿಭಜನೆಯು ತೀರಾ ಸ್ವಾಭಾವಿಕವಾದುದು. ಈ ಉಪವಿಭಜನೆಗಳ ಅನೈಸರ್ಗಿಕ ಸಂಗತಿ ಎಂದರೆ ಅವು ವರ್ಗ ವ್ಯವಸ್ಥೆಯ ಮುಖ್ಯದ್ವಾರ ಲಕ್ಷಣವನ್ನು ಕಳೆದುಕೊಂಡಿರುವುದು ಮತ್ತು ತನ್ನ ಸುತ್ತ ಬೇಲಿ ಕಟ್ಟಿಕೊಂಡ ಘಟಕಗಳಾಗಿ ಅಂದರೆ ಜಾತಿಗಳಾಗಿ ಬದಲಾಗಿರುವುದು. ಈಗ ಪ್ರಶ್ನೆ ಏನೆಂದರೆ ಅವರನ್ನು ತಮ್ಮ ಬಾಗಿಲುಗಳನ್ನು ಮುಚ್ಚುವಂತೆ ಮತ್ತು ಸ್ವಜಾತಿ ವಿವಾಹ ಪದ್ಧತಿಯರಾಗುವಂತೆ ಒತ್ತಾಯಿಸಲಾಯಿತೆ ಅಥವಾ ಅವರೇ ಸ್ವ ಇಚ್ಛೆಯಿಂದ ಬಾಗಿಲುಗಳನ್ನು ಮುಚ್ಚಿದರು? ಇದಕ್ಕೆ ಎರಡು ವಿಧವಾದ ಉತ್ತರವಿದೆ ಎಂದು ನಾನು ನಿವೇದಿಸುತ್ತೇನೆ. ಕೆಲವರು ಬಾಗಿಲುಗಳನ್ನು ಮುಚ್ಚಿದರು, ಉಳಿದವರು ತಮ್ಮ ಪಾಲಿಗೆ ಬಾಗಿಲುಗಳನ್ನು ಮುಚ್ಚಲಾಗಿದೆ ಎಂದು ಕಂಡುಕೊಂಡರು. ಒಂದು ಮನಃಶಾಸ್ತ್ರೀಯವಾಗಿ ವಿವರಣೆಯಾಗಿದ್ದರೆ ಇನ್ನೊಂದು ಯಾಂತ್ರಿಕವಾದುದು. ಆದರೆ ಇವೆರಡೂ ಪರಸ್ಪರ ಪೂರ್ವಕವಾಗಿ ಮತ್ತು ಜಾತಿ ವ್ಯವಸ್ಥೆಯ ಸಂಗತಿಯನ್ನು ಅದರ ಸಮಗ್ರತೆಯಲ್ಲಿ ವಿವರಿಸಲು ಇವೆರಡೂ ಅಗತ್ಯ. ನಾನು ಮೊದಲು ಮನಃಶಾಸ್ತ್ರೀಯ ವ್ಯಾಖ್ಯಾನವನ್ನು ತೆಗೆದುಕೊಳ್ಳುತ್ತೇನೆ. ಈ ಸಂಬಂಧವಾಗಿ ಉತ್ತರಿಸಬೇಕಾದ ಪ್ರಶ್ನೆ ಇದು: ಈ ಕೈಗಾರಿಕಾ, ಧಾರ್ಮಿಕ ಮತ್ತು ಬೇರೆಯೇ ಆದ ಉಪವಿಭಾಗಗಳು ಅಥವಾ ವರ್ಗಗಳು ತಮ್ಮ ಬಾಗಿಲುಗಳನ್ನು ತಾವೇ ಮುಚ್ಚಿದ್ದು ಅಥವಾ ಸ್ವಜಾತಿ ಮದುವೆ ಘಟಕಗಳಾದದ್ದು ಯಾಕೆ? ಯಾಕೆಂದರೆ ಬ್ರಾಹ್ಮಣರು ಹಾಗಿದ್ದರು ಎಂಬುದೇ ನನ್ನ ಉತ್ತರ. ಸ್ವಜಾತಿ ವಿವಾಹ ಪದ್ಧತಿ ಅಥವಾ ಬಾಗಿಲು ಮುಚ್ಚಿದ ವ್ಯವಸ್ಥೆಯು ಹಿಂದೂ ಸಮಾಜದಲ್ಲಿ ಒಂದು ಶೈಲಿಯಾಗಿತ್ತು ಮತ್ತು ಅದು ಬ್ರಾಹ್ಮಣ ಜಾತಿಯಿಂದ ಹುಟ್ಟಿದ ರೂಢಿಯಾಗಿದ್ದುದರಿಂದಾಗಿ ಅದನ್ನು ಎಲ್ಲ ಬ್ರಾಹ್ಮಣೇತರ ಉಪವಿಭಾಗ ಅಥವಾ ವರ್ಗಗಳವರು ಹೃದಯಪೂರ್ವಕವಾಗಿ ಅನುಕರಿಸಿದರು. ಮುಂದೆ ಅವರುಗಳೇ ಸ್ವಜಾತಿ ವಿವಾಹ ಪದ್ಧತಿ ಪಾಲಿಸುವ ಜಾತಿಗಳಾದರು.
ಈ ಎಲ್ಲ ಉಪವಿಭಜನೆಗಳನ್ನು

0: ಅನುಕರಣೀಯ ಅಂಟುಜಾಡ್ಯ ಬೆನ್ನು ಹತ್ತಿ ತಾರತಮ್ಯದ ಮುನ್ನಡೆಯೊಂದಿಗೆ ಅವುಗಳು ಜಾತಿಗಳಾಗುವಂತೆ ಮಾಡಿತು. ಅನುಕರಣೀಯ ಪ್ರವೃತ್ತಿ ಜನಮನದಲ್ಲಿ ಆಳವಾಗಿ ಬೇರೂರಿದೆ. ಭಾರತದಲ್ಲಿ ನಾನಾ ಜಾತಿಗಳು ರಚಿತವಾಗಲು ಈ ಅನುಕರಣೀಯ ಒಲವು ಕಾರಣವೆಂಬುದನ್ನು ಅಸಮರ್ಪಕ ವಿವರಣೆ ಎಂದು ಗ್ರಹಿಸಬಾರದು. ಅನುಕರಣಾ ಚಾಳಿ ಎಷ್ಟು ಆಳವಾಗಿ ಬೇರೂರಿದೆ ಎಂದರೆ ವಾಲ್ಟರ್ ಬೆಗ್ಹಾರ್ಟ್ ಹೀಗೆ ವಾದಿಸಿದ್ದಾರೆ, ಅನುಕರಣೆಯು ಅಪ್ರೇರಿತವೆಂದು ಅಥವಾ ಪ್ರಜ್ಞಾಪೂರ್ವಕವಾದುದೆಂದು ನಾವು ಆಲೋಚಿಸಕೂಡದು. ಇದಕ್ಕೆ ತದ್ವಿರುದ್ಧವಾದ ಮನಸ್ಸಿನ ಅಜ್ಞಾತ ಭಾಗಗಳಲ್ಲಿ ಅದು ತನ್ನ ಸ್ಥಳವನ್ನು ಪಡೆದಿದೆ. ಅದರ ಭಾವನೆಗಳು ಪ್ರಜ್ಞಾಪೂರ್ವಕವಾಗಿ ಮೂಡುವುದಕ್ಕಿಂತ ದೂರದಲ್ಲಿದ್ದು ಇವೆ ಎಂಬುದು ಅರಿವಿಗೆ ಬರಲಾರದು. ಅವು ಬರುವುದರ ಸುಳಿಯೂ ತಿಳಿಯುವುದಿಲ್ಲ, ಅವು ಬಂದಾಗಲೂ ಗೊತ್ತಾಗುವುದಿಲ್ಲ. ನಮ್ಮ ಸ್ವಭಾವದಲ್ಲಿರುವ ಅನುಕರಣಾ ಪ್ರವೃತ್ತಿಯ ಮುಖ್ಯವಾದ ನೆಲೆಯೆಂದರೆ ನಮ್ಮ ನಂಬಿಕೆ. ಇದನ್ನು ನಂಬು ಅಥವಾ ಅದನ್ನು ನಂಬಬಾರದು ಎಂದು ನಮ್ಮನ್ನು ಮೊದಲೇ ನಿಯಂತ್ರಿಸುವ ಕಾರಣಗಳೆಂದರೆ ನಮ್ಮ ಸ್ವಭಾವದಲ್ಲಿರುವ ತೀರಾ ಅಜ್ಞಾತ ನೆಲೆಗಳು. ಆದರೆ ವಿಚಾರ ಮಾಡದೆಯೇ ಸುಮ್ಮನೆ ನಂಬಿಬಿಡುವ ಅನುಕರಣಶೀಲ ಪ್ರವೃತ್ತಿಯ ವಿಚಾರದಲ್ಲಿ ಯಾವ ಅನುಮಾನವೂ ಇಲ್ಲ. ಗೇಬ್ರಿಯಲ್ ಟರ್ಡೆ ಅವರು ಈ ಅನುಕರಣಾ ಪ್ರವೃತ್ತಿಯನ್ನು ವೈಜ್ಞಾನಿಕವಾಗಿ ಅಭ್ಯಸಿಸಿದ್ದಾರೆ. ಅವರು ಮೂರು ಅನುಕರಣೀಯ ನಿಯಮಗಳನ್ನು ಪ್ರತಿಪಾದಿಸಿದ್ದಾರೆ. ಈ ಮೂರು ನಿಯಮಗಳಲ್ಲಿ ಒಂದೆಂದರೆ ಅನುಕರಣೆ ಎಂಬುದು ಮೇಲಿನಿಂದ ಕೆಳಕ್ಕೆ ಹರಿಯುತ್ತದೆ ಎನ್ನುವುದು. ಅವರ ಮಾತುಗಳನ್ನೇ ಉದಾಹರಿಸುವುದಾದರೆ, ಅವಕಾಶ ಕೊಟ್ಟಲ್ಲಿ ಉತ್ತಮ ವರ್ಗ ಯಾವಾಗಲೂ ಮತ್ತು ಎಲ್ಲೆಡೆಗಳಲ್ಲೂ ತನ್ನ ಮುಂದಾಳುಗಳು ರಾಜರು ಮತ್ತು ಸಾರ್ವಭೌಮರನ್ನು ಅನುಕರಿಸುತ್ತದೆ. ಅದರಂತೆ ಅವಕಾಶ ದೊರೆತಾಗ ಜನತೆ ತನ್ನ ಶ್ರೀಮಂತ ವರ್ಗವನ್ನು ಅನುಸರಿಸುತ್ತದೆ. ಟರ್ಡೆ ಅವರು ಹೇಳುವ ಅನುಕರಣೀಯ ನಿಯಮಗಳಲ್ಲಿ ಇನ್ನೊಂದೆಂದರೆ ಅನುಕರಣೀಯ ವ್ಯಾಪ್ತಿ ಅಥವಾ ತೀವ್ರತೆಯ ದೂರದ ಅಂತರವನ್ನು ಅವಲಂಬಿಸಿ ವ್ಯತ್ಯಾಸಗೊಳ್ಳುತ್ತದೆ. ಅವರ ಮಾತುಗಳಲ್ಲೇ ಹೇಳುವುದಾದರೆ, ಸಮೀಪವಿರುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನು ಅಧಿಕವಾಗಿ ಅನುಕರಣೆ ಮಾಡಲಾಗುತ್ತದೆ. ಶ್ರೇಷ್ಠ ಮಾದರಿಯು ದೂರವಿದ್ದಷ್ಟು ಪ್ರಭಾವ ಕಡಿಮೆಯಾಗುತ್ತಾ ಹೋಗುತ್ತದೆ. ಇಲ್ಲಿ ದೂರವೆಂಬುದನ್ನು ಅದರ ಸಾಮಾಜಿಕ ಅರ್ಥದಲ್ಲಿ ಗ್ರಹಿಸಲಾಗಿದೆ. ಈ ದೃಷ್ಟಿಕೋನದಿಂದ ಒಬ್ಬ ಪರಿಸರದಿಂದ ಅದೆಷ್ಟೇ ದೂರವಿದ್ದರೂ ಅವನೊಂದಿಗೆ ನಾವು ದಿನನಿತ್ಯದ ಸಂಪರ್ಕ ಮತ್ತು ಸಂಬಂಧವನ್ನು ಹೊಂದಿದ್ದರೆ ಆತನನ್ನು ಅನುಕರಿಸುವ ನಮ್ಮ ಅಪೇಕ್ಷೆಯನ್ನು ತೃಪ್ತಿಗೊಳಿಸುವ ಎಲ್ಲ ಅನುಕೂಲವೂ ನಮಗಿರುತ್ತದೆ. ಹತ್ತಿರದವರನ್ನು ಅತ್ಯಂತ ಕಡಿಮೆ ದೂರದಲ್ಲಿರುವವರನ್ನು ನಿಧಾನವಾಗಿ ಮತ್ತು ನಿರಂತರವಾಗಿ ಅನುಕರಿಸುವ ಈ ನಿಯಮವು ಉನ್ನತ ಸಾಮಾಜಿಕ ಸ್ತರಗಳವರು ಹಾಕಿರುವ ಮೇಲ್ಪಂಕ್ತಿ ಬುನಾದಿಯ ಮೇಲೆಯೇ ನಿಂತಿದೆ. ಕೆಲವು ಜಾತಿಗಳು ಅನುಕರಣೆಯಿಂದ ಹುಟ್ಟಿಕೊಂಡಿವೆ ಎಂಬುದು ನನ್ನ ಈ ವಾದದ ಸಮರ್ಥಿಗೆ ಬೇರೆ ಪುರಾವೆಗಳ ಅಗತ್ಯವಿಲ್ಲವಾದರೂ ಅತ್ಯುತ್ತಮ ಮಾರ್ಗವೆಂದರೆ ಹಿಂದೂ ಸಮಾಜದಲ್ಲಿ ಅನುಕರಣೆಯಿಂದಾದ ಜಾತಿಗಳ ರಚನೆಗೆ ಜೀವಂತ ಸ್ಥಿತಿಗತಿಗಳು ಇದ್ದವೇ ಇಲ್ಲವೇ ಎಂಬುದನ್ನು ಕಂಡುಕೊಳ್ಳುವುದೇ ಆಗಿದೆ ಎಂಬುದು ನನಗೆ ತೋರುತ್ತದೆ. ಈ ಪ್ರಾಮಾಣಿಕ ಆಧಾರದ ಪ್ರಕಾರ ಅನುಕರಣೆಗಿರುವ ಪರಿಸ್ಥಿತಿಗಳು: ಒಂದು, ಅನುಕರಣೆಗಿರುವ ಮೂಲ ಆಕರವು ಗುಂಪಿನಲ್ಲಿ ಪ್ರತಿಷ್ಠಿಸಮನಿಸಿರಬೇಕು. ಎರಡು, ಒಂದು ಗುಂಪಿನ ಸದಸ್ಯರೊಳಗೆ ಅನೇಕ ಮತ್ತು ದಿನನಿತ್ಯದ ಸಂಬಂಧಗಳು ಇರಲೇಬೇಕು. ಈ ಪರಿಸ್ಥಿತಿ ಭಾರತದಲ್ಲಿ ಇತ್ತೇ ಎಂಬುದು ಸಂದೇಹ ಸ್ವಲ್ಪವೂ ಕಾರಣವಿಲ್ಲ. ಬ್ರಾಹ್ಮಣನು ಅರೆದೇವತೆ ಹಾಗೂ ಬಹುಮಟ್ಟಿಗೆ ದೈವಾಂಶ ಸಂಭೂತ. ಆತ ಒಂದು ಮಾದರಿಯನ್ನು ತಯಾರಿಸಿ ಉದುವುಗಳನ್ನು ಅದರ ಪಡಿಯಚ್ಚಿನಂತೆ ರೂಪಿಸುತ್ತಾನೆ. ಆತನ ಪ್ರತಿಷ್ಠೆ ಪ್ರಶ್ನಾತೀತವಾದುದು. ಆತ ಪರಮ ಸುಖದ ಮತ್ತು ಉತ್ತಮವಾದುದರ ಉಗಮಸ್ಥಾನ. ಶಾಸ್ತ್ರಗಳಿಂದ ದೈವಮೂರ್ತಿಯೆಂದು ಪುರಸ್ಕೃತನಾದ ಮತ್ತು ಪುರೋಹಿತರಿಂದ ತುಂಬಿಹೋದ ಜನಸಮುದಾಯದಿಂದ ಪೂಜಿತನಾದ ಆತ ತನ್ನ ಘನ ವ್ಯಕ್ತಿತ್ವವನ್ನು ಉಳಿದ ಯಕಶ್ಚಿತ್ ಮಾನವ ಸಮುದಾಯದ ಮೇಲೆ ಹರಿಸಿದು ಬಿಡುತ್ತಾನೆಯೇ? ಅಷ್ಟೇ ಏಕೆ? ಈ ಕಥೆ ನಿಜವೇ. ಆದರೆ ಆತನೇ ಸೃಷ್ಟಿಯ ತುತ್ತ ತುದಿಯೆಂದು ನಂಬಲಾಗಿದೆ. ಆತ ಜೀವಿಯೊಂದು ಕೇವಲ ಅನುಕರಣೆಗಿಂತ ಹೆಚ್ಚಿನದಕ್ಕೆ ಯೋಗ್ಯತೆ ಪಡೆದಿದ್ದರೂ ಕನಿಷ್ಠ ಅನುಕರಣೆ ಯೋಗ್ಯವಂತೂ ಹೌದು. ಆತ ಸ್ವಜಾತಿ ವಿವಾಹ ಪದ್ಧತಿಯ ಪರಿಧಿಯೊಳಗೆ ವಾಸಿಸಿದರೆ ಉಳಿದವರು ಕೂಡ ಆತನ ಮಾದರಿಯನ್ನು ಅನುಕರಿಸಬೇಡವೇ? ದುರ್ಬಲ ಮಾನವ ಕುಲವೇ ಇಂತಹದ್ದೊಂದು ವಿಚಾರ ತುಂಬಿಕೊಂಡ ಮಹತ್ವದ ತತ್ವಜ್ಞಾನಿಯಾಗಲಿ ಸಾಧಾರಣ ಮನೆಗೆಲಸದವಾಗಲಿ ಅದಕ್ಕೆ ಬಲಿಪಶುವಾಗುತ್ತಾರೆ. ಅದು ಬೇರೆ ರೀತಿ ಇರಲು ಸಾಧ್ಯವೇ ಇಲ್ಲ. ಅನುಕರಣೆ ಸುಲಭ, ಆವಿಷ್ಕಾರ ಕಷ್ಟ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲಿ.

ಒಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೇಲಿ ಒಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ನಾನ್ ವೆಜ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ. ನಾನ್ ವೆಜ್ ರೆಸಿಪಿ ಅಂತ ಬಂದಾಗ ಸಡನ್ ಆಗಿ ನೆನಪಾಗೋದು ನಮಗೆ ಚಿಕನು ಮತ್ತು ಮಟನು. ಅದರ ಆಚೆಗೂ ಕೂಡ ಸಾಕಷ್ಟು ನಾನ್ ವೆಜ್ ರೆಸಿಪಿಗಳಿದ್ದಾವೆ ಸ್ನೇಹಿತರೆ. ಅದೇ ಸಮುದ್ರದ ಆಹಾರಗಳ ವಿಷಯಕ್ಕೆ ಅಂತ ಬಂದಾಗ ಮೀನು, ಸೀಗಡಿ, ಏಡಿ, ಹಾಗೆ ಕಪ್ಪೆ ಚಿಪ್ಪು, ಈ ರೀತಿಯ ಆಹಾರಗಳು ಕೂಡ ಒಂದು ರೀತಿಯಲ್ಲಿ ಸ್ಪೆಷಲ್ ಟೇಸ್ಟನ್ನು ಕೊಡುತ್ತೆ. ಆರೋಗ್ಯದಾಯಕ ಹೌದು, ಹಾಗೆ ರುಚಿಯಲ್ಲಿ ಕೂಡ. ಫಿಶ್ ಅಂತೂ ಸಾಮಾನ್ಯವಾಗಿ ಟೇಸ್ಟ್ ಮಾಡೇ ಮಾಡಿರ್ತೀರ ನಾನ್ ವೆಜ್ ಪ್ರಿಯರು, ಹಾಗೆ ಫಿಶನ್ನು ಇಷ್ಟಪಟ್ಟು ತಿನ್ನುವವರು. ಇನ್ನು ಸೀಗಡಿ, ಕಪ್ಪೆ ಚಿಪ್ಪು, ಏಡಿ ಅಪರೂಪ. ಈ ಮಂಗಳೂರು, ಕುಂದಾಪುರ, ಉಡುಪಿ ಕಡೆ ಈ ಕಪ್ಪೆ ಚಿಪ್ಪು, ಏಡಿ, ಸೀಗಡಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈ ಸೀಗಡಿ, ಫಿಶ್ಶು ಇವೆಲ್ಲವೂ ಕೂಡ ಹಸಿಯಾಗಿ ಸಿಗತ್ತೆ, ಜೊತೆಗೆ ಹಾಗೆ ಒಣಗಿಸಿ ಕೂಡ ವರ್ಷಾನುಗಟ್ಟಲೆ ಸ್ಟಾಕ್ ಮಾಡಿಟ್ಕೊಳ್ಳೋದು ಉಂಟು. ಸೀಗಡೆಯನ್ನು ಮತ್ತು ಫಿಶನ್ನು, ಒಣ ಮೀನು ಅಂತಲೇ ಸ್ಪೆಷಲಾಗಿ ಸಿಕ್ಕೇ ಸಿಗತ್ತೆ. ಕಪ್ಪೆ ಚಿಪ್ಪು ಕೂಡ ಆ ಭಾಗದಲ್ಲಿ ಹೆಚ್ಚಾಗಿ ಸಿಗತ್ತೆ. ಇನ್ನು ಏಡಿಗಳ ವಿಷಯಕ್ಕೆ ಅಂತ ಬಂದರೆ ಏಡಿಗಳಲ್ಲಿ ಕೂಡ ಸಾಕಷ್ಟು ತಳಿಗಳಿವೆ. ಈ ಗ್ರಾಮೀಣ ಭಾಗಗಳಲ್ಲಿ, ಹೊಲಗದ್ದೆಗಳಲ್ಲಿ ಏಡಿಗಳು ಸಿಗೋದುಂಟು. ಏಡಿ ಅಥವಾ ಕ್ರಾಬ್ ಅಂತ ಕರೆಯಲ್ಪಡುವಂತಹ ಇದರಲ್ಲಿ ಕೂಡ ಪ್ರೋಟೀನ್, ಒಮೆಗಾ 3, ಕೊಬ್ಬಿನಾಮ್ಲಗಳು ಮತ್ತು ಸೆಲೆನಿಯಂ ಅಂತಹ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಅಂತ ಸ್ನೇಹಿತರೆ. ಸೆಲೆನಿಯಂನಂತಹ ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ ಏಡಿಯಲ್ಲಿ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ, ಹಾಗೆ ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಈ ಏಡಿ ಅಥವಾ ಕ್ರಾಬ್ ಅಂತ ಕರೆಯಲ್ಪಡುವಂತಹ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಕೊಬ್ಬಿನಂಶ ಕಡಿಮೆ ಇರುತ್ತೆ. ಸ್ನಾಯುಗಳ ಬಲವರ್ಧನೆಗೆ ಇದು ಅತ್ಯುತ್ತಮ ಅಂತ ಹೇಳ್ತಾರೆ, ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಹೆಚ್ಚಾಗಿ ಒಮೆಗಾ 3 ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ. ಇದರಲ್ಲಿರುವಂತಹ ಸೆಲೆನಿಯಂ ಮತ್ತು ತಾಮ್ರ ಹಾಗೂ ಸತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸತ್ತಂತೆ. ಈ ಏಡಿಯಿಂದ ಕರಿ ಮಾಡಬಹುದು, ಅಂದರೆ ಸಾಂಬಾರ್ ಮಾಡ್ತಾರೆ, ಜೊತೆಗೆ ಫ್ರೈ ಮಾಡ್ತಾರೆ, ಹಾಗೆ ಸೂಪನ್ನು ಕೂಡ ಮಾಡ್ತಾರೆ. ಈ ದಿನ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಏಡಿ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಹೇಗೂ ಈಗ ಮಳೆಗಾಲದ ಸಮಯ, ಏಡಿ ಸಿಕ್ಕೇ ಸಿಗತ್ತೆ. ನೀವು ಕೂಡ ಏಡಿಯನ್ನು ತಿನ್ನೋರಾದರೆ ಈ ರೀತಿಯಲ್ಲಿ ಕೂಡ ನೀವು ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಸೊ ಹಾಗಾದರೆ ತಡ ಮಾಡೋದು ಬೇಡ, ಈ ಕ್ರಾಬ್ ಅಥವಾ ಏಡಿ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಏಡಿ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ತಡ ಮಾಡೋದು ಬೇಡ. ಏಡಿ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು, ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಕೇಳೋಣ.
5: ಮೊದಲಿಗೆ ಈ ಏಡಿ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು 500 ಗ್ರಾಮ್ನಷ್ಟು ಏಡಿನ ತಗೊಂಡಿದ್ದೀನಿ. ದೊಡ್ಡ ದೊಡ್ಡದಾಗಿ ಒಂದು 2 ಏಡಿ ಇತ್ತು. ಅದನ್ನು ಕ್ಲೀನ್ ಮಾಡಿ ಆಗೋದಕ್ಕೆ ಸುಮಾರು ಒಂದು 350 ಗ್ರಾಮ್ನಷ್ಟು ಆಗ್ಬೋದು. ಸೊ ಇವಾಗ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-15 ಕರಿಮೆಣಸನ್ನು ಹಾಕ್ಕೋಬೇಕು. ಇದರ ಜೊತೆಗೆ ಬ್ಯಾಡ್ಗಿ ಮೆಣಸು ಒಂದು 7-8 ಹಾಕಿದರೆ ಸಾಕು. ಹಾಗೆಯೇ ಮೆಂತೆ ಹೆಸರಿಗೆ ತಕ್ಕಂತೆ ಒಂದು 4-5 ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಚಮಚದಷ್ಟು ಇಲ್ಲಿ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಮ್ಮಿ ಮಾಡಬೇಡಿ, ಜಾಸ್ತಿ ಆದಷ್ಟು ಯಾವುದೇ ನಾನ್ ವೆಜ್ ಆಗಲಿ ರುಚಿ ತುಂಬನೇ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಒಂದು 3-4 ನಿಮಿಷ. ಆ ಧನಿಯಾ ನೋಡ್ಕೋಬಹುದು ನೀವು, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಈ ಥರ ಕಲರ್ ಬಂದರೆ ನಿಮಗೆ ರುಬ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಒಂದು 1/4 ಟೀಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಗಸಗಸೆ ಆಪ್ಷನಲ್. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದು 2 ಟೊಮೆಟೋನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಇಂಚಿನಷ್ಟು ಶುಂಠಿ, ಇದರ ಜೊತೆಗೆ 1/2 ಭಾಗದಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆಲ್ಲಾದರೂ ಟೊಮೆಟೊ ಬೇಡ ಅಂದರೆ ಹುಣಸೆ ಹಣ್ಣು ಹಾಕೋಬಹುದು. ಟೊಮೆಟೊ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ. ಇದನ್ನು ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಇವಾಗ ಒಂದು ಪಾತ್ರೆನ

0: ಬಿಸಿ ಮಾಡ್ಕೊಂಡು ಇದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋಬೇಕು. ತೆಂಗಿನ ಎಣ್ಣೆ ಬಳಸೋರು ತೆಂಗಿನ ಎಣ್ಣೆ ಕೂಡ ಇಲ್ಲಿ ಬಳಸಬಹುದು. ಯಾಕಂದ್ರೆ ತೆಂಗಿನ ಎಣ್ಣೆಯಲ್ಲಿ ಯಾವುದೇ ಸೀ ಫುಡ್ ನೀವು ಫ್ರೈ ಮಾಡಿದ್ರು ಅಥವಾ ಸಾರ್ ಮಾಡಿದ್ರು ಕೂಡ ರುಚಿ ತುಂಬಾನೇ ಜಾಸ್ತಿ ಇರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಇದಕ್ಕೆ ಅರ್ಧ ಹೆಚ್ಚಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಬಾಡೊತ್ತಿಗೆ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕೋಬೇಕು. ಯಾವ ಕಾರಣಕ್ಕೂ ಡೈರೆಕ್ಟ್ ಯಾವುದೇ ಪದಾರ್ಥನ ಮಾಡುವಾಗ ನೀವು ಕರಿಬೇವಿನ ಎಲೆಗಳನ್ನು ಡೈರೆಕ್ಟ್ ಎಣ್ಣೆಗೆ ಹಾಕೋಬಾರದು, ಈರುಳ್ಳಿ ಹಾಕಿದ್ಮೇಲೆ ಹಾಕೋಬೇಕು. ಇವಾಗ ಇದಕ್ಕೆ ಚೆನ್ನಾಗಿ ನಾವು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಆ ಎಣ್ಣೆ ಜೊತೆ 1-2 ನಿಮಿಷ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಬೇಕಾದಷ್ಟು ನೀವು ನೀರನ್ನು ಇಲ್ಲಿ ಸೇರಿಸ್ಕೋಬಹುದು. ಯಾವ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕ್ಕೋಬೇಡಿ, ಜಾಸ್ತಿ ಹಾಕಿದಷ್ಟು ಆ ಮಸಾಲದ ರುಚಿ ಕಮ್ಮಿ ಆಗುತ್ತೆ. ಇದು ಸ್ವಲ್ಪ ದಪ್ಪನಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಇದು ಹೈ ಫ್ಲೇಮಲ್ಲಿ ನೀವು ಕುಕ್ ಮಾಡ್ತಾ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಕೆಲವರು ಏನು ಮಾಡ್ತಾರೆ, ಮೊದಲಿಗೆನೆ ಏಡಿನ ಹಾಕ್ಬಿಡ್ತಾರೆ ಆ ಮಸಾಲದ ಜೊತೆ. ಆ ಥರ ಮಾಡ್ಕೋಬೇಡಿ. ನಾನು ಹೇಳಿರೋ ಥರ ಒಂದ್ಸಲ ಚೆನ್ನಾಗಿ ಅದು ಮಸಾಲ ಏನಿದೆ ಅದು ಕುದಿ ಬಂದಮೇಲೆ ಅದಕ್ಕೆ ಏಡಿನ ಸೇರಿಸಬೇಕು. ಮೀನೆಲ್ಲ ಆದರೆ 1-2 ನಿಮಿಷದಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ, ಆದರೆ ಇದು ಏಡಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಸೊ ನೀವು ಏಡಿ ಹಾಕಿದ್ಮೇಲೆ ಅದಕ್ಕೆ 1/4 ಚಮಚದಷ್ಟು ಅರಿಶಿನ ಹಾಕಿ 3-4 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕು. ಈ ಥರ ಕುಕ್ ಮಾಡೋದ್ರಿಂದ ಏಡಿ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಆ ಮಸಾಲ ಕೂಡ ಎಷ್ಟು ಚೆನ್ನಾಗಿ ಆ ಏಡಿಗೆ ಅಂಟ್ಕೊಂಡಿದೆ ನೋಡಿ. ನೀರಾಗಿದ್ರೆ ಏನಾಗುತ್ತೆ, ಅದು ಸಪ್ರೇಟ್ ಏನೋ ಏಡಿಯೆಲ್ಲ ಅಥವಾ ನಾನ್ ವೆಜ್ ಏನು ನಾವು ಮಾಡ್ತೀವಿ ಅದೆಲ್ಲ ತೊಳೆದಿದ್ದ ಥರ ಇರುತ್ತೆ, ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಯಾವಾಗಲೂ ಗ್ರೇವಿ ಸ್ವಲ್ಪ ತಿಕ್ಕಾಗಿದ್ರೇ ಆ ನಾನ್ ವೆಜ್ಜಲ್ಲಿ ರುಚಿ ಜಾಸ್ತಿ.
1: ಸ್ನೇಹಿತರೆ, ಏಡಿ ಸಾಂಬಾರನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಏಡಿಗಳನ್ನು ಯಾರೆಲ್ಲ ಇಷ್ಟಪಟ್ಟು ತಿಂತಿರೋ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ರೋಷನ್ ಸರ್ ಅವರಿಂದ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಏಡಿ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಖಾದ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಫಿಶ್ ಫ್ರೈ. ಫಿಶ್ ಫ್ರೈಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ರೋಷನ್ ಅವರಿಂದ ಕೇಳೋಣ.
3: ಮೊದಲಿಗೆ ಈ ಮೀನಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅರ್ಧ ಕೆ ಜಿ ಮೀನನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಂಸ ಸ್ವಲ್ಪ ಜಾಸ್ತಿ ಇರುವಂಥ ಯಾವುದಾದ್ರೂ ಮೀನನ್ನು ತಗೊಳ್ಳಿ, ಅಂಜಲೆಲ್ಲ ಬರುತ್ತಲ್ಲ ಆ ಥರ ಮೀನನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ಕಾಲು ಟೀಸ್ಪೂನಷ್ಟು ಅರಿಶಿನ, ಕಾಲು ಟೀಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಮೀನನ್ನು ತಂದರೂ ಕೂಡ ಫಸ್ಟ್ ಮ್ಯಾರಿನೇಷನ್ನ ಮಿಸ್ ಮಾಡೋದಿಲ್ಲ, ಯಾಕಂದರೆ ಅದೇ ಆ ಮೀನಿನ ಒಳಗಡೆ ರುಚಿ ಕೊಡುವಂಥದ್ದು. ಸೊ ಇದನ್ನು 15 ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿ ಬಿಟ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ಕಾಲು ಟೀಸ್ಪೂನಷ್ಟು ಅರಿಶಿನ, ಕಾಲು ಟೀಸ್ಪೂನಷ್ಟು ಉಪ್ಪು, ಹಾಗೆಯೇ ಅರ್ಧ ಟೀಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 2 ಟೇಬಲ್ಸ್ಪೂನಷ್ಟು ಇಲ್ಲಿ ಬ್ಯಾಡಗಿ ಮೆಣಸಿನ ಪುಡಿನ ಹಾಕಿದ್ದೀನಿ. ಏರಿಕೆ ಕ್ರಮದಲ್ಲೇ ಹೇಳಿದ್ದೀನಿ, ಸೊ ನೀವು ಮಿಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಹಾಗೆಯೇ 1/4 ಟೇಬಲ್ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ 1/2 ನಿಂಬೆಹಣ್ಣಿನ ರಸನ ಮತ್ತೆ ನಾನು ಆ ಮಸಾಲಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಫಸ್ಟಿಗೆ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮಸಾಲ ತುಂಬ, ಆ ಬ್ಯಾಡಗಿ ಮೆಣಸಿನ ಪುಡಿ ನಾವು ಬಳಕೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರದ್ದು ಟೇಸ್ಟನ್ನು ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಇಲ್ಲಿ ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೋಬೇಕು. ಆವಾಗ ಮೀನಿನ ರುಚಿ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ 15 ನಿಮಿಷ ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಅದಕ್ಕೆ ನಾನು ಮಸಾಲನ ಹಚ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ಯಾವುದಾದ್ರೂ ಚೆನ್ನಾಗಿ ಮಾಂಸ ಇರುವಂತಹ ಮೀನನ್ನು ತಗೊಳ್ಳಿ, ಅದಕ್ಕೆ ಈ ಮಸಾಲ ಸಖತ್ ಸೂಟ್ ಆಗುತ್ತೆ. ಹಾಗೆಯೇ ಚಿಕನ್ ಎಲ್ಲ ಮಾಡಿದರೆ ಕೂಡ ಅದಕ್ಕೂ ಕೂಡ ನೀವು ಇದನ್ನು ಬಳಕೆ ಮಾಡಬಹುದು. ಇವಾಗ ಎಲ್ಲ ಮೀನಿಗೂ ನಾನು ಈ ಮಸಾಲೆನ ಹಚ್ಚಿಟ್ಟಿದ್ದೀನಿ. ಇದನ್ನು ನೀವು ಮತ್ತೆ ಒಂದು 15 ನಿಮಿಷ ಬಿಟ್ಬಿಡಬೇಕು. 15 ನಿಮಿಷ ಆದಮೇಲೆ ಒಂದು ಪ್ಯಾನಲ್ಲಿ ತೆಂಗಿನೆಣ್ಣೆ 4-5 ಟೇಬಲ್ಸ್ಪೂನ್ ಹಾಕ್ಕೊಂಡು ಈ ಮೀನನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ. ಯಾರು ಇಲ್ಲಿ ತನಕ ತೆಂಗಿನೆಣ್ಣೆಯಲ್ಲಿ ಮೀನನ್ನು ಫ್ರೈ ಮಾಡಿಲ್ವೋ ಅವರು ಒಂದು ಸಲ ತೆಂಗಿನೆಣ್ಣೆನ ಹಾಕಿ ಈ ಮೀನನ್ನು ಫ್ರೈ ಮಾಡಿ ನೋಡಿ, ಸಖತ್ತು ರುಚಿ ಅದರದ್ದು 100% ಡಬಲ್ ಆಗುತ್ತೆ. ಹಾಗೆಯೇ ತೆಂಗಿನೆಣ್ಣೆ ತಗೊಳ್ಳುವಾಗ ನೀವು ಯಾವ ಕಾರಣಕ್ಕೂ ಫ್ಲೇವರ್ ಆ್ಯಡ್ ಮಾಡಿರುವಂಥದ್ದು ತಗೋಬೇಡಿ. ಫ್ರೆಶ್ ತೆಂಗಿನೆಣ್ಣೆ ಆದಷ್ಟು ನೀವು ಬಳಕೆ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಇಲ್ಲಿ ನಾವು ಜಾಸ್ತಿ ತೆಂಗಿನೆಣ್ಣೆನ ಬಳಕೆ ಮಾಡ್ತಾ ಇದ್ದೀವಿ. ಇದನ್ನು ಒಂದು ಸೈಡು 1-3-4 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಸೆಕೆಂಡ್ ಸೈಡ್ ಕೂಡ ಅದನ್ನು 1-3-4 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಫ್ರೈ ಆದಮೇಲೆ ಯಾರಿಗಾದರೂ ತಗೊಂಡೋಗಿ ಕೊಡೋವಾಗ ಅದ್ರ ಮೇಲೆ 1 ಕರಿಬೇವಿನ ಎಲೆನ ಇಟ್ಟು ಕೊಡಿ. ಅದರದ್ದು ಇಂಪ್ರೆಷನ್ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ಮಸಾಲದಿಂದ ತುಂಬಿದೆ. ಅಕಸ್ಮಾತ್ ಎಲ್ಲಾದರೂ ಮಸಾಲ ಜಾಸ್ತಿ ಉಳಿದ್ರೆ ಅದನ್ನು ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದನ್ನು ಮತ್ತೆ ಮಸಾಲ ಫ್ರೈ ಮಾಡಿ ಆ ಮಸಾಲನ ಇದ್ರ ಮೇಲೆ ಹಾಕಿ ಕೊಡಬಹುದು. ತುಂಬ ಚೆನ್ನಾಗಿರುತ್ತೆ. ಸೊ ಮರೆಯದೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ
2: ಸ್ನೇಹಿತರೆ. ಖಂಡಿತವಾಗ್ಲೂ ಮರೀದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ಫಿಶ್ ಅನ್ನ ಇಷ್ಟಪಟ್ಟು ತಿನ್ನೋರಿದ್ದೀರಿ ಅವರೆಲ್ಲರೂ ಕೂಡ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿದ್ರೆ ನಿಮಗೂ ಕೂಡ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತೀನಿ. ಈ ದಿನ ರೋಷನ್ ಸರ್ ಅವರು ಏಡಿ ಸಾಂಬಾರ್ ಮತ್ತೆ ಫಿಶ್ ಫ್ರೈಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಈ ಎರಡು ರೆಸಿಪಿಗಳು ನಿಮ್ಗೆಲ್ಲ ತುಂಬ ಇಷ್ಟ ಆಯ್ತು ಅನ್ಕೊಳ್ತೀನಿ. ರೋಷನ್ ಸರ್ ಅವ್ರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಕೂಡ ಈ ರೀತಿಯಲ್ಲಿ ವೆಜ್ ಆರ್ ನಾನ್ ವೆಜ್ ಸ್ವೀಟ್ಸ್ ಅಥವಾ ಸಾಂಪ್ರದಾಯಿಕ ತಿನಿಸುಗಳು

ಇರ್ಬೋದು, ಜೊತೆಗೆ ಕಷಾಯಗಳಿರ್ಬೋದು, ಮಸಾಲ ಪೌಡರ್ಗಳಿರ್ಬೋದು, ಸ್ವೀಟ್ಸ್ ಇರ್ಬೋದು, ಈ ರೀತಿಯ ರೆಸಿಪಿಗಳನ್ನು ಮಾಡ್ತಾ ಇದ್ದೀರ ಸ್ನೇಹಿತರೆ. ಸೊ ಹಾಗಾದರೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 309 0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯಲ್ಲಿ 12.76 ಲಕ್ಷ ಟನ್ ಮೇವು ಲಭ್ಯವಿದ್ದು, ಇದು ಮುಂದಿನ 61 ವಾರಗಳಿಗೆ ಶಿವಮೊಗ್ಗ ಜಿಲ್ಲೆಯ ಜಾನುವಾರುಗಳ ಅಗತ್ಯವನ್ನು ಪೂರೈಸಲಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿಯ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಮೇವು ಅಭಿವೃದ್ಧಿ ಕಾರ್ಯಪಡೆ ಸಮಿತಿ ಸಭೆ ಹಾಗೂ ಪ್ರಾಣಿದಯಾ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಒಟ್ಟು 4.84 ಲಕ್ಷ ದೊಡ್ಡ ಜಾನುವಾರುಗಳು ಮತ್ತು 86,000 ಸಣ್ಣ ಜಾನುವಾರುಗಳು ಇವೆ ಎಂದು ಮಾಹಿತಿ ನೀಡಿದರು. ಸಾಗರದಲ್ಲಿ 75 ವಾರಗಳು, ಭದ್ರಾವತಿ 65 ವಾರಗಳು, ಹೊಸನಗರ 61 ವಾರಗಳು, ತೀರ್ಥಹಳ್ಳಿ 60 ವಾರಗಳು, ಸೊರಬ 59 ವಾರಗಳು, ಶಿವಮೊಗ್ಗ 56 ವಾರಗಳು, ಶಿಕಾರಿಪುರ 48 ವಾರಗಳಿಗೆ ಮೇವು ಸಾಕಾಗುವಷ್ಟಿದೆ. ಆದರೂ ಸಹ ಪರ್ಯಾಯ ಮೇವಿನ ಕುರಿತು ರೈತರಲ್ಲಿ ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾ ನಾಗರಾಜ್ ಮಾತನಾಡಿ, ಮೇವು ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಲು 50,000 ಮೇವಿನ ಮಿನಿ ಕಿಟ್ಗಳನ್ನು ಸರಬರಾಜು ಮಾಡಲು ಆಯುಕ್ತಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯಡಿ ಸಮುದಾಯ ಮೇವು ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿಗಳ ಮೂಲಕ ಕನಿಷ್ಠ 5 ಎಕರೆ ಸರಕಾರಿ ಭೂಮಿಯಲ್ಲಿ ಸಮುದಾಯ ಮೇವು ಬೆಳೆಯಲು ಅವಕಾಶವಿದೆ ಎಂದರು. ಬಾಳೆ ಎಲೆ, ಬಾಳೆದಿಂಡು, ಹೊಂಬಾಳೆ, ಅಡಕೆ ಹಾಳೆ, ಕಬ್ಬಿನ ಸಿಪ್ಪೆ ಹಾಗೂ ಮೆಕ್ಕೆಜೋಳದ ಸಿಪ್ಪೆಗಳನ್ನು ಪರ್ಯಾಯ ಮೇವಾಗಿ ಬಳಸುವಂತೆ ರೈತರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ರಸಮೇವು, ಒಣ ಹಸಿರು ಮೇವು, ಜಲಮೇವು ತಯಾರಿಕೆ ಹಾಗೂ ಮೇವಿನ ಮರಗಳಾದ ಸುಬಾಬುಲ್, ಗೊಬ್ಬರಗಿಡ, ಹಾಲಿವಾಣ, ನುಗ್ಗೆ ಮತ್ತು ಅಗಸೆ ಎಲೆಗಳನ್ನು ಬಳಸಲು ಸಲಹೆ ನೀಡಲಾಗಿದೆ. ಮೇವಿನ ಮರಗಳ ಬೆಳೆಸುವಿಕೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಜೂನ್ನಲ್ಲಿ ಸಂಚಾರ ಪಶು ಚಿಕಿತ್ಸಾ ಘಟಕಗಳ ಮೂಲಕ ಉಚಿತ ತುರ್ತು ಸೇವೆ ನೀಡುವಲ್ಲಿ ಶಿವಮೊಗ್ಗ ಜಿಲ್ಲೆ ಗಮನಾರ್ಹ ಸಾಧನೆ ಮಾಡಿದೆ. ನಿಗದಿತ ಗುರಿ 630 ಪ್ರಕರಣಗಳಿದ್ದು 966 ಪ್ರಕರಣಗಳಿಗೆ ಯಶಸ್ವಿ ಚಿಕಿತ್ಸೆ ಮಾಡುವ ಮೂಲಕ ಉತ್ತಮ ಸಾಧನೆ ಮಾಡಲಾಗಿದೆ. ಈ ಸಂಚಾರ ಘಟಕಗಳ ಸುಗಮ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಔಷಧ ಹಾಗೂ ರಾಸಾಯನಿಕಗಳನ್ನು ತಕ್ಷಣವೇ ಪೂರೈಸುವಂತೆ ಸರ್ಕಾರಕ್ಕೆ ಕೋರಲಾಗಿದೆ ಎಂದು ತಿಳಿಸಿದರು. ಡಿಸಿ ಪ್ರಭುಲಿಂಗ ಮಾತನಾಡಿ, ಪೆಟ್ ಶಾಪ್ ನಿಯಮಗಳು 2018 ಮತ್ತು ಶ್ವಾನಗಳ ತಳಿ ಸಂವರ್ಧನೆ ನಿಯಮಗಳು 2017ರಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತಲಾ 12 ಪೆಟ್ ಶಾಪ್ ಹಾಗೂ ಶ್ವಾನ ತಳಿ ಸಂವರ್ಧನಾ ಕೇಂದ್ರಗಳು ನೋಂದಣಿಯಾಗಿವೆ. ಇನ್ನು ನೋಂದಣಿ ಮಾಡಿಸದ ಮಾಲೀಕರಿಗೆ ಸ್ಥಳೀಯ ಪಶುವೈದ್ಯ ಸಂಸ್ಥೆಗಳ ಮೂಲಕ ಎಚ್ಚರಿಕೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದರು. ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಗೂ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಿಯಮಿತವಾಗಿ ನೆರವೇರಿಸಬೇಕು. ಸುಪ್ರೀಂಕೋರ್ಟ್ ಮಾರ್ಗದರ್ಶನದಂತೆ ಶಾಲೆಗಳು, ಕಾಲೇಜು, ಕಚೇರಿಗಳು, ಬಸ್ ನಿಲ್ದಾಣ ಮುಂತಾದ ಸಂಸ್ಥೆಗಳ ಆವರಣದಲ್ಲಿರುವ ನಾಯಿಗಳನ್ನು ಮಾತ್ರ ಸ್ಥಳಾಂತರ ಮಾಡಲು ಅವಕಾಶವಿದ್ದು, ಅವುಗಳಿಗೆ ಶೆಲ್ಟರ್, ಊಟ ಮತ್ತು ಕಾಳಜಿ ವಹಿಸಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಪಶುಪಾಲನಾ ಇಲಾಖೆಯು ಖಾಸಗಿ ಗೋಶಾಲೆಗಳ ನಿರ್ವಹಣೆಗೆ ಬೆಂಬಲ ನೀಡುತ್ತಿದ್ದು, ಸಹಾಯಾನುದಾನ ಕೋರಿ 5 ಪ್ರಸ್ತಾವನೆಗಳು ಬಂದಿದ್ದು, ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಡಿಸಿವಿ ಅಭಿಷೇಕ್, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕಿ ಡಾಕ್ಟರ್ ರೇಖಾ, ಪಾಲಿಕ್ಲಿನಿಕ್ ಉಪನಿರ್ದೇಶಕ ಡಾಕ್ಟರ್ ಸುದರ್ಶನ್ ಹಾಗೂ ಪ್ರಾಣಿ ದಯಾ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ವಕ್ಫ್ ಬೋರ್ಡ್ 2024-2026 ಸಾಲಿನ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧನಾ ವರದಿಯನ್ನು ತಕ್ಷಣ ಸಾರ್ವಜನಿಕಗೊಳಿಸಬೇಕು ಎಂದು ಅಖಿಲ ಭಾರತ ಮಜ್ಲಿಸ್ ಎ ಇತೆಹಾದುಲ್ ಮುಸ್ಲಿಮಿನ್ ಜಿಲ್ಲಾಧ್ಯಕ್ಷ ಅಬ್ದುಲ್ ನವೀದ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಕ್ಫ್ ಕಾಯ್ದೆ ಜಿಲ್ಲಾಧ್ಯಕ್ಷ ಅಬ್ದುಲ್ ನವೀದ್ ಒತ್ತಾಯಿಸಿದರು. ವಕ್ಫ್ ಕಾಯ್ದೆ 1995 ಪ್ರಕಾರ ಲೆಕ್ಕ ಪರಿಶೋಧನಾ ವರದಿಯು ಸಾರ್ವಜನಿಕ ದಾಖಲೆಯಾಗಿದೆ. ಫಲಾನುಭವಿಗಳಿಗೆ ಅದನ್ನು ಪಡೆಯುವ ಹಕ್ಕಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ವರದಿಯನ್ನು ನೀಡಿಲ್ಲ. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಇಲ್ಲದಿರುವುದರಿಂದ ಫಲಾನುಭವಿಗಳಿಗೆ ತೀವ್ರ ತೊಂದರೆಯಾಗಿದೆ ಎಂದು ಆರೋಪಿಸಿದರು. 30 ದಿನಗಳ ಒಳಗೆ ಸಂಪೂರ್ಣ ಲೆಕ್ಕ ಪರಿಶೋಧನಾ ವರದಿಯ ಪ್ರಾಮಾಣೀಕೃತ ಪ್ರತಿಯನ್ನು ನೀಡಬೇಕು. ಇಲ್ಲವಾದರೆ ಜಿಲ್ಲಾ ವಕ್ಫ್ ಬೋರ್ಡ್ ಕಚೇರಿ ಮುಂದೆ ಶಾಂತಿಯುತ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ವಿಧಾನಸೌಧ ಎದುರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗುವುದು ಎಂದರು. ಪ್ರಮುಖರಾದ ಮುನೀರ್ ಪಾಷಾ, ಮುಜೀಬುಲ್ಲಾ, ರಿಜ್ವಾನ್ ಇತರರಿದ್ದರು. ಮುಂದಿನ ವಿವರ. ತುಂಗಾ ಮತ್ತು ಹೊಸಹಳ್ಳಿ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಎಲ್ಲಾ ಕೆರೆಗಳಿಗೂ ತಾರತಮ್ಯವಿಲ್ಲದಂತೆ ನೀರು ತುಂಬಿಸುವಂತೆ ಶಾಸಕಿ ಶಾರದಾ ಪೂರ್ಯ ನಾಯ್ಕ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಮ್ಮ ಕಚೇರಿಯಲ್ಲಿ ರೈತರ ಅಹವಾಲು ಸ್ವೀಕರಿಸಿದ ಬಳಿಕ ನೀರಾವರಿ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಸೂಚನೆ ನೀಡಿದರು. ಹಾರನಹಳ್ಳಿ ಹಾಗೂ ಕುಂಸಿ ಭಾಗದ ರೈತರು ತಮ್ಮೂರಿನ ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿಸದಿರುವುದು, ನೀರಿನ ಹಂಚಿಕೆಯಲ್ಲಿ ಉಂಟಾಗಿರುವ ಸಮಸ್ಯೆಗಳು ಹಾಗೂ ಮುಂಬರುವ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರಿನ ಲಭ್ಯತೆ ಕುರಿತು ಅಹವಾಲು ಸಲ್ಲಿಸಿದರು. ಕೆರೆಗಳಿಗೆ ನೀರು ಹರಿಸುವ ವಿಷಯದಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಶಾಸಕರ ಬಳಿ ಹೇಳಿಕೊಂಡರು. ಅಧಿಕಾರಿಗಳನ್ನು ಕಚೇರಿಗೆ ಕರೆಸಿದ ಶಾಸಕರು ನೀರಿನ ಹರಿವು ಪ್ರಗತಿ ಬಗ್ಗೆ ಮಾಹಿತಿ ಪಡೆದುಕೊಂಡು ತಾರತಮ್ಯ

ಸಾಮ್ಯವಿಲ್ಲದಂತೆ ಎಲ್ಲ ಕೆರೆಗಳಿಗೂ ನೀರು ಹರಿಸಬೇಕು. ರೈತರ ಹಿತಾಸಕ್ತಿಗೆ ಆದ್ಯತೆ ನೀಡುವ ಮೂಲಕ ಯೋಜನೆಯ ಉದ್ದೇಶ ಸಂಪೂರ್ಣವಾಗಿ ಈಡೇರಿಸುವಂತೆ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. 2026ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿ ಮಾಡಿಕೊಳ್ಳಲು ಸಾಲ ಪಡೆದ ರೈತರಿಗೆ ಅಂತಿಮ ದಿನಾಂಕ ವಿಸ್ತರಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಮುಸುಕಿನ ಜೋಳ ಬೆಳೆಗೆ ವಿಮಾ ನೋಂದಾಯಿಸಲು ಮುಕ್ತಾಯವಾಗಿದ್ದ ಜುಲೈ 31ರ ಗಡುವನ್ನ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ಆಗಸ್ಟ್ 10ರವರೆಗೆ ವಿಸ್ತರಿಸಿದೆ. ಬೆಳೆ ಸಾಲ ಪಡೆದ ರೈತರನ್ನ ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯಡಿ ಒಳಪಡಿಸಲಾಗುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮೊದಲು ತಮ್ಮ ಜಮೀನಿನ ಪಹಣಿ ಮತ್ತು ಆಧಾರ್ ಸಂಖ್ಯೆಯೊಂದಿಗೆ ಹತ್ತಿರದ ಬ್ಯಾಂಕ್, ಆರ್ಥಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಆಸಕ್ತ ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಅಥವಾ ಸಮೀಪದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ http://samrakshane.kar.karnataka.gov.in ಇಲ್ಲಿಗೆ ಭೇಟಿ ನೀಡಬಹುದು. ಮುಂದಿನ ವಿವರ. ಜೋಗದ ಏಕಶಿಲಾ ಶ್ರೀ ದ್ವಿಮುಖಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಪ್ರಯುಕ್ತ ದೇವಾಲಯದಲ್ಲಿ ಚಂಡಿಕಾ ಹೋಮ ವಿಶೇಷ ಪೂಜೆ ನೆರವೇರಿತು. ವರ್ಧಂತಿ ಉತ್ಸವ ಪ್ರಯುಕ್ತ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನಕ್ಕೆ 100 ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ಹರಕೆ ಸಲ್ಲಿಸಿದರು. ಮಹಿಳೆಯರು ದೇವಿಗೆ ಉಡಿ ಸಮರ್ಪಣೆ ಮಾಡಿದರು. ಚಾಮುಂಡೇಶ್ವರಿ ದೇವಸ್ಥಾನ ಸಮಿತಿಯ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿತು. ಶರಾವತಿ ಕಣಿವೆಯ ಅಧಿದೇವತೆ ಎಂದೇ ಖ್ಯಾತಿ ಪಡೆದ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಮೈಸೂರು ಅರಸರ ಮನೆತನದ ಕುಲದೇವತೆ ಚಾಮುಂಡೇಶ್ವರಿ ದೇವಿಯನ್ನ ಶರಾವತಿ ಯೋಜನಾ ಪ್ರದೇಶದ ನಿರ್ಮಾಣ ಕಾಲದಲ್ಲಿ ಯೋಜನೆಯ ಯಶಸ್ವಿಗಾಗಿ ಹಾಗೂ ಇಲ್ಲಿ ನೆಲೆನಿಂತು ಅನುಗ್ರಹಿಸಬೇಕು ಎಂದು ದೇವಿಯನ್ನ ಅಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಪ್ರಧಾನ ಅರ್ಚಕ ಜಾವಗಲ್ ಕೃಷ್ಣಮೂರ್ತಿ ಭಟ್ ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಜೀವನಾಡಿ ಹಾಗೂ ಸಮೃದ್ಧಿಯ ಸಂಕೇತವಾಗಿ ಮೈದುಂಬಿ ಹರಿಯುತ್ತಿರುವ ಜೀವನದಿ ತಾಯಿ ತುಂಗೆಗೆ ಬಾಗಿನ ಅರ್ಪಿಸುವುದು ನಮ್ಮ ನಾಡಿನ ಪವಿತ್ರ ಪರಂಪರೆ ಮತ್ತು ಕೃತಜ್ಞತೆಯ ಸಂಕೇತ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಬಿಜೆಪಿ ನಗರ ಘಟಕದ ಪರವಾಗಿ ಮಂಗಳವಾರ ಪಕ್ಷದ ಪ್ರಮುಖರೊಂದಿಗೆ ತುಂಗೆಗೆ ಬಾಗಿನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ತಾಯಿ ತುಂಗೆಯ ಅನಂತ ಕೃಪೆಯಿಂದ ಶಿವಮೊಗ್ಗ ನಗರ ಹಾಗೂ ಜಿಲ್ಲೆಯ ಎಲ್ಲೆಡೆ ಸದಾ ಸುಭಿಕ್ಷೆ ಸಮೃದ್ಧಿ ನೆಲೆಸಿದೆ. ಅನ್ನದಾತರ ಮುಖದಲ್ಲಿ ನಿರಂತರ ಮಂದಹಾಸ ಮೂಡಿ ಸುಖ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲಿ ಎಂದು ಆಶಿಸಿದರು. ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ ಸರ್ಜಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ನಗರ ಅಧ್ಯಕ್ಷ ಮೋಹನ್ ರೆಡ್ಡಿ, ಪ್ರಮುಖರಾದ ಎಸ್ ದತ್ತಾತ್ರಿ, ಎಸ್ ಜ್ಞಾನೇಶ್ವರ್, ರಶ್ಮಿ ಶ್ರೀನಿವಾಸ್, ಅನಿತಾ ರವಿಶಂಕರ್, ಅಣ್ಣಪ್ಪ, ಮಂಜುನಾಥ್, ಶ್ರೀನಾಗ್ ಇತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಂಗಳವಾರವೂ ಮುಂದುವರೆಸಿದರು. ಸಾಗರ ತಾಲೂಕು ಇರುವಕ್ಕಿಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಂಗಳವಾರ ಮುಖ್ಯದ್ವಾರಕ್ಕೆ ಬೀಗ ಜಡಿದು ಅಧಿಕಾರಿಗಳು ಮತ್ತು ಪ್ರಾಧ್ಯಾಪಕರು ಒಳಪ್ರವೇಶ ಮಾಡದಂತೆ ತಡೆದರೆ, ಶಿವಮೊಗ್ಗದಲ್ಲಿ ನವುಲೆ ಕೃಷಿ ಮಹಾವಿದ್ಯಾಲಯದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಬಳಿಕ ಪ್ರತಿಭಟನೆ ನಡೆಸಿದರು. ಇರುವಕ್ಕಿಯಲ್ಲಿ ವಿಶ್ವವಿದ್ಯಾಲಯ ಪ್ರವೇಶ ದ್ವಾರ ಬಂದ್ ಮಾಡಿದ ಕಾರಣ ವಿಶ್ವವಿದ್ಯಾಲಯದ ಉಪನ್ಯಾಸಕರು, ಬೋಧಕ ಬೋಧಕೇತರ ನೌಕರರು, ದಿನಗೂಲಿ ನೌಕರರು ಸೇರಿ 200ಕ್ಕಿಂತ ಅಧಿಕ ನೌಕರರು ಕರ್ತವ್ಯಕ್ಕೆ ಹಾಜರಾಗಲು ಸಾಧ್ಯವಾಗದೆ ಪ್ರವೇಶ ದ್ವಾರದ ಬಳಿ ಜಮಾಯಿಸಿದ್ದರು. ಮಧ್ಯಾಹ್ನದವರೆಗೂ ಮುಷ್ಕರ ಮುಂದುವರೆದಿತ್ತು. ಇದು 23ನೇ ದಿನದ ಮುಷ್ಕರವಾಗಿದ್ದು ರಾಜ್ಯಾದ್ಯಂತ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಯೂನಿಯನ್ ಸಂಚಾಲಕ ರಾಘವೇಂದ್ರ ತಿಳಿಸಿದರು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೇಮಕ ಪ್ರಕ್ರಿಯೆಯಲ್ಲಿ ನಿಯಮಬಾಹಿರ ಕ್ರಮ ಕೈಗೊಳ್ಳಲಾಗಿದೆ. ವೃಂದ ಮತ್ತು ನೇಮಕ ನಿಯಮಗಳು ಹಿಂದಿನ ರಾಜ್ಯಪತ್ರಗಳಲ್ಲಿನ ನೇಮಕ ನಿಯಮಗಳಿಗೆ ವಿರುದ್ಧವಾಗಿ ಕೆಲವು ಪದವಿಗಳನ್ನು ಅರ್ಹತಾ ಪಟ್ಟಿಗೆ ಸೇರಿಸಲಾಗಿದೆ. ರೈ ಟೆಕ್ನಾಲಜಿ ವಿಶ್ವವಿದ್ಯಾಲಯದ ಪದವಿ ಪಡೆದವರಿಗೆ ನೇಮಕದಲ್ಲಿ ಅರ್ಹತೆ ನೀಡಿರುವುದನ್ನು ರದ್ದುಗೊಳಿಸಬೇಕು. ಬಿಇ ಬಯೋಟೆಕ್ನಾಲಜಿ ಪದವಿಯನ್ನು ಅರ್ಹತಾ ಪಟ್ಟಿಯಿಂದ ಕೈಬಿಡಬೇಕು. ICAR ಮಾನ್ಯತೆ ಪಡೆದ ಕೃಷಿ ಪದವೀಧರರನ್ನು ಮಾತ್ರ ಅರ್ಹರೆಂದು ಪರಿಗಣಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ನೀಡಿದರು. ಪ್ರಥಮ, ಚೇತನ, ಧೀರಜ್, ವೈಷ್ಣವಿ, ಸಾಗರಿಕ, ನಿಧಿಶ್ರೀ, ಸುಮುಖ, ಚಿರಂತನ್, ಗುರುರಾಜ್, ಕಲ್ಯಾಣ್, ಸುಮೇತ್ ಮತ್ತಿತರರು ಭಾಗವಹಿಸಿದ್ದರು.

ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ಅವರಿಗೆ ಮನವಿ ಸಲ್ಲಿಸಿದರು. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಂದ ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. 20,000 ರು ಮೌಲ್ಯದ ಸಲಕರಣೆ ಕಿಟ್ ಅಥವಾ ಫೈಬರ್ ಗ್ಲಾಸ್ ಹರಿಗೋಲು ಯೋಜನೆಗಳಲ್ಲಿ ಕಿಟ್ ಯೋಜನೆಯಡಿ ಸೌಲಭ್ಯ ಪಡೆದಿರಬಾರದು ಹಾಗೂ ಒಬ್ಬರಿಗೆ ಒಮ್ಮೆ ಮಾತ್ರ ಫೈಬರ್ ಗ್ಲಾಸ್ ಹರಿಗೋಲು ವಿತರಿಸಲಾಗುವುದು. ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ ಖರೀದಿ ಯೋಜನೆಗೆ ಧನಸಹಾಯ ನೀಡಲಾಗುವುದು. ಅರ್ಹ ಆಸಕ್ತರು ಜಿಲ್ಲಾ ಪಂಚಾಯಿತಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪೋರ್ಟಲ್ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಆನ್ಲೈನ್ ಮೂಲಕ ಆಗಸ್ಟ್ 14 ಒಳಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಶಿವಮೊಗ್ಗ 9986040901, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044465, ಸೊರಬ 9535386449, ತೀರ್ಥಹಳ್ಳಿ 8655132438. ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಎಂದು ಇಲಾಖೆ ಉಪನಿರ್ದೇಶಕ ಶಿವಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸೋಮವಾರ ಇಡೀ ದಿನ ಕ್ಷೀಣಿಸಿದ್ದ ಮಳೆ ಮಂಗಳವಾರ ಮತ್ತೆ ಚುರುಕುಗೊಂಡು ಇಡೀ ದಿನ ಸೋನೆ ಸುರಿಯಿತು. ಬೆಳಗ್ಗೆ 8 ಆರಂಭವಾದ ಸೋನೆ ಮಳೆಯು ದಿನಪೂರ್ತಿ ಬಿಟ್ಟು ಬಿಡದಂತೆ ಸುರಿಯಿತು. ಮಲೆನಾಡು ಪ್ರದೇಶವಾದ ತೀರ್ಥಹಳ್ಳಿ, ಹೊಸನಗರ ಮತ್ತು ಸಾಗರದಲ್ಲಿ ಮಳೆಯ ತೀವ್ರತೆ ಹೆಚ್ಚಿತ್ತು. ಶಿವಮೊಗ್ಗ ಜಿಲ್ಲೆಯಲ್ಲಿ ಬುಧವಾರ ಸಹ ಇದೇ ರೀತಿಯ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಗಳವಾರ ಬೆಳಗ್ಗೆ 8 ಅಂತ್ಯವಾದಂತೆ ಕಳೆದ 24 ಜಿಲ್ಲೆಯಲ್ಲಿ ಸರಾಸರಿ 20 mm ಮಳೆಯಾಗಿದೆ. ತಾಲ್ಲೂಕುವಾರು ಸರಾಸರಿಯಂತೆ ಸಾಗರ 36 mm, ತೀರ್ಥಹಳ್ಳಿ 30 mm, ಹೊಸನಗರ 22 mm, ಸೊರಬ 12 mm, ಶಿವಮೊಗ್ಗ 5, ಶಿಕಾರಿಪುರ ಮತ್ತು ಭದ್ರಾವತಿಯಲ್ಲಿ ತಲಾ 4 mm ಮಳೆಯಾಗಿದೆ. ಆಗೊಂಬೆಯಲ್ಲಿ ಅತಿ ಹೆಚ್ಚು 175 mm, ಹುಲಿಕಲ್ನಲ್ಲಿ 149 mm ಮಳೆಯಾಗಿದೆ. ಸಾಗರ ತಾಲೂಕಿನಲ್ಲಿ ಮತ್ತೆ ಮಳೆ ಚುರುಕುಗೊಂಡಿತ್ತು. ಬೆಳಗ್ಗೆಯಿಂದಲೇ ಆರಂಭವಾದ ಮಳೆ ಮಧ್ಯೆ ಮಧ್ಯೆ ವಿರಾಮ ನೀಡುತ್ತಾ ದಿನವಿಡೀ ಸುರಿಯಿತು. ನಿರಂತರ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ಹರಿದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಂಚಾರದಲ್ಲಿ ಕೆಲಕಾಲ ತೊಂದರೆ ಅನುಭವಿಸಿದರು. ಮಲೆನಾಡಿನಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆಯ ತೀವ್ರತೆಯಲ್ಲಿ ಕೆಲಕಾಲ ತೊಂದರೆ ಅನುಭವಿಸಿದರು. ಮಲೆನಾಡಿನಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆಯ ತೀವ್ರತೆ ಏರಿಳಿತ ಕಾಣುತ್ತಿದ್ದು ಮಂಗಳವಾರ ಮತ್ತೆ ಮಳೆ ತನ್ನ ಅಬ್ಬರವನ್ನು ತೋರಿತು. ಮುಂದಿನ ವಿವರ. ಮಲೆನಾಡಿನ ಪ್ರಕೃತಿಯ ಸೊಬಗಿನ ಗಾಢತೆಯನ್ನು ಹೆಚ್ಚಿಸುವುದು ಮಳೆಗಾಲ. ಈ ವರ್ಷ ತಡವಾಗಿ ಆರಂಭಗೊಂಡರೂ ಇದೀಗ ಲಯ ಕಂಡುಕೊಂಡಿದೆ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮೂಲಕ ಹಾದು ಹೋಗುವ ರಾಜ್ಯ ಹೆದ್ದಾರಿಯಲ್ಲಿನ ಹುಲಿಕಲ್ ಘಾಟಿ ಹಾಗೂ ಕೊಲ್ಲೂರು ಘಾಟಿಗಳಲ್ಲಿ ಮಳೆಗಾಲದಲ್ಲಿ ಕಾಣುವ ನೀರಿನ ಮನೋಹರ ದೃಶ್ಯಗಳು ಆಕರ್ಷಣೀಯವಾಗಿವೆ. ಕಳೆದ 4 ಹಗಲಿನ ವೇಳೆಯಲ್ಲಿಯೂ ವಾಹನ ಚಾಲನೆಗೆ ಅಪಾಯಕಾರಿ ಎನಿಸುವಷ್ಟರ ಮಟ್ಟಿಗೆ ಘಾಟಿಯಲ್ಲಿ ಮಂಜು ಕವಿದ ವಾತಾವರಣವಿದೆ. ರಾತ್ರಿಯ ವೇಳೆ ವಾಹನ ಸಂಚಾರ ಬಹುತೇಕ ಕಷ್ಟಸಾಧ್ಯ ಎನ್ನುವಂತಾಗಿದೆ. ಈ ನಡುವೆಯೂ ಪ್ರವಾಸಿಗರು ಪ್ರಯಾಣಿಕರು ಸುಂದರ ದೃಶ್ಯಗಳನ್ನು ಆಸ್ವಾದಿಸುತ್ತಾ ಪ್ರಯಾಣ ಮಾಡುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಹುಲಿಕಲ್ ಘಾಟಿಯ ನಡುವೆ ರಭಸದಿಂದ ದುಮ್ಮಿಕ್ಕುವ ಜಲಪಾತದ ಸಮೀಪ ವಾಹನ ನಿಲುಗಡೆ ಹಾಗೂ ಜನದಟ್ಟಣೆ ಕಂಡುಬರುತ್ತಿದೆ. ಮುಂದಿನ ವಿವರ. ವಿದ್ಯಾರ್ಥಿಗಳು ತಮ್ಮ ಮನೋಭಾವ ಉತ್ತಮಪಡಿಸಿಕೊಂಡು ಅವುಗಳಿಗೆ ಕೃತಜ್ಞರಾಗಿ ನಡೆದುಕೊಳ್ಳಬೇಕು ಎಂದು ಜಾವಳ್ಳಿಯ ಶ್ರೀ ಅರಬಿಂದೋ ಪಿಯು ಕಾಲೇಜಿನ ಪ್ರಾಂಶುಪಾಲ ಎಸ್ಎಂ ಜೋಸೆಫ್ ಹೇಳಿದರು. ಜ್ಞಾನದೀಪ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇಂದಿನ ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮೌಲ್ಯಗಳ ಜತೆ ಸಾಧನೆಯ ಗುರಿ ಕಡೆಗೆ ನಡೆಯಬೇಕು. ಸೋಲನ್ನು ಧನಾತ್ಮಕವಾಗಿ ಸ್ವೀಕರಿಸಿ ನಿರಂತರ ಪ್ರಯತ್ನ ಮಾಡಿ ಗೆಲುವಿನ ಕಡೆಗೆ ಮುನ್ನಡೆಯಬೇಕು ಎಂದರು. ಜ್ಞಾನದೀಪ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಹಾಗೂ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆ ಪ್ರಾಂಶುಪಾಲ ಶ್ರೀಕಾಂತ್ ಎಂ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಉದಾಹರಣೆ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಪರಿಪಾಲಿಸಬೇಕು. ನಿರಂತರವಾಗಿ ಪ್ರತಿ ತರಗತಿಯಲ್ಲಿ 90 ಹೆಚ್ಚು ಅಂಕ ಗಳಿಸಿದ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಇತರರಿಗೆ ಪ್ರೇರಣೆ ನೀಡಲಾಗುತ್ತಿದೆ ಎಂದರು. ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆ ಹಿರಿಯ ಉಪ ಪ್ರಾಂಶುಪಾಲ ಡಾಕ್ಟರ್ ರೆಗಿ ಜೋಸೆಫ್

0: ಉಪಪ್ರಾಂಶುಪಾಲರಾದ ವಾಣಿಕೃಷ್ಣ ಪ್ರಸಾದ್ ವಿದ್ಯಾರ್ಥಿಗಳು ಹಾಜರಿದ್ದರು. ಇದರೊಂದಿಗೆ ಈ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
8: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ನಮಸ್ಕಾರ, ಜಾಣಸುದ್ದಿಗೆ ಸ್ವಾಗತ. ಇದು ನಿಮ್ಮದೇ ವಿಜ್ಞಾನ ಧ್ವನಿ ಪತ್ರಿಕೆ. ಹೊಸ ವಾರ, ಹೊಸ ಜ್ಞಾನ.

0: ಜಾಣಸುದ್ದಿ ಈ ವಾರ ನಿಮಗಾಗಿ ನಾವು ತಂದಿದ್ದೇವೆ ಇಬ್ಬರು ಅಪ್ಪಂದಿರ ಕೂಸು, ಹೊಸ ಧಾರಾವಾಹಿ ಪ್ಲಾಸ್ಟಿಕ್ ಪುರಾಣದ ದಂತಕಥೆ, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಚಾರ್ಲ್ಸ್ ಎಡ್ವರ್ಡ್ ಚೇಂಬರ್ಲ್ಯಾಂಡ್. ನಿಮಗೆ ಗೊತ್ತೇ, ಜಿರಳೆಗಳಂತಹ ಕೀಟಗಳಿಗೆ ಎರಡು ಮಿದುಳುಗಳು ಇವೆಯಂತೆ. ತಲೆಯಲ್ಲಿ ಒಂದು ಮಿದುಳು ಮತ್ತು ಹೊಟ್ಟೆಯಲ್ಲಿ ಇನ್ನೊಂದು. ತಲೆಯಲ್ಲಿರುವ ಮಿದುಳು ಸುತ್ತಲಿನ ದೃಷ್ಟಿ ವಾಸನೆಯನ್ನ ಗ್ರಹಿಸುತ್ತದೆ, ಆದರೆ ಹೊಟ್ಟೆಯಲ್ಲಿರುವ ಮಿದುಳು ಕಾಲುಗಳನ್ನ ನಿಯಂತ್ರಿಸುತ್ತದೆಯಂತೆ. ಸ್ವಲ್ಪ ಗಾಳಿ ಅಲುಗಿದ್ರೂ ಸಾಕು, ಕಾಲುಗಳಲ್ಲಿರುವ ರೋಮಗಳು ಎಚ್ಚರವಾಗಿ ಹೊಟ್ಟೆಯಲ್ಲಿರುವ ಮಿದುಳು ಜಿರಳೆಯನ್ನು ಇದ್ದಲ್ಲಿಂದ ಓಡಿಸಿಬಿಡುತ್ತದೆ. ಇಬ್ಬರು ಅಪ್ಪಂದಿರ ಕೂಸು ಮಹಿಳಾ ದಿನಾಚರಣೆಯನ್ನ ನಾವು ಸಂಭ್ರಮಿಸಿದೆವು ಅಷ್ಟೇ. ಅದರ ಮರುದಿನವೇ ನೇಚರ್ ಪತ್ರಿಕೆ ಒಂದು ವರದಿ ಮಾಡಿತ್ತು. ಹೆಣ್ಣಿನ ಹಂಗೆ ಇಲ್ಲದೆ ಕೇವಲ ಗಂಡು ತಳಿ ಗುಣಗಳಷ್ಟೇ ಇರುವ ಇಲಿಗಳನ್ನು ಸೃಷ್ಟಿಸಿದ್ದಾಗಿ ನೇಚರ್ ವರದಿ ಮಾಡಿತ್ತು. ಒಂದೇ ತಾಯಿಯಲ್ಲಿ ಎರಡು ಗಂಡುಗಳಿಂದಾದ ಸಂತಾನವನ್ನ ಸೃಷ್ಟಿಸಿದ ಕಥೆ ಇದು. ಇದನ್ನು ಜಪಾನಿನ ಒಸಾಕಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿ ಕಾಟ್ಸುಹಿಕು ಹಯಾಶಿ ಮತ್ತು ಸಂಗಡಿಗರು ಎರಡು ಗಂಡುಗಳ ಜೀವಕೋಶಗಳನ್ನು ಬೆಸೆದು ಭ್ರೂಣಗಳನ್ನು ಸೃಷ್ಟಿಸಿ ಬೆಳೆಸಿದ್ದೇವೆಂದು ಲಂಡನ್ನಿನಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಹೇಳಿದರಂತೆ, ಹಾಗೆಂದು ನೇಚರ್ ವರದಿ ಮಾಡಿದೆ. ಅದರಲ್ಲೇನು ವಿಶೇಷ, ಇಲಿಗಳಲ್ಲಿ ನಮ್ಮ ಹಾಗೆ ವಿವಾಹ ಪದ್ಧತಿ ಇಲ್ಲವಲ್ಲ. ಸಿಕ್ಕ ಸಿಕ್ಕ ಗಂಡಿನ ಜೊತೆಗೆಲ್ಲ ಹೆಣ್ಣಿಲಿ ಕೂಡುತ್ತದಲ್ಲ, ಆಗ ಒಂದೇ ಹೆಣ್ಣಿನಲ್ಲಿ ಮೂರ್ನಾಲ್ಕು ಗಂಡಿಲಿಗಳ ಸಂತಾನ ಸಾಧ್ಯವಿಲ್ಲವೇ ಎಂದಿರೆ ನಿಜ. ಇಂತಹ ಮಿಶ್ರ ಸಂತಾನಗಳು ಅರ್ಥಾತ್ ಬೇರೆ ಬೇರೆ ಅಪ್ಪಂದಿರ ಸಂತಾನಗಳು ಒಂದೇ ತಾಯಿಯಲ್ಲಿ ಹುಟ್ಟುವುದು ನಾಯಿ, ಇಲಿ, ಬೆಕ್ಕು, ಹಂದಿ ಮೊದಲಾದ ಪ್ರಾಣಿಗಳಲ್ಲಿ ಸಹಜ. ಆದರೆ ನಾವೀಗ ಹೇಳುತ್ತಿರುವ ಕಥೆ ಅದಲ್ಲ. ಇಲ್ಲಿ ಹೆಣ್ಣಿನ ಜೊತೆ ಕೂಡುವ ಪ್ರಶ್ನೆಯೇ ಇಲ್ಲ. ಕೇವಲ ಗಂಡು ಇಲಿಗಳ ಜೀವಕೋಶಗಳನ್ನಷ್ಟೇ ಬಳಸಿ ಮರಿಗಳನ್ನು ಹುಟ್ಟಿಸಲಾಗಿದೆ. ಸಂತಾನೋತ್ಪತ್ತಿಯಲ್ಲಿ ಗರ್ಭದಾಚೆಗೆ ಭ್ರೂಣಗಳನ್ನು ಬೆಳೆಸುವುದು ಎಂದರೆ 50 ವರ್ಷಗಳ ಹಿಂದೆ ಮಹಾಸಾಹಸ ಎನಿಸುತ್ತಿತ್ತು. ಆದರೆ ಅದೀಗ ನಿತ್ಯ ವಿದ್ಯಮಾನ. ಪ್ರಣಾಳ ಶಿಶುಗಳು ಪ್ರತಿದಿನವೂ ಸಾವಿರಾರು ಸಂಖ್ಯೆಯಲ್ಲಿ ಜನಿಸುತ್ತಿವೆ. ಆದರೆ ಪ್ರಣಾಳ ಶಿಶುಗಳನ್ನು ಸೃಷ್ಟಿಸಲೂ ಕೂಡ ತಂದೆಯ ವೀರ್ಯ ಹಾಗೂ ತಾಯಿಯ ಅಂಡ ಅಥವಾ ಮೊಟ್ಟೆಗಳ ಸಂಯೋಗ ಆಗಲೇಬೇಕು. ಇದನ್ನೂ ಮೀರಿ ಕೇವಲ ಹೆಣ್ಣೋ ಅಥವಾ ಗಂಡಿನದ್ದೇಯೋ ತದ್ರೂಪಿಯನ್ನು ಸೃಷ್ಟಿಸುವುದೂ ಸಾಧ್ಯ. ಆದರೆ ಇಲ್ಲಿ ಕೇವಲ ಆ ತಂದೆ ಇಲ್ಲವೇ ತಾಯಿಯ ಒಂದು ಜೀವಕೋಶವನ್ನು ಮಾರ್ಪಡಿಸುವುದಷ್ಟೇ ತಂತ್ರವಾಗಿತ್ತು. ಇದೀಗ ಹಯಾಶಿ ಅವರ ತಂಡ ಮಾಡಿರುವುದು ಇನ್ನೂ ಒಂದು ಅದ್ಭುತ. ಅದು ಗಂಡುಗಳ ಜೀವಕೋಶಗಳನ್ನೇ ಅಂಡವನ್ನಾಗಿಸುವ ತಂತ್ರ. ಅನಂತರ ಅವನ್ನು ಇನ್ನೊಂದು ಗಂಡಿನ ವೀರ್ಯದೊಟ್ಟಿಗೆ ಕೂಡಿಸಿ ಅವರು ಮರಿಗಳನ್ನು ಹುಟ್ಟಿಸಿದ್ದಾರಂತೆ. ಇದು ಸುಲಭವಾದ ಕೆಲಸವೇನಲ್ಲ. ಏಕೆಂದರೆ ಸಾಮಾನ್ಯವಾಗಿ ಇಲಿ, ನಾಯಿ, ಆಕಳು, ಮನುಷ್ಯರಂತಹ ಸ್ತನಿಗಳಲ್ಲಿ ಗಂಡಿನ ವೀರ್ಯ ಮತ್ತು ಹೆಣ್ಣಿನ ಅಂಡಕೋಶಗಳು ಕೂಡಿಕೊಂಡು ಭ್ರೂಣ ಆಗಬೇಕು. ಈ ಸಂಯೋಗ ಕ್ರಿಯೆಯೇ ಹೊಸ ಜೀವಿಯ ಹುಟ್ಟಿನ ಮೂಲ ಎಂಬುದು ನಂಬಿಕೆ. ಈ ಸಂದರ್ಭದಲ್ಲಿಯಷ್ಟೇ ಭ್ರೂಣದ ಜೀವಕೋಶಗಳಿಗೆ ದೇಹದ ಎಲ್ಲ ಅಂಗಗಳಲ್ಲಿಯೂ ಇರುವ ಜೀವಕೋಶಗಳಂತೆ ರೂಪುಗೊಳ್ಳುವ ಸಾಮರ್ಥ್ಯ ಇರುತ್ತದೆ. ಕ್ರಮೇಣ ಭ್ರೂಣ ಬೆಳೆದಂತೆ ಹೊಸ ಅಂಗಗಳು ರೂಪುಗೊಂಡ ಹಾಗೆ ಈ ಸಾಮರ್ಥ್ಯ ಉಡುಗಿ ಹೋಗುತ್ತದೆ. ಅನಂತರ ದೇಹದ ವಿವಿಧ ಕೋಶಗಳು ಕೇವಲ ತಮ್ಮಂತೆ ಇರುವಂತಹ ಅಂಗಗಳ ಅಂಶಗಳಾಗಿ ಬೆಳೆಯುತ್ತವೆಯೇ ಹೊರತು ಹೊಸ ಭ್ರೂಣಗಳಾಗಲಾರವು. ಇಂತಹ ಸಾಮರ್ಥ್ಯ ಕುಂದಿದ ದೇಹದ ಕೋಶಗಳಿಗೆ ಮರಳಿ ಭ್ರೂಣವಾಗುವಂತಹ ಸಾಮರ್ಥ್ಯವನ್ನು ಒದಗಿಸಬಹುದೇ ಎನ್ನುವ ಪ್ರಯತ್ನ 2 ದಶಕಗಳಿಂದ ಚುರುಕಾಗಿ ಸಾಗಿದೆ. ಇದನ್ನೇ ಸ್ಟೆಮ್ ಸೆಲ್ ತಂತ್ರ ಇಲ್ಲವೇ ಆಕರ ಕೋಶ ತಂತ್ರಜ್ಞಾನ ಎನ್ನುತ್ತೇವೆ. ದೇಹದ ಯಾವುದೇ ಕೋಶವನ್ನು ಕೆಲವು ವಿಶಿಷ್ಟ ರಾಸಾಯನಿಕ ತಂತ್ರಗಳನ್ನು ಬಳಸಿ ಹಲವು ಹೊಸ ಬಗೆಯ ಕೋಶಗಳಿಗೆ ಹುಟ್ಟು ನೀಡುವಂತಹ ಮೂಲ ಕೋಶವನ್ನಾಗಿಸಬಹುದು ಎನ್ನುವುದೇ ಆಕರ ಕೋಶದ ಅಥವಾ ಸ್ಟೆಮ್ ಸೆಲ್ ತಂತ್ರ. ಹೀಗೆ ಯಾವುದೇ ಕೋಶವನ್ನು ಕೂಡ ಬೇರೆ ಅಂಗಗಳ ಕೋಶಗಳಿಗೆ ಜನ್ಮ ನೀಡುವಂತೆ ಮಾಡಬಹುದಿತ್ತು. ಉದಾಹರಣೆಗೆ ನರಕೋಶಗಳನ್ನು ಹೀಗೆ ತಿದ್ದಿ ಮಿದುಳಿನಲ್ಲಿ ಸವೆದು ಹೋದ ಬೇರೆ ಬೇರೆ ಬಗೆಯ ನರಕೋಶಗಳನ್ನು ತಯಾರಿಸುವುದು, ಪ್ಲಾಸ್ಟಿಕ್ಕು ಅಥವಾ ನಾರುಗಳ ಹಂದರವನ್ನು ರೂಪಿಸಿ ಅದರಲ್ಲಿ ಇಂತಹ ತಿದ್ದಿದ ಕೋಶವನ್ನಿಟ್ಟು ಹೊಸ ಹೃದಯವನ್ನು ಮೂತ್ರಪಿಂಡವನ್ನು ಹುಟ್ಟುಹಾಕುವುದು ಉದ್ದೇಶವಾಗಿತ್ತು. ಕೆಲವು ವರ್ಷಗಳ ಹಿಂದೆ ಇದೇ ತಂತ್ರವನ್ನು ಬಳಸಿ ಗಂಡಿನ ವೀರ್ಯಕೋಶವನ್ನು ಕೂಡ ಆಕರ ಕೋಶವನ್ನಾಗಿಸಿದ್ದರು. ಅದನ್ನು ಹೆಣ್ಣಿನ ಅಂಡಕೋಶದೊಟ್ಟಿಗೆ ಕೂಡಿಸಿ ಆಕರ ಕೋಶವನ್ನು ಒದಗಿಸಿದ ಗಂಡಿನ ತದ್ರೂಪಿಯನ್ನ ಸೃಷ್ಟಿಸಿದ್ದರು. ಹಾಗೆಯೇ ವೀರ್ಯವನ್ನು ಅಂಡದಂತೆಯೂ ರೂಪಿಸಲಾಗಿತ್ತು. ಇದೀಗ ಈ ಎಲ್ಲ ತಂತ್ರಗಳನ್ನು ಕೂಡಿಸಿ ಎರಡು ಗಂಡಿಲಿಗಳ ಕೋಶಗಳನ್ನಷ್ಟೇ ಬಳಸಿಕೊಂಡು ಹೊಸ ಇಲಿಗಳನ್ನು ಸೃಷ್ಟಿಸಲಾಗಿದೆ. ಇವುಗಳಿಗೆ ತಾಯಿ ಇದ್ದರೂ ಅದು ಕೇವಲ ಬಾಡಿಗೆ ತಾಯಿ ಅಷ್ಟೇ. ಅದು ಹೇಗೆ ಎಂದಿರಾ? ಮೊದಲಿಗೆ ಹಯಾಶಿ ತಂಡ ಗಂಡಿನ ದೇಹದಿಂದ ಹೊರತೆಗೆದ ಜೀವಕೋಶಗಳನ್ನ ಆಕಾರ ಕೋಶಗಳನ್ನಾಗಿ ರೂಪಿಸಿತು. ಇವನ್ನು ಕೃಷಿ ಮಾಡಿತು. ಹಾಗೆ ಕೃಷಿ ಮಾಡುವಾಗ ಈ ಕೋಶಗಳಲ್ಲಿರುವ ವಿವಿಧ ಜೋಡಿಯ ವರ್ಣತಂತುಗಳು ಅಡ್ಡಾದಿಡ್ಡಿ ಜೋಡಣೆಯಾಗುವಂತೆ ಕೃತಕವಾಗಿ ಪ್ರೇರೇಪಿಸಿತು. ಸಾಮಾನ್ಯವಾಗಿ ಗಂಡಿನಲ್ಲಿ ಒಂದು ಜೋಡಿ ಭಿನ್ನವಾಗಿರುವ ವರ್ಣತಂತುಗಳಿರುತ್ತವೆ, ಹೆಣ್ಣಿನಲ್ಲಿ ಈ ಜೋಡಿ ಒಂದೇ ತೆರನಾಗಿರುತ್ತದೆ. ಈ ಜೋಡಿಗಳನ್ನ ಲಿಂಗವರ್ಣತಂತುಗಳು ಅಥವಾ ಸೆಕ್ಸ್ ಕ್ರೋಮೋಸೋಮ್ ಎನ್ನುತ್ತೇವೆ. ಒಂದೇ ತೆರನಾಗಿರುವ ಹೆಣ್ಣಿನ ವರ್ಣತಂತುಗಳನ್ನು ಎಕ್ಸ್ ಎಕ್ಸ್ ಎಂದು, ಗಂಡಿನಲ್ಲಿರುವವನ್ನು ಎಕ್ಸ್ ಮತ್ತು ವೈ ಎಂದು ಹೇಳುತ್ತೇವೆ. ವೈ ವರ್ಣತಂತು ಇದ್ದರಷ್ಟೇ ಆ ಭ್ರೂಣ ಗಂಡಿನ ಲಕ್ಷಣಗಳನ್ನ ಬೆಳೆಸಿಕೊಳ್ಳಬಹುದು. ಗಂಡಿಲಿಗಳ ಎಲ್ಲ ಜೀವಕೋಶಗಳಲ್ಲಿಯೂ ಎಕ್ಸ್ ವೈ ಇದ್ದೇ ಇರುತ್ತವೆ. ಅವು ಹೆಣ್ಣಾಗಬೇಕಾದರೆ ವೈ ಅನ್ನು ಕಳೆದು ಎಕ್ಸ್ ಎಕ್ಸ್ ಅಷ್ಟೇ ಉಳಿಯುವಂತೆ ಮಾಡಬೇಕು. ಜೀವಕೋಶಗಳು ಎರಡಾಗುವಾಗ ಕೆಲವು ರಾಸಾಯನಿಕಗಳನ್ನು ಕೊಟ್ಟು ಈ ವರ್ಣತಂತುಗಳ ವಿತರಣೆಯಲ್ಲಿ ಏರುಪೇರಾಗುವಂತೆ ಮಾಡಬಹುದು ಎಂದು ಇತ್ತೀಚೆಗಷ್ಟೇ ಹಯಾಶಿ ನಿರೂಪಿಸಿದ್ದರು. ಈ ಕೆಲಸವನ್ನೇ ಮುಂದುವರೆಸಿ ಕೃಷಿ ಮಾಡಿದ ಆಕರ ಕೋಶಗಳಲ್ಲಿ ಕೇವಲ ಎಕ್ಸ್ ಎಕ್ಸ್ ಅಷ್ಟೇ ಇರುವಂತಹ ಕೋಶಗಳನ್ನು ಹೆಕ್ಕಿದ್ದಾರೆ. ಆದರೆ ಇವೆರಡೂ ಗಂಡಿನಲ್ಲಿರುವುದೇ ಎಕ್ಸ್ ವರ್ಣತಂತುಗಳು, ಹೆಣ್ಣಿನ ಒಂದಂಶವೂ ಕೂಡ ಇದರಲ್ಲಿ ಇರಲಿಲ್ಲ. ಇಂತಹ ಕೋಶಗಳನ್ನು ಇನ್ನೊಂದು ತಂತ್ರದ ಮೂಲಕ ಅಂಡವಾಗುವಂತೆ, ಅರ್ಥಾತ್ ಹೆಣ್ಣಿನ ಅಂಡದ ಗುಣಗಳಿರುವಂತೆ ಮಾಡಿದ್ದಾರೆ. ಗಂಡಿನ ಜೀವಕೋಶಗಳಲ್ಲಿ ಇರುವ 7-8 ಜೀನ್ಗಳನ್ನು ಕಿತ್ತು ಹಾಕಿದರೆ ಹೀಗೆ ಮಾಡಬಹುದು ಎಂದು 3 ವರ್ಷಗಳ ಹಿಂದೆ ಅಮೆರಿಕೆಯ ವಿಜ್ಞಾನಿಗಳು ತೋರಿಸಿದ್ದರು. ಈ ತಂತ್ರವನ್ನು ಬಳಸಿ ವೀರ್ಯವನ್ನು ಅಂಡವನ್ನಾಗಿಸಬಹುದು. ಇದಾದ ನಂತರ ಗಂಡಿನಿಂದ ಹುಟ್ಟಿದ ಈ ಮೊಟ್ಟೆಗಳಿಗೆ ಇನ್ನೊಂದು ಗಂಡಿನ ವೀರ್ಯವನ್ನು ಸೇರಿಸಿದ್ದಾರೆ. ಹೀಗೆ ಕೃತಕ ಅಂಡದ ಜೊತೆಗೆ ಸಹಜ ವೀರ್ಯವನ್ನು ಸೇರಿಸಿ ಭ್ರೂಣವನ್ನು ಇವರು ತಯಾರಿಸಿದರಂತೆ. ಅವನ್ನು ಬಾಡಿಗೆ ತಾಯಿಯ ಗರ್ಭದಲ್ಲಿ ಇಟ್ಟು ಪ್ರಣಾಳ ಶಿಶುಗಳನ್ನು ಬೆಳೆಸಿದಂತೆ ಬೆಳೆಸಿದ್ದಾರೆ. ಎರಡು ಗಂಡುಗಳ ತಳಿಗುಣಗಳಷ್ಟೇ ಇರುವ, ತಾಯಿಯ ಒಂದಂಶವೂ ಕೂಡ ಇರದಂತಹ ಇಲಿಮರಿಗಳನ್ನು ಹೀಗೆ ಇವರು ಸೃಷ್ಟಿಸಿದ್ದಾರೆ. ಎರಡು ಅಪ್ಪಂದಿರ ಸಂತಾನ ಇದು. ಓಹೋ ಎಂದಿರಾ ತಾಳಿ. ಹಯಾಶಿ ತಂಡ ಹೀಗೆ ಗಂಡಿನಿಂದ 600 ಹೆಚ್ಚು ಅಂಡಗಳನ್ನು ಸೃಷ್ಟಿಸಿತ್ತು. ಅವನ್ನು ವೀರ್ಯದೊಟ್ಟಿಗೆ ಸೇರಿಸಿ ಭ್ರೂಣವನ್ನಾಗಿಸಿತ್ತು. ಆದರೆ ಅಷ್ಟೆಲ್ಲಾ ಕಷ್ಟಪಟ್ಟ ಮೇಲೆ ಹುಟ್ಟಿದ್ದು ಕೇವಲ 7 ಮರಿಗಳು. ಅಂದರೆ ಇದಿನ್ನೂ ಪಕ್ವವಾಗದ ತಂತ್ರ ಎಂದಷ್ಟೇ ಹೇಳಬೇಕು. ಏನೇ ಇರಲಿ, ಅಂಡವೋ ವೀರ್ಯವೋ ಗಂಡಿನಿಂದಲೇ ಬಂದಿದ್ದರೂ ಭ್ರೂಣ ಬೆಳೆಯಲು ಮಾತ್ರ ಬಾಡಿಗೆ ತಾಯಿಯ ಗರ್ಭ ಬೇಕೇ ಬೇಕಾಗಿತ್ತು ಅನ್ನುವುದು ವಿಶೇಷ. ನಿಮಗೆ ಗೊತ್ತೇ, ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳಿವೆ ಎನ್ನುವುದು ನಿಜ. ಆದರೆ ಈ ಬಣ್ಣಗಳ ಪ್ರತಿಯೊಂದು ಛಾಯೆಯನ್ನು ಕೂಡಿಸಿದರೆ ಒಟ್ಟು 18,00,000,000,000,000,000,000 ಬಣ್ಣಗಳು ಅಥವಾ ರಂಗುಗಳು ಆಗುತ್ತವಂತೆ.
1: ದಂತಕತೆ ಅಲ್ಲೂ ಇರುವೆ ಇಲ್ಲೂ ಇರುವೆ ಎಲ್ಲಾ ಕಡೆ ನಾ ತುಂಬಿರುವೆ. ಇದು ಬದುಕುವ ದಾರಿ ಚಿತ್ರದ ಒಂದು ಹಾಡು. ಅದರಲ್ಲಿ ನಾಯಕಿ ನಾಯಕನನ್ನ ಕುರಿತು ಹಾಡುವ ಪದ. ಆದರೆ ನಿತ್ಯ ಜೀವನದಲ್ಲಿ ನಾವು ಪ್ಲಾಸ್ಟಿಕ್ನ ಕುರಿತು ಈ ಹಾಡನ್ನ ಹಾಡಲೇಬೇಕಾಗಿದೆ. ಹಾಗೆ ಈ ಪ್ಲಾಸ್ಟಿಕ್ ಎನ್ನುವ ವಸ್ತು ನಮ್ಮನ್ನ ಸುತ್ತುವರೆದಿದೆ. ನೀರಿನಲ್ಲಿ, ನೆಲದಲ್ಲಿ, ಮನೆಯೊಳಗೆ, ಜೇಬಿನಲ್ಲಿ, ಬ್ಯಾಗಿನಲ್ಲಿ, ಕೊನೆಗೆ ಕನ್ನಡಕದ ಫ್ರೇಮಿನಲ್ಲೂ ಪ್ಲಾಸ್ಟಿಕ್ ಎನ್ನುವ ವಸ್ತು ಇದೆ. ಬೆಳಗ್ಗೆ ಎದ್ದು ಹಲ್ಲು ಉಜ್ಜಲು ಹೊರಟ್ರೆ ಆ ಬ್ರಷ್ ಪ್ಲಾಸ್ಟಿಕ್ನದ್ದು. ನೀರು ಮೊಗೆಯುವ ಚೆಂಬು ಕೂಡ ಪ್ಲಾಸ್ಟಿಕ್ನದ್ದೇ. ನಗರದಲ್ಲಿ ಆದ್ರೆ ನೀರು ಹರಿದು ಬರುವ ನಲ್ಲಿ ಕೂಡ ಪ್ಲಾಸ್ಟಿಕ್ನದ್ದು. ಬೆಳಗ್ಗಿನ ಜಾವ ಕುಡಿಯುವ ಕಾಫಿ ಪುಡಿ ಮನೆಗೆ ಬಂದಿದ್ರೂ ಪ್ಲಾಸ್ಟಿಕ್ನ ಚೀಲದಲ್ಲಿ. ಬಿಸಿ ಕಾಫಿ ಕುಡಿಯಲು ಬಳಸುವಂತಹ ಆ ಕಪ್ಪನ್ನು ಇಡುವುದು ಕೂಡ ಪ್ಲಾಸ್ಟಿಕ್ನ ಆಸರೆಯ ಮೇಲೆ. ಕಾಫಿ ಕುಡಿಯುತ್ತಾ ಪೇಪರ್ ಓದುವ ಅಪ್ಪ ಕುಳಿತುಕೊಳ್ಳುವ ಕುರ್ಚಿ ಕೂಡ ಪ್ಲಾಸ್ಟಿಕ್ನದ್ದೇ. ಅಡುಗೆಗೆ ಹೊರಟಾಗ ಗ್ಯಾಸ್ ಸರಬರಾಜನ್ನ ನಿಯಂತ್ರಿಸಲು ಉಪಯೋಗಿಸುವಂತಹ ಕರಿ ನಾಬ್ ಪ್ಲಾಸ್ಟಿಕ್ನದ್ದೇ. ಹೀಗೆ ಬೆಳಗ್ಗೆ ಆರಂಭವಾದಾಗಿನಿಂದ ಹಿಡಿದು ಸಂಜೆ ಮಲಗುವವರೆಗೂ ಪ್ಲಾಸ್ಟಿಕ್ನ ಸಂಘ ತಪ್ಪಿದ್ದಲ್ಲ. ಅದು ಬಗೆ ಬಗೆಯ ಪ್ಲಾಸ್ಟಿಕ್, ಸಾವಿರಾರು ಅವತಾರ, ಹಾಳೆಯಂತೆ ತೆಳು.

0: ಸ್ವಚ್ಛವಾಗಿ ಕಬ್ಬಿಣದಂತೆ ಗಟ್ಟಿಯಾಗಿ ಗಾಜಿನಂತೆ ಪಾರದರ್ಶಕವಾಗಿ ರಬ್ಬರಿನಂತೆ ಮೃದುವಾಗಿ ನಾರಿನಂತೆ ಎಳೆ ಎಳೆಯಾಗಿ ವಿಭಿನ್ನ ರೂಪದಲ್ಲಿ ಅವತರಿಸಿರುವ ವಸ್ತು ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ನಮಗೆ ಪರಿಚಯವಾಗಿದ್ದು ಯಾವಾಗ ಗೊತ್ತೇ? ಕೇವಲ 150 ವರ್ಷಗಳ ಹಿಂದೆ. ಇದಕ್ಕೆ ಹೋಲಿಸಿದ್ರೆ ತಾಮ್ರ ಹಾಗೂ ಕಬ್ಬಿಣವನ್ನ ನಾವು ಸಾವಿರಾರು ವರ್ಷಗಳಿಂದಲೂ ಬಳಸ್ತಾನೆ ಬಂದಿದ್ದೇವೆ. ಗಾಜು ಕೂಡ ಹಳೆಯದ್ದು. ಆದ್ರೆ ಇತ್ತೀಚೆಗಷ್ಟೇ ಬಂದಂತಹ ಈ ಪ್ಲಾಸ್ಟಿಕ್ ಅದು ಹೇಗೆ ಯಾವ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಎಣೆ ಇಲ್ಲದಂತೆ ಆವರಿಸಿಕೊಂಡಿದೆ ಎನ್ನುವುದು ಸ್ವಾರಸ್ಯಕರವಾದ ಕತೆ. ಹೇಳಿದಷ್ಟು ಉದ್ದವಾಗಿ ಸಾಗುವ ಕತೆ, ಪುರಾಣವೇ ಎನ್ನಬಹುದು. ಈ ಪ್ಲಾಸ್ಟಿಕ್ನ ಪುರಾಣವನ್ನ ಜಾಣ ಸುದ್ದಿ ಇದೀಗ ಆರಂಭಿಸಿದೆ. ಪ್ರತಿ ವಾರ ಪ್ಲಾಸ್ಟಿಕ್ನ ಒಂದೊಂದು ಅವತಾರವನ್ನ ನಿಮಗೆ ಪರಿಚಯಿಸಲಿದೆ. ಪ್ಲಾಸ್ಟಿಕ್ ಎಂದು ನಾವು ಹೇಳೋದು ಅಪ್ಪಟ ಕೃತಕ ವಸ್ತು. ಈ ಪ್ರಪಂಚದಲ್ಲಿ ಮನುಷ್ಯನೇ ಮಾಡಿದ್ದು ಎಂದೇನಾದ್ರೂ ಇದ್ರೆ ಅದು ಗಾಜು ಮತ್ತು ಪ್ಲಾಸ್ಟಿಕ್. ಉಳಿದೆಲ್ಲ ಕಲ್ಲು, ಮಣ್ಣು, ಮರಳು, ಚಿನ್ನ, ಬೆಳ್ಳಿ, ತಾಮ್ರ ಮೊದಲಾದ ಲೋಹಗಳು, ಮರ, ಕಾಗದ ಇವೆಲ್ಲವೂ ನಿಸರ್ಗದಲ್ಲಿಯೇ ದೊರೆಯುವಂತಹ ವಸ್ತುಗಳು. ಗಾಜು ಮತ್ತು ಪ್ಲಾಸ್ಟಿಕ್ ಮಾತ್ರ ನಾವು ಅಂದ್ರೆ ಮನುಷ್ಯರಾದ ನಾವು ನಿರ್ಮಿಸಿದ ಕೃತಕವಾದ ವಸ್ತುಗಳು. ಪ್ಲಾಸ್ಟಿಕ್ ಎನ್ನುವ ಹೆಸರು ಬಂದಿದ್ದು ವಿಚಿತ್ರವೇ. ಇಂಗ್ಲಿಷ್ನಲ್ಲಿ ಪ್ಲಾಸ್ಟಿಕ್ ಎಂದ್ರೆ ಮೃದುವಾದ ಬೆಕಿದ್ದ ರೀತಿಯಲ್ಲಿ ರೂಪುಗೊಡಬಹುದಾದ ವಸ್ತು ಎಂದರ್ಥ. ಈ ನಿಟ್ಟಿನಲ್ಲಿ ನಾವು ಚಪಾತಿಗೆ ಬಳಸುವಂತಹ ಹಿಟ್ಟು ಕೂಡ ಪ್ಲಾಸ್ಟಿಕ್. ಇದು ವಸ್ತುವಿನ ಒಂದು ಗುಣ. ಗುಣವನ್ನೇ ಹೆಸರನ್ನಾಗಿ ಪಡೆದದ್ದು ಪ್ಲಾಸ್ಟಿಕ್ನ ವಿಶೇಷ. ವಾಸ್ತವವಾಗಿ ಪ್ಲಾಸ್ಟಿಕ್ ಪಾಲಿಮಾರ್ ಎನ್ನುವ ಒಂದು ಬಗೆಯ ರಾಸಾಯನಿಕ. ಎಲ್ಲಾ ಪಾಲಿಮಾರ್ಗಳು ಪ್ಲಾಸ್ಟಿಕ್ ಅಲ್ಲವೆನ್ನಿ, ಆದ್ರೆ ಬಹುತೇಕ ಪ್ಲಾಸ್ಟಿಕ್ಗಳು ಪಾಲಿಮಾರ್ಗಳು. ಮೊತ್ತ ಮೊದಲನೆಯ ಪ್ಲಾಸ್ಟಿಕ್ ರೂಪುಗೊಂಡಿದ್ದು ಯಾವಾಗ ಎನ್ನುವ ಕುತೂಹಲ ನಿಮಗಿರಬೇಕಲ್ವೇ? ಮೊತ್ತ ಮೊದಲ ಪ್ಲಾಸ್ಟಿಕ್ ಅನ್ನ 19ನೇ ಶತಮಾನದ ಕೊನೆಯಲ್ಲಿ ರೂಪಿಸಲಾಯಿತು ಎಂದು ಚರಿತ್ರೆ ಹೇಳ್ತದೆ. ಅದೊಂದು ದಂತಕತೆ. ಅಲ್ಲಲ್ಲ, ದಂತದ ಜೊತೆಗೆ ತಳುಕಿಕೊಂಡ ಕತೆ. ನಿಮಗೆಲ್ಲ ಆನೆಯದಂತ ಗೊತ್ತಲ್ವಾ? ಇಂದು ದಂತ ಎನ್ನುವ ವಸ್ತು ಸಿಗುವುದೇ ಇಲ್ಲ. ಅದರ ಮಾರಾಟ ಬಳಕೆ ಕೂಡ ನಮ್ಮಲ್ಲಿ ನಿಷೇಧಿಸಲಾಗಿದೆ. ಹಾಗೇನಾದ್ರೂ ದಂತದ ವಸ್ತು ಎಂದು ನೀವು ಏನನ್ನಾದ್ರೂ ಕೊಂಡಿರೆಂದ್ರೆ ಅದು ಅಪ್ಪಟ ಪ್ಲಾಸ್ಟಿಕ್ ಆಗಿರ್ತದೆ. ದಂತದ ಬಳಕೆಗೂ ಪ್ಲಾಸ್ಟಿಕ್ನ ಶೋಧಕ್ಕೂ ಸಂಬಂಧವಿದೆ. ಅದಕ್ಕೆ ನಾನೀಗ ನಿಮ್ಮ ಜೊತೆ ಹೇಳ್ತೇನೆ ಒಂದು ದಂತಕತೆ. 1800 ಆಸುಪಾಸಿನಲ್ಲಿ ಶ್ರೀಲಂಕಾದಲ್ಲಿ ನಡೆದ ಘಟನೆ ಇದು. ಆನೆಗಳ ದಂತಕ್ಕೆ ಬಹಳ ಬೇಡಿಕೆ ಇತ್ತು. ಆಫ್ರಿಕಾದ ಆಚೆಗೆ ಆನೆಗಳು ಇದ್ದದ್ದು ಭಾರತ, ಶ್ರೀಲಂಕಾ, ಇಂಡೋನೇಷ್ಯಾ, ಮಯನ್ಮಾರ್ಗಳಲ್ಲಿ. ಶ್ರೀಲಂಕಾದ ಅಂದಿನ ಸರ್ಕಾರ ಆನೆಗಳ ದಂತವನ್ನ ರಫ್ತು ಮಾಡ್ತಾ ಇತ್ತು. ಇದಕ್ಕಿದ್ದ ಹಾಗೆ ಬೇಡಿಕೆ ಹೆಚ್ಚಿದಾಗ ಸ್ಥಳೀಯರಿಗೆ ಆನೆ ತಲೆಗಳನ್ನ ತರಲು ಹಣ ನೀಡುವುದಾಗಿ ಹೇಳಿತ್ತಂತೆ. 3 ವರ್ಷದಲ್ಲಿ ಆ ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ 3,000 ಆನೆಗಳನ್ನ ಕೊಂದು ದಂತಗಳನ್ನ ರಫ್ತು ಮಾಡಲಾಯಿತಂತೆ. ಪ್ರತಿ ವರ್ಷ 1 ಮಿಲಿಯನ್ ಟನ್ಗಳಷ್ಟು ದಂತ ಬಳಕೆಯಾಗ್ತಾ ಇತ್ತು. 1 ಟನ್ ದಂತಕ್ಕೆ ಏನಿಲ್ಲ ಎಂದ್ರೂ 10-20 ಆನೆಗಳ ಬಲಿ ಬೇಕಿತ್ತು. ಇನ್ನು ಮಿಲಿಯನ್ ಟನ್ ಎಂದರೆ ನೀವೇ ಲೆಕ್ಕ ಹಾಕಿಕೊಳ್ಳಿ. ದಂತ ದುಬಾರಿಯಾಗಿದ್ದಕ್ಕೆ ಅದರ ಮಾಸದ ಅಚ್ಚ ಬಿಳಿ ಬಣ್ಣ, ಮರದಂತೆಯೇ ಸುಲಭವಾಗಿ ಕೆತ್ತಬಲ್ಲ ಗುಣ ಹಾಗೂ ನೀರು ಬಿದ್ದರೂ ಕೊಳೆಯದ ಗುಣಗಳು ಮುಖ್ಯ ಆಗಿದ್ದವು. ದಂತವನ್ನ ಶರಟಿನ ಗುಂಡಿ, ಕಿವಿಯ ಓಲೆ, ಮೂಗುತಿಗಳಷ್ಟೇ ಅಲ್ಲದೆ ಹಾರವಾಗಿ ವಿವಿಧ ಪೀಠೋಪಕರಣಗಳ ತಯಾರಿಕೆಯಲ್ಲೂ ಬಳಸಲಾಗ್ತಾ ಇತ್ತು. ನೀವು ಮೈಸೂರಿನ ಅರಮನೆಗೆ ಹೋಗಿರಬಹುದು. ಅಲ್ಲಿ ಕಪ್ಪಗಿನ ದಪ್ಪ ಮರದ ಬಾಗಿಲುಗಳಿಗೆ ಸುಂದರವಾದ ಕೆತ್ತನೆಗಳನ್ನ ಮಾಡಿ ದಂತವನ್ನು ಹುದುಗಿಸಿರುವುದನ್ನ ನೀವು ಕಂಡಿರಲೇಬೇಕಲ್ವೇ? ಇನ್ನು 19ನೇ ಶತಮಾನದ ಆರಂಭದಲ್ಲಿ ಅಮೆರಿಕದಲ್ಲಿ ದಂತಕ್ಕೆ ಬೇಡಿಕೆ ಹೆಚ್ಚಿತ್ತು. ಬೇರೆ ಯಾವುದಕ್ಕೂ ಅಲ್ಲ, ಆಟದ ಚೆಂಡುಗಳನ್ನ ಮಾಡುವುದಕ್ಕೆ. ಬಿಲಿಯರ್ಡ್ಸ್ ಎನ್ನುವುದು ಚೆಂಡುಗಳಿಂದಲೇ ಬೇರೆ ಚೆಂಡುಗಳನ್ನ ಹೊಡೆದು ಅಂಕ ಗಳಿಸುವ ಒಂದು ಆಟ. ನಮ್ಮ ಗೋಲಿ ಆಟದ ಹಾಗೆಯೇ. ಆದ್ರೆ ಮರದ ಮೇಜಿನ ಮೇಲೆ ದಂತದ ಚೆಂಡುಗಳು ಉರುಳಾಡ್ತಾ ಇದ್ದವು. ಅವುಗಳ ಭಾರ ಹಾಗೆ ನಯದಿಂದಾಗಿ ದಂತವನ್ನಷ್ಟೇ ಬಿಲಿಯರ್ಸ್ ಚೆಂಡುಗಳನ್ನ ತಯಾರಿಸಲು ಉಪಯೋಗಿಸ್ತಾ ಇದ್ರು. ನಮ್ಮ ಅಮೆರಿಕದಲ್ಲಿ ಆನೆಗಳಿಲ್ಲವಷ್ಟೇ, ಹಾಗೆಯೇ ಆನೆಗಳಿರುವ ಪ್ರದೇಶಗಳು ಬಲು ದೂರವಿದೆ. ಹೀಗಾಗಿ ಅಮೆರಿಕದ ಆಟಗಾರರಿಗೆ ದಂತದ ಬಿಲಿಯರ್ಡ್ಸ್ ಚೆಂಡು ಬಹಳ ದುಬಾರಿಯಾಗಿದ್ದವು. ಅದು ಶ್ರೀಮಂತರ ಆಟವಾಗಿಯೇ ಬಿಟ್ಟಿತ್ತು. ಅಮೆರಿಕದಲ್ಲಿ ಆಟದ ವಸ್ತುಗಳನ್ನು ತಯಾರಿಸ್ತಾ ಇದ್ದ ನ್ಯೂಯಾರ್ಕಿನ ಒಬ್ಬ ವ್ಯಾಪಾರಿಗೆ ಪಾಪ ಇದು ಕಷ್ಟವೆನಿಸಿ ದಂತದ ಚೆಂಡುಗಳಷ್ಟೇ ಚಂದದ ಬಿಲಿಯರ್ಡ್ಸ್ ಚೆಂಡುಗಳನ್ನ ತಯಾರಿಸಿಕೊಡುವವರಿಗೆ $10,000 ಬಹುಮಾನವನ್ನ ಕೊಡುವುದಾಗಿ ಘೋಷಿಸಿ 1863 ಇಸವಿಯಲ್ಲಿ ಜಾಹೀರಾತನ್ನೇ ಪ್ರಕಟಿಸಿಬಿಟ್ಟ. ಅಲ್ಲಿ ಜಾನ್ ವೆಸ್ಲಿ ಹಯಾಟ್ ಎನ್ನುವ ನಿರುದ್ಯೋಗಿ ಯುವಕನ ಕಣ್ಣಿಗೆ ಇದು ಬಿತ್ತು. ಹೇಗಾದ್ರೂ ಮಾಡಿ ಅದನ್ನ ಸಂಪಾದಿಸುವೆನೆಂದು ಪ್ರಯೋಗಕ್ಕೆ ಇಳಿದೇ ಬಿಟ್ಟ. ದಂತದಂತೆ ಬೆಳ್ಳಗಿದ್ದ ಹತ್ತಿಯನ್ನೇ ಮುದ್ದೆ ಮಾಡಿ ಗಟ್ಟಿಯಾಗಿಸಬಹುದೇ ಎನ್ನುವುದು ಅವನ ಉಪಾಯ. ಹತ್ತಿಯ ನಾರುಗಳನ್ನ ನೈಟ್ರಿಕ್ ಆಮ್ಲದ ಜೊತೆಗೆ ಬೆರೆಸಿ ವಿವಿಧ ಪ್ರಯೋಗಗಳನ್ನ ಮಾಡಿದ. 6 ವರ್ಷಗಳ ಸತತ ಪ್ರಯತ್ನದ ನಂತರ 1869 ಇಸವಿಯಲ್ಲಿ ಚರ್ಮದ ಹದವಿದ್ದ ಬೆಳ್ಳಗಿನ ವಸ್ತುವೊಂದು ಸಿದ್ಧವಾಗಿ ಬಿಟ್ಟಿತ್ತು. ಇದುವೇ ಸೆಲ್ಯುಲಾಯ್ಡ್. ಮೃದುವಾಗಿದ್ದ ಇದನ್ನ ಒತ್ತಿ ಗಟ್ಟಿಯಾಗಿಸಿ ಬೇಕೆಂದ ಆಕಾರಕ್ಕೆ ಕೆತ್ತಬಹುದಿತ್ತು. ಮೃದುವಾಗಿದ್ದಾಗಲೇ ಅಚ್ಚಿನಲ್ಲಿಟ್ಟು ಸುಲಭವಾಗಿ ಆಕಾರ ತಿದ್ದಬಹುದಾಗಿತ್ತು. ಅತಿ ತೆಳ್ಳಗೆ ನಾರಿನ ಬಟ್ಟೆಯಂತೆ ಒತ್ತಿ ಹಾಳೆ ತಯಾರಿಸಬಹುದಿತ್ತು. ಇದುವೇ ಮೊತ್ತ ಮೊದಲ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಎಂದ್ರೆ ಗಟ್ಟಿಯೂ ಅಲ್ಲದ, ಮೃದುವೂ ಅಲ್ಲದ, ಎಲ್ಲಾ ಬಗೆಯಲ್ಲಿಯೂ ಆಕಾರ ಕೊಡಬಹುದಾದಂತಹ ವಸ್ತು ಎಂದರ್ಥ. ಹೀಗೆ ಆರಂಭವಾಯಿತು ಪ್ಲಾಸ್ಟಿಕ್ನ ಕತೆ. ಸೆಲ್ಯುಲಾಯ್ಡ್ ನಿಂದ ಬಿಲಿಯರ್ಡ್ಸ್ ಚೆಂಡುಗಳನ್ನ ಮಾಡಬಹುದಾಗಿತ್ತಾದ್ರೂ ಪಾಪ ಆ ಹಯಾಟನಿಗೆ ಆ $10,000 ಸಿಗಲೇ ಇಲ್ಲ. ಕಾರಣ ಇಷ್ಟೇ, ಸೆಲ್ಯುಲಾಯ್ಡ್ ದಂತದಂತೆಯೇ ಗಟ್ಟಿಯಾಗಿ ಬೆಳ್ಳಗೆ ಇದ್ರು ಅದರಿಂದ ಮಾಡಿದಂತಹ ಚೆಂಡುಗಳು ನಯವಾಗಿರಲಿಲ್ಲ, ದಂತದಷ್ಟೇ ಸರಾಗವಾಗಿ ಪುಟಿಯುತ್ತಿರಲಿಲ್ಲ. ಹೀಗಾಗಿ ಹಯಾಟನಿಗೆ ಈ $10,000 ಬಹುಮಾನ ಸಿಗಲೇ ಇಲ್ಲ. ಪ್ಲಾಸ್ಟಿಕ್ನ ಚರಿತ್ರೆಯೇ ಹೀಗೆ ಅನೂಹ್ಯವಾದ ಅನಿರೀಕ್ಷಿತವಾದ ಫಲಿತಾಂಶಗಳ ಇತಿಹಾಸ.
1: ವಾರದ ವಿಜ್ಞಾನಿ ಚಾರ್ಲ್ಸ್ ಎಡ್ವರ್ಡೋ ಚೇಂಬರ್ಲ್ಯಾಂಡ್, ಫ್ರೆಂಚ್ ಸೂಕ್ಷ್ಮ ಜೀವಿ ವಿಜ್ಞಾನಿ, ಸುಪ್ರಸಿದ್ಧ ವಿಜ್ಞಾನಿ ಲೂಯಿ ಪ್ಯಾಶ್ಚರ್ನ ಸಹಾಯಕ. ಆಸ್ಪತ್ರೆಗಳಲ್ಲಿ ಬಳಸುವ ಸಾಧನ ಸಲಕರಣೆ ದಿರಿಸುಗಳನ್ನು ನಿಷ್ಕ್ರಿಮಿಗೊಳಿಸುವ ಅಥವಾ ಸ್ಟೆರಿಲೈಸ್ ಮಾಡುವಂತಹ ಆಟೋಕ್ಲೇವ್ ತಂತ್ರವನ್ನು ರೂಪಿಸಿದ ವಿಜ್ಞಾನಿ. ಈತ ಫ್ರಾನ್ಸಿನಲ್ಲಿ March 12, 1851 ಜನಿಸಿದ. ವಿದ್ಯಾಭ್ಯಾಸದ ಬಳಿಕ ಲೂಯಿ ಪ್ಯಾಸ್ಟರ್ ಸ್ಥಾಪಿಸಿದ್ದ ಪ್ಯಾಸ್ಟರ್ ಪ್ರಯೋಗಾಲಯದಲ್ಲಿ ಆತನ ಸಹಾಯಕನಾಗಿ ಸೇವೆ ಸಲ್ಲಿಸಿದ. ಈ ಸಂದರ್ಭದಲ್ಲಿಯೇ ಈತ ಇಂದಿಗೂ ನಾವು ಬಳಸುತ್ತಿರುವ 2 ಪ್ರಮುಖ ಶೋಧಗಳನ್ನು ಮಾಡಿದ. ಮೊದಲನೆಯದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ವಿಧಾನ. ಅದಾಗ ತಾನೇ ಸೂಕ್ಷ್ಮ ಜೀವಿಗಳು ಸೋಂಕು ರೋಗಗಳಿಗೆ ಕಾರಣವೆಂದು ಪ್ಯಾಸ್ಚರ್ ಪತ್ತೆ ಮಾಡಿದ್ದ. ಅಷ್ಟೇ ಅಲ್ಲದೆ ಹಾಲು ಹಾಗೂ ವೈನಿನಲ್ಲಿ ಇರುವ ಸೂಕ್ಷ್ಮ ಜೀವಿಗಳು ಬೆಳೆಯದಂತೆ ತಡೆಯಲು ಅವನ್ನು ಕುದಿಸಬೇಕು ಎಂದು ನಿರೂಪಿಸಿದ್ದ. ಹಾಗಿದ್ದು ಪ್ಯಾಸ್ಟರ್ನ ಸಂಶೋಧನೆಗಳ ಬಗ್ಗೆ ಟೀಕೆಗಳು ಬರುತ್ತಲೇ ಇದ್ದುವು. ಕುದಿಸಿ ಆರಿಸಿದ ಹಾಲು ಮತ್ತು ಮಧ್ಯದಲ್ಲಿ ಕೆಲವು ಇನ್ನೂ ಕೂಡ ಕೆಡುತ್ತಿದ್ದುವು. ಆದ್ದರಿಂದ ಪ್ಯಾಸ್ಟರ್ನ ತರ್ಕಗಳು ಸಾಧುವಲ್ಲ ಎಂದು ಬಹಳಷ್ಟು ಜನ ಟೀಕೆ ಮಾಡುತ್ತಿದ್ದರು. ಇದನ್ನು ಪರಿಶೀಲಿಸಲು ಪ್ಯಾಸ್ಚರ್ ಚೇಂಬರ್ಲ್ಯಾಂಡ್ಗೆ ಕೆಲಸ ವಹಿಸಿದ್ದ. ಹೀಗೆ ಪ್ಯಾಶ್ಚರೀಕರಿಸಿದ ಮೇಲೂ ವಸ್ತುಗಳಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳ ಬೀಜಗಳು ಉಳಿದಿರುತ್ತವೆ ಎನ್ನುವುದನ್ನು ಚೇಂಬರ್ಲ್ಯಾಂಡ್ ನಿರೂಪಿಸಿದ. ಅಷ್ಟೇ ಅಲ್ಲ, ಈ ಬೀಜಗಳನ್ನು ಬಲು ಒತ್ತಡದಲ್ಲಿ ಇರುವ ಹಬೆಯಲ್ಲಿ ಬೇಯಿಸಿದರೆ ಸಾಯುತ್ತವೆ ಎಂದು ನಿರೂಪಿಸಿದ. ಯಾವುದೇ ಸೂಕ್ಷ್ಮ ಜೀವಿ ಹೀಗೆ ಸಾಯಲು ಅತಿ ಒತ್ತಡದಲ್ಲಿ ಅಂದರೆ 120 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವ ಹಬೆಯಲ್ಲಿ ಕನಿಷ್ಠ 20 ನಿಮಿಷಗಳು ಇಡಬೇಕು ಎಂದು ಈತ ಪ್ರಯೋಗಗಳ ಮೂಲಕ ಸಿದ್ಧಪಡಿಸಿದ. ಇದನ್ನು ಆಧರಿಸಿ ಪ್ರೆಷರ್ ಕುಕ್ಕರಿನಂತಹ ಒಂದು ನಿಷ್ಕ್ರಿಮಿಕಾರಕ ಅಥವಾ ಸ್ಟರಿಲೈಸರ್ ಅನ್ನು ರೂಪಿಸಲಾಯಿತು. ಇದುವೇ ಇಂದು ಆಸ್ಪತ್ರೆಗಳಲ್ಲಿ ಬಳಸುವ ಸ್ಟರಿಲೈಸರು ಅಥವಾ ಆಟೋಕ್ಲೇವ್ಗಳ ಮೂಲ. ಈಗ ಹಲವು ಬಗೆಯ ಆಟೋಕ್ಲೇವ್ಗಳು ಇದ್ದರೂ ಕೂಡ ತಂತ್ರ ಮಾತ್ರ ಚೇಂಬರ್ಲ್ಯಾಂಡ್ ನಿರ್ಧರಿಸಿದಂತೆ 120 ಡಿಗ್ರಿ ಉಷ್ಣತೆಯಲ್ಲಿ 20 ನಿಮಿಷಗಳ ಕಾಲದ ಕುದಿತವಷ್ಟೇ ಆಗುತ್ತದೆ. ಚೇಂಬರ್ಲ್ಯಾಂಡ್ ರೂಪಿಸಿದ ಇನ್ನೊಂದು ಸಾಧನವು ನಿತ್ಯ ಬಳಕೆಯಲ್ಲಿದೆ. ಸಾಧಾರಣ ನೀರಿನ ಶೋಧಕಗಳಲ್ಲಿ ಬಳಸುವ ಮಣ್ಣಿನ ಕ್ಯಾಂಡಲ್ ಎನ್ನುವ ಸಾಧನವು ಈತನದ್ದೇ. ಅತಿ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾಗಳು ನುಸುಳದಂತಹ ರಂಧ್ರಗಳಿರುವ ಮಣ್ಣಿನ ಶೋಧಕವನ್ನು ಈತ ರೂಪಿಸಿದ. ಅದನ್ನೇ ಇಂದು ನಾವು ಕ್ಯಾಂಡಲ್ ಫಿಲ್ಟರ್ಗಳು ಎನ್ನುವ ನೀರಿನ ಶೋಧಕಗಳಲ್ಲಿ ಬಳಸುತ್ತೇವೆ.
2: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ, ಸಂಚಿಕೆ 169, ತಾರೀಖು 17. ಬೆಳಿಗ್ಗೆಯೇ ನಾವು ದೋಣಿಯೊಂದನ್ನೇರಿ ನೇಪಿಯನ್ ನದಿಯನ್ನು ದಾಟಿದೆವು. ಈ ಜಾಗದಲ್ಲಿ ನದಿಯು ಅಗಲವಾಗಿಯೂ ಆಳವಾಗಿಯೂ ಇದ್ದಿತ್ತಾದರೂ ನೀರು ಕಡಿಮೆಯೇ ಇತ್ತು. ನದಿಯ ಇನ್ನೊಂದು ಬದಿಯಲ್ಲಿದ್ದ ತಗ್ಗು ಪ್ರದೇಶವೊಂದನ್ನು ದಾಟಿದ ನಾವು ನೀಲಿ ಪರ್ವತಗಳ ಇಳಿಜಾರನ್ನು ಮುಟ್ಟಿದೆವು. ಇಲ್ಲಿನ ಹಾದಿಯನ್ನು ಪರ್ವತದ ಬದಿಯಲ್ಲಿದ್ದ ಸುಣ್ಣದ ಕೋಡುಗೋಲೊಂದನ್ನು ಎಚ್ಚರಿಕೆಯಿಂದ ಕೆತ್ತಿ ಮಾಡಿದ್ದರಾದ್ದರಿಂದ ಏರು ಅಷ್ಟೇನು ಕಡಿದಾಗಿರಲಿಲ್ಲ. ಇಲ್ಲಿನ ಹಾದಿಯನ್ನು ಪರ್ವತದ ಬದಿಯಲ್ಲಿದ್ದ ಸುಣ್ಣದ ಕೋಡುಗಲ್ಲೊಂದನ್ನು ಎಚ್ಚರಿಕೆಯಿಂದ ಕೆತ್ತಿ ಮಾಡಿದ್ದರಾದ್ದರಿಂದ ಏರು ಅಷ್ಟೇನು ಕಡಿದಾಗಿರಲಿಲ್ಲ. ಬೆಟ್ಟದ ನೆತ್ತಿಯೋ ಹೆಚ್ಚು ಕಡಿಮೆ ಸಪಾಟಾದ ಮೈದಾನದಂತಿದ್ದುದರಿಂದ ಅದರ ಎತ್ತರ 3,000 ಅಡಿಗಳಷ್ಟು ಇತ್ತೆಂದು ತಿಳಿಯಲೇ ಇಲ್ಲ. ನೀಲಿ ಪರ್ವತಗಳು ಎನ್ನುವ ಹೆಸರಿನಿಂದಲೋ ಅದರ ಎತ್ತರದಿಂದಲೋ ನಾವು ಪರ್ವತಗಳ ಸಾಲೊಂದನ್ನು ದಾಟಬೇಕಾಗಬಹುದು ಎಂದು ನಿರೀಕ್ಷಿಸಿದ್ದೆ. ಆದರೆ ಬದಲಿಗೆ ಏರು ಕಡಿಮೆ ಇದ್ದ ಈ ಮೈದಾನ ತೀರದ ಬದಿಯಲ್ಲಿ ಕುಳ್ಳಗಿನ ಗುಡ್ಡದಂತೆ ತೋರಿತು. ಇಲ್ಲಿನ ಮೊದಲ ಇಳಿಜಾರಿನಿಂದ ಪೂರ್ವಕ್ಕಿದ್ದ ವಿಶಾಲವಾದ ಕಾಡಿನ ನೋಟ ವಿಶಿಷ್ಟವಾಗಿತ್ತು. ಅಲ್ಲಿನ ಮರಗಳು ದಪ್ಪವಾಗಿ ಎತ್ತರೆತ್ತರಕ್ಕೆ ಬೆಳೆದಿದ್ದುವು. ಆದರೆ ಸುಣ್ಣದ ಕೋಡುಗಲ್ಲನ್ನು ಏರಿದ ಕೂಡಲೇ ಸುತ್ತಲಿನ ದೃಶ್ಯವೆಲ್ಲವೂ ಏಕತಾನತೆಯಿಂದ ಕೂಡಿದ್ದುವು. ಎರಡೂ ಬದಿಯಲ್ಲಿಯೂ ರಸ್ತೆಗಳ ಬದಿಯಲ್ಲಿ ಮೋಟಾಗಿ ಬೆಳೆದ ನೀಲಗಿರಿ ಜಾತಿಯ ಮರಗಳಿದ್ದುವು. ಅಪವಾದವೆನ್ನುವಂತೆ ನಡುವೆ ಒಂದೆರಡು ವಸತಿಗೃಹಗಳಿದ್ದುವು. ಮನೆಗಳಾಗಲಿ ಕೃಷಿ ಭೂಮಿಯಾಗಲಿ ಇರಲಿಲ್ಲ. ರಸ್ತೆಯೋ ಒಂಟಿಯಾಗಿತ್ತು. ಅಲ್ಲಿ ಸಾಮಾನ್ಯವಾಗಿದ್ದ ಒಂದು ವಸ್ತುವೆಂದರೆ ಉಣ್ಣೆಯ ಮೂಟೆಗಳನ್ನು ಹೊತ್ತ ಎತ್ತಿನ ಗಾಡಿಗಳಷ್ಟೇ. ಮಧ್ಯಾಹ್ನ ನಾವು ವೆದರ್ ಬೋರ್ಡ್ ಎನ್ನುವ ಪ್ರವಾಸಿ ವಸತಿಯ ಬಳಿ ನಮ್ಮ ಕುದುರೆಗಳನ್ನು ಕಟ್ಟಿದೆವು. ಇಲ್ಲಿಯ ಪ್ರದೇಶ ಸಮುದ್ರ ಮಟ್ಟದಿಂದ 2,800 ಅಡಿ ಎತ್ತರದಲ್ಲಿದೆ. ಇಲ್ಲಿಂದ 1-1.5 ಮೈಲಿಗಳ ದೂರದಲ್ಲಿರುವ ಜಾಗದಿಂದ ಕಾಣುವ ದೃಶ್ಯ ನೋಡತಕ್ಕಂಥದ್ದು. ಒಂದು ಪುಟ್ಟ ಕಣಿವೆಯಲ್ಲಿರುವ ಸಣ್ಣ ತೊರೆಯೊಂದರ ಗುಂಟ ಸಾಗಿದರೆ ಸುಮಾರು 1,500 ಅಡಿ ಮಟ್ಟದಲ್ಲಿ ಹಾದಿಯ ಬದಿಯಲ್ಲಿ ಸಾಲುಗಟ್ಟಿದ್ದ ಮರಗಳ ನಡುವೆ ಧುತ್ತನೆ ದೊಡ್ಡದಾದ ತೆರವೊಂದು ಪ್ರತ್ಯಕ್ಷವಾಗುತ್ತದೆ. ಇನ್ನೊಂದಿಷ್ಟು ಗಜ ಮುಂದುವರೆದರೆ ಆಳವಾದ ಕಣಿವೆಯೊಂದರ ಅಂಚಿಗೆ ಸಾಗಿ ನಿಲ್ಲುತ್ತೇವೆ. ಕೆಳಗೆ ದಟ್ಟವಾದ ಕಾಡೊಂದಿರುವ ಮಜಪೂತಾದ ಕೊಲ್ಲಿಯೊಂದನ್ನು ಕಾಣಬಹುದು. ಅದನ್ನು ಬೇರೆ ಯಾವ ಹೆಸರಿನಿಂದ ಕರೆಯಬೇಕೋ ನನಗೆ ಗೊತ್ತಿಲ್ಲ. ನಾವು ನಿಂತ ಜಾಗದಲ್ಲಿಂದ ಎರಡೂ ಬದಿಯಲ್ಲಿ ಪ್ರಪಾತ, ಸಮುದ್ರ ತೀರದಿಂದ ನೋಡಿದಾಗ ನೆಲ ಕಾಣುವಂತೆ ದೂರ ದೂರಕ್ಕೆ ಒಂದಾದ ನಂತರ ಒಂದು ನೆಲದಂತೆ ಇದ್ದು ನಾವು ಕೊಲ್ಲಿಯ ತುದಿಯಲ್ಲಿ ನಿಂತಿದ್ದೇವೇನೋ ಎನಿಸುತ್ತದೆ. ಈ ಕೋಡುಗಲ್ಲುಗಳು ಬಿಳಿಯ ಸುಣ್ಣದ ಕಲ್ಲುಗಳ ಚಪ್ಪಡಿಗಳು, ಪದರಗಳು ಅಡ್ಡಲಾಗಿ ಬಿದ್ದು ಆಗಿರುವಂಥವು. ನೆಟ್ಟಗೆ ಇವು ಹೇಗಿವೆ ಎಂದರೆ ಕೆಲವು ಜಾಗಗಳಲ್ಲಿ ಇವುಗಳ ಅಂಚಿನಲ್ಲಿ ನಿಂತು ಕಲ್ಲು ಬೀಸಿದರೆ ಆ ಕಲ್ಲು ಕೆಳಗಿರುವ ಪ್ರಪಾತದಲ್ಲಿನ ಮರಗಳ ಮೇಲೆ ಬೀಳುವುದನ್ನು ಕಾಣುವಷ್ಟು ಕಡಿದಾಗಿದೆ. ಇಡೀ ಕೋಡು ಒಂದೇ ಸಮನೆ ನೇರವಾಗಿ ಇಳಿದು ಆ ತೊರೆಯಿಂದಾದ ಜಲಪಾತದ ತಳವನ್ನು ತಲುಪುತ್ತದೆ. ಇದರ ಸುತ್ತಲೂ ಹೋಗಬೇಕೆಂದರೆ 16 ಮೈಲಿ ನಡೆಯಬೇಕೆಂದು ಹೇಳುತ್ತಾರೆ. ಇಲ್ಲಿಂದ 5 ಮೈಲುಗಳ ದೂರದಲ್ಲಿ ಎದುರಿನಲ್ಲಿ ಇನ್ನೊಂದು ಕೋಡುಗಲ್ಲಿನ ಸಾಲು ಚಾಚಿಕೊಂಡಿದೆ. ಹೀಗೆ ಇವು ಇಡೀ ಕಣಿವೆಯನ್ನು ಸುತ್ತುವರೆದಂತೆ ತೋರುತ್ತವೆ. ಹೀಗಾಗಿಯೇ ಬಯಲು ರಂಗ ಮಂದಿರಗಳಂತಿರುವ ಇವುಗಳಿಗೆ ಕೊಲ್ಲಿ ಎನ್ನುವ ಹೆಸರು ಯೋಗ್ಯ. ಕಡಿದಾದ ಕೋಡುಗಲ್ಲಿನಂತಹ ತೀರಗಳಿರುವ ವಕ್ರವಕ್ರವಾದ ಅಂಚಿರುವ ಆಳವಾದ ಸಮುದ್ರ ತೀರವೊಂದನ್ನು ಕಲ್ಪಿಸಿಕೊಳ್ಳಿ. ಅದರಲ್ಲಿರುವ ನೀರು ಇಂಗಿ ಆ ಜಾಗದಲ್ಲಿ ಮರಗಳು ಬೆಳೆದಿದ್ದರೆ ಹೇಗೆ ಇರುತ್ತದೆಯೋ ಹಾಗೆ ಇಲ್ಲಿನ ರಚನೆಯ ದೃಶ್ಯವಿದೆ. ಇಂತಹ ನೋಟ ನನಗೆ ಹೊಸದು ಹಾಗೂ ಅಮೋಘ. ಸಂಜೆಯ ಹೊತ್ತಿಗೆ ನಾವು ಬ್ಲಾಕ್ ಹೀತ್ ತಲುಪಿದೆವು. ಈ ಸುಣ್ಣದ ಕಲ್ಲಿನ ಪ್ರಸ್ಥ ಭೂಮಿ ಸುಮಾರು 3,400 ಅಡಿ ಎತ್ತರವಿದೆ. ಆಗಲೇ ಹೇಳಿದಂತೆ ಇಲ್ಲಿಯೂ ಕುರುಚಲು ಕಾಡುಗಳಿವೆ. ರಸ್ತೆಯಲ್ಲಿ ನಡೆವಾಗ ಅಲ್ಲಲ್ಲಿ ಮೇಲೆ ಹೇಳಿದಂತೆ ಕಣಿವೆಯ ಇಣುಕು ನೋಟಗಳು ಕಾಣುತ್ತವೆ. ಆದರೆ ಇದರ ಎತ್ತರ ಹಾಗೂ ಕಡಿದಾದ ಗೋಡೆಯಿಂದಾಗಿ ಪ್ರಪಾತದ ತಳ ಎಲ್ಲಿಯೂ ಕಾಣಸಿಗದು. ಬ್ಲ್ಯಾಕ್ ಹೀತ್ ನಿವೃತ್ತ ಸೈನಿಕರೊಬ್ಬರು ನಿರ್ವಹಿಸುತ್ತಿದ್ದ ಆರಾಮವಾದ ಪ್ರವಾಸಿ ನಿಲಯ. ಉತ್ತರ ವೇಲ್ಸ್ ಪ್ರಾಂತ್ಯದಲ್ಲಿದ್ದ ಪ್ರವಾಸಿ ನಿಲಯಗಳನ್ನು ಇದು ನೆನಪಿಸಿತು. 18ನೇ ತಾರೀಖು ಬೆಳಗ್ಗೆ ಬೇಗನೆ ಎದ್ದವನೇ ಗೋವೆಟ್ ಸ್ಲೀಪ್ ನೋಡಲು ಸುಮಾರು 3 ಮೈಲಿ ನಡೆದು ಹೋದೆ. ಅದು ವೆದರ್ ಬೋರ್ಡ್ ಸಮೀಪ ನೋಡಿದ ದೃಶ್ಯದಂತೆಯೇ ಸ್ವರೂಪವಿರುವ ಪ್ರದೇಶ. ಆದರೆ ಅದಕ್ಕಿಂತಲೂ ಅದ್ಭುತ, ಬೆಳಗ್ಗೆಯೇ ಅಲ್ಲಿನ ಕಾಡು ಕೊಲ್ಲಿಯಲ್ಲಿ ತೆಳುವಾದ ನೀಲಿ ಪರದೆ ಮುಸುಕಿತ್ತು. ಅಲ್ಲಿನ ದೃಶ್ಯವನ್ನು ಕಾಣದಂತೆ ನಾಶ ಮಾಡಿದ್ದರೂ ಅದು ನಮ್ಮ ಕಾಲ ಕೆಳಗೆ ಹರಡಿದ್ದ ಕಾಡಿನ ಆಳವನ್ನು ಇನ್ನಷ್ಟು ಅಧಿಕವಾಗಿಸಿ ತೋರಿಸಿತು. ಒಳನಾಡನ್ನು ಮುಟ್ಟಬೇಕೆಂದು ಹೊರಟ ಅತ್ಯಂತ ಸಾಹಸಿ ವಲಸಿಗರಿಗೆ ಸುದೀರ್ಘ ಕಾಲ ಈ ಕಣಿವೆಗಳು ಮೀರಲಾಗದ ತಡೆಗೋಡೆಗಳಾಗಿದ್ದುವು. ವಿಶಾಲವಾಗಿ ಹರಡಿಕೊಂಡ ಕೊಲ್ಲಿಗಳು ಒಂದು ತುದಿಯಲ್ಲಿ ಪ್ರಧಾನ ಕಣಿವೆಯಿಂದ ಕವಲೊಡೆದು ಸುಣ್ಣದ ದಿಬ್ಬಗಳನ್ನು ಪ್ರವೇಶಿಸಿದ್ದುವು. ಈ ದಿಬ್ಬಗಳು ಅಲ್ಲಲ್ಲಿ ಕಣಿವೆಯೊಳಗೆ ಕೋಡುಗಳನ್ನು ಚಾಚಿದ್ದುವು. ಕೆಲವೆಡೆ ಇವು ಬೃಹತ್ ಗಾತ್ರದ ದಿಬ್ಬಗಳನ್ನು ಉಳಿಸಿದ್ದುವು. ಈ ಕಣಿವೆಗಳೊಳಗೆ ಇಳಿಯಬೇಕಾದರೆ ಸುಮಾರು 20 ಮೈಲುಗಳಾದರೂ ಬಳಸಿ ನಡೆಯಬೇಕು. ದನಗಳನ್ನಾಗಲಿ ಕುದುರೆಗಳನ್ನಾಗಲಿ ವಸಾಹತು ಶಾಲಿಗಳು ಇಲ್ಲಿಗೆ ಇನ್ನೂ ತರಲಾಗಿಲ್ಲ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ಹಾಗೂ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿಯ ಬಗ್ಗೆ ನಿಮ್ಮ ಸಲಹೆ ಸಂದೇಹಗಳು ಏನೇ ಇದ್ದರೂ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ವಾಯ್ಸ್ ಮೆಸೇಜ್ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 10ನೇ ಎಪಿಸೋಡ್ಗೆ ನಮ್ಮೆಲ್ಲರಿಗೂ ಸ್ವಾಗತ. ಅಡಿಕ್ಷನ್, ಚಟ ಅಥವಾ ವ್ಯಸನ, ಯಾವುದೇ ಒಂದು ಅಭ್ಯಾಸಕ್ಕೆ ಬಲಿಯಾಗುವ, ಸಾಮಾನ್ಯವಾಗಿ ಈ ಪದವನ್ನು ಮಾನವರ ಅಭ್ಯಾಸಗಳಿಗೆ ವಿಶೇಷವಾಗಿ ಮಾದಕ ದ್ರವ್ಯಗಳಿಗೆ ಸಂಬಂಧಿಸಿದಂತೆ ಬಳಸುತ್ತಾರೆ. ಈ ಗುಟ್ಕಾ ತಿನ್ನುವುದು ಸಹ ಒಂದು ರೀತಿಯ ಅಡಿಕ್ಷನ್ ಅಥವಾ ಚಟ. ಹಾಗೆ ಹೊಗೆಸೊಪ್ಪು ಅಥವಾ ತಂಬಾಕು, ಎಲೆ ಅಡಿಕೆಯ ಜೊತೆ ತಂಬಾಕು ತಿನ್ನುವುದು ಸಹ ಒಂದು ಅಡಿಕ್ಷನ್ ಅಥವಾ ಚಟ. ಅಥವಾ ಸಾಮಾನ್ಯ ಪಾನ್ ತಿನ್ನುವುದು ಸಹ ಒಂದು ಚಟ ಅಥವಾ ಅಡಿಕ್ಷನ್. ಸೊ ಮಾದಕ ವಸ್ತುಗಳ ಸೇವನೆಯನ್ನು ಒಮ್ಮೆಲೆ ನಿಲ್ಲಿಸಿದಾಗ ಕೆಲವು ಮಾದಕ ವಸ್ತುಗಳು ಸಹ ಚಟವಾಗಿ ಅಂಟಿಕೊಳ್ಳುತ್ತವೆ. ಅಂಥ ವಸ್ತುಗಳನ್ನು ಒಮ್ಮೆಲೆ ನಿಲ್ಲಿಸಿದಾಗ ಕ್ಷತಿ ಉಂಟಾಗುವ ಸ್ಥಿತಿಗೆ ತಲುಪುವ ಚಟ ಅಥವಾ ವ್ಯಸನ. ಕೆಲವೊಂದು ಮನಸೋಲುವ ಮಾದಕ ವಸ್ತುಗಳು ಹಿಂದಿನಿಂದಲೂ ಬಳಕೆಯಲ್ಲಿವೆ. ಮೈಂಡ್ ಬೆಂಡರ್ಸ್ ಅಂತ ಕರೀತಾರೆ. ಪೂರ್ವ ಸಂಸ್ಕೃತಿಯಲ್ಲಿ ಬಳಕೆಯಲ್ಲಿದ್ದ ಮಾದಕ ವಸ್ತುಗಳಲ್ಲಿ ಭ್ರಾಂತಿಕಾರಕಗಳು ಬಹುಮುಖ್ಯವಾಗಿದ್ದವು. ಮಹಾಭಾರತ ಯುದ್ಧದಲ್ಲಿ ನಾವು ನೋಡಿದ್ದೇವೆ, ಸೋಮರಸವನ್ನು ಕುಡಿಯುತ್ತಿದ್ದರು. ಸೋಮರಸವು ಸಹ ಒಂದು ರೀತಿಯ ಮಾದಕ ವಸ್ತು. ಅದನ್ನು ಕುಡಿದಾಗ ಸೈನಿಕರಿಗೆ ಹೆಚ್ಚು ಉತ್ಸಾಹ ಬಂದು ಅವರು ಯುದ್ಧ ಮಾಡುತ್ತಿದ್ದರು. ಕೆಲವು ಹೊಸದಾಗಿ ಕಂಡುಹಿಡಿದ ಪದಾರ್ಥಗಳು ದೀರ್ಘಕಾಲಿಕ ಪರಿಣಾಮಗಳನ್ನು ಸರಿಯಾಗಿ ತಿಳಿದು ಬಂದಿಲ್ಲ. ಮಾದಕ ವಸ್ತುಗಳು ತಾತ್ಕಾಲಿಕವಾಗಿ ಮನಸ್ಸನ್ನು ಕ್ರಿಯಾಶೀಲವಾಗಿಸುತ್ತವೆ. ಇವು ಮನಸ್ಸಿನ ಸ್ಥಿತಿ, ಸ್ಮರಣ ಶಕ್ತಿ, ಗಮನ, ಹತೋಟಿ, ವಿವೇಚನೆ, ಕಾಲ ಮತ್ತು ಸ್ಥಳ ತಿಳುವಳಿಕೆ, ಸಂವೇದನೆ, ಭಾವನೆಗಳನ್ನು ಬದಲಿಸುತ್ತವೆ. ಆದರೆ ಒಂದು ಮಾದಕ ವಸ್ತು ಈ ಎಲ್ಲ ಪರಿಣಾಮಗಳನ್ನು ಒಟ್ಟಿಗೆ ತರಲಾರದು. ಕೆಲವು ಮಾದಕ ವಸ್ತುಗಳು ಉತ್ತೇಜಕಾರಿಯಾಗಿದ್ದರೆ ಇನ್ನು ಕೆಲವು ಖಿನ್ನತೆಯನ್ನು ಪ್ರಚೋದಿಸುತ್ತವೆ. ಹಲವು ಮಾದಕ ವಸ್ತುಗಳು ಅವಲಂಬನೆಯನ್ನು ಪ್ರೇರೇಪಿಸಿ ವ್ಯಸನವನ್ನುಂಟು ಮಾಡುತ್ತವೆ. ವ್ಯಸನದಲ್ಲಿ ಎರಡು ವಿಧ, ಶಾರೀರಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ. ತಾತ್ಕಾಲಿಕವಾಗಿ ಶರೀರ ನೆಮ್ಮದಿಗೆ ಮಾದಕ ವಸ್ತುಗಳು ಅತ್ಯಗತ್ಯವಾದರೆ ಅದು ಶಾರೀರಿಕ ಅವಲಂಬನೆ. ಇದರ ಸೇವನೆಯನ್ನು ನಿಲ್ಲಿಸಿದಾಗ ಕೆಲವೊಮ್ಮೆ ಶಾರೀರಿಕ ಕ್ಲೇಶ ಉಂಟಾಗುತ್ತದೆ. ಇದನ್ನು ಅಂತರ್ಮುಖಿ ವಿಡ್ರಾವಲ್ ಲಕ್ಷಣಗಳೆಂದು ಹೇಳುತ್ತಾರೆ. ತಾತ್ಕಾಲಿಕ ಮಾನಸಿಕ ನೆಮ್ಮದಿಗೆ ಮಾದಕ ವಸ್ತುಗಳು ಅಗತ್ಯವಾಗಿದ್ದರೆ ಅದು ಮಾನಸಿಕ ಅವಲಂಬನೆ. ಇದರ ಸೇವನೆಯನ್ನು ನಿಲ್ಲಿಸಿದಾಗ ಮಾನಸಿಕ ಕ್ಲೇಶ ಉಂಟಾಗುತ್ತದೆ. ಅಡಿಟಿವ್, ಇದನ್ನು ಕನ್ನಡದಲ್ಲಿ ಸಾಂಕಲ್ಯಗಳೆಂದು ಹೇಳಬಹುದು. ಆಹಾರ, ಪೆಟ್ರೋಲಿಯಂ ಉತ್ಪನ್ನಗಳು, ರಬ್ಬರ್ ಅಥವಾ ಪ್ಲಾಸ್ಟಿಕ್ನ ಮಿಶ್ರಣಗಳಿಗೆ ಒಂದು ನಿರ್ದಿಷ್ಟವಾದ ಗುಣವನ್ನು ತರಲು ಸೇರಿಸುವ ಪದಾರ್ಥ. ಮೋಟಾರ್ ವಾಹನಗಳ ಅಂತರ್ಧಾನ ಕ್ರಿಯೆಯಲ್ಲಿ ಬಳಸುವ ಗ್ಯಾಸೋಲಿನ್, ಎಣ್ಣೆ ಮತ್ತು ಇತರ ಇಂಧನ ಪದಾರ್ಥಗಳು ಸಾಂಕಲ್ಯಗಳಿಗೆ ಉದಾಹರಣೆಗಳು. ಈ ಸಾಂಕಲ್ಯಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಹೊರಬರುವ ಕೆಲವು ಉತ್ಪನ್ನಗಳು ಮಲಿನಕಾರಕವಾಗಿರುತ್ತವೆ. ಸಾಂಕಲ್ಯಗಳಿಂದ ಉಂಟಾಗುವ ಕೆಲವು ದ್ವಿತೀಯಕ ಪದಾರ್ಥಗಳು ಹೆಚ್ಚು ಅಪಾಯಕಾರಿಯಾಗಿರುತ್ತವೆ. ಆಹಾರಕ್ಕೆ ಬೆರೆಸುವ ಸಾಂಕಲ್ಯಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ಆಕ್ಸಿಡೆಂಟ್ಗಳು, ಪರಿಮಳ ಮತ್ತು ಬಣ್ಣ ಕೊಡುವ ಪದಾರ್ಥಗಳು ಅಂದವನ್ನು ಹೆಚ್ಚಿಸುವಂಥವೂ ಇವೆ. ಅನೇಕ ರಾಸಾಯನಿಕ ಸಾಂಕಲ್ಯಗಳು, ಅಡಿಟಿವ್ಸ್ಗಳು ಬಳಕೆಯು ತಲೆನೋವು, ಅತಿ ರಕ್ತದ ಒತ್ತಡ, ಕ್ಯಾನ್ಸರ್ ಮುಂತಾದ ಅಪಾಯಕಾರಿ ಪರಿಣಾಮಗಳನ್ನು ತರಬಲ್ಲದು. ಆದ್ದರಿಂದ ಅವುಗಳ ಬಳಕೆಯಲ್ಲಿ ನಿಯಂತ್ರಣ ತರಲಾಗಿದೆ. ಅನೇಕ ದೇಶಗಳಲ್ಲಿ ಆಹಾರ ಉತ್ಪನ್ನಗಳನ್ನು ತಯಾರಿಸುವ ಕಂಪನಿಗಳು ತಾವು ಬಳಸುವ ಸಾಂಕಲ್ಯಗಳ ಅಡಿಟಿವ್ಗಳ ಪಟ್ಟಿಯನ್ನು ತಯಾರಿಸಬೇಕೆಂದು ಕಾನೂನು ಇದೆ. ಅಡ್ಸಾರ್ಬ್ಡ್ ವಾಟರ್, ಅಧಿಶೋಷಿತ ನೀರು. ಭೌತ ರಾಸಾಯನಿಕ ಬಲದಿಂದ ಮಣ್ಣಿನಲ್ಲಿ ಹಿಡಿದಿಟ್ಟ ನೀರು ಮಣ್ಣಿನ ಕೊಲಾಯ್ಡ್ಗಳು ಅತ್ಯಂತ ಪ್ರಮಾಣದಲ್ಲಿ ನೀರು ಮತ್ತು ಅಯಾನ್ಗಳನ್ನು ಅಧಿಶೋಷಿಸುತ್ತವೆ, ಅಂದರೆ ಅಡ್ಸಾರ್ಬ್ ಮಾಡಿಕೊಳ್ಳುತ್ತವೆ. ಆಕ್ಟಿವೇಟೆಡ್ ಚಾರ್ಕೋಲ್ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ. ಆಕ್ಟಿವೇಟೆಡ್ ಚಾರ್ಕೋಲ್ಗಳಲ್ಲಿಯೂ ಸಹ ಕೆಲವು ಪದಾರ್ಥಗಳು ಅಡ್ಸಾರ್ಬ್ ಆಗುತ್ತವೆ. ಇದನ್ನು ಕುಡಿಯುವ ನೀರಿನಲ್ಲಿರುವ ವಾಸನೆ ತೆಗೆಯಲು ಸಹ ಉಪಯೋಗಿಸುತ್ತಾರೆ, ಅಥವಾ ನೀರಿನಲ್ಲಿ ಕರಗಿದ ಬಣ್ಣವನ್ನು ತೆಗೆಯಲು ಈ ಆಕ್ಟಿವೇಟೆಡ್ ಚಾರ್ಕೋಲನ್ನು ಉಪಯೋಗಿಸುತ್ತಾರೆ. ಅಡ್ಸಾರ್ಪ್ಷನ್, ಅಧಿಶೋಷಣೆ. ಅಬ್ಸಾರ್ಪ್ಷನ್ ಮತ್ತು ಅಡ್ಸಾರ್ಪ್ಷನ್ ಎರಡು ಬೇರೆ ಬೇರೆ ಪದಗಳಾಗಿವೆ, ಹಾಗೂ ಅವುಗಳ ಅರ್ಥಗಳು ಸಹ ಬೇರೆ ಬೇರೆ ಆಗಿವೆ. ಅಡ್ಸಾರ್ಪ್ಷನ್ ಮೇಲೆ ಅಂದರೆ ಮೇಲ್ಮೈ ಮೇಲೆ ಅವುಗಳು ಕೇಂದ್ರೀಕೃತವಾಗುತ್ತವೆ. ಅಬ್ಸಾರ್ಪ್ಷನ್ ಮೇಲೆ ಅಂದರೆ ಹೀರಿಕೊಳ್ಳುವುದರ ಮೇಲೆ ಅದು ಒಳಗಡೆಗೆ ಹೋಗುತ್ತದೆ. ಸ್ಪಂಜು ಅಬ್ಸಾರ್ಬ್ ಮಾಡುತ್ತದೆ, ಅಂದರೆ ನೀರು ಸ್ಪಂಜಿನ ಒಳಗಡೆ ಹೋಗುತ್ತದೆ. ಚಾರ್ಕೋಲ್ ಮೇಲೆ ಕೆಲವು ಅನಿಲಗಳು ಅಡ್ಸಾರ್ಬ್ ಆಗುತ್ತವೆ, ಅಂದರೆ ಅದರ ಮೇಲ್ಮೈ ಮೇಲೆ ಅವು ಕೇಂದ್ರೀಕೃತವಾಗುತ್ತವೆ. ಘನ ಪದಾರ್ಥಗಳ ಮೇಲ್ಮೈಗೆ ಅನಿಲಗಳು, ಸೋ ದ್ರವಗಳು, ಮತ್ತು ಕರಗಿದ ಪದಾರ್ಥಗಳ ಕಣಗಳು ಆಕರ್ಷಿತಗೊಳ್ಳುವ ಅಥವಾ ಅಂಟಿಕೊಳ್ಳುವ ಕ್ರಿಯೆ ಮೇಲೆ ಅಂಟಿಕೊಳ್ಳುತ್ತವೆ. ಆಗ ಅದನ್ನು ಬಿಸಿ ಮಾಡಿದಾಗ ಆ ಅಂಟಿಕೊಂಡಿರುವ ದ್ರವಗಳು, ಅನಿಲಗಳು, ಕರಗಿದ ಪದಾರ್ಥಗಳು ಪುನಃ ಅವು ಅಲ್ಲಿಂದ ಲಿಬರೇಟ್ ಆಗುತ್ತವೆ. ಪಟುಕೃತ ಇದ್ದಿಲು ಅಥವಾ ಆಕ್ಟಿವೇಟೆಡ್ ಚಾರ್ಕೋಲ್ ಅನಿಲಗಳನ್ನು ಅಧಿಶೋಷಿಸುತ್ತವೆ. ಮಣ್ಣು, ನೀರಿನ ಅಣುಗಳು ಅಧಿಶೋಷಿಸುತ್ತವೆ. ಧನಾವೇಶವಿರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸೋಡಿಯಂ ಮುಂತಾದ ಅಯಾನ್ಗಳು ಋಣವೇಶವಿರುವ ಮಣ್ಣಿನ ಜೇಡಿ ಇಲ್ಲವೇ ಹ್ಯೂಮಸ್ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ. ಮಣ್ಣಿನ ಕಲಾಯ್ಡ್ಗಳು ಅಧಿಕ ಪ್ರಮಾಣದಲ್ಲಿ ನೀರು ಮತ್ತು ಅಯಾನ್ಗಳನ್ನು ಅಧಿಶೋಷಿಸುತ್ತವೆ, ಅಡ್ಸಾರ್ ಮಾಡಿಕೊಳ್ಳುತ್ತವೆ. ಮಲಿನಕಾರಕಗಳು ಹೊರತೆಗೆಯಲು ಅಧಿಶೋಷಣಾ ಕ್ರಿಯೆಯನ್ನು ವ್ಯಾಪಕವಾಗಿ ಬಳಸುತ್ತಾರೆ. ಕೈಗಾರಿಕೆಗಳಲ್ಲಿ ಹೊರಹೊಮ್ಮುವ ಆವಿಯನ್ನು ಸಂಗ್ರಹಿಸಿ ಅದರಲ್ಲಿ ಮಿಶ್ರವಾಗಿರುವ ಕೆಲವು ದ್ರವ್ಯಗಳನ್ನು ಮರಳಿ ಪಡೆಯಲು ಈ ಕ್ರಿಯೆಯನ್ನು ಬಳಸುತ್ತಾರೆ. ಇಲ್ಲಿ ಪಟುಕೃತ ಇಂಗಾಲ, ಅಲ್ಯೂಮಿನಿಯಂ A2O3, ಅಣು ಜರಡಿಗಳು, ಸಿಲಿಕಾನ್ ಜೆಲ್ ಮುಂತಾದ ಅಧಿಶೋಷಕಗಳನ್ನು ಉಪಯೋಗ ಮಾಡುತ್ತಾರೆ. ಅಡಲ್ಟ್ರೇಷನ್ ಅಥವಾ ಕಲಬೆರಕೆ, ಪದಾರ್ಥವೊಂದಕ್ಕೆ ಅದನ್ನೇ ಹೋಲುವ ಕಡಿಮೆ ಬೆಲೆಯ ಕೆಳದರ್ಜೆಯ ಪದಾರ್ಥಗಳನ್ನು ಬೆಳೆಸುವುದು ಎಂದು ಅರ್ಥ. ಉದಾಹರಣೆಗೆ ಕರಿಮೆಣಸಿನ ಕಾಳಿನಲ್ಲಿ ಪಪ್ಪಾಯಿ ಬೀಜವನ್ನು ಬೆರೆಸುವುದು. ಕಲಬೆರಕೆಯ ಮುಖ್ಯ ಉದ್ದೇಶವೆಂದರೆ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಿಸಿ ಅಧಿಕ ಲಾಭ ಗಳಿಸುವುದು. ಇದಕ್ಕಾಗಿ ಕೆಳದರ್ಜೆಯ ಪದಾರ್ಥಗಳನ್ನು ಬೆರೆಸುತ್ತಾರೆ. ಕಲಬೆರಕೆ ಯಾವುದೇ ಪದಾರ್ಥದಲ್ಲಿ ಆಗಬಹುದು, ಆದರೆ ಸಾಮಾನ್ಯವಾಗಿ ಈ ಪದವನ್ನು ಆಹಾರ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ಬಳಸುತ್ತಾರೆ. ಕಲಬೆರಕೆಯಿಂದಾಗಿ ಹಲವೊಮ್ಮೆ ತೀವ್ರ ಸ್ವರೂಪದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಅಲರ್ಜಿ ಕಲಬೆರಕೆಯಿಂದ ಉಂಟಾಗಬಹುದಾದ ಸಮಸ್ಯೆ, ಅಲ್ಲದೆ ಪೆಟ್ರೋಲ್ಗೆ ಸೀಮೆಎಣ್ಣು ಸೇರಿಸುವುದು ಸಹ ಕಲಬೆರಕೆ, ಹಾಗೆ ಎಣ್ಣೆಗಳಿಗೆ ಪ್ರಾಣಿಗಳ ಕೊಬ್ಬನ್ನು ಬಳಸುವುದು, ತುಪ್ಪದಲ್ಲಿ ಪ್ರಾಣಿಗಳನ್ನು ಕೊಬ್ಬನ್ನು ಬಳಸುವುದು, ಇದು ಸಹ ಒಂದು ರೀತಿಯ ಕಲಬೆರಕೆಯಾಗಿದೆ. ಕೆಲವು ಧಾನ್ಯಗಳಿಗೆ ಕೆಲವು ಶಾಪ್ಗಳಲ್ಲಿ ಕಲ್ಲುಗಳನ್ನು ಸಹ ಬೆರೆಸುತ್ತಾರೆ. ಇದರಿಂದಾಗಿ ಅವರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಸೊ ಹಾಗಾಗಿ ಕಲಬೆರಕೆ ಅತ್ಯಂತ ಅಪಾಯಕಾರಿ, ಆದರೆ ಮಾರುವವರಿಗೆ ಇದು ಲಾಭದಾಯಕ. ಅಡ್ವೆಂಟಿಯಸ್ ರೂಟ್ಸ್, ಆಗಂತುಕ ಬೇರು, ಸಸ್ಯದ ಮೂಲಾಂಕುರ ರೆಡಿಕಲ್ನಿಂದ ಹುಟ್ಟದೆ ಇತರ ಯಾವುದೇ ಸಸ್ಯ ಭಾಗದಿಂದ ಅಂಕುರಿಸುವ ಬೇರು ಇದು. ಸಸ್ಯಗಳಲ್ಲಿ ಹಲವಾರು ರೀತಿಯ ಆಗಂತುಕ ಬೇರುಗಳು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಕೆಲವು ಬೇರುಗಳು ಸಾಮಾನ್ಯ ಬೇರಿನ ಕೆಲಸವನ್ನೇ ನಿರ್ವಹಿಸುತ್ತವೆ, ಇನ್ನು ಕೆಲವು ವಿಶೇಷ ಕಾರ್ಯಗಳಿಗಾಗಿ ಮಾರ್ಪಾಡಾಗಿರುತ್ತವೆ. ಗೆಣಸಿನಲ್ಲಿ ಆಹಾರ ಶೇಖರಿಸಲು ಆಗಂತುಕ ಬೇರುಗಳು ಆಲದಂಥ ಬೃಹತ್ ಸಸ್ಯಗಳಿಗೆ ಹೆಚ್ಚಿನ ಆಧಾರವನ್ನು ಕೊಡುವ ಆಗಂತುಕ ಬೇರುಗಳು, ಜೌಗು ಪ್ರದೇಶದಲ್ಲಿ ಸಸ್ಯಗಳಲ್ಲಿ ಕಂಡುಬರುವ ವಾಯುದರ ಉಸಿರಾಟದ ಬೇರು ಇತ್ಯಾದಿಗಳು ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವ ಆಗಂತುಕ ಬೇರುಗಳು ಅಡ್ವೆಂಟಿಯಸ್ ರೂಟ್ಸ್ ಎಂದು ಕರೆಯುತ್ತಾರೆ. ಅಡ್ವೆಂಟ್ಯೂ ಪ್ಲಾಂಟ್, ಆಗುಂತುಕ ಸಸ್ಯ, ಮನುಷ್ಯರ ಸಹಾಯವಿಲ್ಲದೆ ಬೆಳೆಯುವ ಸಸ್ಯ, ಬಾಹ್ಯ ಪ್ರದೇಶದ ಸಸ್ಯ, ಎಕ್ಸಾಟಿಕ್ ಪ್ಲಾಂಟ್. ಪಾರ್ಥೇನಿಯಂ ಲಂಟಾನುಗಳಿಗೆ ಈ ಪದವನ್ನು ಹೆಚ್ಚು ಬಳಸುತ್ತಾರೆ. ಏರಿಯೇಷನ್, ವಾಯುಪೂರಕ ಅಥವಾ ವಾತಪೂರಕ ಎಂದು ಹೇಳಬಹುದು. ಒಂದು ಪದಾರ್ಥದಲ್ಲಿ ಸಾಮಾನ್ಯವಾಗಿ ದ್ರವದಲ್ಲಿ ಗಾಳಿ ಹಾಯಿಸುವುದು, ದ್ರವವನ್ನು ನೊರೆಯಾಗಿಸುವುದು, ಕದಕುವುದು ಅಥವಾ ದ್ರವವನ್ನು ಗಾಳಿಯಲ್ಲಿ ಸಿಂಪಡಿಸುವುದು ಇತ್ಯಾದಿ ಕ್ರಮಗಳಿಂದ ದ್ರವವನ್ನು ವಾಯು ಪೂರಿತಗೊಳಿಸುವುದು ಅಥವಾ ಏರಿಯೇಷನ್ ಮಾಡುವುದು. ಕೆಲವೊಮ್ಮೆ ಚರಂಡಿ ನೀರು ಅಥವಾ ಕೈಗಾರಿಕಾ ತ್ಯಾಜ್ಯ ಎಫ್ಲುಯೆಂಟ್ಗಳಿಗೆ ಕೃತಕವಾಗಿ ಗಾಳಿಯನ್ನು ಹಾಯಿಸಿ ವಾಯುಜೀವಿಕ ಸ್ಥಿತಿಯನ್ನು ನಿರ್ಮಿಸುತ್ತಾರೆ. ಇದರಿಂದ ಅಲ್ಲಿನ ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ವೇಗವನ್ನು ಹೆಚ್ಚಿಸಿಕೊಳ್ಳುತ್ತವೆ. ಹರಿಯುವ ನೀರಿನಲ್ಲಿ ವಾತಾವರಣದ ಗಾಳಿಯು ಬೆರೆತು ಸಹಜವಾಗಿಯೇ ವಾಯು ಪೂರೈಕೆಯಾಗುತ್ತದೆ. ವಾಯುಪೂರಕ ಅಥವಾ ವಾತಪೂರಕ ಏರಿಯೇಟರ್ಸ್ ಎಂಬ ಸಾಧನವನ್ನು ಬಳಸಿ ದ್ರವದೊಳಗೆ ಗಾಳಿಯನ್ನು ಹಾಯಿಸುವುದು ಸಹ ಒಂದು ಕ್ರಿಯೆಯಾಗಿದೆ. ಇದರಿಂದಾಗಿ ಅಲ್ಲಿ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತವೆ ಹಾಗೂ ಕಲುಷಿತ ನೀರನ್ನು ಈ ಬ್ಯಾಕ್ಟೀರಿಯಾಗಳು ಶುಚಿಗೊಳಿಸುತ್ತವೆ. ಸೊ ಅಂತಹ ಬ್ಯಾಕ್ಟೀರಿಯಾಗಳನ್ನು ಉತ್ಪಾದನೆ ಮಾಡಲು ಅಥವಾ ಡೆವಲಪ್ ಮಾಡಲು ಈ ಏರಿಯೇಷನ್ ಮೆಥಡ್ ಅಥವಾ ಸಿಸ್ಟಮನ್ನು ಉಪಯೋಗಿಸುತ್ತಾರೆ.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶೋ ಮುಗಿದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 75ನೇ ಪದ್ಯ. ಆ ಪದ್ಯ ಹೀಗಿದೆ. ಈತಂ ಗುಣಾಣವಂ ವಿಖ್ಯಾತ ಯಶಂ ವೈರಿ ಗಜ ಘಟಾ ವಿಘಟನ ನಿಂತಿವು ಈತನ ಸಾಹಸಮುಪಮಾತೀತಂ ಇದಂ ನೋಡಿಮೆಂದು ನೆರವಿಗೆ ನುಡಿದಂ. ಈ ಪದ್ಯವನ್ನು ಹೀಗೆ ಬಿಡಿಸಿ ಓದಬಹುದು. ಈತಂ ಗುಣಾಣವಂ ವಿಖ್ಯಾತ ಯಶಂ ವೈರಿ ಗಜ ಘಟ ವಿಘಟನಂ ಇಂತು ಈತನ ಸಾಹಸಮಂ ಉಪಮಾತೀತಂ ನೋಡಿಂ ಎಂದು ನೆರವಿಗೆ ನುಡಿದಂ. ನಾನು ಆವಾಗಲೇ ಹೇಳಿದ ಹಾಗೆ ಜನಗಳು ದೊಡ್ಡ ರೀತಿಯಿಂದ ಶಬ್ದ ಮಾಡುತ್ತಿದ್ದರು, ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ಆಗ ಕುಂಭ ಸಂಭವ ಅದನ್ನು ತಡೆದ. ಯಾಕೆ ತಡೆದರು ಅಂತಂದರೆ ತಡೆದು ಹೀಗೆ ಹೇಳಿದರು. ಈತಂ ಗುಣಾರ್ಣವಂ, ಈಗ ರಂಗವನ್ನು ಪ್ರವೇಶ ಮಾಡಿದನಲ್ಲ ಈತ ಗುಣಾರ್ಣವ ಗುಣಸಮುದ್ರ ಅರಿಕೇಸರಿ. ವಿಖ್ಯಾತ ಆತ ವಿಖ್ಯಾತನಾದಂ. ಯಶಂ ವಿಖ್ಯಾತ ಯಶಂ, ಯಶಸ್ಸಿನಲ್ಲಿ ವಿಖ್ಯಾತನಾದಂ. ಅದಷ್ಟು ಮಾತ್ರ ಅಲ್ಲ, ವೈರಿ ಗಜ ಘಟಾ ವಿಘಟನಂ. ವೈರಿಗಳೆನ್ನುವಂತಹ ಆನೆಗಳನ್ನು, ವೈರಿ ಗಜ ಘಟ ಆನೆಗಳ ಸಮೂಹವನ್ನು ವಿಘಟನ ಮಾಡಿದವನು, ಅದನ್ನು ಒಡೆದವನು. ಇಂದು ಈತನ ಸಾಹಸಂ ಉಪಮಾತೀತಂ, ಈತನ ಸಾಹಸ ಉಪಮಾತೀತಂ ಇದಂ ನೋಡಿ ಎಂದು ನೆರವಿಗೆ ನುಡಿದಂ. ಇದನ್ನು ನೋಡಿ ಇನ್ನು ಮುಂದೆ ಆತನ ಪೌರುಷ ಏನೆನ್ನುವುದನ್ನು ಆತ ಪ್ರಕಟ ಮಾಡುತ್ತಾನೆ, ತಾವೆಲ್ಲರೂ ಗಮನಿಸಬೇಕು ಅಂತ ನೆರವಿಗೆ ಸಭೆಗೆ ಹೇಳ್ತಾನೆ. ಇಲ್ಲಿ ಗಮನಿಸಬೇಕು, ಈಗ ರಂಗಪ್ರವೇಶ ಮಾಡಿದವನು ಪಂಪನ ಪ್ರಕಾರ ಅರಿಕೇಸರಿ. ಮುಂದೆ ಆತ ಪರಿಚಯ ಮಾಡಿದು ಕೂಡ ಈತಂ ಗುಣಾರ್ಣವಂ, ಇವನೇ ಗುಣಾರ್ಣವ. ವಿಖ್ಯಾತ ಯಶಂ, ಯಶಸ್ಸಿನಲ್ಲಿ ವಿಖ್ಯಾತನಾದವನು. ವೈರಿ ಗಜ ಘಟಾ ವಿಘಟನಂ, ವಿಘಟನಂ ವೈರಿಗಳೆನ್ನುವಂತಹ ಆನೆಗಳ ಸಮೂಹವನ್ನು ಭಂಗ ಮಾಡುವಂತಹ ಸಿಂಹ ವೈರಿ ಗಜ ಘಟಾ ವಿಘಟನ. ಇಂತೂ ಈತನ ಸಾಹಸಂ ನೋಡಿ, ಈತನ ಸಾಹಸಂ ಉಪಮಾತೀತಂ, ಈತನ ಸಾಹಸ ಉಪಮಾತೀತ. ಇಲ್ಲಿ ಗಮನಿಸ್ಬೋದು, ಗುಣಾರ್ಣವ ಇರ್ಬೋದು, ವೈರಿ ಗಜ ಘಟಾ ವಿಘಟನ, ಘಟಾ ವಿಘಟನ ಇದು ಅರಿಕೇಸರಿಯ ಬಿರುದು. ಈ ಅರಿಕೇಸರಿಯನ್ನು ಆತನ ಬಿರುದಿನ ಜೊತೆಗೆ ಪಂಪ ಪರಿಚಯ ಮಾಡ್ತಾನೆ. ಮತ್ತು ಒಂದು ರೀತಿಯಲ್ಲಿ ಇದು ಅರಿಕೇಸರಿಗೆ ಈ ಮೂಲಕ ಪಂಪ ಸ್ವಸ್ತಿ ವಾಚನ ಹೇಳಿದಾಗೆ ಇದೆ. ಅದೇನೇ ಇರಲಿ, ಆದರೆ ನಾವು ಗಮನಿಸಬೇಕು, ಮತ್ತು ಈ ಹಿಂದೆಯೇ ನಾನು ಹೇಳಿದ್ದೇನೆ, ಇದು ವಿಕ್ರಮಾರ್ಜುನ ವಿಜಯ, ಇದು ಅರಿಕೇಸರಿಯ ಕಥೆಯೂ ಹೌದು, ಹಾಗೆಯೇ ಅರ್ಜುನನ ಕಥೆಯೂ ಕೂಡ ಹೌದು. ನಾವು ಈ ಕಾವ್ಯವನ್ನು ಸಾಂಪ್ರದಾಯಿಕವಾಗಿ ಮಹಾಭಾರತದ ಕಥೆ ಅಂತ ಹೇಳಬಾರ್ದು ಅಥವಾ ಓದಬಾರ್ದು. ಯಾಕೆಂತಂದರೆ ಇದು ಮಹಾಭಾರತದ ಕಥೆ ಆದರೂ ಕೂಡ ಅರ್ಜುನನ ಕಥೆ, ಅರ್ಜುನನ ಕಥೆಯೇ ಇಲ್ಲಿ ಮುಖ್ಯವಾದುದು. ಅರ್ಜುನ ಅಂತಂದರೆ ನಮಗೆ ಗೊತ್ತಿರುವ ಹಾಗೆ ಅರಿಕೇಸರಿ. ಆ ಮೂಲಕ ಕೇವಲ ಅರಿಕೇಸರಿ ಅಲ್ಲ, ಇದು ಚಾಲುಕ್ಯರ ಕಥೆಯೂ ಕೂಡ ಹೌದು, ಅಂದರೆ ಪೂರ್ವ ಚಾಲುಕ್ಯರ ಕಥೆ ಕೂಡ ಹೌದು. ಹಾಗರಿಂದ ಏನಾಗ್ತದೆ, ಪುರಾಣವನ್ನು ಪಂಪ ಇತಿಹಾಸಗೊಳಿಸ್ತಾನೆ, ಅಂದರೆ ನಡೆದ ಘಟನೆಯಾಗಿ, ಅಂದರೆ ಅವನಿಗೆ ಕಂಡ ಕಥೆಯಾಗಿ ಹೇಳ್ತಾನೆ. ಮತ್ತು ಆ ದೃಷ್ಟಿಯಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ಅಂತಂದರೆ ಅದು ಪುರಾಣ ಕಥೆಯೂ ಅಲ್ಲ, ನಾವು ಈಗ ಹೇಳುವಂಥ ಇತಿಹಾಸದ ಕಥೆಯೂ ಅಲ್ಲ, ಅದು ಅರಿಕೇಸರಿಯ ಮತ್ತು ಚಾಲುಕ್ಯರ ಕಥೆಯೂ ಆದುದರಿಂದಾಗಿ, ಮತ್ತು ಪುರಾಣವನ್ನು ಪಂಪ ಆಗಿನ ವರ್ತಮಾನ ಕಾಲಕ್ಕೆ ಸೇರಿಸುವ ಹಾಗೆ ಸಂಧಿಸುವ ಹಾಗೆ ಮಾಡುವುದರಿಂದಾಗಿ, ತಗುಡ್ಚಿ ಹೇಳಿದರಿಂದಾಗಿ, ಅಂದರೆ ಒಂದು ಮಾಡಿ ಹೇಳಿದರಿಂದಾಗಿ ಅದು ವರ್ತಮಾನದ ಕಥೆ ಕೂಡ ಆಗ್ತದೆ. ಅದರಿಂದಾಗಿ ಪುರಾಣವನ್ನು ಪಂಪ ಇತಿಹಾಸದ ಕಥೆಯನ್ನಾಗಿ ಮಾಡಿದಂತಂದರೆ ಪುರಾಣವನ್ನು ವರ್ತಮಾನದ ಕಥೆಯಾಗಿ ಮಾಡಿದಂತಲೂ ಕೂಡ ಅರ್ಥ ಆಗ್ತದೆ. ಯಾಕಂತಂದರೆ ಇಲ್ಲಿ ಗಮನಿಸ್ಬೋದು, ಅರ್ಜುನನ ಪಾತ್ರ ಮಸಳಿಸ್ತಾ ಹೋಗ್ತದೆ, ಅರಿಕೇಸರಿಯ ಪಾತ್ರ ವಿಜೃಂಭಿಸ್ತದೆ. ಅರಿಕೇಸರಿ ಅಂದರೆ ಐತಿಹಾಸಿಕ ಪುರುಷ, ಅಂದರೆ ಒಬ್ಬ ಇತಿಹಾಸದಲ್ಲಿ ಆಗಿ ಹೋದ ವ್ಯಕ್ತಿ. ಆ ದೃಷ್ಟಿಯಿಂದ ಅದು ವರ್ತಮಾನದ ಕಥೆಯೂ ಕೂಡ ಆಗ್ತದೆ.
4: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
7: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಯಾವುದೇ ಭಾಷೆ ಆಗಿರಲಿ, ಅದು ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ಮಲಯಾಳಂ, ಹೇಗೆ ಕಲಿಯೋದು? ಗ್ರಾಮರ್ ಮೂಲಕ ಕಲಿಬಹುದು, ಯಾರತ್ರ ಮಾತಾಡ್ತಾ ಕಲಿಬಹುದು, ಮಾತಾಡೋದನ್ನ ನೋಡಿ ಕಲಿಬಹುದು. ಅದೆಲ್ಲ

ಇವತ್ತು ನಾವು ನಕಾರಾತ್ಮಕ ವಾಕ್ಯಗಳು, ಹೆಚ್ಚಾಗಿ ಕೋಪ ಬಂದಾಗ್ಲೂ ಬರುತ್ತೆ, ಇನ್ ಕೆಲವ್ರ ಸ್ವಭಾವನೇ ಇರುತ್ತೆ, ನಾನು ಅದನ್ನ ಮಾಡಲ್ಲ, ನಂಗೆ ಇದು ಇಷ್ಟ ಆಗೋದಿಲ್ಲ, ನೀ ನನಗೇನು ಹೇಳಬೇಡ, ಈ ಥರ ಪದಗಳು ಬರುವಂತಹ ವಾಕ್ಯಗಳು ಅವನ್ನ ನೋಡೋಣವಾ. ಆದಷ್ಟು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದ ಹಾಗೆ ನಿಮಗೆ ಬಂದ ಹಾಗೆ ನೀವು ಪ್ರಯತ್ನ ಪಡಬೇಕು ಇಂಗ್ಲೀಷಲ್ಲಿ ವಾಕ್ಯನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಈ ನಕಾರಾತ್ಮಕ ವಾಕ್ಯಗಳನ್ನು ನೆಗೇಷನ್ ಸೆಂಟೆನ್ಸ್ ಅಂತ ಕೂಡ ಹೇಳ್ಬೋದು. ನೀನು ಹೇಳೋದನ್ನು ನಾನು ಒಪ್ಕೊಳ್ಳೋದಿಲ್ಲ, ನೀನು ಹೇಳೋದನ್ನು ನಾನು ಒಪ್ಕೊಳ್ಳೋದಿಕ್ಕಾಗೋದಿಲ್ಲ. ಐ ಕಾಂಟ್ ಎಕ್ಸೆಪ್ಟ್ ವಾಟ್ ಯು ಸೇ. ಐ ಕಾಂಟ್ ಎಕ್ಸೆಪ್ಟ್ ACCEPT ಎಕ್ಸೆಪ್ಟ್ ವಾಟ್ ಯು ಸೇ. ನೀನು ಹೇಳೋದನ್ನು ನಾನು ಒಪ್ಕೊಳ್ಳೋದಿಕ್ಕಾಗಲ್ಲ ಅನ್ನೋದಕ್ಕೆ. ಈ ಸಂಬಂಧ ನನಗೇನು ಗೊತ್ತಿಲ್ಲ, ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ, ನನ್ನ ಮಧ್ಯೆ ಮಾತಾಡೋದಕ್ಕಾಗಲ್ಲ ಅನ್ನೋದು ಒಂದಷ್ಟು ವಿಷಯ ಇರುತ್ತಲ್ಲ. ಐ ನೋ ನಥಿಂಗ್ ಇನ್ ದಿಸ್ ಕನೆಕ್ಷನ್, ಐ ನೋ ನಥಿಂಗ್ ಇನ್ ದಿಸ್ ಕನೆಕ್ಷನ್ ಅಂತ ಹೇಳಬೇಕು. ಈ ಸಂಬಂಧ ನನಗೇನು ಗೊತ್ತಿಲ್ಲ ಅನ್ನೋದಕ್ಕೆ ಐ ನೋ ನಥಿಂಗ್ ಇನ್ ದಿಸ್ ಕನೆಕ್ಷನ್. ಅಂತಹ ತರಲೆ ತಂಟೆನ ಪುನಃ ಮಾಡಬೇಡ. ಡೋಂಟ್ ಡೂ ಸಚ್ ಅ ಮಿಸ್ಚೀಫ್ ಅಗೇನ್. ಅಂತಹ ತಂಟೆನ ತರಲೆನ ಪುನಃ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡೂ ಸಚ್ ಅ ಮಿಸ್ಚೀಫ್ ಅಗೇನ್. ಮಿಸ್ಚೀಫ್ ಅಂದರೆ MISCHIEF MISCHIEF ಮಿಸ್ಚೀಫ್. ಪುನಃ ತರಲೆ ಥರ ಮಾಡಬೇಡ, ಅದು ಹಾಗಲ್ಲ. ಇಟ್ಸ್ ನಾಟ್ ಸೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅದು ಹಾಗಲ್ಲ ಅಂತ ಹೇಳೋದಿದ್ರೆ ಇಟ್ಸ್ ನಾಟ್ ಸೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್ ಅಂತ ಹೇಳ್ಬೋದು. ಅವನಿಗೆ ರಜೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ರಜೆ ಸಿಗೋದು ಸಾಧ್ಯ ಆಗಲಿಲ್ಲ. ಹಿ ಕುಡಂಟ್ ಮ್ಯಾನೇಜ್ ಟು ಗೆಟ್ ಲೀವ್. ಅವನಿಗೆ ರಜೆ ತಗೊಳ್ಳೋದು ಸಾಧ್ಯ ಆಗಲಿಲ್ಲ ಅನ್ನೋದಕ್ಕೆ ಹೀ ಕುಡಂಟ್ ಮ್ಯಾನೇಜ್ ಟು ಗೆಟ್ ಲೀವ್, LEAVE. ನೋಡಿ, ಕೆಲವು ಸ್ಪೆಲ್ಲಿಂಗ್ನ ನಾನು ಯಾಕೆ ಹೇಳ್ತೀನಿ ಅಂದರೆ ಆ ಥರದ್ದೇ ಪ್ರೊನೌನ್ಸ್ ಆಗುವಂಥ ಬೇರೆ ಪದಗಳಿರುತ್ತೆ, LIVE. ಆ ಲೀವ್ ಇಲ್ಲಿ ಬಳಸೋ ಆಗಿಲ್ಲ, ಇದು LEAVE, ರಜೆ ಬಗ್ಗೆ ಮಾತಾಡ್ತಿರೋದಲ್ವಾ. ಅವನಿಗೆ ರಜೆ ತಗೊಳ್ಳೋದು ಸಾಧ್ಯ ಆಗಲಿಲ್ಲ, ಯಾರೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಪ್ಲೈ ಮಾಡಿರ್ತಾರೆ ರಜಾನ, ಆದರೆ ಅವ್ರಿಗೆ ಸಿಕ್ಕಿರೋದಿಲ್ಲ, ಕೆಲಸದ ಒತ್ತಡ ಇರುತ್ತೆ. ಹಾಗಾಗಿ ಹಾಗೇನು ಹೇಳಬೇಕು, ಹೀ ಕುಡಂಟ್ ಮ್ಯಾನೇಜ್ ಟು ಗೆಟ್ ಲೀವ್. ಆಬ್ವಿಯಸ್ ಅಲ್ವಾ, ಕೆಲಸ ತುಂಬ ಇದ್ದಾಗ ಯಾರನ್ನು ದೂರೋದಕ್ಕೂ ಆಗೋದಿಲ್ಲ. ನಾನು ಯಾವ ದೂರನ್ನು ಮಾಡಬೇಕಾಗಿಲ್ಲ. ಐ ಹ್ಯಾವ್ ನೋ ಕಂಪ್ಲೇಂಟ್ಸ್, ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್. ಹೇಗಾದರೂ ಹೇಳ್ಬೋದು, ನಾನು ಯಾವ ದೂರನ್ನು ಕಂಪ್ಲೇಂಟನ್ನು ಮಾಡೋದಿಲ್ಲ. ಐ ಹ್ಯಾವ್ ನೋ ಕಂಪ್ಲೇಂಟ್ಸ್, ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್. ಯಾವುದು ಸಮಸ್ಯೆ ಇಲ್ಲ ಅಥವಾ ಹೇಳೋದಿಕ್ಕಿಲ್ಲ ಆದಾಗ ಹೀಗೆ ಹೇಳಬೇಕಾಗತ್ತೆ. ಅದು ಹಾಗಿರೋದಕ್ಕೆ ಸಾಧ್ಯ ಇಲ್ಲ, ಇಟ್ಸ್ ಇಂಪಾಸಿಬಲ್. ಬೇರೆ ಹೇಗೆ ಹೇಳ್ಬೋದು, ಅದು ಹಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಟ್ಸ್ ಇಂಪಾಸಿಬಲ್ ನಾನು ಹೇಳಿದೆ. ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳ್ಬೋದು, ಇಟ್ ಕಾಂಟ್ ಬಿ ಸೋ, ಇಟ್ ಕಾಂಟ್ ಬಿ ಸೋ, ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಇಟ್ ಕಾಂಟ್ ಬಿ ಸೋ ಅಥವಾ ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಇಲ್ಲ, ನಾನು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ನೋ ಐ ಕುಡಂಟ್ ಗೋ. ಇಲ್ಲ, ನಾನು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ನೋ ಐ ಕುಡಂಟ್ ಗೋ. ನನಗೆ ಗೊತ್ತಿಲ್ಲ, ಇದು ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ಈ ವಾಕ್ಯ ಅಲ್ವಾ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ನನಗೆ ಏನು ಬೇಡ. ಐ ಡೋಂಟ್ ವಾಂಟ್ ಎನಿಥಿಂಗ್, ಐ ಡೋಂಟ್ ವಾಂಟ್ ಎನಿಥಿಂಗ್, ನನಗೆ ಏನು ಬೇಡ, ಏನೂ ಇಲ್ಲ, ನಥಿಂಗ್, ಏನೂ ಇಲ್ಲ ಹೇಳೋದಕ್ಕೆ ಅಲ್ವಾ, ನಥಿಂಗ್ ಟು ಸೇ. ನಾನು ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ, ಹೌ ಕ್ಯಾನ್ ಐ ಡೂ ದೀಸ್, ನಾನು ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ, ಹೌ ಕ್ಯಾನ್ ಐ ಡೂ ದೀಸ್, ನನಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಐ ಕ್ಯಾಂಟ್ ಡೂ ದೀಸ್, ನನಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಐ ಕ್ಯಾಂಟ್ ಡೂ ದೀಸ್, ನಾನು ಇದನ್ನು ನಂಬಲ್ಲ, ಐ ಡೋಂಟ್ ಅಗ್ರಿ, ಐ ಡೋಂಟ್ ಬಿಲೀವ್, ನಾನು ಇದನ್ನು ನಂಬೋದಿಲ್ಲ, ಐ ಡೋಂಟ್ ಅಗ್ರಿ, ಐ ಡೋಂಟ್ ಬಿಲೀವ್, ಇದು ನಿಜ ಅಲ್ಲ, ದಿಸ್ ಇಸ್ ನಾಟ್ ಟ್ರೂ, ಇದು ನಿಜ ಅಲ್ಲ, ದಿಸ್ ಇಸ್ ನಾಟ್ ಟ್ರೂ, TRUE, ಟ್ರೂ, ಇದು ನಿಜ ಅಲ್ಲ ಅನ್ನೋದಕ್ಕೆ ದಿಸ್ ಇಸ್ ನಾಟ್ ಟ್ರೂ. ನೀನು ಇದಕ್ಕೆ ಅವಕಾಶ ಕೊಡಬಾರ್ದು, ಯು ಶುಡ್ ನಾಟ್ ಅಲೋ ದೀಸ್, ಈ ಥರ ಆಗೋದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅನ್ನೋದಕ್ಕೆ. ಬೇರೆಯವರಲ್ಲಿ ತಪ್ಪು ಹುಡುಕ್ಬೇಡ, ಡೋಂಟ್ ಫೈಂಡ್ ಫಾಲ್ಟ್ ವಿತ್ ಅದರ್ಸ್. ಬೇರೆ ವಾಕ್ಯ ಟ್ರೈ ಮಾಡಿ ನೋಡೋಣ, ಬೇರೆಯವರಲ್ಲಿ ತಪ್ಪು ಹುಡುಕ್ಬೇಡ ಅನ್ನೋದಕ್ಕೆ.

0: Don't criticize others. Don't criticize others. CRITICISE. Criticize. ನಿನ್ನ ಶ್ರೀಮಂತಿಕೆ ಬಗ್ಗೆ ಹೆಮ್ಮೆ ಪಡಬೇಡ. ಬಹಳ ಶ್ರೀಮಂತ ಇದ್ದೀನಿ ಅಂತ ಸೊಕ್ಕಲ್ಲಿ ಓಡಾಡ್ತಾರಲ್ಲ ಕೆಲವರು, ಅದಕ್ಕೆ ಹೆಮ್ಮೆ ಪಡಬೇಡ ಅಂತ ಹೇಳೋದಿರುತ್ತಲ್ಲ. ಡೋಂಟ್ ಬಿ ಪ್ರೌಡ್ ಆಫ್ ಯುವರ್ ರಿಚಸ್ ಆರ್ ಯುವರ್ ಮನಿ. ದುಡ್ಡಿದೆ ಅಂತ, ಶ್ರೀಮಂತಿಕೆ ಇದೆ ಅಂತ ಹೆಮ್ಮೆ ಪಡೋದು ಬೇಡ ಅನ್ನೋದಕ್ಕೆ ಡೋಂಟ್ ಬಿ ಪ್ರೌಡ್ ಆಫ್ ಯುವರ್ ರಿಚಸ್, ಡೋಂಟ್ ಬಿ ಪ್ರೌಡ್ ಆಫ್ ಯುವರ್ ಮನಿ ಅಂತ ಹೇಳ್ಬೋದು. ಯಾರಿಗೂ ಮೋಸ ಮಾಡಬೇಡ. ಡೋಂಟ್ ಚೀಟ್ ಎನಿಬಡಿ. ಚೀಟ್ CHEAT ಮೋಸ. ಡೋಂಟ್ ಚೀಟ್ ಎನಿಬಡಿ, ಯಾರನ್ನು ಮೋಸ ಮಾಡಬೇಡ. ಬೆಳೆದು ನಿಂತಿರೋ ಹುಲ್ಲಿನ ಮೇಲೆ ನಡಿಬೇಡ. ಡೋಂಟ್ ವಾಕ್ ಆನ್ ದ ಟಾಲ್ ಗ್ರಾಸ್. ಡೋಂಟ್ ವಾಕ್ ಆನ್ ದ ಟಾಲ್ ಗ್ರಾಸ್. ಹುಲ್ ಮೇಲೆ ಹೆಚ್ಚಾಗಿ ನಡಿಬಾರ್ದಲ್ವ, ನಡೆದ್ರೆ ಹುಲ್ಲೆಲ್ಲ ಒಣಗೋಗ್ಬಿಡತ್ತೆ, ಸತ್ತೋಗ್ಬಿಡತ್ತೆ. ಡೋಂಟ್ ವಾಕ್ ಆನ್ ದ ಟಾಲ್ ಗ್ರಾಸ್, ಬೆಳೆದು ನಿಂತ ಹುಲ್ಲಿನ ಮೇಲೆ ನಡಿಬೇಡ. ಹಠ ಮಾಡಬೇಡ. ಡೋಂಟ್ ಬಿ ಸ್ಟಬ್ಬರ್ನ್. STUBBORN. STUBBORN. ಡೋಂಟ್ ಬಿ ಸ್ಟಬ್ಬರ್ನ್, ಹಠ ಹಿಡಿಬೇಡ. ಕ್ಷಮಿಸು, ನನಗೆ ತಗೊಳ್ಳೋ ಸಾಮರ್ಥ್ಯ ಇಲ್ಲ. ಇನ್ನೊಂದು ಥಿಂಗ್ಸ್ನ ತಗೊಳ್ಳೋದಿರುತ್ತೆ, ನನ್ನ ಕೈಲಿ ಸಾಧ್ಯ ಇಲ್ಲ. ಐ ಕಾಂಟ್ ಅಫೋರ್ಡ್ ಇಟ್. ಸಾರಿ, ಐ ಕಾಂಟ್ ಅಫೋರ್ಡ್ ಇಟ್. ಅಥವಾ ಸಾರಿ, ಐ ಕಾಂಟ್ ಬೈ ಇಟ್ ಅಂತ ಹೇಳ್ಬೋದು. ನನಗೆ ತಗೊಳ್ಳೋ ಸಾಮರ್ಥ್ಯ ಇಲ್ಲ ಅನ್ನೋದಕ್ಕೆ ಐ ಕಾಂಟ್ ಅಫೋರ್ಡ್ ಇಟ್ ಅಥವಾ ಐ ಕಾಂಟ್ ಬೈ ಇಟ್ ಅಂತ ಹೇಳಬೇಕು. ಕ್ಷಮಿಸು, ನನ್ನ ಹತ್ರ ಯಾವ ಚಿಲ್ಡ್ರನ್ನು ಇಲ್ಲ. ಸಾರಿ, ಐ ಡೋಂಟ್ ಹ್ಯಾವ್ ಎನಿ ಚೇಂಜ್. ಸಾರಿ, ಐ ಡೋಂಟ್ ಹ್ಯಾವ್ ಎನಿ ಚೇಂಜ್ ಅಂದರೆ ನನ್ನ ಹತ್ರ ಯಾವುದೇ ಚಿಲ್ಡ್ರ ಇಲ್ಲ, ನಂಗೆ ಹಾಡೋದಿಕ್ಕೆ ಬರೋದಿಲ್ಲ. ಐ ಡೋಂಟ್ ನೋ ಹೌ ಟು ಸಿಂಗ್. ಐ ಡೋಂಟ್ ನೋ ಹೌ ಟು ಸಿಂಗ್, ನನಗೆ ಹಾಡೋದಿಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ. ನೋ ಅಂದರೆ KNOW, ಅದನ್ನು ನೋ ಅಂತ ಪ್ರೊನೌನ್ಸ್ ಮಾಡಬೇಕು. ಹೌ ಟು ಸಿಂಗ್. ಕೋಪಿಸ್ಕೊಳ್ಬೇಡ. ಡೋಂಟ್ ಬಿ ಆ್ಯಂಗ್ರಿ. ಅಥವಾ ಡೋಂಟ್ ಲೂಸ್ ಯುವರ್ ಟೆಂಪರ್ ಅಂತ ಕೂಡ ಹೇಳ್ಬೋದು. ಕೋಪ ಮಾಡ್ಕೊಳ್ಬೇಡ ಅನ್ನೋದಕ್ಕೆ ಡೋಂಟ್ ಬಿ ಆ್ಯಂಗ್ರಿ. ಅಥವಾ ಡೋಂಟ್ ಲೂಸ್ ಯುವರ್ ಟೆಂಪರ್, TEMPER, ಟೆಂಪರ್. ಯಾರೊಟ್ಟಿಗೂ ಕೆಟ್ಟದಾಗಿರೋ ಪದಗಳನ್ನು ಬಳಸಿ ನಾವು ಮಾತಾಡಬಾರ್ದು. ಹೌದು ತಾನೆ, ಬೇಡದ ಪದಗಳನ್ನು ಬಳಸಿ ಯಾಕೆ ಹೇಳಬೇಕು? ಹೇಳೋ ವಿಷಯ ನಿಧಾನಕ್ಕೆ ಹೇಳಿದರು ಅದೇ ವಿಷಯ, ಬೇಸರದಲ್ಲಿ ಹೇಳಿದರು ಅದೇ ವಿಷಯ, ಬೇಡದ ಪದ ಬಳಸಿ ಹೇಳಿದರು ಅದೇ ವಿಷಯ. ಹಾಗಿದ್ದಾಗ ನಾವು ನಿಧಾನಕ್ಕೆ ಸಮಾಧಾನದಲ್ಲಿ ಒಳ್ಳೆ ಪದಗಳನ್ನು ಬಳಸಿ ಮಾತಾಡ್ಬೋದಲ್ವಾ? ಯಾರೊಟ್ಟಿಗೂ ಕಠಿಣ ಶಬ್ದಗಳನ್ನು ಉಪಯೋಗಿಸ್ಬೇಡ. ಡೋಂಟ್ ಬಿ ರೂಡ್ ಟು ಎನಿಬಡಿ. ರೂಡ್, RUDE. ಡೋಂಟ್ ಬಿ ರೂಡ್ ಟು ಎನಿಬಡಿ. ಇದನ್ನು ಬೇರೆ ವಾಕ್ಯನ ಟ್ರೈ ಮಾಡಿ ನೋಡೋಣ. ನಾನೊಂದು ಪದ ಒಂದು ವಾಕ್ಯ ಹೇಳಿದೆ, ಯಾರೊಟ್ಟಿಗೂ ಕಠಿಣ ಶಬ್ದಗಳನ್ನು ಉಪಯೋಗಿಸ್ಬೇಡ ಅಂತ. ಡೋಂಟ್ ಬಿ ರೂಡ್ ಟು ಎನಿಬಡಿ. ಇನ್ನೊಂದು ಥರ ಹೇಗೆ ಹೇಳ್ಬೋದು ಗೊತ್ತಾ? ಡೋಂಟ್ ಸ್ಪೀಕ್ ಹಾರ್ಷ್ಲಿ ವಿತ್ ಎನಿಬಡಿ. ಡೋಂಟ್ ಸ್ಪೀಕ್ ಹಾರ್ಷ್ಲಿ ವಿತ್ ಎನಿಬಡಿ. HARSHLY. ಹಾರ್ಷ್ಲಿ, ರೂಡ್, ಇವೆಲ್ಲ ಬೇಡದ ಬಿಹೇವಿಯರ್ ಅಲ್ವಾ, ಇವನ್ನೆಲ್ಲ ನಾವು ಮಾಡಬಾರ್ದು. ಡೋಂಟ್ ಬಿ ರೂಡ್ ಟು ಎನಿಬಡಿ. ಡೋಂಟ್ ಸ್ಪೀಕ್ ಹಾರ್ಷ್ಲಿ ವಿತ್ ಎನಿಬಡಿ. ನೋಡಿ, ಇವತ್ತೆಲ್ಲ ನಾವು ಈ ನಕಾರಾತ್ಮಕ ಪದಗಳಿರುವಂತಹ ವಾಕ್ಯ ರಚನೆನ ಮಾಡಿದ್ವಿ. ಕೆಲವೊಮ್ಮೆ ಈ ಥರ ವಾಕ್ಯಗಳು ಹೇಳಬೇಕಾಗತ್ತೆ. ನಿಮಗೇನು ಇಷ್ಟ ಇರೋದೇ ಇಲ್ಲ, ಆದರೂ ಆ ಥರ ಬಿಹೇವ್ ಮಾಡೋದಕ್ಕೆ, ನಿಮ್ಮಿಂದ ಆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಎದುರಿರೋರು ಟ್ರೈ ಮಾಡ್ತಿರ್ತಾರೆ. ಆಗ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳಕ್ಕೆ ಆಗದಿದ್ದಾಗ ಇಲ್ಲ, ನನಗೆ ಮಾಡೋದಿಕ್ಕಾಗಲ್ಲ, ನೋ ಅಂತ ಹೇಳಬೇಕಾಗತ್ತೆ. ಇನ್ನು ಕೆಲವು ಸಲ ನಾವು ಯಾವಾಗಲೂ ನೆಗೆಟಿವ್ ಆಗಿರ್ತೀವಿ, ನನಗೆ ಅದು ಗೊತ್ತಿಲ್ಲ, ನನಗೆ ಬರೋದಿಲ್ಲ, ಇದನ್ನು ಬದಲಾಯಿಸ್ಕೊಳ್ಳಬೇಕಾಗತ್ತೆ. ಈ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಪದಗಳು, ನೆಗೆಟಿವ್ ಆಗಿ ವಾಕ್ಯಗಳು ರಚನೆ ಮಾಡೋದು ಕಲಿಬೇಕು. ವಾಕ್ಯ ರಚನೆ ಕಲಿಬೇಕು, ಆದರೆ ನಾವು ನೆಗೆಟಿವ್ ಥಾಟ್ಸ್ನ ಬಿಡಬೇಕು. ನೆಗೆಟಿವ್ ಫೀಲ್ ಬರುವಂಥ, ಯಾರಿಗಾದ್ರೂ ನಮ್ಮ ಎದುರಿನವರಿಗೆ ನೆಗೆಟಿವ್ ಫೀಲ್ ಬರುವಂತಹ ಮಾತುಗಳನ್ನ ನಾವು ಆಡಬಾರ್ದು. ಬೇರೆಯವರಲ್ಲಿ ತಪ್ಪು ಹುಡುಕೋದಕ್ಕಿಂತ ನಾವು ನಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋ ಕಡೆ ಪ್ರಯತ್ನ ಪಡಬೇಕು. ಜೊತೆಯಲ್ಲಿ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಕಲಿಬೇಕು. ಹಾಗಾಗಿ ತಪ್ಪದೆ ನಮ್ಮ ಈ ಇಂಗ್ಲೀಷ್ ಸಂಚಿಕೆಗಳನ್ನು ನೀವು ಕೇಳಿಸ್ಕೊಳ್ಬೇಕು. ಹೇಳೋದಕ್ಕೆ ಇನ್ನು ತುಂಬ ಇದೆ, ಕಲಿಯೋದಕ್ಕೂ ಕೂಡ ಬೇಕಷ್ಟಿದೆ. ಆದರೆ ನಾವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಗೊತ್ತಿದ್ಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗಾ? ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಪ್ರಿಯೇ, ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೆ, ಸಹಜ ಸುಂದರಿ ಎನ್ನಲೆ, ಪ್ರೇಮ ಚಕೋರಿ ಎನ್ನಲೆ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

ಕೆ ತಲೆ ತಗ್ಗಿಸಿದೆ. ಸಂಕೋಚವೇ, ಕೈಗಳಿಂದ ಮುಖ ಮುಚ್ಚಿಕೊಂಡರು. ಆ ಬೆರಳುಗಳ ಸಂದಿಯಿಂದ ಇಣುಕುತ್ತಿರುವ ಕಣ್ಣುಗಳು ಏನೇನೋ ಕೇಳುತ್ತಿವೆಯಲ್ಲ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಸತಿಭಾಮೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಮ್ಮ ಕಡೆಗಂತೂ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲಿತ್ತು, ಆದರೆ ಈಗ ಸ್ವಲ್ಪ ಮೋಡ ಆಗಿದೆ, ಮಳೆ ಬರುವಂತಹ ಸಾಧ್ಯತೆ ಕೂಡ ಇದೆ. ನಿಮ್ಮ ಕಡೆಗೆಲ್ಲ ವೆದರ್ ಹೇಗಿದೆ? ನೀವು ಮಳೆಯನ್ನು ನೋಡ್ತಾ ಇದ್ದೀರಾ ಅಥವಾ ಬಿಸಿಲೇ ಕಾಣ್ತಾ ಇದೆಯಾ? ಇನ್ನೂ ಶೆಕೆ ಇದೆಯಾ? ಹೇಗಿದೆ? ನೀವು ಕೂಡ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಎಂಜಾಯ್ ಮಾಡ್ತಾ ನಮ್ಮ ಶೋನ ಕೂಡ ಕೇಳಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನನ್ನ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಎಂಜಾಯ್ ಮಾಡೋದಕ್ಕಿಂತಲೇ ಒಂದು ಒಳ್ಳೆಯ ವಿಷಯ ತೊಗೊಂಬಂದಿದ್ದೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನನ್ನ ಜೊತೆನಲ್ಲಿ ಕರೆ ಮಾಡಿ ಮಾತಾಡಬೇಕು ಅಂತ ಇದ್ದರೆ ನಮ್ಮ ಸಂಖ್ಯೆಗೆ ಕರೆ ಮಾಡಿ. ಆ್ಯಂಡ್ ಅದಕ್ಕೂ ಮುಂಚೆ ಇವತ್ತು ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಆರ್ಜ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾಫಿ ವಿತ್ ಆರ್ಯ ಶೋನಲ್ಲಿ ಚೆನ್ನಾಗಿ ಮಾತಾಡ್ತಾ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡೋದು ಒಂದು ಮಜಾ ಇರುತ್ತೆ. ಆ್ಯಂಡ್ ಇವತ್ತು ನಿಮ್ಮ ಜೊತೆ ನಾನು ಕೂಡ ಈ ಒಂದು ವಿಷಯನ ಇಟ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತ ಯೋಚನೆ ಮಾಡ್ತೀರಾ? ಇವತ್ತು ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಒಂದು ಮೂಲೆಯಲ್ಲಿ ಸ್ವಲ್ಪ ಧೂಳು ಇಟ್ಟಿತಾ ಇರುವಂತಹ ಒಂದು ವಸ್ತುಗಳಿದ್ದೇ ಇರುತ್ತೆ. ಲೈಕ್ ಅದು ಯಾವ ಥರ ಹೇಳ್ಬೋದು ಅಂತಂದರೆ, ಯಾಕಾದರೂ ತಗೊಂಡು ಅನ್ನುವಂತಹ ಒಂದಷ್ಟು ವಸ್ತುಗಳು ನಮ್ಮ ಮನೇಲಿ ಕೂಡ ಇರ್ತವೆ. ಆ್ಯಂಡ್ ಅದೆಲ್ಲದೂ ಕೂಡ ಒಂದು ಮೂಲೆ ಸೇರಿಕೊಂಡು ಅದರಲ್ಲಿ ಧೂಳು ಹಿಡಿಯುವಂತಹ ಒಂದು ಪರಿಸ್ಥಿತಿ ಬಂದಿರುತ್ತೆ. ಇನ್ನು ಆನ್ಲೈನ್ಗಳಲ್ಲಿ ಆಫರ್ ಇದೆ ಅಂತ ಹೇಳಿ ನೋಡಿ ಫುಲ್ ಕ್ರೇಜಿಯಾಗಿ ಬೈ ಮಾಡುವಂಥದ್ದು ಕೂಡ ಇರ್ತವೆ. ಸೊ ಆ ಥರದ ಆಫರಲ್ಲಿ ತೊಗೊಂಡಿರುವಂತಹ ವಸ್ತುಗಳು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಅನಗತ್ಯ ವಸ್ತುಗಳೇನಿದ್ದಾವೆ ಅದರ ಬಗ್ಗೆ ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ಬೋದು. ಆ್ಯಂಡ್ ನೀವು ಖರೀದಿ ಮಾಡಿರುವಂತಹ ಅತ್ಯಂತ ಅನಗತ್ಯವಾದಂತಹ ಒಂದು ವೇಸ್ಟ್ ಆಗಿರುವಂತಹ ವಸ್ತು ಯಾವುದು, ಆ್ಯಂಡ್ ಅದು ಈಗ ಏನು ಮಾಡ್ತದೆ, ಏನೇನಕ್ಕೆಲ್ಲ ಬಳಕೆ ಆಗ್ತದೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ಕರೆ ಮಾಡಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಆ್ಯಂಡ್ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ, ನಿಮ್ಮ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಇನ್ನೂ ಉಳ್ಕೊಂಡಿರುವಂತಹ ಒಂದು ವಸ್ತು ಅದು ಕೂಡ ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ, ಬಟ್ ದುಡ್ಡು ಕೊಟ್ಟು ತೊಗೊಂಡಿರ್ತೀರಾ, ವೇಸ್ಟ್ ಆಗಿ ನಿಮ್ಮ ಮನೆಯಲ್ಲಿ ಇರುತ್ತೆ. ಸೊ ಈ ವಸ್ತು ಯಾವುದು ಮತ್ತು ಅದರ ಸ್ಟೋರಿ ಬಗ್ಗೆನೂ ಕೂಡ ಹೇಳಿ, ಆ್ಯಂಡ್ ಯಾವಾಗ ಪರ್ಚೇಸ್ ಮಾಡಿದ್ರಿ, ಹೇಗೆ ಪರ್ಚೇಸ್ ಮಾಡಿದ್ರಿ ಅದ್ರ ಬಗ್ಗೆನೂ ಕೂಡ ಹೇಳಿ. ಆ್ಯಂಡ್ ಹಾಗೆ ಇನ್ನೊಂದು ಟಾಸ್ಕ್ ಏನಪ್ಪ ಅಂತಂದರೆ, ಈಗ ಕಾಲ್ ಮಾಡುವಂತಹ ಲಿಸ್ನರು ಯಾವ್ದಾದ್ರು ಒಂದು ವಸ್ತು ನಮ್ಮ ಮನೇಲಿ ಹೀಗೆ ಬಿದ್ದಿದೆ ಅಂತ ಹೇಳ್ತಾರಲ್ಲ, ಸೊ ಅದರದ್ದು ಒಂದು ಪ್ರೈಸ್ ಎಷ್ಟಿರ್ಬೋದು ಅನ್ನೋದನ್ನು ನೆಕ್ಸ್ಟ್ ಕಾಲರ್ ಕೇಳಿಸ್ಕೊಂಡು ಅದನ್ನು ಮೆಸೇಜ್ ಕೂಡ ಮಾಡಿ ಅಥವಾ ಕರೆ ಮಾಡಿ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686279686 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತೀನಿ. ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ಒಂದು ವಸ್ತು ಯಾವುದು, ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ. ಸೊ ನಾವು ಸುಮಾರು ವಸ್ತುಗಳನ್ನ ಈ ರೀತಿ ನೋಡಿರ್ತೀವಿ ಅಂದರೆ, ಇವಾಗಂತೂ ಆನ್ಲೈನ್ ಆಫರ್ಗಳೆಲ್ಲ ಜಾಸ್ತಿ ಬರೋಕ್ಕೆ ಶುರು ಆಗಿಬಿಟ್ಟು ಸೊ ಸಿಕ್ಕಾಪಟ್ಟೆ ವಸ್ತುಗಳನ್ನ ಬೈ ಮಾಡ್ತಾ ಇರ್ತೀವಿ. ಆ್ಯಂಡ್ ಅದರಲ್ಲೂ ಕೂಡ ಈ ಒಂದು ಇಂಪಲ್ಸ್ ಬೈಯಿಂಗ್ ಅಂತ ಹೇಳ್ಬೋದು ಇದನ್ನು, ಅದರ ಸ್ಟೋರಿಗಳೇ ಸುಮಾರು ಇರುತ್ತೆ. ನಿಮ್ಮನೇಲಿ ಕೂಡ ಈ ಥರದ ಒಂದಷ್ಟು ವಸ್ತುಗಳು ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ಎಸ್ಪೆಷಲಿ ನಾನು ಗಮನಿಸಿರೋ ಹಾಗೆ ಹೊಸ ವರ್ಷದ ಒಂದು ಏನೋ ರೆಸಲ್ಯೂಷನ್ನ ತೊಗೊಂಡಿರ್ತಾರಲ್ಲ, ಸೊ ರೆಸಲ್ಯೂಷನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ತೊಗೊಂಡಿರ್ತಾರೆ, ಬಟ್ ಅದು ಈಗಲೂ ಕೂಡ ಎಲ್ಲೋ ಮೂಲೆಯಲ್ಲಿ ಉಳ್ಕೊಂಡಿರುತ್ತೆ. ಆ ಥರ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಮನೇಲಿ ಏನಾದ್ರು ಈ ರೀತಿ ಉಳ್ಕೊಂಡಿರೋದನ್ನು ನೋಡಿದಿರ ಅಂತಂದರೆ ನಮ್ಮ ಜೊತೆ ಇವತ್ತು ಮಾತಾಡಿ ಹೇಳಿ ಅಂತ ಹೇಳ್ತಾ. ಈಗ ನಮ್ಮ ಫಸ್ಟ್ ಕಾಲರ್ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ ಬನ್ನಿ. ಹಲೋ,
7: ನಮಸ್ತೆ ಸರ್.
6: ನಮಸ್ತೆ,
7: ನಾನು ರಮೇಶ್ ಕಾಡೆ ಅಂತ ಸರ್, ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಅಲಿಯಾಬಾದ್ದಿಂದ.
6: ಓಕೆ ರಮೇಶ್ ಅವರು, ಹೇಗಿದ್ದೀರಾ?
7: ಸೂಪರ್ ಆಗಿದ್ದೀವಿ ಸರ್, ನೀವು ಸೂಪರ್ ಆಗಿದ್ದೀರಿ?
6: ಓ, ನಾವು ಸೂಪರ್ ಆಗಿದ್ದೀವಿ. ನಿಮ್ಮ ಕಡೆ ಹೇಗಿದೆ ಸರ್, ಮಳೆ ಏನಾದ್ರು ಬಂತಾ?
7: ಮಳೆ ಇಲ್ಲ ಸರ್, ಸ್ವಲ್ಪ ಬಿಸಿಲ ಮೋಡ ಮಳೆನೆ ಆಗಿಲ್ಲ ಸರ್, ಸ್ವಲ್ಪ ಬಿತ್ತನಿಗೆ ಆಗೈತ್ರಿ, ಎಂಟು ಮಂದಿದ ಆಗೈತಿ, ಸ್ವಲ್ಪ ಏನ್ ಅಳಗಾಡ್ಲ ಕಟ್ಟವ್ರಿ ಎಲ್ಲ ಮಳೆ ಇಲ್ಲಾರ್ದಕ್ರಿ ಸರ್.
6: ಹೌದಾ, ಓಕೆ ಓಕೆ. ಹ್ಮ್ ಸರ್, ಇವತ್ತಿನ ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ರ?
7: ಇಲ್ಲ ಸರ್, ಕಾಲ್ ಮಾಡ್ತಾ ಇದ್ದೆ.
6: ಹ್ಮ್, ಏನಂತಂದ್ರೆ ಇವತ್ತಿನ ಟಾಪಿಕ್ ನೀವು ಖರೀದಿ ಮಾಡಿರುವಂತಹ ಅತ್ಯಂತ ಅಗತ್ಯಕ್ಕೆ ಬರದಿರುವಂತಹ ವಸ್ತು ಯಾವ್ದಾದ್ರು ನಿಮ್ಮ ಮನೇಲಿ ಇದೆಯಾ? ಇದ್ಲು
7: ಇದೆ ತರಿ ಸರ್, ಸ್ವಲ್ಪ ಮಾರ್ಬೇಕಂದ್ರ ಅವು ಎಲ್ಲ ಇದು ರಿಟರ್ನ್ ಅವು ಕೆಬ್ಬನ್ ರೇಟಿಗೆ ಹಾಕ್ಬೇಕಾದ್ರೆ ಹೊಟ್ಟೆ ಜೀವ ಅವಲ್ಲಿ ಅನಿಸ್ತೈತಿ ಸರ್. ನಮ್ಮಲ್ಲಿ ಸುಮಾರು ಒಂದು 40 ವರ್ಷದ ರಾಶಿ ಮಿಷನ್ ಐತಿ ಸರ್.
6: ಹಾ,
7: ಅದನ್ನ ಇನ್ನೂ ಇಟ್ಟಿದ್ದೇವ್ರಿ ಸರ್, 40 ವರ್ಷದ ರಾಶಿ ಮಿಷನ್. ಅದ್ರ ಇಂಜಿನ್ ಇನ್ನೂ ಬಳಕೆ ಮಾಡ್ಕೋತೇವ್ರಿ, ಈಗ ಕಣಕಿ ಕೊರಿಯೋ ಮಷಿನ್ ಕ್ರಿ, ಎಚ್ ಡಿ ಪಿಗ್ರಿ ಸರ್. ಅದು ಮಷಿನ್ ಹಾಗೆ ಇಟ್ಟೇವ್ರಿ, ಅವ್ ಕುರ್ಚಿ ಹಾಕ್ರಿ. ಈಗ ನಮ್ಮ ನೆನಪಿನ ಕಾಣಿಕೆಗಾಗಿ ಇಟ್ಟಿದ್ದೇವ್ರಿ, ಮುಂದಿನ ಪೀಳಿಗೆಗೆ ನೋಡ್ಬೇಕಂತೇಳಿ ಎತ್ತಿನ ಗಾಡಿ ಸರ್.
6: ಅಲ್ಲಲ್ಲ, ಆತರಲ್ಲ ಅಂದ್ರೆ ಆತರ ಇಟ್ಕೊಳ್ಳೋದು ಓಕೆ. ಈಗ ನೀವು ಏನೋ ಒಂದ್ ತಗೊಳಕ್ ಹೋಗಿ ಅಂತ ಹೋಗಿರ್ತೀರಾ, ಇನ್ನೊಂದೇನೋ ಚೆನ್ನಾಗಿ ಕಾಣುತ್ತೆ ಅಂತ ತಗೊಳ್ತೀರಾ, ಬಟ್ ಅದನ್ನ ಮನೇಲಿ ಯೂಸ್ ಮಾಡೇ ಇರಲ್ಲ, ವೇಸ್ಟ್ ಆಗಿ ಹಾಗೆ ಬಿದ್ದಿರತ್ತೆ. ಆತರದ ಏನಾದ್ರು ವಸ್ತುಗಳಿದಾವ ಅಂತ?
7: ಅಂತ ವಸ್ತು ಯಾವ ಇಲ್ರಿ ಸರ್, ಇದ್ರು ಒಂದ್ ಕೆಲ್ಕರೆ ಇದು ಉಪಯೋಗ ಬರುತ್ತೆ ಅಂತ ಹೇಳಿ ಅದೇನು ಕೊಡುದಿಲ್ಲ ಸರ್.
6: ಅದೇ, ಅದ್ರದ ಕೆಲಸ ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಉಪಯೋಗ ಆಗಿರುವಂತಹ ಯಾವ್ದಾದ್ರು ವಸ್ತು ಇದೆಯಾ?
7: ಇಲ್ಲ ಸರ್, ಅಂತ ವೇಸ್ಟ್ ಸಾಮಾನ್ಯ ಯಾವ ಇಲ್ಲ ಸರ್.
6: ಹೌದಾ, ಫುಲ್ ಕ್ರೇಜಿ ಆಗ್ಯಾರ ನೀವು. ಸೊ ಚೆನ್ನಾಗಿ ನೋಡ್ಕೊಂಡೆ ಬೈ ಮಾಡಿರ್ತೀರಾ ಹಾಗಾರ?
7: ಹಾ ಸರ್, ಅದನ್ನ ನೋಡ್ಬೇಕ್ರಿ, ಅದ್ರದ ಇದು ಬಜೆಟ್ ಎಷ್ಟ್ ಆಗತ್ತೆ, ನಾವ್ ಎಷ್ಟಕ್ಕೆ ತಂದೆವು. ಈಗ ರೀ ಹಳೆ ಸಾಮಾನ್ ನಾವ್ ಅವಾಗ ತಂದಿದ್ದು, ಈಗ ಹೊಳೆ ಕೊಡ್ಬೇಕಾದ್ರಿ ಸರ್, ಒಂದ್ 10-20 ವರ್ಷದ ಹಿಂದೇನು ಒಂದ್ ಸಾಮಾನ್ ಖರೀದಿ ಮಾಡಿರ್ತೇವು, ಅದು ಈಗ ಅದು ಹಳೆದ ಸುದಕ್ಕ ಹೊಸ ರೇಟಿಂಗ್ ಹೆಚ್ಚಿಗೆ ಹೋಗತ್ತೆ ಸರ್. ಹಾ ಸರ್,
6: ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ.
7: ಓಕೆ ಸರ್,
6: ಓಕೆ. ರಮೇಶ್ ಅವರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿದ್ರು. ಸೊ ಬಟ್ ಅವರಿಗೆ ಟಾಪಿಕ್ ಅರ್ಥ ಆಗಲಿಲ್ಲ ಅಂತ ಅನ್ಕೊಳ್ತೀನಿ. ಏನಂತಂದ್ರೆ, ಈಗ ನಿಮ್ಮ ಮನೇಲಿ ಯಾವುದೋ ಒಂದು ವಸ್ತು ತಗೊಂಬಂದಿರ್ತೀರಾ, ಆ ವಸ್ತುನ ಈಗಲೂ ಕೂಡ ಯೂಸ್ ಮಾಡ್ತಾ ಇರಲ್ಲ, ಅಥವಾ ಅದರ ಬಳಕೆಗೆ ಅದು ಯಾವ ಥರ ಬಳಕೆ ಆಗಬೇಕಿತ್ತು ಅದನ್ನು ಬಿಟ್ಟು ಬೇರೆ ಥರದಲ್ಲಿ ಅದನ್ನು ಬಳಕೆ ಮಾಡ್ತಾ ಇರ್ತೀರಾ. ಸೊ ಈ ಥರ ವೇಸ್ಟ್ ಆಗಿ ನಿಮ್ಮ ಮನೇಲಿ ಎಲ್ಲರೂ ಮೂಲೆಯಲ್ಲಿ ಉಳ್ಕೊಂಡಿರುವಂತಹ ಯಾವ್ದಾರು ವಸ್ತು ಇದ್ರೆ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
8: ಹಲೋ, ನಮಸ್ತೆ ಶ್ರೀಧರ್ ಸರ್.
6: ನಮಸ್ತೆ,
8: ನಾನು ಬ್ರಹ್ಮಾನಂದ ಅನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
6: ಆಗಿಲ್ಲ ಸರ್, ನಿಮ್ದು ಆಯ್ತಾ?
8: ಆಯ್ತು, ನಾ ಚೆನ್ನಾಗಿದ್ದೆ, ತಾವೇಗಿದ್ದೀರಾ?
6: ನಾವು ಆರಾಮಾಗಿದ್ದೀವಿ.
8: ಹಾ ಸರ್,
6: ಸರ್ ಇವತ್ತಿನ ಟಾಪಿಕ್ ಏನಂತಂದ್ರೆ,
8: ಟಾಪಿಕ್
6: ನೀವು ಖರೀದಿ ಮಾಡಿರುವಂತಹ ಅತ್ಯಂತ ಅನಗತ್ಯವಾದಂತಹ ವಸ್ತು ಯಾವುದು, ನಿಮ್ಮನೇಲಿ ಈಗ ಮೂಲೆಯಲ್ಲಿ ಧೂಳು ಹಿಡಿತಾ ಇರುವಂತಹ ವಸ್ತು ಯಾವುದು?
8: ಹಾ ಸರ್.
6: ಸೊ ಅದನ್ನ ಹೇಳ್ಬೇಕು. ಏನೋ ಒಂದ್ ಬೈ ಮಾಡಕ್ ಹೋಗಿರ್ತೀರ, ಅದನ್ನ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಬೈ ಮಾಡಿರ್ತೀರ, ಬಟ್ ಅದನ್ನ ಯೂಸ್ ಮಾಡಿರಲ್ಲ ಇಷ್ಟವರೆಗೆ.
8: ಹಾ ಹೌದು ಸರ್, ಹಾಗಂತ ನಾವು ಈಗ ಡೈಲಿ ಹೊರಗಡೆ ಮಾರ್ಕೆಟಿಗೆ ಹೋದಾಗ, ಎಲ್ಲರ ಪ್ರವಾಸ ಹೋದಾಗ ಕೆಲವೊಂದು ಐಟಮ್ಗಳು ಏನಾಗತ್ತೆ, ಸಡನ್ ಆಗಿ ಬೇಕು ಅನ್ಸ್ಬಿಡುತ್ತೆ, ತಗೊಳ್ತೀವಿ. ಆದ್ರೆ ಅದನ್ನ ಮೂಲೆಗೆ ಹಾಕ್ಬಿಡ್ತೀವಿ, ಯಾಕಂದ್ರೆ ಅವು ರೆಗ್ಯುಲರ್ ಯೂಸ್ ಇರಲ್ಲ. ಆ ಟೈಮಿಗೆ ಏನೋ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಮಾರಾಟ ಮಾಡೋಕೆ ಇದ್ರಲ್ಲಿ ಪ್ಲೇಸ್ ಅಲ್ಲಿ ತಗೊಂಡ್ಬಿಡ್ತೀವಿ. ಆದ್ರೆ ಅದನ್ನ ಆಮೇಲೆ ಮನೆಗೆ ತರ್ತೀವಿ, ಒಂದ್ಸಲ 2 ಸಲ ಉಪಯೋಗಿಸ್ತೀವಿ, ಮೂಲೆಗೆ ಹಾಕ್ಬಿಡ್ತೀವಿ. ಆ ತರದಲ್ಲಿ ಈಗ ಸದ್ಯಕ್ಕೆ ನನಗೆ ನನ್ನ ಮನೆಯಲ್ಲಿ ಇರ್ತಕ್ಕಂಥ ಐಟಮ್ ಅಲ್ಲಿ ಗಮನಕ್ಕೆ ಬರ್ತಾ ಇರೋದು ಕೇರಂ ಬೋರ್ಡ್ ಒಂದು. ಕೇರಂ ಬೋರ್ಡ್ ತಂದ್ವಿ ಆಡೋಣ ಅಂತ. ಈ ಮೊಬೈಲ್ ಅಲ್ಲೇ ಆಡೋದ್ರಿಂದ ಅಥವಾ ಈ ಮೊಬೈಲ್ ಅಲ್ಲೇ ಬಿಜಿ ಆಗೋದ್ರಿಂದ ಕೇರಂ ಅಲ್ಲಿ ಕುತ್ಕೊಂಡು ಆಡೋಷ್ಟು ಟೈಮ್ ಇಲ್ಲ. ಆಮೇಲೆ ಇನ್ನೊಂದು ಈ ಕ್ಯಾಮ್ರಾ, ಹಿಂಗ ಕೈಯಲ್ಲಿ ಕ್ಯಾಮ್ರಾ ಸ್ಟಿಕ್ ಅಂತಾರಲ್ಲ, ಅದನ್ನ ತಗೊಂಬಂದೆ ಸೆಲ್ಫಿ ಹೊಡೆಯಕ್ ಚೆನ್ನಾಗಿರುತ್ತೆ ಅಂತ ಒಂದ್ 2 ದಿನ 2-3 ಕಡೆ ತಗೊಂಡೋದೆ. ಆಮೇಲೆ ಕೈಯಲ್ಲೇ ಸೆಲ್ಫಿ ಹೊಡ್ಕೊಂತೀವಲ್ಲ, ಈಗ ಅದನ್ನ ಮೂಲೆಗೆ ಹಾಕಿದೀವಿ. ಆಮೇಲೆ ಇನ್ನು ಕೆಲಸಲ ಈ ವಿಡಿಯೋಗಳ ಮಾಡುವಾಗ ಹಾಡೇಳುವಾಗ ಒಂದು ಸೈಡ್ಗೆ ರೌಂಡ್ ಲೈಟ್ ಹಾಕೊಂತೀವಿ, ಆ ಲೈಟ್ ಅನ್ನು ಒಂದ್ 2 ಸಲ ಹಾಕೊಂಡು ವಿಡಿಯೋ ಮಾಡಿದೆ. ಆಮೇಲೆ ಅಯ್ಯೋ ಅದಕ್ಕೆಲ್ಲ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ತೆಗೆದ್ಬಿಟ್ಟು ಅದನ್ನ ಮೂಲೆಗೆ ಇಟ್ಟಿದೀವಿ. ಆಮೇಲೆ ಓವೆನ್ ತಗೊಂಡಿದ್ದೆ, ಓವೆನ್ ಇದೆ, ಅದ್ ಯಾವಾಗ್ಲೋ ಒಂದ್ಸಲ ತಿಂಗಳಿಗೆ ಒಂದ್ಸಲ 2 ಸಲ ಆನ್ ಮಾಡ್ತೀವಿ, ಉಳಿದ ಟೈಮ್ ಅಲ್ಲಿ ಅದು ನಿದ್ದೆ ಮಾಡ್ತಾ ಇರುತ್ತೆ. ಈಗ ಸುಮಾರು ಐಟಮ್ಗಳು ಪ್ರತಿಯೊಬ್ಬರ ಮನೇಲೂ ಈ ತರ ಆಗತ್ತೆ. ಈಗ ನಾ ಇನ್ನೊಂದು ಇದು ಕಂಪ್ಯೂಟರ್ ಒಂದು ತಗೊಂಡಿದ್ದೆ, ಅದು ಅಷ್ಟೇ, ಯಾವಾಗ್ಲೋ ತಿಂಗಳಿಗೆ ಒಂದ್ಸಲ 2 ಸಲ ಆನ್ ಮಾಡಿ ನೋಡೋದು ಬಳಸೋದು ಅಷ್ಟೇ, ಉಳಿದ ಟೈಮ್ ಅಲ್ಲಿ ನಿದ್ದೆ ಮಾಡ್ತಾ ಇರುತ್ತೆ. ಈ ಮೊಬೈಲ್ ಬಂದ್ಮೇಲೆ ಅದಕ್ಕೆ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಸರ್.
6: ಮೊಬೈಲ್ ಅದೆಲ್ಲ ಕೆಲಸ ಕಿತ್ಕೊಬಿಡ್ತು ಅಂತೀರ ಹಾಗಾರೆ?
8: ಹೌದು ಸರ್, ಹೌದು, ಈ ತರ ಪ್ರತಿಯೊಬ್ಬರ ಮನೇಲೂ ಈ ತರ ಸುಮಾರು ಐಟಮ್ಗಳು ಉಳಿದಿರ್ತವೆ, ಹಾಳಾಗಿರುತ್ತೆ. ನಾನು ಆದಷ್ಟು ಆತರ ಯಾವ್ದನ್ನು ಸುಮ್ನೆ ಕೂರ್ಲಿಕ್ ಬಿಡಲ್ಲ, ಒಂದ ಅದನ್ನ ಬೇಕಾದ್ದನ್ನೇ ತಗೊಳ್ತೀನಿ ಉಪಯೋಗ ಆಗ್ತಕ್ಕಂಥದ್ದು, ಅಥವಾ ಬಳಸ್ಲಿಲ್ಲ ಅಂದ್ರೆ ಬಳಸೋರ್ಗಾದ್ರು ಕೊಡ್ತೀನಿ, ಇಲ್ಲ ಅದನ್ನ ಯಾರಿಗಾದ್ರೂ ಸ್ವಲ್ಪ ಆಪರೇಟಿಗೆ ವಿಲೇವಾರಿ ಏನಾದ್ರು ಮಾಡ್ತೀನಿ, ಒಟ್ಟು ಸದ್ಬಳಕೆ ಆಗ್ಬೇಕು ಸರ್ ಅಷ್ಟೇ.
6: ಓಕೆ,
8: ಯಾವುದು ವ್ಯರ್ಥವಾಗ್ಬಾರ್ದು ಅಂತ ನನ್ನ ಒಂದು ಉದ್ದೇಶ.
6: ನೋಡಿ ಎಷ್ಟೊಂದು ವಸ್ತುಗಳು ಇನ್ನೂ ನಿಮ್ಮ ಮನೇಲಿ ಇದೆ ಹಾಗಾರ.
8: ಹೌದು ಸರ್, ಹೌದು, ಹೌದು.
6: ಓಕೆ, ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ ಸರ್.
8: ಥ್ಯಾಂಕ್ ಯು ಸೋ ಮಚ್.
6: ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವ್ರ ಮನೇಲಿ ಇರುವಂತಹ ಒಂದು ವೇಸ್ಟ್ ಆಗಿರುವಂತಹ ವಸ್ತುಗಳ ಬಗ್ಗೆ ಹೇಳ್ತಾ ಇದ್ರು. ಅಂಡ್ ಈಗ ನೆಕ್ಸ್ಟ್ ಕಾಲರ್ ಯಾರು ಕಾಲ್ ಮಾಡ್ತೀರಾ, ಸೊ ಅವ್ರು ಹೇಳಿರುವಂತಹ ವಸ್ತುಗಳಲ್ಲಿ ಯಾವ್ದಾದ್ರು ಒಂದು ವಸ್ತು ಎಷ್ಟು ಬೆಲೆ ಬಾಳ್ಬೋದು ಅಂತ ನಿಮಗೆ ಅನ್ಸುತ್ತೆ, ಅದನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮೆಸೇಜ್ ಕೂಡ ಮಾಡಿ ಅಥವಾ ಕರೆ ಮಾಡಿ ಕೂಡ ಹೇಳ್ಬೋದು. ಅಂಡ್ ಹಾಗೆ ನೀವು ಕೂಡ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ಒಂದು ವಸ್ತು ವೇಸ್ಟ್ ಆಗಿ ಮೂಲೆಯಲ್ಲಿ ಕೂತ್ಕೊಂಡಿದೆ, ಧೂಳು ಹಿಡಿತಾ ಇದೆ, ಇದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಅಂತ ಹೇಳ್ತೀನಿ. ಅಂಡ್ ಹಾಗೆ ಸುಮಾರು ಜನ ಈ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಅಲ್ಲಿ ತಗೊಳ್ಳುವಂತಹ ಒಂದಷ್ಟು ವಸ್ತುಗಳೇ ಆಮೇಲೆ ಮೂಲೆಯಲ್ಲಿ ಕೂತಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಪ್ರಕಾರ ಹೇಗನ್ಸುತ್ತೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
9: ಹಲೋ ಸರ್, ನಮಸ್ಕಾರ ಸರ್.
6: ಓ ನಮಸ್ಕಾರ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರ ಸರ್?
9: ನಾವು ಚೆನ್ನಾಗಿದ್ದೇವೆ ಸರ್. ನನ್ನ ಹೆಸರು ಚಿಕ್ಕಪ್ಪ, ಕೃಷಿನಗರ ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
6: ಚಿಕ್ಕಪ್ಪ ಅವರ
9: ಸರ್,
6: ಹೇಳಿ, ನಿಮ್ಮ ಮನೇಲಿ ಯಾವ ಒಂದು ವಸ್ತು ವೇಸ್ಟ್ ಆಗಿ ಉಳ್ಕೊಂಡಿದೆ?
9: ಹೌದು ಸರ್, ವೇಸ್ಟ್ ಆಗಿ ಉಳ್ಕೊಂಡ್ಬಿಟ್ಟಿದಾವೆ ಸರ್. ಏನಂತಂದ್ರೆ, ನಾವು ಮೊದ್ಲೆಲ್ಲ ಮನೇಲಿ ಚೇರ್ ಗಳು ತಗೊಂತ ಇದ್ದೆ, ಫೈಬರ್ ಚೇರ್ ಗಳು ಕುತ್ಕೊಳಕ್ಕೆ ಅಂತೇಳಿ. ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲ ಬದಲಾವಣೆ ಆದಂಗೆ ಮತ್ತೆ ಅವನ್ನ ಬಿಟ್ಟು ಮತ್ತೆ ಸೋಫಾಕ್ಕೆ ಮೊರೆ ಹೋದ್ವಿ. ಹಂಗಾಗಿ ಆ ಚೇರ್ ಗಳು ಈಗ ತಂದ್ವಿಲ್ಲ, ತಂದ್ ರೇಟಿಗೆ ಯಾರು ತಗೋಣಲ್ಲ, ಅರ್ಧ ರೇಟಿಗೂ ತಗೋಣಲ್ಲ. ಈಗ ಆ ಗುಜ್ರಿಗೆ ಹಾಕಕ್ ಹೋದ್ರೆ 10 ರೂಪಾಯಿ ಕೊಡ್ತೀರಾ, 20 ರೂಪಾಯಿ ಕೊಡ್ತೀರಾ ಅಂತಾರೆ. ನಾವು ಅದಕ್ ನೋಡಿದ್ರೆ ಎಷ್ಟೊಂದ್ ದುಡ್ಡು ಕೊಟ್ಟು ತಂದಿರ್ತೇವೆ, ಹಂಗಾಗಿ ಇತ್ಲ ಕೊಡಕ್ಕೂ ಮನ್ಸ್ ಬರಲ್ಲ, ಇತ್ಲ ಬಿಡಕ್ಕೂ ಮನ್ಸ್ ಬರೋದಿಲ್ಲ. ಆಮೇಲೆ 2 ಕಂಪ್ಯೂಟರ್ 2 ಮಾನಿಟರ್ ಇದಾವೆ ಮೇಡ ಸರ್. ಅದು ಮೊದ್ಲೆಲ್ಲ ಮಕ್ಳಿಗೆ ಕಂಪ್ಯೂಟರ್ ಕಲಿಯಕ್ಕೆ ಬೇಕಲ್ಲ ಅಂತ ಹೇಳಿ ಇದಕ್ಕೆ ಕಳಿಸ್ತಿದ್ವಿ ಟ್ರೈನಿಂಗ್, ಅದು ಕಂಪ್ಯೂಟರ್ ಕಲಿಯಕ್ಕೆ. ಅವಾಗ ಮನೆಗ್ ಬಂದ್ಮೇಲೆ ಬೇಕಲ್ಲ ಅಂತ ಎರಡು ಯಾರ್ದೋ ಒಬ್ರು ಮನೇಲಿ ಇದ್ದು ತಗೊಂಡೋಗಪ್ಪ ನೀನು ಅಂತ ಹೇಳಿದ್ರು, ತಗೊಂಡ್ ಬಂದ್ವಿ. ಆಮೇಲೆ ಅವನು ಕಲ್ತಾಯ್ತು. ಆಮೇಲೆ ಕಾಲ ಬದಲಾದಂಗೆ ಅವರು ಈಗ ಇದಕ್ಕೆ ಲ್ಯಾಪ್ಟಾಪಿಗೆ ಬದಲಾದ್ರು. ಈಗ ಆ ಕಂಪ್ಯೂಟರ್ಗಳು ಮೂಲೆಯಲ್ಲಿ ಕುಂತಿದಾವ. ಈಗ ತಂದ್ರ ರೇಟಿಗೆ ಅವು ತಗೋದು ಯಾರು, ಈಗ ನಾವು ಕಡಿಮೆ ರೇಟಿಗೆ ಕೊಡಕ್ಕೂ ಬರಂಗಿಲ್ಲ. ಈಗ ಇನ್ನೇನ್ ಗುಜರಿ ಲೆಕ್ಕಕ್ಕೆ ಹೋಗ್ಬೇಕಾಗತ್ತೆ, ಗುಜರಿಗೆ ಹಾಕಿದ್ರೆ ಎಷ್ಟು ಕಮ್ಮಿ ಕೇಳ್ತಾರಲ್ಲ ಅನ್ನೋ ಒಂದಕ್ಕೆ ಹಂಗೆ ಒಂದ್ ಕಡೆ ಮೂಲೆ ಒಳಗೆ ಇಟ್ಬಿಟ್ಟಿದ್ದಾವ. ಅತ್ಲ ಯಾರಿಗಾದ್ರೂ ಹಂಗೆ ಬೇಕಾದ್ರು ಕೊಟ್ರು ಪರವಾಗಿಲ್ಲ, ಈ ಗುಜರಿ ಕೊಡೋದ್ ಬೇಡ ಅಂತ ಹೇಳಿ.
6: ಓಕೆ ಓಕೆ, ಕಂಪ್ಯೂಟರ್ ಹಾಗಾದ್ರೆ ನಿಮ್ಮ ಮನೇಲಿ ಖಾಲಿ ಬಿದ್ದಿದೆ ಅಂತ ಆಯ್ತು.
9: ಎರಡು ಕಂಪ್ಯೂಟರ್ ಖಾಲಿ ಹಂಗೆ ಉಳಿದಿದಾವೆ. ಹಾಲ ಈಗ ಹೆಚ್ಚು ಕಮ್ಮಿ ಸುಮಾರು ದಿನ ಆಯ್ತು, ಹಾಳಾಗಿರ್ಬೋದು ಏನೋ ಅಂತ ಗೊತ್ತಿಲ್ಲ. ಒಟ್ಟು ಮಾನಿಟರ್ ಮಾತ್ರ ಒಂದು ಆನ್ಲೈನ್ ನಲ್ಲಿ ಒಂದು ಮಾನಿಟರ್ ತರಿಸಿದೆ, ಒಂದು LG ಕಂಪ್ನಿದು 19 ಇಂಚಿಂದು, ಅದು ಮಾತ್ರ ಚೆನ್ನಾಗಿದೆ. ಅದು ಯಾರಾದ್ರೂ ತಗಂದ್ರೆ ಅದನ್ನ ಒಂದು ಕೊಡಬೇಕಾಗುತ್ತೆ, ಯಾಕಂದ್ರೆ ಅದನ್ನ ಗುಜರಿ ಹಾಕಿದ್ರೆ ತೀರಾ ಅನ್ಯಾಯ ಆಗ್ಬಿಡುತ್ತೆ. ಹಂಗಾಗಿ ಈ ತರ ಎಲ್ಲ ಇದೆ. ಆಮೇಲೆ ನಾವು ಕೂಡ ಈಗ ಚೆನ್ನಾಗಿ ದುಡಿತಾ ಇದೀವಿ, ನಾವು ಕೈ ಕಾಲೆಲ್ಲ ನಿತ್ತು ಆದ್ಮೇಲೆ ವಯಸ್ಸಾದ್ಮೇಲೆ ನಾವು ಒಂಥರ ಗುಜರಿ ಲೆಕ್ಕನೆ ಅಂತ ಅನ್ಸುತ್ತೆ.
6: ಇವತ್ತು ಅದೇ ವಸ್ತುಗಳ ಬಗ್ಗೆ ಕೇಳ್ಬೇಕಾರೆ ಹಿಂಗೆ ಏನೇನಾದ್ರು ಆನ್ಸರ್ಗಳು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ಸೊ ಈ ತರ ಈಗ ನಿಮ್ಮನೇಲಿ ಕಂಪ್ಯೂಟರ್ ಮತ್ತೆ ಚೇರ್ ಗಳು ಉಳ್ಕೊಂಡಿದೆ ಅಂತ ಆಯ್ತು.
9: ಎರಡು ಚೇರ್, ಫೈಬರ್ ಚೇರ್ ಇದೆ, 2 ಕಂಪ್ಯೂಟರ್ ಇದೆ. ಅವಕ್ಕೆ ಮೊದ್ಲು ಇಟ್ಟಿಟ್ಟು ಹಾಳಾಗಿರ್ಬೋದು, ಅದ್ರಲ್ಲಿ ಒಂದು ಮಾನಿಟರ್ ಮಾತ್ರ ಫೈನ್ ಇದೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಬಹಳ ಚೆನ್ನಾಗಿದೆ ಅದು, ಆನ್ಲೈನ್ ಅಲ್ಲಿ ತರಿಸಿದ್ದು.
6: ಓಕೆ, ಈಗ ಲಾಸ್ಟ್ ಕಾಲರ್ ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು. ಅವ್ರ ಮನೆಯಲ್ಲಿ ಸುಮಾರು ವಸ್ತುಗಳು ಖಾಲಿ ಇದಾವೆ ಅಂತ ಹೇಳಿದ್ರು, ಅಂದ್ರೆ ಯಾವ್ದು ಉಪಯೋಗ ಮಾಡ್ತಾ ಇಲ್ಲ, ಕಡಿಮೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕೆಲವೊಂದಷ್ಟು ವಸ್ತುಗಳನ್ನ. ಅದರಲ್ಲಿ ಕೇರಂ ಬೋರ್ಡ್ ಕೂಡ ಒಂದು ವೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಕೇರಂ ಬೋರ್ಡ್ ಬೆಲೆ ಎಷ್ಟಿರ್ಬೋದು ಅಂತ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ?
9: ಬೆಲೆ ಅಂತಂದ್ರೆ ಸರ್, ಅದು ಕನಿಷ್ಠ 1.5 ಸಾವಿರ ಇರ್ಬೋದು ಅನ್ಸುತ್ತೆ ಸರ್.
6: ಓಕೆ ಓಕೆ,
9: ನಾನು ಒಂದ್ಸಲ ತಗೊಂಡ್ ಬಂದಿದ್ದೆ ಒಬ್ರಿಗೆ, ಅದು 1.5 ಸಾವಿರ ಇರ್ಬೋದು ಅನ್ಸುತ್ತೆ, ಅದಕ್ಕಿಂತ ಕಡಿಮೆ ಇಲ್ಲ ಒಟ್ನಲ್ಲಿ.
6: ಸೊ ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ನೋಡೋಣ ನಿಮ್ಮ ಮನೇಲಿರೋ ಕಂಪ್ಯೂಟರ್ ಯಾರು ಎಷ್ಟು ರೇಟ್ ಹೇಳ್ಬೋದು ಅಂತ ಗೊತ್ತಾಗುತ್ತೆ. ನೋಡೋಣ.
9: ಆಯ್ತು ಸರ್, ಧನ್ಯವಾದಗಳು.
6: ಥ್ಯಾಂಕ್ ಯು ಚಿಕ್ಕಪ್ಪ ಅವರ. ಓಕೆ, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷಿನಗರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಅವ್ರ ಮನೇಲಿ ಏನೋ ಫೈಬರ್ ಚೇರ್ಗಳು ಮತ್ತೆ ಕಂಪ್ಯೂಟರ್ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಅಂಡ್ ನಿಮ್ಮ ಮನೇಲಿ ಕೂಡ ಈ ರೀತಿ ಕೆಲವೊಂದಷ್ಟು ವಸ್ತುಗಳು ಹಾಗೆ ಉಳ್ಕೊಂಡಿರುತ್ತೆ. ಏನೋ ಒಂದು ಕ್ರೇಜ್ ಅಲ್ಲಿ ತಗೊಂಡ್ ಬಂದಿರ್ತೀರಾ, ಬಟ್ ಅದನ್ನ ಯೂಸ್ ಮಾಡೋಕ್ಕಾಗದೆ ಸುಮಾರು ವೇಸ್ಟ್ ಆಗಿ ಬಿದ್ದಿರುತ್ತೆ. ಅಂಡ್ ನೀವು ಕೂಡ ನಿಮ್ಮ ಮನೇಲಿ ಬಿದ್ದಿರುವಂತಹ ಈ ರೀತಿಯ ವೇಸ್ಟ್ ಆಗ್ತಾ ಇರುವಂತಹ ವಸ್ತುಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಅಂಡ್ ಮತ್ತೆ ಅದರ ಸ್ಟೋರಿ ಕೂಡ ಹೇಳ್ಬೋದು, ಯಾವಾಗ ತಗೊಂಬಂದ್ರಿ, ಯಾಕೆ ತಗೊಂಬಂದ್ರಿ ಅಂತ ಹೇಳಿ. ಅಂಡ್ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
10: ಹಲೋ,
6: ನಮಸ್ತೆ.
10: ನಮಸ್ತೆ,
6: ಯಾರಿದು?
10: ನಾನು ರಶ್ಮಿ, ಬೆಂಗಳೂರಿಂದ.
6: ಓಕೆ ರಶ್ಮಿ ಅವರ, ಹೇಗಿದ್ದೀರಾ?
10: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
6: ನಾವು ಸೂಪರ್ ಆಗಿದ್ದೀವಿ. ರಶ್ಮಿ ಅವರೇ, ಬೆಂಗಳೂರಲ್ಲಿ ಹೇಗಿದೆ ವೆದರ್?
10: ವಾತಾವರಣ ತುಂಬಾ ಚೆನ್ನಾಗಿದೆ, ಮಳೆ ಬರ್ತಿಲ್ಲ, ಆದ್ರೂ ಮೋಡ ಮುಚ್ಕೊಂಡಿದೆ.
6: ಕೂಲ್ ಆಗಿದೆ ಅಂತ ಆಯ್ತಾ?
10: ಹೌದು.
6: ರಶ್ಮಿ ಅವರೇ, ನಿಮ್ಮನೆಯಲ್ಲಿ ಅತ್ಯಂತ ಅನಗತ್ಯವಾಗಿ ಉಳ್ಕೊಂಡಿರುವಂತಹ ಯಾವ್ದಾದ್ರು ವಸ್ತು ಇದೆಯಾ?
10: ಹೌದು.
6: ಹೇಳಿ, ಯಾವ್ದು?
10: ಎರಡು. ಒಂದು, ನಾವು ಹೊಸದಾಗಿ ಮದುವೆ ಬಂದಾಗ ನಾನು ಒಂದು ತಗೊಂಡಿದ್ದು, ಅದ್ರ ಬಗ್ಗೆ ಹೇಳ್ತೀನಿ. ಹೊಸದಾಗಿ ಸ್ಟಾರ್ಟ್ ಆದಾಗ ನನಗೆ ಮನೆಗೆ ಖರ್ಚಿಗೆ ಅಂತ ಕೊಡ್ತಾ ಇದ್ದ ದುಡ್ಡಲ್ಲಿ ನಾನು ಉಳಿಸ್ಬಿಟ್ಟು ಒಂದು ಪಾತ್ರೆ ಸ್ಟ್ಯಾಂಡ್ ಅವಾಗೆಲ್ಲ ಬರ್ತಾ ಇತ್ತು ದೊಡ್ಡದಾಗಿ, ಅದನ್ನ ಇಷ್ಟಪಟ್ಟು ತಗೊಂಡಿದ್ದೆ. ಚೀಟಿ, ಅವಾಗೆಲ್ಲ ಚೀಟಿ ಹಾಕ್ತಾರು ಪಾತ್ರೆ ಅಂಗಡಿಗಳಲ್ಲಿ. ಸೊ ಅದು ಅಂದ್ರೆ ಕ್ರೇಜ್ ತಗೊಂಬೇಕು ತಗೊಂಬೇಕು ಅಂತ ಹೇಳಿ, ಅದನ್ನ ಮಂತ್ಲಿ ಮಂತ್ಲಿ ಕಟ್ಟಿ ಕಟ್ಟಿ ಕಟ್ಟಿ ಒಂದೊಂದು ತಗೊಂಡ್ ಬಂದೆ ನಾನು. ಸ್ವಲ್ಪ ದಿನ ಬಳಕೆನೂ ಮಾಡಿದ್ವಿ ಆಕ್ಚುಲಿ. ಆಮೇಲೆ ಟೈಲ್ಸ್ ಅಂತ ಎಲ್ಲ ಹಾಕ್ಸಿದ್ಮೇಲೆ ಕಿಚನ್ ಗೆ ಅದನ್ನ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರ. ಸೊ ಅದು ಹಾಗೆ ಉಳಿತು. ಅದು ಅದು ತುಂಬಾ ಇಷ್ಟಪಟ್ಟಿದ್ದಕ್ಕೆ ಕೊಡ್ಲಿಕ್ಕೂ ಮನ್ಸಿಲ್ಲ, ವ್ಯಾಮೋಹ ಅಂತಾರ ಅದ್ರ ಮೇಲೆ. ಆಮೇಲೆ ಮತ್ತೊಂದ್ಸುತ್ತೆ ಒಂದು 20 ಇಯರ್ಸ್ ಬ್ಯಾಕ್ ಸ್ಟೀಲ್ ಇವಾಗ ಸಿಗುತ್ತಾ ಅಂತ ಒಂದ್ ಕಡೆ ಮನ್ಸು. ಅದು ಅದೊಂಥರ ಈಗ ಮೂಲೆಯಲ್ಲಿ ಬಿದ್ದಿದೆ. ಬಟ್ ಅದು ಫೀಲ್ ಕೊಡೋ ಏನನ್ಸುತ್ತೆ ಅಂದ್ರೆ, ನಾನು ಉಳಿಸಿ ಅದನ್ನ ಕೊಟ್ಟಿದ್ದ ದುಡ್ಡಲ್ಲಿ ಉಳಿಸ್ಬಿಟ್ಟು ತಗೊಂಡಿದ್ದಲ್ಲ ಅಂತ ಅದು ಪದೇ ಪದೇ ನೆನ್ಸುತ್ತೆ ನನ್ಗೆ. ಬಟ್ ಅದು ಯೂಸ್ ಆಗದೇ ಇರೋ ಹತ್ರ ಹಾಗೆ ಇದೆ ಅದು. ಅದು ಕೂಡ ಒಂದು
6: ಹೌದು. ಸೊ ಹಾಗಾಗಿ ಕೊಡೋದಕ್ಕೂ ಮನ್ಸಾಗ್ತಿಲ್ಲ ನಿಮ್ಗೆ?
10: ಅದು ಇಲ್ಲ, ನಾನು ಕೊಡ್ಲಿಕ್ಕೆ ನೋಡಿ, ಅವ್ರು ಕೇಳೋ ರೇಟೇ ಬೇರೆ. ರೇಟ್ ಅನ್ನೋದಕ್ಕಿಂತ ಅದನ್ನ ನಾವು ಉಳಿತಾಯ ಮಾಡಿ ತಗೊಂಡಿದ್ದಿರುತ್ತಲ್ಲ, ಅದೊಂದ್ ಸ್ವಲ್ಪ
6: ಫೀಲಿಂಗ್
10: ಇರುತ್ತೆ. ಇದ್ರೆ ಇರ್ಲಿ ಬಿಡು, ಒಂದ್ ಕಡೆ ಎಲ್ಲ ಇರುತ್ತೆ ಅಂತ ಹೇಳಿ.
6: ಹಾಗೆ
10: ಮತ್ತೆ ಒಂದು ತರಕಾರಿ ಸ್ಲೈಸ್ ಕಟ್ ಮಾಡೋದು, ಅದು ಹಠ ಮಾಡಿ ಮನೆಗೆ ಕಿಚನ್ ಐಟಮ್ಸ್ ಎಲ್ಲ ನಮ್ದೆಲ್ಲ ಅವ್ರ ಹಠ ಬಿದ್ದು ದುಂಬಾಲ್ ಬಿದ್ದು ಅದು 2-in-1 3-in-1 ಅಂತೆಲ್ಲ ಬರ್ತಾ ಇತ್ತಲ್ಲ ತರಕಾರಿ ಕಟ್ ಮಾಡದೆಲ್ಲ,
6: ಅದು ಆಫರ್ ಅಲ್ಲಿ ಬೇರೆ ಬರ್ತಾ ಇತ್ತಲ್ಲ.
10: ಅದನ್ನ ತಗೊಂಡೆ, ಸ್ವಲ್ಪ ದಿನ ತುಂಬಾ ಕ್ರೇಜ್, ಚೆನ್ನಾಗಿ ಯೂಸ್ ಮಾಡಿದಾಯ್ತು. ಆಮೇಲೆ ಯಾರ್ ಮಾಡ್ತಾರೆ ಕೈಯಲ್ಲಿ ಕಟ್ ಮಾಡಿದ್ರು,
6: ಅದು ಕಟ್ ಮಾಡೋದ್ಯಾರು ಮತ್ತ್ ವಾಶ್ ಮಾಡೋದ್ಯಾರು,
10: ಮತ್ ಯಾರ್ ಸ್ವಿಚ್ ಆನ್ ಮಾಡ್ತಾರ, ಬ್ಲೇಡ್ ಚೇಂಜ್ ಮಾಡ್ತಾರೆ. ಅದು ಬ್ಲೇಡ್ ಚೇಂಜ್ ಮಾಡೋ ಟೈಮಲ್ಲಿ ಅವನ್ನ ಕಟ್ ಮಾಡಿ ಒಗ್ಗರಣೆ ಹಾಕ್ಬಿಟ್ಟಿರ್ತೀವಿ, ಆಗ್ಬೋದಲ್ವಾ? ಆತರ ಮೈಂಡ್ ಸೆಟ್. ಸೊ ಹಾಗಾಗಿ ಈ ಎರಡು ಥಿಂಗ್ಸ್ ಗಳು ಖುಷಿಯಿಂದ ತಗೊಂಡಿದ್ದು. ಬಟ್ ಫಸ್ಟ್ ಒಂದ್ ವ್ಯಾಮೋಹ, ಇದು ಇವಾಗ ಒಂಥರ ಅದನ್ನ ಲೇಟ್ ಆಗತ್ತಲ್ಲ ಇನ್ನು ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಏನತ್ರ ಹಾಗೆ ಉಳ್ಕೊಂಡಿದೆ. ಬಟ್ ಮನುಷ್ಯ ಸಹಜ ಗುಣ ಅಲ್ವಾ ಅದೆಲ್ಲ ಒಂಥರ ಕಣ್ಣಿದೆಲ್ಲ ತಗೊಳ್ಳೋದು, ಹಾಗಾಗಿ ಆ ಎರಡು ವಸ್ತುಗಳು ನಮ್ಮಲ್ಲಿ ಹಾಗೆ ಇದೆ.
6: ನನ್ನ ಲಿಸ್ಟ್ ಅಲ್ಲಿ ಇದೊಂದು ಇತ್ತು ಆಕ್ಚುಲಿ, ತರಕಾರಿ ಕಟ್ ಮಾಡೋದು. ಓಕೆ, ಚೆನ್ನಾಗಿ ಹೇಳಿದ್ರಿ. ಸೊ ಈಗ ಇನ್ನೊಂದು ಏನಂದ್ರೆ ಟಾಸ್ಕ್, ನಮ್ಮ ಲಾಸ್ಟ್ ಕಲರ್ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಅವರು ಕರೆ ಮಾಡಿದಾಗ ಹೇಳಿದ್ರು ಅವ್ರ ಮನೇಲಿ ಏನು
10: ಅವ್ರ ಮನೆ ಮಾನಿಟರ್ಸ್ ತಗೊಂಬಂದ್ರು, ಯಾರ್ದು ಮಂದೆ ತಗೊಂಬಂದ್ರು ಮಕ್ಕಳಿಗೋಸ್ಕರ ಅಂದ್ರು, ಅದನ್ನ ಗುಜರಿ ಕೊಡ್ಲಿಕ್ಕೂ ಬೇಜಾರಾಗಿದೆ, ಬೇಕಾದ್ರೆ ಫ್ರೀ ಆಗಿ ಕೊಟ್ಬಿಡ್ತೀನಿ ಅಂತ
6: ಹೇಳ್ತಾ ಇದ್ರು. ಅವ್ರ ಮನೆ ಎರಡು ವಸ್ತು ಹೇಳಿದ್ರು ಆಯ್ತಾ, ಚೇರ್ ಮತ್ತೆ ಕಂಪ್ಯೂಟರ್ ಗಳನ್ನ ಹೇಳಿದ್ರು.
10: ಚೇರ್ಸ್ ಮತ್ತೆ ಕಂಪ್ಯೂಟರ್ ಸಿಸ್ಟಮ್ ಮಕ್ಕಳಿಗೋಸ್ಕರ ತಂದಿದ್ದು.
6: ಸೊ ಹಾಗಾಗಿ ಚೇರ್ ನ ಬೆಲೆ ಎಷ್ಟಿರ್ಬೋದು ಅಂತ ನಿಮಗೆ ಅನ್ಸುತ್ತೆ?
10: ಈಗ ನೀಲ್ಕಮಲ್ ಎಲ್ಲ ಆಕ್ಚುಲಿ ನಾವು ತಗೊಬೇಕಾದ್ರೆ 800 ರೂಪಾಯಿ ಒಂದೊಂದ್ ಇರ್ತಾ ಇತ್ತು ಅವಾಗ. ಈಗೆಲ್ಲ ಬೇರೆ ಬೇರೆ ತರದೆಲ್ಲ ಚೇರ್ಸ್ ಬಂದಿದೆ. ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಆಗಿಂದ ಒಬ್ರಿಗೊಬ್ರು ಕಾಂಪಿಟೇಷನ್ ಗೋಸ್ಕರ ಕೊಡ್ತಾರೆ.
6: ಹೌದು, ಆಫರ್ ಅಲ್ಲೇ ಕೊಡ್ತಾರೆ ಮತ್ತೆ ಬೈ ಒನ್ ಗೆಟ್ ಒನ್ ಅಂತ.
10: ಆದ್ರೆ ನೀವು ಕ್ವಾಲಿಟಿ ವೈಸ್ ನೋಡಕ್ ಹೋದಾಗ ಈಗಲೂ ಕೂಡ ಆ ಚೇರ್ಸಿಗೆ ಅದೇ ರೇಟ್ ಇದೆ.
6: ಓಕೆ, ಅಂದ್ರೆ 800 ರೇಂಜ್ ಅಲ್ಲ?
10: ಹಾ, 800 ಇರುತ್ತೆ ಮೇಬಿ.
6: ಓಕೆ ಓಕೆ, ಸೊ ಸೂಪರ್ ಮಾತಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು.
10: ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ನೈಸ್ ಡೇ.
6: ಓಕೆ, ಹಾವ್ ಗುಡ್ ಡೇ. ಥ್ಯಾಂಕ್ ಯು. ಸೊ ರಶ್ಮಿ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವ್ರ ಮನೇಲಿ ಪಾತ್ರೆ ಸ್ಟ್ಯಾಂಡ್ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು, ಜೊತೆಗೆ ಏನೊಂದು ತರಕಾರಿ ಕಟ್ ಮಾಡುವಂತಹ ಒಂದು ಚಾಪರ್ ಕೂಡ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನಿಮ್ಮ ಮನೇಲಿ ಈ ರೀತಿ ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ವಸ್ತುಗಳೇನೇನೋ ಅದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರು ಜೊತೆನಲ್ಲಿ, ಸೊ ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ಈ ರೀತಿಯ ಅನಗತ್ಯ ವಸ್ತುಗಳು ಯಾವ್ದಾವ್ದಿದೆ ಅದನ್ನು ಕೂಡ ಥಿಂಕ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.1 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ರೀ, ಮನೆ ಖರ್ಚಿಗೆ ಹಣ ಕೊಡಿ.
12: ಇದು ರೇಷನ್ಗೆ 15,000, ತರಕಾರಿಗೆ 2,000,
11: ಮತ್ತೆ ವಿದ್ಯುತ್ ಬಿಲ್ಲಿಗೆ
12: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
11: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
12: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
13: ಹರ್ ಘರ್ ಸೂರ್ಯಘರ್.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
13: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
13: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
13: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
13: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ಆಕಾಶ್ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೆ ನಿಮ್ಮನಲ್ಲಿ ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ಒಂದು ವಸ್ತುಗಳು ಯಾವ್ದ್ಯಾವುದು ಅದ್ರ ಬಗ್ಗೆ ಕೂಡ ಇವತ್ತಿನ ನಮ್ಮ ಶೋನಲ್ಲಿ ಹೇಳಿ ಅಂತ ಹೇಳ್ತಾ ನಮ್ಮ ಸಂಖ್ಯೆ 9686860960 ಮತ್ತು 9686096279 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ವಸ್ತುಗಳು ಯಾವ್ದಾವುದು ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ, ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಮೆಸೇಜ್ ಮಾಡಿ ಕೂಡ ಹೇಳ್ಬೋದು ಅಥವಾ ಕರೆ ಮಾಡಿ ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಪ್ರೇಮ ಅವರು. ಹೇಗಿದ್ದೀರಾ ಪ್ರೇಮ ಅವರೇ?
1: ಚೆನ್ನಾಗಿದ್ದೀನಿ ಸರ್.
0: ಓಕೆ, ಹೇಗಿದೆ ಹಾಸನ?
1: ಮೋಡ ಇದೆ ಸರ್, ಮಳೆನೇ ಇಲ್ಲ ಸರ್, ಬರೀ ಮೋಡದಲ್ಲೇ ಇದಾಗ್ತಿದೆ ಸರ್, ಅದು ಮಳೆನೇ ಬಂದಿಲ್ಲ.
0: ಓ, ಮಳೆ ಬರೋಕೆ ಬೇಜಾರಾಗ್ಬಿಟ್ಟಿದೆ ಅಂತ ಅದಕ್ಕೆ
1: ಕಾಯ್ತಾ ಇದೆ ಸರ್, ಬರ್ಲೋ ಬೇಡೋ ಅಂತ.
0: ಓಕೆ ಓಕೆ. ಸೊ ಪ್ರೇಮ ಅವರೇ ಹೇಳಿ, ನಿಮ್ಮನೇಲಿ ಯಾವ್ಯಾವ ವಸ್ತುಗಳು ವೇಸ್ಟ್ ಆಗಿ ಇನ್ನು ಉಳ್ಕೊಂಡಿದೆ ಮತ್ತೆ ಯಾವಾಗ ಪರ್ಚೇಸ್ ಮಾಡಿದ್ರಿ, ಏನ್ ಕತೆ?
1: ಹೌದು ಸರ್, ವಸ್ತುಗಳು ತುಂಬಾ ಇದೆ ಸರ್, ಅದು ನಾವು ಈಗ ಅದ್ರಲ್ಲೂ ಮನೆ ಬೇರೆ ಚೇಂಜ್ ಮಾಡಿದ್ವಲ್ಲ ಸರ್, ಈಗ ಹಂಗಾಗಿ ನಾವು ಅಲ್ಲಿರೋ ವಸ್ತುಗಳು ಇಲ್ಲಿಡಕ್ ಆಗ್ತಿಲ್ಲ, ಹಾಗಾಗಿ ತುಂಬಾ ವಸ್ತುಗಳೇ ನಮ್ಮ ಮನೇಲಿ ಈಗ ಸ್ಟಾಕ್ ಆಗ್ಬಿಟ್ಟಿದೆ ಸರ್, ಅದನ್ನ ಕೊಡಕ್ಕಲ್ಲ ಬಿಡಕ್ಕಲ್ಲ ಅಂತ ತುಂಬಾ ಮೇಲೆ ಇಟ್ಬಿಟ್ಟಿದೆ ಸರ್. ಅದು ಪಾತ್ರೆಯಿಂದ ಆಗ್ಲಿ, ದಿವಾನ್ ಕಟ್ ಆಗ್ಲಿ, ಮತ್ತೆ ಒಂದು ಟಿವಿ ಆಗ್ಲಿ, ಇನ್ನೊಂದು ಈ ತರ ತುಂಬಾ ವಸ್ತುಗಳೇ ಸ್ಟಾಕ್ ಆಗ್ಬಿಟ್ಟಿದೆ ಸರ್, ಈಗ ತುಂಬಾ ವಸ್ತುಗಳೇ ಸ್ಟಾಕ್ ಆಗ್ಬಿಟ್ಟಿದೆ. ಅದನ್ನ ಕೆಲವು ಅದೇ ತರ ಆಗುತ್ತೆ ಸರ್, ವಸ್ತುಗಳನ್ನ ಕೆಲವನ್ನು ಎಸೆಯಕ ಆಗಲ್ಲ, ಕೆಲವೊಂದು ಕೊಡಕ್ಕೂ ಆಗಲ್ಲ, ಇಡಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಎಷ್ಟೋ ವಸ್ತುಗಳು ಒದ್ದಾಡ್ತಿರ್ತಾವ ಸರ್ ಈಗಲೂ. ಹಾಗಾಗಿ ಆತರ ವಸ್ತುಗಳು ತುಂಬಾ ಇದಾವ ಸರ್ ಮನೆ.
0: ಓಕೆ, ಸೊ ಈಗ ಚೇಂಜ್ ಮಾಡಿದಕ್ಕೆ ಆತರ ವೇಸ್ಟ್ ಆಯ್ತು ಅಂತ. ಓಕೆ, ಆದ್ರೆ ಏನೋ ಒಂದ್ ಇಷ್ಟಪಟ್ಟೆ ತಗೊಂಡ್ಬಂದಿರ್ತೀರ, ಬಟ್ ಅದನ್ನ ಯೂಸ್ ಮಾಡೋಕೆ ತುಂಬಾ ಟೈಮ್ ಆಗಿರುತ್ತೆ ಅಥವಾ ಯೂಸೇ ಮಾಡಿರಲ್ಲ, ಆತರದ ವಸ್ತುಗಳು ಯಾವ್ದಾರು ಇದೆಯಾ?
1: ಒಂದು ಟಿವಿ ಇದೆ ಸರ್, ಅದು ತುಂಬಾ ಹಳೆದು ಟಿವಿ, ಅದು ಮೇಲೆ ಇಟ್ಟಿದ್ವಿ ಸರ್, ಅದನ್ನ ಯೂಸ್ ಮಾಡಕ್ ಆಗಿಲ್ಲ, ಇಟ್ಕೊಳಕ್ ಆಗಿಲ್ಲ, ಹಾಗಾಗಿ ಅದನ್ನ ಹಂಗೆ ಇಟ್ಬಿಟ್ಟಿದ್ವಿ. ಕೊಡಕ್ಕೂ ಸುಮ್ನೆ ಅದನ್ನ ಕೊಟ್ಟರು ಪ್ರಯೋಜನ ಇಲ್ಲ ಅಂತ ಅನ್ಸಿರುತ್ತೆ ಮನ್ಸಲ್ಲಿ.
0: ಬ್ಲಾಕ್ ಅಂಡ್ ವೈಟ್
1: ಸರ್, ಅದು ಹಳೆಯದು, ಹಾಗಾಗಿ ಅದು ಒಂದಿದೆ. ಹಾಗಾಗಿ ತುಂಬಾ ನೀವು ಕೇಳಿದಂಗೆ ಎಷ್ಟು ವಸ್ತುಗಳು ಇದೆ ಸರ್, ಅದು ಅದನ್ನ ಕೊಡೋದು ಕೊಡಕ್ಕೂ ಆಗದೆ ಬಿಡಕ್ಕೂ ಆಗದೆ ಎಷ್ಟ ಒದ್ದಾಡ್ತಿದ್ವಿ ಸರ್ ನಾವು ವಸ್ತುಗಳು. ಸಾಮಾನ್ಯ ಎಲ್ಲರ ಮನೇಲಿ ಆತರ ಇದ್ದೇ ಇರುತ್ತೆ ಸರ್, ವಸ್ತುಗಳು ತುಂಬಾ ಹಳೆವು, ಉಪಯೋಗ ಮಾಡದೆಲ್ಲ ಇರೋಂತ ವಸ್ತುಗಳು ತುಂಬಾ ಇರುತ್ತೆ, ಹಾಗಾಗಿ ನಮ್ಮ ಮನೇಲೂ ಅದೇ ತರ ಆಗಿದೆ ಸರ್.
0: ಸೊ ಹಾಗಾಗಿ ಮನೇಲಿ ಟಿವಿ ಒಂದು ಉಳ್ಕೊಂಡಿದೆ ಆಗರ.
1: ಹೌದೌದು ಸರ್.
0: ಓಕೆ, ಸೊ ಪ್ರೇಮ ಅವರ ಹಾಗೆ ಲಾಸ್ಟ್ ಕಾಲರ್ ನಮಗೆ ರಶ್ಮಿ ಅಂತ ಹೇಳಿ ಕರೆ ಮಾಡಿದ್ರು ಬೆಂಗಳೂರಿಂದ. ಸೊ ಅವರ ಮನೇಲಿ ಈ ಪಾತ್ರೆ ಸ್ಟ್ಯಾಂಡ್ ಇದೆಯಲ್ಲ, ಪಾತ್ರೆ ಮನೇಲಿ ಕೂಡ ಇರ್ಬೋದು ಆತರ ಪಾತ್ರೆ ಸ್ಟ್ಯಾಂಡ್, ಮತ್ತೆ ಅವ್ರ ಮನೇಲಿ ಏನು ಆಟೋಮೆಟಿಕ್ ಆಗಿ ಕಟ್ ಮಾಡುವಂತಹ ಅಂದ್ರೆ ಪ್ರೆಸ್ ಮಾಡಿ ಕಟ್ ಮಾಡುವಂತಹ ತರಕಾರಿ ಚಾಪರ್ ಇದೆಯಲ್ಲ, ಅದು ಇದೆಯಂತೆ ವೇಸ್ಟ್ ಆಗಿ. ಸೊ ಹಾಗಾಗಿ ಪಾತ್ರೆ ಸ್ಟ್ಯಾಂಡ್ ಎಷ್ಟು ಪ್ರೈಸ್ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ, ಹೇಳ್ಬೋದಾ?
1: ಸರ್, ಸ್ಟೀಲ್ದು ಪಾತ್ರೆ ಸ್ಟ್ಯಾಂಡ್ ಎಲ್ಲ 1,000 ರೂಪಾಯಿನವ್ರಿಗೆ ಇರುತ್ತೆ ಸರ್, ಒಂದೂವರೆ ಸಾವಿರದ ರೂಪಾಯಿ ಇರುತ್ತೆ ಸರ್ ಅದು.
0: ಹೌದಾ? ಓಕೆ ಓಕೆ.
1: ಹೌದು ಸರ್, ಅದು ಗಟ್ಟಿ ಮುಟ್ಟಿ ಇರುತ್ತಲ್ಲ ಸರ್ ಪಾತ್ರೆ ಸ್ಟ್ಯಾಂಡ್, ಹಾಗಾಗಿ ಅಷ್ಟು ಬೆಲೆ ಇರುತ್ತೆ ಸರ್, ಈಗ ತಗೊಳಕ್ ಹೋದ್ರೆ ನಾವು ಅಷ್ಟೇ ಇರುತ್ತೆ ಸರ್ ಅದು.
0: ಓಕೆ, 1,500 ರೂಪಾಯಿ ಹೇಳ್ತೀರಾ?
1: ಹೌದೌದು ಸರ್.
0: ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
1: ಧನ್ಯವಾದ ಸರ್.
0: ಓಕೆ, ಧನ್ಯವಾದಗಳು. ಪ್ರೇಮ ಅವರು ಕರೆ ಮಾಡಿದ್ರು ಹಾಸನದಿಂದ, ಅವರು ಕೂಡ ಕರೆ ಮಾಡಿ. ಸೊ ಅವರ ಮನೆಯಲ್ಲಿ ಮನೆ ಚೇಂಜ್ ಮಾಡಿದ್ಮೇಲೆ ಸುಮಾರು ವಸ್ತುಗಳು ಆ ರೀತಿ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ನೀವು ಏನೋ ಒಂದು ವಸ್ತು ನೋಡಕ್ ಹೋಗಿರ್ತೀರಾ, ಅದನ್ನ ಬಿಟ್ಟು ಇನ್ನೊಂದಿನ ಚೆನ್ನಾಗಿ ಕಾಣಿಸು ಅಂತ ತಗೊಳ್ತೀರಾ. ಆ ತಗೊಂಡಿರುವಂತಹ ವಸ್ತುನ ಬಳಕೆ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಅದನ್ನ ಯೂಸ್ ಮಾಡೋದಕ್ಕೆ ಆಗಲ್ಲ, 2 ದಿನ ಯೂಸ್ ಮಾಡ್ತೀವಿ ಅದಾದ್ಮೇಲೆ ಮೂಲೆ ಸೇರ್ಕೊಬಿಡುತ್ತೆ. ಆ ಥರದ ವಸ್ತು ನಿಮ್ಮ ಮನೇಲಿ ಕೂಡ ಏನಾದರೂ ಇತ್ತು ಅಂದರೆ ಅದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ಶಿವಶರಣ ಅವರು.
2: ಹಾ, ಆರಾಮಿದ್ದೀರಿ ಸರ್?
0: ನಾವು ಆರಾಮಾಗಿದ್ದೀವಿ, ನೀವು?
2: ನಾವು ಆರಾಮಿದ್ದೀವಿ ನೋಡ್ರಿ ಸರ್. ಮಳೆ ನಮ್ಮ ಕಡೆ ರೀ?
0: ಮಳೆ ಬರುತ್ತೆ ಸರ್, ಆಗೋಮೆ ಈಗೊಮ್ಮೆ.
2: ನಮ್ ಕಡೆ ಏನ್ ನಿನ್ನ ಬಂದ ಸ್ವಲ್ಪ ಬತ್ರಿ, ಮತ್ ಬಂದ ಆಗ್ಬಿಡದ್ರಿ.
0: ಓಕೆ, ಶಿವಶರಣ ಅವ್ರೆ ಹೇಳಿ, ಇವತ್ತು ನಿಮ್ಮ ಮನೇಲಿ ಯಾವ ವಸ್ತು ವೇಸ್ಟ್ ಆಗಿ ಉಳ್ಕೊಂಡಿದೆ, ಎಲ್ ತಗೊಂಡ್ರಿ, ಯಾವ ತಗೊಂಡ್ರಿ?
2: ಬಾಡಿಗಳು ಬಾಳ ಅದಾವ್ರಿ ಮನ್ಯಾಗ.
0: ಬಾಳ ಇದಾವ?
2: ಅವೇನ್ ಹೇಳಕ್ ಬರ್ತದೇನ್ರಿ ಅದ್ರದೇನ್? ಯಾವ್ದು ನೋಡ್ರಿ, ಟಿವಿ ಬಂದ್ ಆಗಿ ಬಿದ್ದಿದ್ರಿ, ಅದು ಹಂಗ ಬಿದ್ದಿದ್ರ? ಇವು ಸೋಫಾ ಸೆಟ್ ತಂದಾವ, ಅವತ್ತು ಯಾರು ಹಾಕೊಳ್ಳ, ಹಂಗ ಬಿದ್ದಾವ್ರಿ ಅವು. ಅವ್ ಏನ್ ಮಾಡ್ಬೇಕಂದ್ರ, ಯಾವ ಬೇಕಾಗ್ತಾವಲ್ಲ ಅವತ್ತ ನಾವು ತರ್ಬೇಕು ಸರ್ ಮೊದಲ. ಏನ್ ಮಾಡ್ತೀವಿ, ಚಾನ್ ಬಜಾರ್ನಾಗ ಆನ್ಲೈನ್ ಅವು ಇವತ್ತೇಳಿ ಅವ್ ತರಿಸಿ ಮನ್ಯಾಗ ಇಟ್ಕೊಂಡ್ ಬಿಡ್ತೀವಿ ಸರ್. ನೋಡ್ರಿ ಎರಡು ಟಿವಿ ಬಿದ್ದವ್ರು ಬಂದಾಗ ಒಂದ್ ತರೋರಿ ಅವು ಅವು ವೇಸ್ಟ್ ಚಾಲು ಅದಾವ ಈಗ ಅವ್ ಮೊಬೈಲ್ ಬಂದ ಮೇಲೆ ಅವತ್ತ ಬಂದ್ ಮಾಡ್ಬಿಟ್ಟಾರ ಎಲ್ಲಾರು
0: ಮೊಬೈಲ್ ಬಂದ್ಮೇಲೆ ಟಿವಿ ಸುದ್ದಿ ಹೋಗಿಲ್ಲ ಅಂಗಾರ
2: ಟಿವಿ ಸುದ್ದಿನ ಇಲ್ಲ ಸರ್ ಇನ್ನೂವರೆಗೆ ಮತ್ತೆ ಯಾವಾಗ ತಗೊಂಡಿ ಎರಡ್ ಸಾವಿರದ ಹನ್ನೆರಡರಾಗ ಹಿಡ್ಕೊಂಡು ಹಂಗ ಬಿದ್ದಾವ್ರಿ ಅವು ಅವ್ ಚಾಲು ಅದಾವ ದುಡ್ಡು ಹಾಕಿಲ್ಲ ಅವಕೇನ ಅದು ಮ್ಯಾಗ ಅದನ್ನ ಏನ್ರಿ ಅದು ಛತ್ರಿ ಅಂತಂದ್ರ ಅದು ಹಂಗೆ ಎಲ್ಲ ಅದಕ್ಕೆ ಈಗ ಏನಾಗೈತೆ ಅಂತ ಕೇಳಿರ ಜನರಾಗಿ ಅದು ಯಾವ್ದು ಏನ್ ತರಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ ತಂದು ಬಿಡೋದು ಆಮೇಲೆ ಇನ್ನೂ ನಾಳೆ ಮಾಡ್ಕೊಳ್ಳೋದು
0: ಅದೇ ಈಗ ಕಣ್ಣಲ್ಲಿ ಯಾವ ಕಡೆ ನೋಡೋರು ಎಲ್ಲ ಕಡೆಗೂ ಏನಾದ್ರು ಒಂದು ಕಾಣುತ್ತೆ
2: ಒಂದ್ ಏನ ಕಾಣುತ್ತೆ ಸರ್ ಇವು ಕುರ್ಚಿ ತರ್ತಾರ ಅವು ಎಲ್ಲಿ ಬೀಳ್ತಾವ ಅದೇ ಬಿದ್ದಿರ್ತಾವ ಕುರ್ಚಿ ಆಗ್ಲಿ ಅವ್ರ ಸೋಫಾ ತಂದಿರ್ತಾವ ಟಿವಿ ಇಡು ಬಾಕ್ಸ್ ತರ್ತಾರು ಅವು ಎಲ್ಲ ಹಂಗೆ ಹಂಗೆ ರೀ ಒಟ್ಟು ಏನಾಗ್ಯದ ಅಂದ್ರ ಎಲ್ಲರಿಗೂ ಒಂದ್ ಚಂದ ಕಾಣಿಸೋದು ತಗೊಂಡ್ಬರ್ತಾರ ಸರ್ ಅವ್ರು ಅವು ವೇಸ್ಟ್ ತರಬಾರ್ದಂತ ನಾನು ಹೇಳಕ್ ಅಭಿಪ್ರಾಯ ಪಡ್ತೀನಿ ಸರ್ ಮತ್ತೆ ಒಂದ್ ಏನಿಲ್ಲ ಎಲ್ಲಾರು ಯಾಕೆ ತಿಳಿದ್ರ ಅವು ವೇಸ್ಟ್ ತಂದು ಏನ್ ಮಾಡೋದು ಅಂತ ವಿಚಾರ ಮಾಡ್ಬೇಕು ನಾವು ಮೊದಲು ಸರಾಗಿ ಸಾರ ಸಾರ ವಿಚಾರ ಮಾಡಿ ತರ್ಬೇಕು ಅವು ಯಾಕಂದ್ರೆ ವೇಸ್ಟ್ ಆಕೈತೆ ಅಂತ ಗೊತ್ತಿದ್ದು ತಂದು ಬಿಡ್ತೇವ ನಾವು ಅದ್ರ ಸಲುವಾಗಿ ಇದಾಗ ಯಾವ ವಸ್ತುಗಳನ್ನ ವೇಸ್ಟ್ ವಸ್ತುಗಳನ್ನ ಯಾರು ನೀವು ತರಕ್ ಹೋಗ್ಬೇಡ್ರಿ ಮನ್ಯಾಗ ಮಕ್ಕಳಿಗೆ ಹೇಳಿ ನೀವ್ ಅಂತ ಮೊದಲೇ ತರಬೇಡ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್
0: ಓಕೆ ಓಕೆ ಅಲ್ಲ ಆದ್ರೂ ನಿಮ್ಮನೇಲಿ ಅಷ್ಟೊಂದು ವೇಸ್ಟ್ ಆಗಿರೋ ವಸ್ತುಗಳು ಉಳ್ಕೊಬಿಟ್ಟೇವಲ್ಲ ಅಂತ
2: ಉಳ್ಕೊಂಡ್ಬಿಟ್ಟು ಸರ್ ಏನ್ ಮಾಡೋದು ಈಗ ಒಂದು ಟಿವಿ ಇಲ್ಲಾಂದ್ರೂ 15,000 rupees ಸರ್ ಅವ್ ಮತ್ತೆ 20-30 thousand rupees ಸಾಮಾನ ಹಂಗ 20-30 thousand rupees 40,000 rupees ಸಾಮಾನ ಅವ್ರಿ ಏನೇನ ಅವ್ರ ಟೇಬಲ್ ಸ್ಟೂಲ್ ಏನ್ ಒಂದೇ ತಂದಿಲ್ಲ ಅವರು ಎಲ್ಲ ಹಂಗ ವೇಸ್ಟ್ ಈಗ
0: ಓಕೆ ಓಕೆ ಚೆನ್ನಾಗಿ ಹೇಳಿದ್ರಿ ಹಾಗೆ ಲಾಸ್ಟ್ ಕಲರ್ ಪ್ರೇಮ ಅಂತ ಹೇಳಿ ಕರೆ ಮಾಡಿದ್ರು ಅವ್ರ ಮನೇಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಇದೆಯಂತೆ ಆ ಟಿವಿ ಪ್ರೈಸ್ ಎಷ್ಟಿರ್ಬೋದು ಅಂತ ನಿಮಗೆ ಅನ್ಸುತ್ತೆ ಒಂದು ಅಂದಾಜು ಅಷ್ಟೇ ನೀವು ಅವಾಗ ಬ್ಲಾಕ್ ಅಂಡ್ ವೈಟ್ ಟಿವಿ ಎಲ್ಲ ನೋಡಿದ್ರಲ್ಲ ಅವಾಗ ಪರ್ಚೇಸ್ ಕೂಡ ಮಾಡಿರ್ಬೋದು ಸೊ ಒಂದು ಅಂದಾಜು ಎಷ್ಟಿರ್ಬೋದು
2: ಅಲ್ಲ ರೀ ಅವಾಗ ನೋಡ್ರಿ ಕನಿಷ್ಠ ಪಕ್ಷ ಅವಾಗ ಆದ್ರೆ ಒಂದ್ 4,000-5,000 ಸಿಗ್ತಿದ್ರು ಸರ್ ಅವ್
0: ಓಕೆ ಓಕೆ
2: ಅಷ್ಟೇ 4,000-5,000, 2,000-3,000 ಹಿಂಗ್ ಸಿಗ್ತಿದ್ರು ಸರ್ ಅವಾಗ 5,000 ಕಲರ್ ಏನ್ ಬಂತಲ್ಲ ಅವಾಗ ಸ್ವಲ್ಪ ರೇಟ್ ಜಂಪ್ ಆಗಕ್ ಹೈತದು
0: ನಿಜ ನಿಜ ನಿಜ ಹೌದು
2: ಹಾ ಸರ್
0: ಓಕೆ ಚೆನ್ನಾಗಿ ಮಾತಾಡಿದ್ರಿ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು
2: ಧನ್ಯವಾದ ಸರ್ ಧನ್ಯವಾದ ಸರ್
0: ಧನ್ಯವಾದಗಳು ಶಿವಶರಣ ಅವರು ಕರೆ ಮಾಡಿದ್ರು ಬಿಜಾಪುರದಿಂದ ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯಲ್ಲಿ ಉಳ್ಕೊಂಡಿರುವಂತಹ ವೇಸ್ಟ್ ವಸ್ತು ಯಾವುದು ಮತ್ತೆ ಯಾಕೆ ಯಾವಾಗಿಂದ ತಗೊಂಡಿದ್ರಿ ಅದ್ರ ಬಗ್ಗೆ ಕೂಡ ಹೇಳಿ ಆ್ಯಂಡ್ ಹಾಗೆ ನಾವು ಕೂಡ ಎಷ್ಟೊಂದು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳ್ಳೋಕೆ ಯೋಚನೆ ಮಾಡ್ತಾ ಇರ್ತೀವಿ ಕೆಲವೊಂದ್ಸರಿ ಅದು ರೇಟ್ ಹೊಂದಾಣಿಕೆ ಆಗಿರಲ್ಲ ಅಥವಾ ಇನ್ನೊಂದ್ಸರಿ ಏನೋ ಒಂದು ಆಫರ್ ಕಂಡುಬಿಡುತ್ತೆ ಸೊ ಹಾಗಂತೂ ಸಿಕ್ಕಾಬಟ್ಟೆ ಪರ್ಚೇಸ್ ಮಾಡೋದು ಇದ್ದೇ ಇರುತ್ತೆ ನೀವು ಆ ಥರ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಂತಂದರೆ ಅದರಲ್ಲೂ ಸ್ಪೆಷಲಿ ಆಫರಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಂತಂದರೆ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
3: ಸರ್ ನಮಸ್ತೆ
0: ನಮಸ್ತೆ ಸೋಮಶೇಖರ್ ಸರ್ ಹೇಗಿದ್ದೀರಾ
3: ಆರಾಮಿದ್ದೀನಿ ಸರ್
0: ಓಕೆ ಸರ್ ಹೇಗಿದೆ ನಿಮ್ಮ ಕಡೆ ಎಲ್ಲ ವೆದರು
3: ಇಲ್ಲ ಸರ್ ಇಲ್ಲ ಮಳೆ ಇಲ್ಲ ನಾವು ಕೂಡ ಮಳೆ ಕಾಯ್ತಾ ಇದೀವಿ ಸರ್ ಮಳೆ ಬಿಡಂಗಿಲ್ಲ ಎದುರು ನೋಡ್ತಾ ಇದೀವಿ ನಿಮ್ಮಲ್ಲೆಲ್ಲ ಚೆನ್ನಾಗಿ ಆಗಿದೆ ಕೇಳ್ತಾ ಇರ್ತೀವಿ ಸ್ವಲ್ಪ ಹೊಟ್ಟೆ ಉರ್ಕೊಳ್ತೀವಿ ನಮಗೆ ಆಗ್ತಾ ಇಲ್ಲ ಅಂತ
0: ಸೊ ಹೌದು ಈಗ ಒಂದ್ ಕಡೆ ಆಗುತ್ತೆ ಒಂದ್ ಕಡೆ ಆಗ್ತಾ ಇಲ್ಲ ಮಳೆ
3: ಆಗ್ಲಿ ಸರ್ ಈಗ ಆಗ ಕಡೆ ಆಗ್ಲಿ ಅವ್ರಿಗೂ ಸಂತೋಷ ಆಗುತ್ತೆ ನಾಳೆ ನಮಗ್ ಬರಬಹುದು ಅನ್ನೋ ಒಂದು
0: ನಿರೀಕ್ಷೆ
3: ಹೋಗ್ತಾ
0: ಇದೀವಿ ಓಕೆ ಸರ್ ಹೇಳಿ ನಿಮ್ಮ ಮನೇಲಿ ಯಾವ ಒಂದು ವಸ್ತು ವೇಸ್ಟ್ ಆಗಿ ಉಳ್ಕೊಂಡಿದೆ ಮತ್ತೆ ಈ ಆಫರ್ ಅಲ್ಲಿ ಏನಾದ್ರು ತಂದಿದ್ರಿ ಇದೆಯಾ
3: ನಿಜ ಸರ್ ನಿಜ ಅದು ಇತ್ತೀಚೆಗೆ ನಾನು ಅದೆಲ್ಲ ಈ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತಿರ್ಲಿಲ್ಲ ಈ ಒಂದು 3 ವರ್ಷದಿಂದ ಸ್ವಲ್ಪ ಅದು ಆಪ್ ಹಾಕೊಂಡು ಮಾಡ್ತಾ ಇರ್ತೀವಿ ಒಂದು ವಸ್ತು ಯಾವ್ದು ಅದು ಉಪಯೋಗ ಬರದ್ರೆ ಉಳಿದಿದೆ ಅಂದ್ರೆ ಒಂದು ಇದು ಸರ್ ಅದು ಏನು ಹೊಲಿಗೆ ಯಂತ್ರ ಸಣ್ಣದು ಈ ಈ ಇದು ಪಂಚಿಂಗ್ ಮೆಷಿನ್ ಇರುತ್ತಲ್ಲ
0: ಹ್ಯಾಂಡ್
3: ನಲ್ಲಿ ಹೊಲಿಯೋದು ಅದನ್ನೊಂದು ತರಿಸಿದ್ದೆ ಸರ್ ನಾನು ಬಟ್ ಅದು ಉಪಯೋಗಕ್ಕೆ ಬರ್ಲಿಲ್ಲ ಅದು ಒಂದೇನೋ ಒಂದು ಸಣ್ಣ ವಸ್ತು ಅದ್ರಲ್ಲಿ ಇಲ್ಲ ಅನ್ಸುತ್ತೆ ಅದೊಂದು ಸ್ಪೇರ್ ಆಗಿ ಉಳ್ಕೊಂಡ್ಬಿಡ್ತು ಸರ್ ನಾನು ಅದಕ್ಕೆ ಮನೇಲಿ ಗೊತ್ತಾಗ್ಬಾರ್ದು ಅಂತ ಒಂದೆಲ್ಲೋ ಡ್ರಾಯರ್ ಒಳಗೆ ಇಟ್ಟಿದ್ದೆ ಅದನ್ನ ನೋಡಿ ಸುಮ್ನೆ ನೀವು ಎಲ್ಲ ತರಿಸಿ ಹಾಳ್ ಮಾಡ್ತೀರಾ ಅಂತ ಅವ್ರ ಕೈಲಿ ಒಂದ್ ಸ್ವಲ್ಪ ಸಣ್ಣದಾಗಿ
0: ಸಿಕ್ಬಿಡ್ತಾ
3: ಹಾ ಸರ್ ಅದು ಅವ್ರಿಗೆ ಸಿಕ್ತು ಹಂಗಾಗಿ ನೀವು ಸುಮ್ನೆ ದುಡ್ಡು ದಂಡ ಮಾಡ್ತೀರಿ ಹಾಗೆ ಹೀಗೆ ಅಂತಕೊಂಡು ಅದಾದ್ಮೇಲೆ ಸ್ವಲ್ಪ ಬಟ್ಟೆದು ಒಂದ್ ಸ್ವಲ್ಪ ಯಾಮಾರದು ಸರ್ ಶರ್ಟ್ಸ್ ಅವೆಲ್ಲ ಏನಾದ್ರು ತರುವಾಗ ತರಿಸುವಾಗ ಅಲ್ಲಿ ಅವರು ಆಪ್ಷನ್ ಅಲ್ಲಿ 44, 46, 54 ಈಗ ನಂಬರ್ ಕೊಟ್ಟಿರ್ತಾರಲ್ಲ ನಂಬರ್ ಕೊಟ್ಟಿದ್ರೆ ನಮಗೆ ಅನುಕೂಲ ಆಗುತ್ತೆ ಸರ್ ಬಟ್ ಅವರು M, XL, 2XL, 3XL ಅಂತ ಕೊಡ್ತಾರಲ್ಲ ಒಂದ್ಸರಿ ನಾವು ಎಕ್ಸೆಲ್ ಎಕ್ಸೆಲ್ ಲಾರ್ಜ್ ಅದು ಕಡಿಮೆ ಸಣ್ಣದು ಬಂತು ಅಂತ ಟೂ ಎಕ್ಸೆಲ್ ಹಾಕಿದ್ವಿ, ದೊಡ್ಡದು ಬಂದ್ಬಿಡ್ತು ಸರ್. ತುಂಬಾ ದೊಡ್ಡದಾದಾಗ ಇನ್ನೇನು ನಾವು ಹಾಕೊಳಕ್ ಆಗ್ತಿರ್ಲಿಲ್ಲ. ಬೇರೆ ನಮ್ಮನೆಯಲ್ಲಿ ಒಂದ್ ಸ್ವಲ್ಪ ಬಾಡಿಗೆ ಇದ್ರು, ಅವರು ಒಂದ್ ಸ್ವಲ್ಪ ನಮ್ಗಿನ್ನ ಬಲಭೀಮ ಸರ್ ಅವರು, ಅವರಿಗೆ ಕೊಟ್ಟಿದ್ದೆ ಅದನ್ನ, ಅವ್ರಿಗೆ ಕೊಟ್ಟು ಅಥವಾ ಇಟ್ಕೊಳ್ಳಿನಿವೆ ಅಂತ. ಈಗೆಲ್ಲ ಆಗುತ್ತೆ ಸರ್ ಅದನ್ನ ಸರಿ. ಈಗ ನಾವು ನಿಜ ಈ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾವ ಸರ್. ಹೆಚ್ಚಾಗಿ ನಾವೇನು ನಮಗೆ ಬೇಕು ನಿರೀಕ್ಷೆಗೆ ತಕ್ಕಂತೆ ನಾವು ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಫರ್ ಮಾಡಿರ್ತೀವಿ, ಅದಕ್ ಬರೋದಿಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಹಾಗಾಗಿ ಅದು ಉಪಯೋಗಕ್ ಬರದೇ ಇರೋದು ನಮ್ ಮನೇಲಿ ಇರೋದು ಮಾತ್ರ ಅದೊಂದು ಮೆಷಿನ್ ಸರ್, ಅದು ಹೊಲಿಗೆ ಯಂತ್ರ ಕೈಲಿ ಇದ್ ಮಾಡೋದು.
0: ಓಕೆ ಓಕೆ.
3: ಅದೊಂದು ಸ್ಪೇರ್ ಉಳಿದ್ರೆ ಇನ್ನ ಬೇರೆ ಏನ್ ಅಂತದ್ದೇನು ಸುಮ್ನೆ ತುಂಬಾ ದೊಡ್ಡ ಕಾಸ್ಟ್ಲಿ ಅಮೌಂಟ್ ಇಂದು ವೇಸ್ಟ್ ಆಗಿ ಬಿದ್ದಿದೆ ಅಂತ ಅದ್ ಯಾವ್ದು ವಸ್ತುಗಳಿಲ್ಲ ಸರ್.
0: ಓಕೆ.
3: ಒಂದೊಂದ್ಸರಿ ಆಗುತ್ತೆ ಸರ್ ಈ ತರ, ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ. ಅದು ಸರ್ ಉಸ್ಕೊಂಡು ಹೋಗ್ಬೇಕು ಅಷ್ಟೇ ಸರ್. ಒಳ್ಳೆ ವಿಷಯ ತಂದಿದ್ರ ಅದೇ ನನಗೆ ಹಂಗ ಅನ್ನಿಸ್ತು, ಏ ಹೊಳೆಯುತ್ತೆ ಇವ್ರಿಗೆ ಪ್ರಚಲಿತ ವಿಷಯಗಳು ಇವೆಲ್ಲ ಇವ್ ಆಗಿರುತ್ತೆ, ಎಲ್ಲರಿಗೂ ಅನುಭವ ಬಂದಿರುತ್ತೆ ಸರ್.
0: ಹೌದು ಸರ್, ಹೌದು.
3: ಹಾಗಾಗಿ ನಿಮ್ಗೂ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಹಾಗೆ ಸರ್, ಲಾಸ್ಟ್ ಕಾಲ್ ಶಿವಶರಣ್ ಅವ್ರು ಕರೆ ಮಾಡಿದ್ರು, ಅವರು ಹೇಳ್ತಾ ಇದ್ರು ಅವ್ರಲ್ಲಿ ಕಲರ್ ಟಿವಿ ಉಳ್ಕೊಂಡಿದೆ ಅಂತ ಹೇಳಿ. ಅವ್ರು ಹೇಳಿದ್ರು 2012 ಸಮಯದಲ್ಲಿ ತಗೊಂಡಂತಹ ಒಂದು ಟಿವಿ ಅಂತ ಹೇಳಿ. ನಿಮಗೆ ಅದರ ಪ್ರೈಸ್ ಎಷ್ಟಿರ್ಬೋದು ಅಂತ ಒಂದು ಅಂದಾಜು ಹೇಳೋದಾದ್ರೆ
3: ಸರ್? ಖಂಡಿತ 2012 ಅಲ್ಲಿ ತುಂಬಾ ಜಾಸ್ತಿ ಇತ್ತು ಸರ್, ಅದು ಅದು ಅಮೌಂಟ್ ಎಲ್ಲ ಕಾಸ್ಟ್ಲಿ ಇತ್ತು. ಈಗ ಕಡಿಮೆ ಆಗಿದೆ ಸರ್. ಏನ್ ಅವಾಗ ಸಾಮಾನ್ಯವಾಗಿ ಎಷ್ಟು ಇಂಚಿಂದು ಸರ್?
0: ಅದೆಲ್ಲ ಏನ್ ಹೇಳಿಲ್ಲ, ಜಸ್ಟ್ ಒಂದು ಟಿವಿ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡು ಹೇಳಿ.
3: ಒಟ್ಟಾರೆ ಕಲರ್ ಟಿವಿ ಅವಾಗ ಅಬೌಟ್ 10,000 ಸರ್, 15,000 ವರೆಗೂ ಇತ್ತು.
0: ಓಕೆ ಓಕೆ ಓಕೆ.
3: ಈಗ ನೀವು ಕಲರ್ ಟಿವಿ ನಾವು ಪರ್ಚೇಸ್ ಮಾಡ್ತೀವಿ ಅಂದ್ರೆ 5,000 ರೂಪಾಯಿ ಸಿಗ್ಬಿಡುತ್ತೆ ಸರ್.
0: ಹೌದು, ಇವಾಗ ತುಂಬಾ ಏನೋ ಈಸಿಯಾಗಿ ಸಿಗುತ್ತೆ. ಮತ್ತೆ ಸ್ಮಾರ್ಟ್ ಟಿವಿ
3: ನಾನು ಒಂದ್ಸರಿ 99 ಅಲ್ಲಿ ಕಲರ್ ಟಿವಿ ತಂದಿದ್ದೆ ಸ್ಯಾಮ್ಸಂಗ್, ಅವಾಗ ಸರ್ ಅದು ಕಾಸ್ಟ್ ಬರೀ 22-23 ಇಂಚು ಅನ್ಸುತ್ತೆ ಅದು ಮಾಮೂಲಿ. ಅವಾಗ ಅವಾಗ್ಲೇ ಅದು 17,000 ಇತ್ತು ಸರ್. ಎಲ್ಲ ಈಗೆಲ್ಲ ಕಡಿಮೆ ಆಗ್ತಾ ಬಂತು. ಈಗ ನೀವು 50 ಇಂಚ್ ತಗೊಂಡ್ರು 35,000 ಒಳಗೆ ಸಿಕ್ಬಿಡುತ್ತೆ.
0: ನಿಜ ನಿಜ ನಿಜ.
3: ಹಂಗಾಗಿದೆ.
0: ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
3: ಧನ್ಯವಾದಗಳು ಸರ್,
0: ತಮಗೂ ಕೂಡ. ಓಕೆ, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಅವರ ಮನೇಲಿ ಇರುವಂತಹ ವಸ್ತು ಬಗ್ಗೆ ಹೇಳ್ತಾ ಇದ್ರು. ಅಂಡ್ ಅವರು ಕೂಡ ಏನು ಬಟ್ಟೆಗಳನ್ನ ಹೊಲಿಯೋದಕ್ಕೆ ಹ್ಯಾಂಡ್ ಮಷಿನ್ನ ಕೂಡ ತೊಗೊಂಡಿದ್ವಿ ಅಂತ ಹೇಳಿದ್ರು, ಅದು ಯೂಸ್ ಆಗಲಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಮ್ಮ ಜೊತೆ ಮಾತಾಡ್ತಾ ನಿಮ್ಮ ಮನೇಲಿ ಯಾವ ಒಂದು ವಸ್ತು ವೇಸ್ಟ್ ಆಗಿ ಉಳ್ಕೊಂಡಿದೆ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
4: ಹಲೋ,
0: ನಮಸ್ತೆ
4: ಸರ್. ನಮಸ್ತೆ.
0: ನಾರಾಯಣಪ್ಪ ಅವರು
4: ಸರ್, ಚೆನ್ನಾಗಿದ್ದೀರಾ?
0: ಓ, ನಾವು ಸೂಪರ್ ಆಗಿದ್ದೀವಿ. ನೀವು?
4: ನಾವು ಚೆನ್ನಾಗಿದ್ದೀವಿ ಸರ್. ಹೇಳಿ ಹೇಳಿ ಸರ್, ಹೇಳಿ.
0: ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ವಸ್ತು ಯಾವ್ದು ಅಂತ ಕೇಳ್ತಾ ಇದ್ವಿ.
4: ವೇಸ್ಟ್ ಆಗಿ ಉದ್ದ ಪಟ್ಟಿನೇ ಇದೆ ಸರ್, ನಾವು ರೈತರಲ್ಲ ಸರ್. ನೇಗ್ಲಿದೆ, ಎತ್ತಿಲ್ಲ, ಗಾಡಿ ಇದೆ, ಇನ್ನು ವ್ಯವಸಾಯ ಪರಿಕರಗಳು 108 ಇದಾವೆ. ಈಗ ಟಿವಿ ಹಳೆ ಟಿವಿ ಹಂಗೆ ಬಿದ್ದಿದೆ, ಹೊಸ ಟಿವಿ ನೋಡ್ತಾ ಇದಾರೆ ಈಗ, ಸ್ಮಾರ್ಟ್ ಟಿವಿನ.
0: ಓಕೆ.
4: ಮತ್ತೆ ಈ ಗೆಜ್ಜೆ ಸರ್ಗಳು ನೋಡ್ಬಿಟ್ರೆ ಹೊಟ್ಟೆ ಉರಿತೈತೆ. ಮುಂಚೆ ಎಲ್ಲ ಗೆಜ್ಜೆ ಕಟ್ಕೊಂಡು ನಾವೆಲ್ಲ ಗಾಡಿ ಹೊಡೆದು ಜೀವನ ಮಾಡಿದ್ರಲ್ಲ ಸರ್, ಈಗ ದಿನ ಎದುರಿ ಕಾಣ್ತಾವ, ಬೇಜಾರಾಗುತ್ತೆ. ಇನ್ನೇನ್ ಮೇಡಮ್ ಸರ್, ಇದು ಹಳೆಯದು ಹಳೆ ಬೇರು ಹೊಸ ಚಿಗುರು ಅನ್ನಂಗೆ ನಾವು ಹೊಸದ್ ನೋಡ್ಕಿತ ಹೋಗ್ಬೇಕಲ್ಲ ಇವಾಗ. ಹಂಗಾಗಿ ಸರ್ ಈ ಒಂದು ವಿಚಾರ ತಗೊಂಡ್ ಬಂದಿರಿ.
0: ಓಕೆ, ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ನಮ್ಮ ಲಾಸ್ಟ್ ಕಾಲರ್ ಒಬ್ರು ಸೋಮಶೇಖರ್ ಅಂತೇಳಿ ಕರೆ ಮಾಡಿದ್ರು. ಅವರು ಅವ್ರ ಮನೆಯಲ್ಲಿ ಒಂದು ಕೈಯಲ್ಲಿ ಒಂದು ಹೊಲಿಗೆ ಮಂತ್ರ ಬರುತ್ತೆ. ಓಕೆನಾ? ಸೊ ಅದು ಆನ್ಲೈನ್ ಎಲ್ಲ ಸಿಗುತ್ತೆ. ಒಂದ್ ಎಷ್ಟು ಪ್ರೈಸ್ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ?
4: ಕೈಯಲ್ಲಿ
0: ಬಟ್ಟೆ ಸ್ಟಿಚ್ ಮಾಡುವಂತಹ ಒಂದು ವಸ್ತು ಅದು. ಆನ್ಲೈನ್ ಅಲ್ಲಿ ಸಿಗುತ್ತೆ ಅದು, ನೀವು ನೋಡಿರ್ಬೋದು ಅಂತ ಅನ್ಕೊಳ್ತೀನಿ.
4: ಸರ್ ಮುಂಚೆ ಸೂಜಿ ಇತ್ತು, ಸೂಜಿಯಲ್ಲಿ ಮಾಡ್ಲೇ ಮಾಡಾರಲ್ಲ ಸರ್.
0: ಅದೇ ತರದ ಇವಾಗ ಒಂದು ಮಷಿನ್ ಒಂದು ಇದೆ. ಸೊ ನೋಡಿಲ್ಲ ಅಂದ್ರೆ ಇಟ್ಸ್ ಓಕೆ ಸರ್.
4: ಇಲ್ಲ ಸರ್, ನಾನು ಎಲ್ಲೂ ನೋಡಿಲ್ಲ ಅದನ್ನ.
0: ಹೌದಾ? ಓಕೆ ಓಕೆ, ಆಗ್ಲಿ ಆಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
4: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದು ಒಳ್ಳೇದು.
0: ಓಕೆ, ನಾರಾಯಣಪ್ಪ ಅವರು ಕರೆ ಮಾಡಿದ್ರು ಸಾಗರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸಿದೆ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಆ್ಯಂಡ್ ನೀವು ನಿಮ್ಮ ಮನೇಲಿ ಯಾವ ಒಂದು ವಸ್ತು ವೇಸ್ಟ್ ಆಗಿದೆ ಅದ್ರ ಬಗ್ಗೆನೂ ಕೂಡ ಕರೆ ಮಾಡಿ ಹೇಳಿ ಅಂತ ಹೇಳ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ಹಾಗೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ತಾರೆ ಶೋ, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗೆ ರಾಂಡಿ ಪೋರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ? ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಗಾಳಿಪಟ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ವಸ್ತುಗಳೇನೇನು ಅದರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686896279 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ನಿಮ್ಮ ಮನೆಯಲ್ಲಿ ಈ ರೀತಿ ಏನೋ ಒಂದು ಇಷ್ಟಪಟ್ಟು ತಗೊಂಡಿರುವಂತಹ ವಸ್ತು ಈಗಲೂ ಕೂಡ ವೇಸ್ಟ್ ಆಗಿದೆ ಅಂತಂದರೆ ಆ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ
1: ಅನಂತ
0: ರಾಜ್ ಅವರು, ಹೇಗಿದ್ದೀರಾ?
1: ಹಾ, ಚೆನ್ನಾಗಿದ್ದೀವಿ ಸರ್. ಈಗ ಒಂದ್ ಸ್ವಲ್ಪ ಮಳೆ ಬಂತು ಸರ್, ಒಂದ್ ಸ್ವಲ್ಪ ಜಾಸ್ತಿ ಏನ್ ಬರ್ಲಿಲ್ಲ. ಇನ್ನು ಮಳೆ ಸಾಲ ಸರ್ ನಮ್ಗೆ.
0: ಆದ್ರೂ ಈ ಮಾತನ್ನ ಕೇಳಿದಕ್ಕೆ ಖುಷಿ ಆಯ್ತು ಸರ್ ನಮ್ಗೆ.
1: ಸ್ವಲ್ಪ ಸರ್, ಅದೇನ್ ಜಾಸ್ತಿ ಬಂದಿಲ್ಲ.

0: ಮತ್ತೆ ಇನ್ನೇನ ನಮ್ಮ ನೇಗಿಲುಗಳನ್ನೆಲ್ಲ ಅವಾಗೆಲ್ಲ ಮಾಡ್ಕೊಂಡ್ಬಿಟ್ಟು ಮಡಿಕೆಗಳು ಮಾಡ್ಕೊಂಡ್ಬಿಟ್ವಿ.
1: ಸರಿ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ತುಂಬಾ.
0: ಈಗ ಬರ್ತೀನಿ ಸರ್, ಹೊರಗಡೆ ಬರ್ತೀನಿ ಸರ್.
1: ಹಾ, ಸೊ ನೇಗಿಲೆಲ್ಲ ಅವಾಗ್ಲೇ ಮಾರ್ಬಿಟ್ರಾ?
0: ಹೌದು ಸರ್, ಕಬ್ಬಿಣದ ನೇಗಿಲಿತ್ತು, ಅದನ್ನೇನು ಉಪಯೋಗ ಇಲ್ಲ ಅಂತೇಳಿ. ಈಗೆಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ವಲ್ಲ, ಅದರಿಂದ ಅದು ಇಲ್ಲಿ ಊರಲ್ಲೇ ಬರ್ತಾರಲ್ಲ ಸರ್ ಬಿದ್ರಿ ಅಂಗಡಿಯವರು, ಅವ್ರಿಗೆ ಮಾರ್ಬಿಟ್ಟಿವಿ ಸರ್.
1: ಓಕೆ, ಸೊ ಈಗ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು
0: ಅದೇ ಸರ್, ಇದು ಅದೇ ತಾಮ್ರದ ಪಾತ್ರೆಗಳು ಇದಾವೆ.
1: ತಾಮ್ರದ ಪಾತ್ರೆಗಳು?
0: ಮತ್ತೆ ಟಿವಿ ಇದೆ ಸರ್ ಒಂದು, ಅದೇ ಅದು ಇದು ಡೂಮ್ ಟಿವಿ. ಅದನ್ನೇ ಇರ್ಲಿಲ್ಲ ಮನೆಗೆ, ಏನ್ ಕಳಿ ಬೇಡ ಅಂತೇಳಿ ಹಂಗೆ ಇಟ್ಕೊಂಡಿದ್ವಿ ಸರ್.
1: ಹಾಗೆ ಇಟ್ಕೊಂಡಿದೀರಾ? ಸೊ ಅದ್ರ ಬದಲಿ ಬೇರೆ ಇದೆ ಇನ್ನೊಂದು?
0: ಬೇರೆದಿದೆ ಸರ್, LCD ಟಿವಿ ಇದೆ.
1: ಸೊ ಹಳೆ ಟಿವಿ ಅಂತ ಅವಾಗ ಅವಾಗ ನೆನಪಾದಾಗ ನೋಡ್ತೀರ ಅದನ್ನ?
0: ಓಲ್ಡ್ ಮೆಮೊರಿ, ಯಾವ್ದು ಕಾಕಮಕ್ ಆಗಲ್ಲ ಸರ್. ಈಗ ಸೈಕಲ್ಗಳು ಇದ್ವು, ಅವು ಸಹ ನಮ್ಮಲ್ಲಿ ಎಷ್ಟೋ ದಿನ ಇಟ್ಕೊಂಡಿದ್ವಿ. ಅವೆಲ್ಲ ಮೂಲೆಯಲ್ಲಿ ಬಿದ್ದು ತುಕ್ಕಿಡಿದಾವೆ ಅಂತೇಳಿ ಅವನ್ನು ಮಾರ್ಬಿಟ್ಟು. ಹಿಂಗೆ ಕಾಲ
1: ನೋಡೋಣ, ಅದನ್ನ ಹಂಗೆ ಕಾಪಾಡ್ಕೊಂಡಿರಿ ನೋಡೋಣ, ಯಾವತ್ತಾರು ನೆಕ್ಸ್ಟ್ ಮ್ಯೂಸಿಯಂ ಅಲ್ಲಿ ಏನಾದ್ರು ಇಡ್ಬೋದೇನೋ.
0: ಹೌದು ಸರ್, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಲ್ಲ, ಆತರ ಬದಲಾಗ್ತಾ ಇದೀವಿ ಸರ್.
1: ಓಕೆ ಸರ್, ಮಾತಾಡಿ ಸರ್.
0: ತಂದಿರಲ್ಲ ಸರ್ ಇವತ್ತು
1: ಸರ್,
0: ಒಳ್ಳೆ ಟಾಪಿಕ್ ತಂದಿದ್ದೀರಿ.
1: ಹೌದಾ? ಎಲ್ಲ ನೆನಪಾಗುತ್ತ ಅಂತ
0: ಸರ್,
1: ಎಲ್ಲ ನೆನಪಾಯ್ತಾ ಅಂತ ಹಳೆ ವಸ್ತುಗಳು?
0: ಹೌದು ಸರ್, ಎಲ್ಲ ನೆನಪಾಯ್ತು ಸರ್.
1: ಓಕೆ ಓಕೆ, ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್.
1: ಓಕೆ, ಅನಂತ್ ರಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ಮನೇಲಿ ಒಂದು ಟಿವಿ ಡೂಮ್ ಟಿವಿ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಹಾಗೆ ಸೊ ಬೇರೆ ಬೇರೆ ವಸ್ತುಗಳು ಕೂಡ ನಿಮ್ಮ ಮನೇಲಿ ಹಾಗೆ ಉಳ್ಕೊಂಡಿರ್ಬೋದು ಅಂತ ಅನ್ಕೊಳ್ತೀನಿ. ಆ ಥರ ಯಾವ್ಯಾವ ವಸ್ತುಗಳು ಉಳ್ಕೊಂಡಿದೆ ನಿಮ್ಮ ಮನೇಲಿ, ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ. ಸೊ ಎಲ್ಲರೂ ಕೂಡ ಈ ರೀತಿ ಏನಾದರೂ ಒಂದು, ಈಗಂತೂ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಒಳ್ಳೊಳ್ಳೆ ವಸ್ತುಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಆ ರೀತಿ ವಸ್ತುಗಳನ್ನ ನೀವು ಕೂಡ ಆನ್ಲೈನಲ್ಲಿ ಬೈ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಗ್ಯಾಜೆಟ್ಗಳನ್ನ ಬೈ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡಿರ್ತೀರಾ, ಅಂಥದನ್ನ ತಗೊಂಡು ಈಗಲೂ ಕೂಡ ವೇಸ್ಟ್ ಆಗಿರ್ಬೋದು ಅಂತ ಅನ್ಕೊಳ್ಳುವಂತಹ ವಸ್ತು ಯಾವುದು, ಅದ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ನಿಮ್ಮಲ್ಲಿ ಸ್ಮಾರ್ಟ್ ವಾಚ್ಗಳನ್ನ ಎಷ್ಟು ಜನ ತೊಗೊಂಡಿದ್ದೀರಾ, ಆ ಸ್ಮಾರ್ಟ್ ವಾಚ್ ಈಗ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಹಾಗೆ ವೇಸ್ಟ್ ಆಗಿಲ್ಲರೂ ಉಳ್ಕೊಂಡಿದೀಯಾ, ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರ.
1: ಹಾ, ಯಾರಿದು?
2: ನಾವು ಶೃಂಗೇರಿಯಿಂದ ವಾರಿಜಾಕ್ಷಿ ಮಧುಸೂದನ್ ಅಂತ.
1: ಶೃಂಗೇರಿಯಿಂದ
2: ವಾರಿಜಾಕ್ಷಿ ಮಧುಸೂದನ್ ಅಂತ.
1: ವಾರಿಜಾಕ್ಷಿ ಅವರಾ?
2: ಹಾ, ವಾರಿಜಾಕ್ಷಿ.
1: ಓಕೆ, ಹೇಗಿದ್ದೀರಾ?
2: ಆರಾಮಾಗಿದ್ದೀವಿ.
1: ಓಕೆ, ಶೃಂಗೇರಿಯಲ್ಲಿ ಬಾರಿ ಜೋರು ಮಳೆ ಅಲ್ಲ ಮೇಡಮ್?
2: ಹಾ, ಸ್ವಲ್ಪ ಮಳೆ ಆಗಿದೆ. ನಾನೀಗ ಶಿವಮೊಗ್ಗಕ್ಕೆ ಬಂದಿದ್ದೀನಿ, ಸ್ವಲ್ಪ ಒಂದೆರಡು ದಿವಸ ಆಯ್ತು ಇಲ್ಲಿ ಟ್ರೈ ಮಾಡಿದೆ, ಈಗ ಸಿಕ್ತು. ನೀವು ತಂದಿರೋಂತ ಇದು ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು. ಅಂದ್ರೆ ನಾವು ಅದ ಈಗ ಎಲ್ಲರ ಮನೇಲೂ ಪಾತ್ರೆ ತೊಳೆದು ಹಾಕುವಂತ ಒಂದ್ ಬುಟ್ಟಿ ಇಟ್ಟಿರ್ತಾರೆ, ಈಗ ಎಲ್ಲ ಬಂದಿದೆ. ಅದನ್ನ ನಾವು ಅವ್ರು ತಗೊಂಡ್ರು ಅಂತ ನಾವು ತಗೊಂಡ್ ಬಂದಿರೋದೇ ಹೊತ್ತು ಅದ್ ನಮ್ಗೆ ಯೂಸ್ ಇದೆಯೋ ಇಲ್ವೋ ಆಮೇಲೆ ಗೊತ್ತಾಗತ್ತೆ. ಅದೀಗ ವೇಸ್ಟ್ ಆಗ್ಬಿಟ್ಟದೆ, ಬೇಡ ಅಂತ ಹೇಳಿ ಅದಕ್ಕೆ ಹಳೆ ಬಟ್ಟೆ ತುಂಬಿಟ್ಟಿದೀವಿ ಅಷ್ಟೇ, ಹಾಗಾಗ್ಬಿಟ್ಟಿದೆ.
1: ಸೊ ಪಾತ್ರೆ ಹಾಕೋ ಜಾಗದಲ್ಲಿ ಬಟ್ಟೆ ಹಾಕಿದಿರ ಅಂತ ಆಯ್ತು.
2: ಅದಕ್ಕೆ ನಾನು ಎಲ್ರಿಗೂ ಒಂದ್ ಕಿವಿ ಮಾತು, ನಮ್ಗ ಅದ್ ಇಲ್ದೆ ಜೀವನ ಮಾಡಕ್ ಆಗೋದಿಲ್ಲ ಅಂದ್ರೆ ಮಾತ್ರ ಯಾವ್ದಾದ್ರು ವಸ್ತುಗಳನ್ನ ಕೊಳ್ಕೊಳ್ಬೇಕೆ ವಿನ ಅವ್ರ ಅಟ್ರಾಕ್ಷನ್ ಮಾಡಿರ್ತಾರೆ ಅಥವಾ ಅವ್ರ ಮನೇಲಿ ಇದೆ ನಮ್ಮಲ್ಲಿದೆ ನಾವು ತಗೊಳ್ಲಿಕ್ಕೆ ಹೋಗ್ಬಾರ್ದು ಈಗಿನ ಕಾಲದಲ್ಲಿ ಅಂತ ಹೇಳ್ತಾ ಇರೋದು ಅಂತ ಹೇಳಲಿಕ್ಕೆ ಅಷ್ಟೇ.
1: ಸೊ ಹಂಗಾದ್ರೆ ನಿಮ್ಮ ಮನೇಲಿ ಪಾತ್ರೆ ಸ್ಟ್ಯಾಂಡ್ ಏನೋ ಬುಟ್ಟಿ ಒಂದು ಉಳ್ಕೊಂಡಿದೆ ಹಾಗಾರ
2: ಅಂದ್ರೆ ನಮ್ಗೆ ಅದ್ರದ ಉಪಯೋಗ ನಾವು ತಿಳ್ಕೊಂಡ್ ತಗೊಳ್ಬೇಕಂತ, ಹಾಗೆ ಅಡ್ಲ ತಗೊಳ್ತಿದ್ರ ಅಂತ ನಾವು ತಗೊಂಡ್ಬಿಟ್ವ, ಅದು ಅಗತ್ಯ ಇಲ್ಲ ಅನ್ಸತ್ತೆ.
1: ಓಕೆ ಓಕೆ, ಸೊ ಕಿಚನ್ ಅಲ್ಲಿ ಏನಾದ್ರು ಇದೆಯಾ ತರದ?
2: ಹಾ, ಕಿಚನ್ ಅಲ್ಲೇ ಪಾತ್ರೆ ತೊಳೆದು ಹಾಕ್ಲಿಕ್ಕೆ ಅಂತ ಹೀಗೆ ಇಟ್ಕೊಂಡಿರ್ತೀವಂತ, ಅದಿಲ್ದೇನು ಹೇಗ್ ಆರಾಮಾಗಿತ್ತು ಅದನ್ನ ವಾಶ್ ಮಾಡೋದು, ಅದಕ್ಕೆ ಟೈಮ್ ಎಷ್ಟು, ಅದು ಪ್ಲಾಸ್ಟಿಕ್ ಇಂದ ಅದನ್ನ ವೇಸ್ಟ್ ಆಗಿ ಮನೇಲಿ ಬಿದ್ದಿರತ್ತೆ. ಅದಕ್ಕೆ ಎಲ್ರಿಗೂ ಒಂದ್ ಕಿವಿ ಮಾತು, ಅಗತ್ಯ ಇದ್ರೆ ಮಾತ್ರ ಜೀವನಕ್ಕೆ ಬೇಕಂದ್ರೆ ಮಾತ್ರ ತಗೊಳ್ಬೇಕು.
1: ಓಕೆ ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ ಮೇಡಮ್, ಇದೇ ರೀತಿ ಕರೆ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ, ವಾರಿಜಾಕ್ಷಿ ಅವರು ಕರೆ ಮಾಡಿದ್ರು ಶೃಂಗೇರಿಯಿಂದ, ಅವರು ಕೂಡ ಕರೆ ಮಾಡಿ ಅವ್ರ ಮನೇಲಿ ಕೂಡ ಈ ರೀತಿ ಒಂದು ಬುಟ್ಟಿ ಇತ್ತಂತೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಹಾಕೋದಕ್ಕೆ, ಅದು ವೇಸ್ಟ್ ಆಗಿ ಈಗ ಬಟ್ಟೆ ಅದರಲ್ಲಿ ಹಾಕಿಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ನಿಮ್ಮನೇಲಿ ಕೂಡ ಈ ರೀತಿ ಏನಾದ್ರು ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ವಸ್ತುಗಳಿದ್ರೆ ಅದು ಚಿಕ್ಕ ಪುಟ್ಟ ವಸ್ತುಗಳಾಗಿರ್ಬೋದು, ಅದನ್ನು ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳಿ ಅಂತ ಹೇಳ್ತಾ. ಸೊ ಕೆಲವೊಂದ್ಸರಿ ಏನಾಗುತ್ತೆ, ಈ ಗ್ಯಾಜೆಟ್ಗಳ ಜಾಸ್ತಿ ಬರೋಕ್ಕೆ ಶುರುವಾದ ಮೇಲೆ ಗ್ಯಾಜೆಟ್ಗಳಲ್ಲಿ ನನಗನ್ಸಿರೋ ಹಾಗೆ ನನ್ನ ಹತ್ರನೂ ಒಂದು

0: ಸ್ಮಾರ್ಟ್ ವಾಚ್ ಇದೆ, ಅದು ಕೂಡ ಅದನ್ನು ಬಳಕೆ ಮಾಡೋಕ್ಕಾಗದೆ ಸುಮ್ಮನೆ ಒಂದು ಕಡೆಗೆ ವೇಸ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿದೆ. ಅದೇ ಥರನೇ ಬೇರೆ ಬೇರೆ ವಸ್ತುಗಳು ಕೂಡ ಹಾಗೆ ಉಳ್ಕೊಂಡಿರುತ್ತೆ. ನಿಮ್ಮ ಮನೆಯಲ್ಲಿ ಉಳ್ಕೊಂಡಿರುವಂತಹ ವಸ್ತುಗಳು ಯಾವ್ದಾವುದು ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ನಮಸ್ತೆ.
0: ನಮಸ್ತೆ ಗುಣ ಅವರು.
1: ಗುಣ, ಹೌದು ಸರ್.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾವು ಸೂಪರ್ ಆಗಿದೀವಿ ಮೇಡಮ್. ಮೇಡಮ್ ಹೇಳಿ, ಇವತ್ತು ನಿಮ್ಮ ಮನೆಯಲ್ಲಿ ಯಾವ ಒಂದು ವಸ್ತು ಗ್ಯಾಜೆಟ್ ಅಥವಾ ಏನು ವೇಸ್ಟ್ ಆಗಿ ಉಳ್ಕೊಂಡಿದೆ
1: ಸರ್? ನೀವೀಗ ಹೇಳಿದ್ಮೇಲೆ ಒಂದ್ ಕಡೆಯಿಂದ ಗ್ಲಾನ್ಸ್ ಮಾಡ್ತಾ ಬಂದೆ, ಎಷ್ಟೊಂದು ವಸ್ತುಗಳು ಬೇಡವಾಗಿದ್ದು ಇದೆ. ಅದು ಬೇಡ ವೇಸ್ಟ್ ಅಂತ ಅನ್ಕೊಂಡ್ರು ಎಲ್ಲೋ ಒಂದ್ ಕಡೆ ಎಂದೋ ಒಂದು ದಿನ ಯಾವ್ದೋ ಒಂದು ವಿಷಯಕ್ಕೆ, ವಸ್ತುಕ್ಕೆ, ಕೆಲ್ಸಕ್ಕೆ ಅದು ಉಪಯೋಗಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ವೇಸ್ಟ್ ಅಂತ ಎಸೆಯಲ್ಲ ಸರ್, ನನಗೆ ಅದು ಮರುಬಳಕೆ ಆಗದೇ ಇಲ್ಲ, ನೆಕ್ಸ್ಟ್ ನನಗೆ ಎಂದಿಗೂ ಬೇಕಾಗದೇ ಇಲ್ಲ ಅನ್ನೋ ವಸ್ತುಗಳನ್ನ ಅದನ್ನ ಎಲ್ಲ ಡಸ್ಟ್ಬಿನ್ಗೋ ಅಥವಾ ಗುಜರಿಗೋ ಎಲ್ಲೋ ಒಂದ್ ಕಡೆ ಕೊಟ್ಟು ಬಿಡ್ತೀನಿ. ಆದ್ರೆ ತುಂಬಾ ವಸ್ತುಗಳು ಬೇಕಾಗಿದೆ ಸರ್, ಎಂದೋ ಬೇಕಾಗೋ ವಸ್ತುಗಳನ್ನ ನಾನು ಇಟ್ಕೊಂಡಿದೀನಿ. ಹಾಗ ನೋಡಿದ್ರೆ ಸುಮಾರು ಅಂಗಡಿ ಕ್ಲೋಸ್ ಮಾಡಿದ್ವಿ ಸರ್, ನಮ್ದೊಂದು ರೇಷನ್ ಅಂಗಡಿ, ಅದ್ರದ್ದು ಐಟಮ್ಸ್ ತುಂಬಾ ಇದೆ. ನಾವೇ ತೊಡೋ ಬಟ್ಟೆಗಳು ಬೇಕಾದಷ್ಟಿದೆ. ಕೆಲವೊಂದು ವಾಚ್ಗಳೇ ಆಗ್ಲಿ ಮತ್ತೆ ಬಟ್ಟೆಗಳೇ ಆಗ್ಲಿ ಎಕ್ಸ್ಟ್ರಾ ತಗೊಂಡಿದೀವಿ. ಅಡಿಷನಲ್ ಆಗಿ ಅವಿರೋ ವೇಸ್ಟ್ ಅನ್ಸುತ್ತೆ, ಬಿಸಾಕಕ್ ಮನ್ಸು ಬರಲ್ಲ. ಬಟ್ ಯಾರೋ ಒಬ್ಬ ಅದಕ್ಕೆ ವ್ಯಕ್ತಿಗಳು ಸಿಕ್ಕಾಗ ಅವರಿಗೆ ಕೇಳ್ಬಿಟ್ಟು ಕೊಡ್ಬೋದಾ, ಇಸ್ಕೊಳ್ತೀರಾ, ಹಾಕೊಳ್ತೀರಾ, ತೊಡ್ತೀರಾ ಅಂತ ಕೇಳಿನು ಕೊಡ್ತಾ ಇರ್ತೀನಿ. ಕೆಲವೊಂದೊಂದನ್ನ ನನ್ನ ಮಕ್ಳು ಏನ್ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಗೆ ಕೊಡ್ತಾ ಇರ್ತಾರೆ. ಕೆಲವೊಂದು ಥಿಂಗ್ಸ್ ಇರುತ್ತೆ ಸರ್, ಅದು ಬಿಸಾಕಕ್ಕೂ ವೇಸ್ಟ್ ಅಲ್ಲ ಸರ್ ಅದು. ಬಟ್ ನಮ್ಮ ಮೆಜರ್ಮೆಂಟ್ ಗೆ ಶೂಸ್ ಆಗ್ಲಿ, ಸ್ಲಿಪ್ಪರ್ ಆಗ್ಲಿ, ಬ್ಯಾಗ್ ಆಗ್ಲಿ, ಮತ್ತೊಂದಾಗ್ಲಿ, ಅದ್ ಮೆಜರ್ಮೆಂಟ್ ಆಗ್ತಾ ಇರಲ್ವಲ್ಲ, ಅಂತ ಟೈಮಲ್ಲಿ ಕೇಳಿ ಹ್ಞೂ ನಾವು ನೀವು ಕೊಟ್ರೆ ನಾನು ಇಸ್ಕೊಳ್ತೀನಿ ಅಂತ ಅಂದಾಗ ಕೊಡ್ತಾ ಇರ್ತೀವಿ. ಎಷ್ಟೇ ಹೇಳ್ತಾ ಹೋದ್ರು ಮತ್ತೆ ನಾನು ಬೇಡ ಅಂತ ಬಿಸಾಕಿದ್ರು ಇನ್ನೊಬ್ರಿಗೆ ಕೊಟ್ರಿನೂ ಬೇಡವಾಗಿರೋ ವಸ್ತುಗಳು ತುಂಬಾ ಇದಾವೆ ಸರ್, ಅವನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ತುಂಬಾ ಇದೆ ಸರ್, ಮತ್ತೆ ಕೆಲವೊಂದೊಂದು ವಸ್ತುಗಳು ಎರಡೇ ಇದೆ. ಹೊಲಿಗೆ ಮಿಷಿನ್ ಆಗ್ಲಿ, ಟಿವಿ ಆಗ್ಲಿ, ಸಿಲಿಂಡರ್ ಆಗ್ಲಿ, ಪ್ರತಿ ಒಂದು ಏನಾಗಿದೆ ಎರಡು ಇರ್ಲಿ, ಮುಂದೊಂದ್ ದಿನ ಬೇಕಾಗುತ್ತೆ, ಮಕ್ಳುಗಳು ಇದಾರಲ್ವಾ, ಇವತ್ತಿದ್ ವೇಸ್ಟ್ ಅನ್ಸ್ಬೋದು, ನಾಳೆ ಇದೇ ಇಂಪಾರ್ಟೆಂಟ್ ಆಗುತ್ತಲ್ವಾ ನನಗೆ ಅಂತೇಳಿ. ಹಾಗಾಗಿ ನಾನು ಏನ್ ಕೇಳ್ತೀನಿ ಸರ್, ಯಾವ್ದು ವೇಸ್ಟ್ ಅಂತ ಅನ್ಕೊಳಲ್ಲ, ಒಂದಲ್ಲ ಒಂದಿನ ಉಪಯೋಗಕ್ಕೆ ಬರುತ್ತೆ, ತೀರಾ ವೇಸ್ಟ್ ಆಗಿರೋದನ್ನ ಕೊಟ್ಟಿರ್ತೀನಿ ಇಷ್ಟು ಸರ್. ಹೌದು ಸರ್, ರೀಯೂಸ್ ಮಾಡ್ತೀನಿ, ಕಸದಿಂದ ರಸ ಅಂತೇಳಿ. ಮತ್ತೆ ನನ್ನ ಸ್ವಭಾವ ಇದೆ ಸರ್, ಯಾವ್ದು ಬೇಡವಾಗಿರುತ್ತೆ ಅದರಿಂದ ಏನೋ ಒಂದು ಉಪಯೋಗ ಮಾಡಿ. ಈಗ ಈವನ್ ಒಂದು ಇದು ಉಳಿಯುತ್ತಲ್ಲ ಸರ್, ಒಂದು ತಿಂಡಿನೇ ಆಗ್ಲಿ, ಅಡಿಗೆನೇ ಆಗ್ಲಿ, ಉಪ್ಪಿಟ್ಟು ಆಗ್ಲಿ, ಕೆಲವೊಂದು ಐಟಮ್ ಏನಾಗುತ್ತೆ ಗೊತ್ತಾ ಸರ್, ಉಳಿಯುತ್ತೆ. ಅಯ್ಯೋ ಉಳಿದು ವೇಸ್ಟ್ ವೇಸ್ಟ್ ಅಲ್ಲ ಸರ್, ಅದನ್ನ ನೆಕ್ಸ್ಟ್ ಅದನ್ನ ಇದು ಎಂತದ್ದು ಮಸಾಲೆ ರೊಟ್ಟಿನೋ ಮತ್ತೊಂದು ಏನೋ ಒಂದ್ ರೀತಿ ಕನ್ವರ್ಟ್. ಯಾಕೆಂದ್ರೆ ಅಡಿಗೆ ಮನೇಲಿ ಹೆಣ್ಮಕ್ಳಿಗೆ ಯಾವುದು ವೇಸ್ಟ್ ಆಗಲ್ಲ ಸರ್, ಚೆನ್ನಾಗ್ ಅಡಿಗೆ ಮಾಡೋದ್ ಕಲ್ತಿದ್ರೆ, ಮರುಬಳಕೆ ಮಾಡೋದ್ ಕಲ್ತಿದ್ರೆ, ತಿಂಡೋ ತಿನ್ನೆ ಅನ್ನ, ಈವನ್ ಅನ್ನನೇ ಸರ್, ಅನ್ನ ಉಳಿತು, ಅಯ್ಯೋ ಎಷ್ಟೊಂದು ವೇಸ್ಟ್ ಆಯ್ತು ಅಂತ ಅನ್ಕೊಳ್ತೀವಿ. ವೇಸ್ಟ್ ಆಗಲ್ಲ ಸರ್, ಚಿತ್ರನ ಆಗುತ್ತೆ, ನೆನಾಕಿದ್ರೆ ದೋಸೆ ಆಗುತ್ತೆ, ಕಲ್ಸಿದ್ರೆ ರೊಟ್ಟಿ ಆಗುತ್ತೆ, ಏನು ಬೇಡ ಸರ್, ಬಾಗ್ಲಲ್ಲಿ ನಿಂತಿರೋ ಒಂದು ನಾಯಿಗೆ ಹಾಕಿದ್ರೆ ಅದಕ್ಕೆ ಆಹಾರ ಆಗುತ್ತೆ ಸರ್, ಅದು ನಮಗೆ ವೇಸ್ಟ್ ಒಂದಿದ್ದು ಅದಕ್ಕೆ ಹೊಟ್ಟೆ ತುಂಬಾ ಅನ್ನ ಆಗಿರುತ್ತೆ. ಹಾಗಾಗಿ ಭೂಮಿ ಮೇಲೆ ವೇಸ್ಟ್ ಅನ್ನೋದು ಯಾವುದೂ ಇಲ್ಲ, ಮರುಬಳಕೆ ಮಾಡಿದ್ರೆ ಎಲ್ಲದನ್ನು ಇದೇ ಆಗುತ್ತೆ, ಬಳಕೆನೆ ಇರುತ್ತೆ ಅಂತ ನಾನು
0: ಅನ್ಕೊಂಡಿದ್ದೀನಿ. ಶಂಕರ್ ಕಟ್ಟದಿಂದ ಅವರು ಕೂಡ ಕರೆ ಮಾಡಿ ಹೇಳ್ತಾ ಇದ್ರು. ಸೊ ಎಲ್ಲಾ ವಸ್ತುಗಳನ್ನು ಕೂಡ ಮರುಬಳಕೆ ಮಾಡಬಹುದು ಅಂತ ಹೇಳಿ. ಅಂಡ್ ಹಾಗೆ ನಮ್ಮ ಲಾಸ್ಟ್ ಕಾಲರ್ ಒಬ್ರು ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
2: ವೀರೇಶ್, ಬಸಂಗುಡಿ ಬೋಂಡ ಅಂಗಡಿ.
0: ವೀರೇಶ್ ಅವರಾ? ಹಾ. ಹೇಗಿದ್ದೀರಾ ವೀರೇಶ್ ಅವರೇ?
2: ಆರಾಮಿದೆ ಸರ್, ನೀವು?
0: ಓ, ನಾವು ಸೂಪರ್ ಆಗಿದೀವಿ. ಓಕೆ ಸರ್, ಹೇಳಿ, ನಿಮ್ಮ ಮನೆಯಲ್ಲಿ ಯಾವ ಒಂದು ವಸ್ತು ವೇಸ್ಟ್ ಆಗಿ ಉಳ್ಕೊಂಡಿದೆ?
2: ಇದ್ದು ಸರ್ ವೇಸ್ಟ್ ಆದ ಅಂತ ಏನಿಲ್ಲ, ಟಿವಿಗಳಿದ್ದು ಒಂದ್ ಎರಡು ಮೂರು. ಆಮೇಲೆ ಮೊದ್ಲೆಲ್ಲ ಬರ್ತದ ಶೋಕೇಶ್ ಟಿವಿ ಇದ್ದ ಶೋಕೇಶ್ ಅವೆಲ್ಲ, ಅವೆಲ್ಲ ಪಾಪ ಅಕ್ಕ ಪಕ್ಕದವ್ರಿಗೆಲ್ಲ ನಾನೇ ಕೊಟ್ಟೆ, ನೋಡ್ಕೊಂಡು ಹೋಗ್ರಿ, ಇಟ್ಕೊಂಡು ಹೋಗ್ರಿ ಅಂತಂದೇಳಿ. ಈಗ ಅವೆಲ್ಲ ಫ್ಲಾಟ್ ಟಿವಿ ಇವೆಲ್ಲ ಬಂದ ಸ್ಮಾರ್ಟ್ ಟಿವಿ ಬಂದ್ಮೇಲೆಲ್ಲ ಅವೆಲ್ಲ ಮೂಲೆ ಬಿದ್ಬಿಟ್ಟು ಪಾಪ ಬಡವರಿಗೆ ಅಂತಂದೇ ನಾವು ದಾನ ಕೊಟ್ಬಿಟ್ಟಿವಿ ಸರ್. ಟಿವಿ ಶೋಕೇಶು ಆಮೇಲೆ ಈ ಸಣ್ಣದ ಗ್ರೈಂಡರ್ ಗಳೆಲ್ಲ ಇದ್ವು, ಅವೆಲ್ಲ ಪಾಪ ಮಾಡ್ಕೊಂಡು ಹೋಗ್ಲಿ ಅಂತಂದೇಳಿ ಕೊಟ್ಟಿವಿ ಸರ್. ಮತ್ತೆ ಸರ್ ಆರಾಮಿದ್ರ ಬರ್ರಿ ಬಸಂಬಿಡಿ ಸೆಕೆಂಡ್ ಕ್ಲಾಸಿಗೆ ಬಂಡ ತಿನ್ನಕ್ಕೆ
0: ಬರೋಣ ಸರ್.
2: ಅವಾಗಿಂದ ಕಾಲ್ ಮಾಡೇ ಮಾಡ್ತೀವಿ, ಸಿಗ್ಲಿಲ್ಲ, ಈಗ ಸಿಕ್ತು. ನಮಗ್ ಕಾಲ್ ಮಾಡೋ ಟೈಮಲ್ಲಿ ಬೋಂಡ ಅಂಗಡಿ ರಶ್ ಇರುತ್ತೆ ಸಂಜೆ ಮೇಲೆ, ಹಂಗಾಗಿ ಮಾತಾಡಕ್ ಆಗಿಲ್ಲ, ಈಗ ಸ್ವಲ್ಪ ಫ್ರೀ ಆಯ್ತು
0: ಕೊಟ್ಟಿದ್ದೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು, ಥ್ಯಾಂಕ್ ಯು.
2: ಬನ್ನಿ ಸರ್, ಅಷ್ಟು ಬಿಡು ಮಾಡ್ಕೊಂಡು.
0: ಓಕೆ ಓಕೆ ಓಕೆ. ಸೊ ವೀರೇಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ, ಸೊ ಅವ್ರ ಮನೇಲಿ ಕೂಡ ಈ ರೀತಿ ವೇಸ್ಟ್ ಆಗಿರುವಂತಹ ವಸ್ತುಗಳಿದಾವೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಹಾಗೆ ಸುಮಾರು ವಸ್ತುಗಳನ್ನು ನಾವು ಆ ಥರ ನೋಡ್ಬೋದು, ಶೂಗಳಾಗಿರ್ಬೋದು, ಬಟ್ಟೆಗಳು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು, ಈ ಥರದೆಲ್ಲ ವೇಸ್ಟ್ ಆಗಿ ಹಾಗೇ ಉಳ್ಕೊಂಡಿರ್ತದೆ. ಅಂದರೆ ವೇಸ್ಟ್ ನಥಿಂಗ್ ಬಟ್ ಎಲ್ಲೋ ಒಂದು ಕಡೆಯಲ್ಲಿ ಯೂಸ್ ಮಾಡ್ದೇ ಇಟ್ಟಿರ್ತೀರ. ಸೊ ಆ ಥರ ನಿಮ್ಮ ಮನೇಲಿ ಕೂಡ ಈ ರೀತಿ ವಸ್ತುಗಳಿರ್ಬೋದು ಅಂತ ಅಂದ್ಕೊಳ್ತೀನಿ. ಆದಷ್ಟು ನಮ್ಮ ಲಿಸ್ನರ್ಸ್ ಕೂಡ ಹೇಳಿದಾಗೆ ನಮಗೆ ನೀಡ್ ಏನಿದೆ ಅದನ್ನ ನಾವು ನೋಡ್ಕೊಂಡು ತಗೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ವಾಂಟ್ಗೂ ಮತ್ತೆ ನೀಡ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಎಲ್ಲಿಗೂ ಕೂಡ ಬಾಯ್. ಇಷ್ಟೊಂದಂಗ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ, ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕೇಳಿರಿ ಪ್ರತಿ ಕ್ಷಣ ಕ್ಷಣದದು ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
5: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
4: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
5: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಕೇಳಿರಿ ಪ್ರತಿ ಕ್ಷಣ ಕ್ಷಣದದು ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಹಾವು ಕಡಿತ ಹಾಗೂ ನಾಯಿ ಕಡಿತವಾದ ತಕ್ಷಣ ಸಾರ್ವಜನಿಕರು ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಬೇಕು ಹಾಗೂ ಶೀಘ್ರ ಚಿಕಿತ್ಸೆ ನೀಡಲು ಅವಶ್ಯಕವಾದ ಔಷಧಿಗಳು ಲಭ್ಯವಿರುವಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಕಟ್ಟಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಲಾಗಿದ್ದ ಹಾವು ಕಡಿತ ಎಡಿಟ್ ರಾಷ್ಟ್ರೀಯ ರೇಬಿಸ್ ನಿಯಂತ್ರಣ, ರಾಷ್ಟ್ರೀಯ ಹಾವು ಕಡಿತ ತಡೆ ಮತ್ತು ನಿಯಂತ್ರಣ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಕಾರ್ಯಕ್ರಮಗಳ ಕುರಿತಾಗಿ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಾವು ಕಡಿತ ಅಥವಾ ನಾಯಿ ಕಡಿತವಾದ ಸಾರ್ವಜನಿಕರು ನಾಟಿ ವೈದ್ಯರ ಬಳಿ ಹೋಗದೆ ತಕ್ಷಣವೇ ಸೂಕ್ತ ಪ್ರಥಮ ಚಿಕಿತ್ಸೆ ಪಡೆದು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಬೇಕು ಹಾಗೂ ಎಲ್ಲ ತಾಲೂಕುಗಳು ಸೇರಿದಂತೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಸೂಕ್ತ ಔಷಧಿಗಳು ಲಭ್ಯವಿರುವಂತೆ ಕ್ರಮ ವಹಿಸಬೇಕು ಎಂದರು. ನಾಯಿ ಕಡಿತ ಪ್ರಕರಣಗಳು ಜಿಲ್ಲೆಯಲ್ಲಿ ಒಟ್ಟು 13,325 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ. ಭದ್ರಾವತಿ 3,157, ಶಿವಮೊಗ್ಗ 2,910, ಸಾಗರ 2,287, ಶಿಕಾರಿಪುರ 1,583, ಸೊರಬ 1,360, ತೀರ್ಥಹಳ್ಳಿ 1,023 ಹಾಗೂ ಹೊಸನಗರ 1,005 ಪ್ರಕರಣಗಳಿದ್ದು ಜಿಲ್ಲೆಯಲ್ಲಿ ಯಾವುದೇ ಸಾವು ವರದಿಯಾಗಿಲ್ಲ ಎಂದರು. KFT ಪ್ರಕರಣಗಳು ಜಿಲ್ಲೆಯಲ್ಲಿ ಕಡಿಮೆಯಾಗಿದ್ದರೂ ಸರ್ವೇಕ್ಷಣಾ ಚಟುವಟಿಕೆಯನ್ನು ಸಕ್ರಿಯವಾಗಿ ಜಾರಿಗೊಳಿಸಬೇಕು. ಜೂನ್ ಮೊದಲನೇ ವಾರ ಕಡೆಯ ಪ್ರಕರಣ ದಾಖಲಾಗಿದೆ. ಅಸಹಜ ಮಂಗ ಮರಣ ಕಂಡು ಬಂದ ತಕ್ಷಣ ಗ್ರಾಮ ಪಂಚಾಯಿತಿ, ಪಶುಸಂಗೋಪನಾ ಇಲಾಖೆ, ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿ ತಕ್ಷಣ ಪೋಸ್ಟ್ಮಾರ್ಟಂಗೆ ಕ್ರಮ ವಹಿಸಬೇಕು ಎಂದರು. ಜಿಲ್ಲೆಯಲ್ಲಿ ಅಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸಲು ಕ್ರಮವನ್ನು ಕೈಗೊಳ್ಳಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರನ್ನ ಪರೀಕ್ಷೆಗೆ ಒಳಪಡಿಸಬೇಕು, ತಾಲೂಕು ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಪರೀಕ್ಷೆಗೆ ಕಳುಹಿಸಬೇಕು ಹಾಗೂ ಎಲ್ಲಾ ಹಾಸ್ಟೆಲ್ಗಳಲ್ಲಿ ಕುಡಿಯುವ ನೀರನ್ನ ಪರೀಕ್ಷೆಗೆ ಒಳಪಡಿಸಬೇಕು, ಶುಚಿತ್ವದೊಂದಿಗೆ ಆಹಾರ ಸಿದ್ಧಪಡಿಸಬೇಕು ಎಂದರು. ಇಲಿ ಜ್ವರ ಬಾರದಂತೆ ಅರಿವು ಮೂಡಿಸಬೇಕು, ಇಲಿಗಳ ಓಡಾಟವನ್ನ ನಿಯಂತ್ರಿಸಬೇಕು, ಇಲಿ ಇಕ್ಕೆ ಮೂತ್ರ ಆಹಾರದಲ್ಲಿ ಬೀಳದಂತೆ ಆಹಾರ ಮತ್ತು ನೀರಿನ ಸಂಗ್ರಹಣೆಯನ್ನ ಮುಚ್ಚಿಡಬೇಕು, ಜ್ವರ ಮೈಕೈ ನೋವು ಜಾಂಡಿಸ್ನಂತಹ ಲಕ್ಷಣಗಳು ಕಂಡು ಬಂದ ತಕ್ಷಣ ಚಿಕಿತ್ಸೆ ಪಡೆಯಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರಾಜ್ ನಾಯ್ಕ್ ಮಾತನಾಡಿ, ನಾಯಿ ಅಥವಾ ಪ್ರಾಣಿ ಕಡಿದ ತಕ್ಷಣ ಸಾಬೂನು ಮತ್ತು ಹರಿಯುವ ನೀರಿನಿಂದ 15 ನಿಮಿಷಗಳ ಕಾಲ ತೊಳೆದು ತಕ್ಷಣ ಹತ್ತಿರದ ಆಸ್ಪತ್ರೆ ಅಥವಾ ಆಂಟಿರೇಬಿಸ್ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರ ಸಲಹೆಯಂತೆ ರೇಬಿಸ್ ನಿರೋಧಕ ಲಸಿಕೆ ಕೋರ್ಸ್ ಪೂರ್ಣಗೊಳಿಸಬೇಕು. ಕಡಿದ ಗಾಯಕ್ಕೆ ಮಣ್ಣು, ಸಗಣಿ, ಕಾಫಿ ಪೌಡರ್, ಸಾಸಿವೆ ಎಣ್ಣೆ ಹಚ್ಚಬಾರದು. ಸಾಕು ನಾಯಿ ಕಡಿದರೂ ನಿರ್ಲಕ್ಷಿಸಬಾರದು ಮತ್ತು ಚಿಕಿತ್ಸೆಯನ್ನ ಮಧ್ಯದಲ್ಲೇ ನಿಲ್ಲಿಸಬಾರದು ಎಂದರು. ಹಾವು ಕಡಿತ ಪ್ರಕರಣಗಳು ಜಿಲ್ಲೆಯಲ್ಲಿ ಒಟ್ಟು 606 ಹಾವು ಕಡಿತ ಪ್ರಕರಣಗಳು ದಾಖಲಾಗಿದ್ದು 6 ಮಂದಿ ಮೃತಪಟ್ಟಿದ್ದಾರೆ. ಶಿಕಾರಿಪುರ 141 ಪ್ರಕರಣ, 1 ಸಾವು. ಶಿವಮೊಗ್ಗ 122, ಭದ್ರಾವತಿ 113, ಸೊರಬ 72, ಹೊಸನಗರ 64, 1 ಸಾವು. ತೀರ್ಥಹಳ್ಳಿ 49 ಹಾಗೂ ಸಾಗರ 45 ಪ್ರಕರಣ, 4 ಸಾವು ವರದಿಯಾಗಿದೆ. ಹಾವು ಕಡಿತಕ್ಕೊಳಗಾದಾಗ ಸಾರ್ವಜನಿಕರು ಮೊದಲು ಸಂತ್ರಸ್ತ ವ್ಯಕ್ತಿಯನ್ನು ಹೆದರದಂತೆ ಸಮಾಧಾನಪಡಿಸಿ ಕಡಿದ ಭಾಗವನ್ನ ಅಲುಗಾಡಿಸದಂತೆ ನೇರವಾಗಿ ಮಲಗಿಸಿ ತಕ್ಷಣವೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಿರಿ. ಬಿಗಿಯಾದ ಬಟ್ಟೆಯನ್ನ ಕಟ್ಟಬಾರದು. ಗಾಯವನ್ನ ಕತ್ತರಿಸುವುದು, ಬಾಯಿಯಿಂದ ವಿಷ ಹೀರುವುದು ಅಥವಾ ಅಸಂಪ್ರದಾಯಿಕ ಮೂಢನಂಬಿಕೆಯ ನಾಟಿ ಚಿಕಿತ್ಸೆಗೆ ಒಳಗಾಗುವುದನ್ನು ಮಾಡಬಾರದು ಎಂದರು. ಮುಂದಿನ ವಿವರ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ಗ್ರಾಮೀಣ ಪ್ರದೇಶದ ರೈತರು ಅಥವಾ ರೈತ ಮಹಿಳೆಯರು, ನಿರುದ್ಯೋಗ ಯುವಕ ಯುವತಿಯರಿಗೆ ಆಗಸ್ಟ್ 10 ದೇಶಿ ಮತ್ತು ಮಿಶ್ರ ಹೈನು ತಳಿಗಳ ವೈಜ್ಞಾನಿಕ ಪಾಲನೆ ಮತ್ತು ಪೋಷಣೆ ಕುರಿತಾಗಿ 1 ದಿನದ ಉಚಿತ ತರಬೇತಿ ಕಾರ್ಯಾಗಾರವನ್ನ ಮಲೆನಾಡು ಗಿಡ್ಡ ತಳಿ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಯಲ್ಲಿ ದೇಸಿ ಹಸು ತಳಿಗಳು, ಹಸುಗಳ ಕೊಟ್ಟಿಗೆ ನಿರ್ಮಾಣ, ಹಸುಗಳ ಆಹಾರ ನಿರ್ವಹಣೆ, ಸಂತಾನೋತ್ಪತ್ತಿ, ರೋಗಗಳು, ಮಾರುಕಟ್ಟೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗುವುದು. ಆಸಕ್ತಿಯುಳ್ಳವರು ತಮ್ಮ ಹೆಸರನ್ನ ಆಗಸ್ಟ್ 8 ನೋಂದಾಯಿಸಿಕೊಳ್ಳತಕ್ಕದ್ದು. ತರಬೇತಿಯನ್ನು 25 ಶಿಬಿರಾರ್ಥಿಗಳಿಗೆ ಸೀಮಿತಗೊಳಿಸುವುದರಿಂದ ಮೊದಲು ಹೆಸರು ನೋಂದಾಯಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸತೀಶ್ ಜಿಎಂ ಸಹ ಪ್ರಾಧ್ಯಾಪಕರು, ಜಾನುವಾರು ಸಾಕಾಣಿಕಾ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೂಪನಗರ, ಶಿವಮೊಗ್ಗ 577204. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯಲ್ಲಿ 12.76 ಲಕ್ಷ ಟನ್ ಮೇವು ಲಭ್ಯವಿದ್ದು, ಇದು ಮುಂದಿನ 61 ವಾರಗಳಿಗೆ ಶಿವಮೊಗ್ಗ ಜಿಲ್ಲೆಯ ಜಾನುವಾರುಗಳ ಅಗತ್ಯವನ್ನು ಪೂರೈಸಲಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಮೇವು ಅಭಿವೃದ್ಧಿ ಕಾರ್ಯಪಡೆ ಸಮಿತಿ ಸಭೆ ಹಾಗೂ ಪ್ರಾಣಿದಯ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಒಟ್ಟು 4.84 ಲಕ್ಷ ದೊಡ್ಡ ಜಾನುವಾರುಗಳು ಮತ್ತು 86,000 ಸಣ್ಣ ಜಾನುವಾರುಗಳು ಇವೆ ಎಂದು ಮಾಹಿತಿ ನೀಡಿದರು. ಸಾಗರದಲ್ಲಿ 75 ವಾರಗಳು, ಭದ್ರಾವತಿ 65 ವಾರಗಳು, ಹೊಸನಗರ 61 ವಾರಗಳು, ತೀರ್ಥಹಳ್ಳಿ 60 ವಾರಗಳು, ಸೊರಬ 59 ವಾರಗಳು, ಶಿವಮೊಗ್ಗ 56 ವಾರಗಳು, ಶಿಕಾರಿಪುರ 48 ವಾರಗಳಿಗೆ ಮೇವು ಸಾಕಾಗುವಷ್ಟಿದೆ. ಆದರೂ ಸಹ ಪರ್ಯಾಯ ಮೇವಿನ ಕುರಿತು ರೈತರಲ್ಲಿ ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ನಾಗರಾಜ್ ಮಾತನಾಡಿ, ಮೇವು ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಲು 50,000 ಮೇವಿನ ಮಿನಿ ಕಿಟ್ಗಳನ್ನು ಸರಬರಾಜು ಮಾಡಲು ಆಯುಕ್ತಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯಡಿ ಸಮುದಾಯ ಮೇವು ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿಗಳ ಮೂಲಕ ಕನಿಷ್ಠ 5 ಎಕರೆ ಸರಕಾರಿ ಭೂಮಿಯಲ್ಲಿ ಸಮುದಾಯ ಮೇವು ಬೆಳೆಯಲು ಅವಕಾಶವಿದೆ ಎಂದರು. ಬಾಳೆ ಎಲೆ, ಬಾಳೆದಿಂಡು, ಹೊಂಬಾಳೆ, ಅಡಕೆ ಹಾಳೆ, ಕಬ್ಬಿನ ಸಿಪ್ಪೆ ಹಾಗೂ ಮೆಕ್ಕೆಜೋಳದ ಸಿಪ್ಪೆಗಳನ್ನು ಪರ್ಯಾಯ ಮೇವಾಗಿ ಬಳಸುವಂತೆ ರೈತರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ರಸಮೇವು, ಒಣ ಹಸಿರು ಮೇವು, ಜಲಮೇವು ತಯಾರಿಕೆ ಹಾಗೂ ಮೇವಿನ ಮರಗಳಾದ ಸುಬಾಬುಲ್, ಗೊಬ್ಬರಗಿಡ, ಹಾಲಿವಾಣ, ನುಗ್ಗೆ ಮತ್ತು ಅಗಸೆ ಎಲೆಗಳನ್ನು ಬಳಸಲು ಸಲಹೆ ನೀಡಲಾಗಿದೆ. ಮೇವಿನ ಮರಗಳ ಬೆಳೆಸುವಿಕೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಜೂನ್ನಲ್ಲಿ ಸಂಚಾರ ಪಶು ಚಿಕಿತ್ಸಾ ಘಟಕಗಳ ಮೂಲಕ ಉಚಿತ ತುರ್ತು ಸೇವೆ ನೀಡುವಲ್ಲಿ ಶಿವಮೊಗ್ಗ ಜಿಲ್ಲೆ ಗಮನಾರ್ಹ ಸಾಧನೆ ಮಾಡಿದೆ. ನಿಗದಿತ ಗುರಿ 630 ಪ್ರಕರಣಗಳಿದ್ದು 966 ಪ್ರಕರಣಗಳಿಗೆ ಯಶಸ್ವಿ ಚಿಕಿತ್ಸೆ ಮಾಡುವ ಮೂಲಕ ಉತ್ತಮ ಸಾಧನೆ ಮಾಡಲಾಗಿದೆ. ಈ ಸಂಚಾರ ಘಟಕಗಳ ಸುಗಮ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಔಷಧ ಹಾಗೂ ರಾಸಾಯನಿಕಗಳನ್ನು ತಕ್ಷಣವೇ ಪೂರೈಸುವಂತೆ ಸರ್ಕಾರಕ್ಕೆ ಕೋರಲಾಗಿದೆ ಎಂದು ತಿಳಿಸಿದರು. ಡಿಸಿ ಪ್ರಭುಲಿಂಗ ಮಾತನಾಡಿ, ಪೆಟ್ ಶಾಪ್ ನಿಯಮಗಳು 2018 ಮತ್ತು ಶ್ವಾನಗಳ ತಳಿ ಸಂವರ್ಧನೆ ನಿಯಮಗಳು 2017ರಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತಲಾ 12 ಪೆಟ್ ಶಾಪ್ ಹಾಗೂ ಶ್ವಾನ ತಳಿ ಸಂವರ್ಧನಾ ಕೇಂದ್ರಗಳು ನೋಂದಣಿಯಾಗಿವೆ. ಇನ್ನು ನೋಂದಣಿ ಮಾಡಿಸದ ಮಾಲೀಕರಿಗೆ ಸ್ಥಳೀಯ ಪಶುವೈದ್ಯ ಸಂಸ್ಥೆಗಳ ಮೂಲಕ ಎಚ್ಚರಿಕೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದರು. ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಗೂ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಿಯಮಿತವಾಗಿ ನೆರವೇರಿಸಬೇಕು. ಸುಪ್ರೀಂಕೋರ್ಟ್ ಮಾರ್ಗದರ್ಶನದಂತೆ ಶಾಲೆಗಳು, ಕಾಲೇಜು, ಕಚೇರಿಗಳು, ಬಸ್ ನಿಲ್ದಾಣ ಮುಂತಾದ ಸಂಸ್ಥೆಗಳ ಆವರಣದಲ್ಲಿರುವ ನಾಯಿಗಳನ್ನು ಮಾತ್ರ ಸ್ಥಳಾಂತರ ಮಾಡಲು ಅವಕಾಶವಿದ್ದು, ಅವುಗಳಿಗೆ ಶೆಲ್ಟರ್, ಊಟ ಮತ್ತು ಕಾಳಜಿ ವಹಿಸಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಪಶುಪಾಲನಾ ಇಲಾಖೆಯು ಖಾಸಗಿ ಗೋಶಾಲೆಗಳ ನಿರ್ವಹಣೆಗೆ ಬೆಂಬಲ ನೀಡುತ್ತಿದ್ದು, ಸಹಾಯಾನುದಾನ ಕೋರಿ 5 ಪ್ರಸ್ತಾವನೆಗಳು ಬಂದಿದ್ದು, ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಡಿಸಿವಿ ಅಭಿಷೇಕ್, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕಿ ಡಾಕ್ಟರ್ ರೇಖಾ, ಪಾಲಿಕ್ಲಿನಿಕ್ ಉಪನಿರ್ದೇಶಕ ಡಾಕ್ಟರ್ ಸುದರ್ಶನ್ ಹಾಗೂ ಪ್ರಾಣಿ ದಯಾ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ವಕ್ಫ್ ಬೋರ್ಡ್ 2024-2026 ಸಾಲಿನ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧನಾ ವರದಿಯನ್ನು ತಕ್ಷಣ ಸಾರ್ವಜನಿಕಗೊಳಿಸಬೇಕು ಎಂದು ಅಖಿಲ ಭಾರತ ಮಜ್ಲಿಸ್ ಎ ಇತೆಹಾದುಲ್ ಮುಸ್ಲಿಮಿನ್ ಜಿಲ್ಲಾಧ್ಯಕ್ಷ ಅಬ್ದುಲ್ ನವೀದ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಕ್ಫ್ ಕಾಯ್ದೆ 1995 ಪ್ರಕಾರ ಲೆಕ್ಕ ಪರಿಶೋಧನಾ ವರದಿಯು ಸಾರ್ವಜನಿಕ ದಾಖಲೆಯಾಗಿದೆ. ಫಲಾನುಭವಿಗಳಿಗೆ ಅದನ್ನು ಪಡೆಯುವ ಹಕ್ಕಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ವರದಿಯನ್ನು ನೀಡಿಲ್ಲ. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಇಲ್ಲದಿರುವುದರಿಂದ ಫಲಾನುಭವಿಗಳಿಗೆ ತೀವ್ರ ತೊಂದರೆಯಾಗಿದೆ ಎಂದು ಆರೋಪಿಸಿದರು. 30 ದಿನಗಳ ಒಳಗೆ ಸಂಪೂರ್ಣ ಲೆಕ್ಕ ಪರಿಶೋಧನಾ ವರದಿಯ ಪ್ರಾಮಾಣೀಕೃತ ಪ್ರತಿಯನ್ನು ನೀಡಬೇಕು. ಇಲ್ಲವಾದರೆ ಜಿಲ್ಲಾ ವಕ್ಫ್ ಬೋರ್ಡ್ ಕಚೇರಿ ಮುಂದೆ ಶಾಂತಿಯುತ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ವಿಧಾನಸೌಧ ಎದುರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗುವುದು ಎಂದರು. ಪ್ರಮುಖರಾದ ಮುನೀರ್ ಪಾಷಾ, ಮುಜೀಬುಲ್ಲಾ, ರಿಜ್ವಾನ್ ಇತರರಿದ್ದರು. ಮುಂದಿನ ವಿವರ. ತುಂಗಾ ಮತ್ತು ಹೊಸಹಳ್ಳಿ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಎಲ್ಲ ಕೆರೆಗಳಿಗೂ
ತಾರತಮ್ಯವಿಲ್ಲದಂತೆ ನೀರು ತುಂಬಿಸುವಂತೆ ಶಾಸಕಿ ಶಾರದಾ ಪೂರ್ಯ ನಾಯ್ಕ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಮ್ಮ ಕಚೇರಿಯಲ್ಲಿ ರೈತರ ಅಹವಾಲು ಸ್ವೀಕರಿಸಿದ ಬಳಿಕ ನೀರಾವರಿ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಸೂಚನೆ ನೀಡಿದರು. ಹಾರನಹಳ್ಳಿ ಹಾಗೂ ಕುಂಸಿ ಭಾಗದ ರೈತರು ತಮ್ಮೂರಿನ ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿಸದಿರುವುದು, ನೀರಿನ ಹಂಚಿಕೆಯಲ್ಲಿ ಉಂಟಾಗಿರುವ ಸಮಸ್ಯೆಗಳು ಹಾಗೂ ಮುಂಬರುವ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರಿನ ಲಭ್ಯತೆ ಕುರಿತು ಅಹವಾಲು ಸಲ್ಲಿಸಿದರು. ಕೆರೆಗಳಿಗೆ ನೀರು ಹರಿಸುವ ವಿಷಯದಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಶಾಸಕರ ಬಳಿ ಹೇಳಿಕೊಂಡರು. ಅಧಿಕಾರಿಗಳನ್ನು ಕಚೇರಿಗೆ ಕರೆಸಿದ ಶಾಸಕರು ನೀರಿನ ಹರಿವು ಪ್ರಗತಿ ಬಗ್ಗೆ ಮಾಹಿತಿ ಪಡೆದುಕೊಂಡು ತಾರತಮ್ಯವಿಲ್ಲದಂತೆ ಎಲ್ಲ ಕೆರೆಗಳಿಗೂ ನೀರು ಹರಿಸಬೇಕು, ರೈತರ ಹಿತಾಸಕ್ತಿಗೆ ಆದ್ಯತೆ ನೀಡುವ ಮೂಲಕ ಯೋಜನೆಯ ಉದ್ದೇಶ ಸಂಪೂರ್ಣವಾಗಿ ಈಡೇರಿಸುವಂತೆ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. 2026ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿ ಮಾಡಿಕೊಳ್ಳಲು ಸಾಲ ಪಡೆದ ರೈತರಿಗೆ ಅಂತಿಮ ದಿನಾಂಕ ವಿಸ್ತರಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಮುಸುಕಿನ ಜೋಳ ಬೆಳೆಗೆ ವಿಮಾ ನೋಂದಾಯಿಸಲು ಮುಕ್ತಾಯವಾಗಿದ್ದ ಜುಲೈ 31ರ ಗಡುವನ್ನ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ಆಗಸ್ಟ್ 10ರವರೆಗೆ ವಿಸ್ತರಿಸಿದೆ. ಬೆಳೆ ಸಾಲ ಪಡೆದ ರೈತರನ್ನ ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯಡಿ ಒಳಪಡಿಸಲಾಗುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮೊದಲು ತಮ್ಮ ಜಮೀನಿನ ಪಹಣಿ ಮತ್ತು ಆಧಾರ್ ಸಂಖ್ಯೆಯೊಂದಿಗೆ ಹತ್ತಿರದ ಬ್ಯಾಂಕ್, ಆರ್ಥಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಆಸಕ್ತ ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಅಥವಾ ಸಮೀಪದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ http://samrakshane.kar.karnataka.gov.in ಇಲ್ಲಿಗೆ ಭೇಟಿ ನೀಡಬಹುದು. ಮುಂದಿನ ವಿವರ. ಜೋಗದ ಏಕಶಿಲಾ ಶ್ರೀ ದ್ವಿಮುಖಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಪ್ರಯುಕ್ತ ದೇವಾಲಯದಲ್ಲಿ ಚಂಡಿಕಾ ಹೋಮ ವಿಶೇಷ ಪೂಜೆ ನೆರವೇರಿತು. ವರ್ಧಂತಿ ಉತ್ಸವ ಪ್ರಯುಕ್ತ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ಹರಕೆ ಸಲ್ಲಿಸಿದರು. ಮಹಿಳೆಯರು ದೇವಿಗೆ ಉಡಿ ಸಮರ್ಪಣೆ ಮಾಡಿದರು. ಚಾಮುಂಡೇಶ್ವರಿ ದೇವಸ್ಥಾನ ಸಮಿತಿಯ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿತು. ಶರಾವತಿ ಕಣಿವೆಯ ಅಧಿದೇವತೆ ಎಂದೇ ಖ್ಯಾತಿ ಪಡೆದ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಮೈಸೂರು ಅರಸರ ಮನೆತನದ ಕುಲದೇವತೆ ಚಾಮುಂಡೇಶ್ವರಿ ದೇವಿಯನ್ನ ಶರಾವತಿ ಯೋಜನಾ ಪ್ರದೇಶದ ನಿರ್ಮಾಣ ಕಾಲದಲ್ಲಿ ಯೋಜನೆಯ ಯಶಸ್ವಿಗಾಗಿ ಹಾಗೂ ಇಲ್ಲಿ ನೆಲೆನಂತು ಅನುಗ್ರಹಿಸಬೇಕು ಎಂದು ದೇವಿಯನ್ನ ಅಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಪ್ರಧಾನ ಅರ್ಚಕ ಜಾವಗಲ್ ಕೃಷ್ಣಮೂರ್ತಿ ಭಟ್ ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಜೀವನಾಡಿ ಹಾಗೂ ಸಮೃದ್ಧಿಯ ಸಂಕೇತವಾಗಿ ಮೈದುಂಬಿ ಹರಿಯುತ್ತಿರುವ ಜೀವನದಿ ತಾಯಿ ತುಂಗೆಗೆ ಬಾಗಿನ ಅರ್ಪಿಸುವುದು ನಮ್ಮ ನಾಡಿನ ಪವಿತ್ರ ಪರಂಪರೆ ಮತ್ತು ಕೃತಜ್ಞತೆಯ ಸಂಕೇತ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಬಿಜೆಪಿ ನಗರ ಘಟಕದ ಪರವಾಗಿ ಮಂಗಳವಾರ ಪಕ್ಷದ ಪ್ರಮುಖರೊಂದಿಗೆ ತುಂಗೆಗೆ ಬಾಗಿನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ತಾಯಿ ತುಂಗೆಯ ಅನಂತ ಕೃಪೆಯಿಂದ ಶಿವಮೊಗ್ಗ ನಗರ ಹಾಗೂ ಜಿಲ್ಲೆಯ ಎಲ್ಲೆಡೆ ಸದಾ ಸುಭಿಕ್ಷೆ ಸಮೃದ್ಧಿ ನೆಲೆಸಿದೆ. ಅನ್ನದಾತರ ಮುಖದಲ್ಲಿ ನಿರಂತರ ಮಂದಹಾಸ ಮೂಡಿ ಸುಖ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲಿ ಎಂದು ಆಶಿಸಿದರು. ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ ಸರ್ಜಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ನಗರ ಅಧ್ಯಕ್ಷ ಮೋಹನ್ ರೆಡ್ಡಿ, ಪ್ರಮುಖರಾದ ಎಸ್ ದತ್ತಾತ್ರಿ, ಎಸ್ ಜ್ಞಾನೇಶ್ವರ್, ರಶ್ಮಿ ಶ್ರೀನಿವಾಸ್, ಅನಿತಾ ರವಿಶಂಕರ್, ಅಣ್ಣಪ್ಪ, ಮಂಜುನಾಥ್, ಶ್ರೀನಾಗ್ ಇತರರಿದ್ದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಮನಸ್ಸಿಗೆ ಮುಖಾಮುಖಿಯಾಗುವಂತಹ ಮತ್ತು ನಮ್ಮೆಲ್ಲರ ಭವಿಷ್ಯದ ಭರವಸೆಯನ್ನು ಬಿತ್ತರಿಸುವಂತಹ ಒಂದು ಸುಂದರ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್, ಹಿರಿಯರು ಹೇಳಿದ್ದಾರಲ್ವಾ ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಒಂದು ಗಿಡ ಮರವಾಗಿ ಬೆಳಿಬೇಕಾದ್ರೆ ಅದರ ಬೀಜದಲ್ಲೇ ಆ ಶಕ್ತಿ ಇರಬೇಕು. ಹಾಗೆಯೇ ನಮ್ಮ ದೇಶದ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿರಬೇಕಾದ್ರೆ ಅದರ ಅರಿವು ಎಳೆಯ ವಯಸ್ಸಿನಲ್ಲೇ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಮೂಡಬೇಕು. ಇದೇ ಸದುದ್ದೇಶದಿಂದ ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಒಂದು ಅದ್ಭುತವಾದ ಪ್ರಯೋಗ ನಡೆದಿದೆ. ಅದೇನು ಗೊತ್ತಾ? ಶಾಲಾ ಹಂತದಲ್ಲೇ ಮಕ್ಕಳಿಗಾಗಿ ಚುನಾವಣಾ ಪ್ರಕ್ರಿಯೆ. ಹೌದು ಸ್ನೇಹಿತರೆ, ಮತದಾನ ಅಂತಂದ್ರೆ ಕೇವಲ ಒಂದು ಯಂತ್ರದ ಗುಂಡಿ ಒತ್ತೋದು ಅಥವಾ ಯಾರೋ ಒಬ್ಬರನ್ನ ಗೆಲ್ಲಿಸೋದು ಅಲ್ಲ. ಅದು ನಮ್ಮ ಸಮಾಜವನ್ನು ಬದಲಾಯಿಸುವ, ನಮ್ಮ ಹಕ್ಕನ್ನು ಚಲಾಯಿಸುವ ಅತಿ ದೊಡ್ಡ ಶಕ್ತಿ. ಈ ಶಾಲೆಯಲ್ಲಿ ಚಿಣ್ಣರು ತಮ್ಮದೇ ಆದ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಚುನಾವಣೆಯ ಕಣಕ್ಕಿಳಿದಿದ್ದರು. ಆದ್ರೆ ಇದು ಕೇವಲ ಒಂದು ಸ್ಪರ್ಧೆ ಅಲ್ಲ ಸ್ನೇಹಿತರೆ, ಇದು ನಾಳಿನ ಜವಾಬ್ದಾರಿಯುತ ಪ್ರಜ್ಞೆಗಳನ್ನು ರೂಪಿಸುವ ಶಾಸಕಾಂಗದ ಮೊದಲ ಪಾಠ ಶಾಲೆ. ನಾಯಕತ್ವ ಅಂದರೆ ಏನು, ಜವಾಬ್ದಾರಿ ಹೇಗೆ ನಿರ್ವಹಿಸಬೇಕು, ಎಲ್ಲರಲ್ಲೂ ಸಮಾನತೆ ಎಂಬ ಭಾವನೆ ಹೇಗೆ ಮೂಡಬೇಕು ಎಂಬ ಸತ್ಯಗಳನ್ನ ಈ ಪುಟಾಣಿ ಮಕ್ಕಳು ಕೇವಲ ಪುಸ್ತಕಗಳಲ್ಲಿ ಓದ್ಕೊಳ್ತಾ ಇಲ್ಲ, ಬದಲಾಗಿ ತಮ್ಮ ಕೈಯಾರೆ ಅನುಭವಿಸಿ ಕಲಿಯುತ್ತಿದ್ದಾರೆ ಅಂತಾನೆ ಹೇಳಬಹುದು. ಬನ್ನಿ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ರವೀಂದ್ರ ನಗರದಲ್ಲಿರುವ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ದಿನಾಂಕ 27/2026 ಸ್ಟೂಡೆಂಟ್ ವೋಟಿಂಗ್ ನಡೆದಿತ್ತು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಶಾಲೆಯ ಪ್ರಿನ್ಸಿಪಲ್ ಆದ ರೂಪಶ್ರೀ ಮ್ಯಾಮ್ ಅವರು ತಿಳಿಸ್ತಾರೆ ಅಂತ ಹೇಳ್ತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್.
4: ನಮಸ್ತೆ ಮೇಡಮ್.
3: ಮ್ಯಾಮ್, ಮೊದಲನೇದಾಗಿ ಈ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಅಂದ್ರೆ ಸ್ಟೂಡೆಂಟ್ ವೋಟಿಂಗ್ ಅನ್ನ ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ಬೇಕು ಅಂತ ಅನಿಸ್ತು ಅಂತ ಹೇಳ್ಬೋದಾ?
4: ಈಗ ಈ ವರ್ಷ ನಾವು ನಮ್ಮ ಶಾಲೆನಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಅಂತ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ನಾವು ಯಾಕೆ ಬೆಳೆಸಬಾರ್ದು, ಯಾಕೆಂದ್ರೆ ಇವ್ರ ಕಣ್ಮುಂದೆ ಅನೇಕ MLAಗಳು MPಗಳೆಲ್ಲ ಇರ್ತಾರೆ, ಇವರೆಲ್ಲ ಹೆಂಗ್ ಲೀಡರ್ ಆದ್ರಪ್ಪ, ಇವರಿಗೆಲ್ಲ ಯಾರು ಓಟ್ ಹಾಕಿದ್ರು, ಹೆಂಗ್ ಇವರೆಲ್ಲ ಜಯಶಾಲಿಗಳಾಗಿ ಬಂದ್ರು ಅನ್ನೋದು ಮಕ್ಕಳಿಗೆ ಹೇಗೆ ಗೆದ್ರು ಅಂತ ಗೊತ್ತಿರೋದಿಲ್ಲ. ಆದ್ರೆ ಅವ್ರ ಅಪ್ಪ ಅಮ್ಮ ಹೋಗಿ ಓಟ್ ಹಾಕಿರ್ತಾರೆ, ಅದನ್ನ ನೋಡಿರ್ತಾರೆ. ಬಟ್ ಇವ್ರಿಗೆ ಸ್ವತಃ ಅದರ ಅನುಭವ ಆಗ್ಬೇಕು. ಇದನ್ನ ನಾವು ಯಾಕೆ ನಮ್ಮ ಮಕ್ಕಳಿಗೆ ಅದನ್ನ ಪರಿಚಯ ಮಾಡ್ಕೊಡ್ಬಾರ್ದು, ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನ ನಾವು ಹೇಗೆ ಬೆಳೆಸ್ಬೇಕು ಅಂತ ನಾವು ಈ ಒಂದು ವಿಚಾರವನ್ನ ನಮ್ಮ ಶಾಲೆಯ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಅನೂಪ್ ಸರ್ ಅವರಲ್ಲಿ ನಾವು ಕೇಳ್ಕೊಂಡ್ವಿ. ಸರ್, ಈ ಥರ ನಮ್ಮ ಶಾಲೆ ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡೋಣ, ಎಲೆಕ್ಷನ್ ಅಂದರೆ ಏನು, ಅದು ಯಾಕಾಗುತ್ತೆ, ಸರ್ಕಾರ ಹೇಗೆ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ಅಂತ ಕೇಳಿದಾಗ ಸರ್ ತುಂಬ ಚೆನ್ನಾಗಿ ಇದಕ್ಕೆ ನಮಗೆ ಕೋಆಪರೇಟ್ ಮಾಡಿದರು, ಒಳ್ಳೆಯ ಕಾನ್ಸೆಪ್ಟ್ ಇದೆ, ಇದನ್ನು ಈ ಸಲ ನಮ್ಮ ಶಾಲೆಯಲ್ಲಿ ಜಾರಿಗೆ ತರೋಣ, ಪ್ರತಿ ವರ್ಷನೂ ಇದನ್ನು ನಾವು ಮಾಡ್ಕೊಂಡು ಹೋಗೋಣ ಅಂತ ಅವರು ಒಂದು ಭರವಸೆ ಕೊಟ್ಟು ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಗಣಿ ಸಿಂಗ್ ಮೇಡಮ್ ಅವರು ಕೂಡ ಇದರಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾರ್ಗದರ್ಶನ ಕೊಟ್ಟಿದ್ರು ಮೇಡಮ್. ಇದ್ರ ಮುಖಾಂತರ ನಾವೇನು ಮಾಡಿದ್ದೀವಿ, ನಾವು ನಗರಸಭಾ ಆಯುಕ್ತರಾದ ಶ್ರೀಯುತ ಮಾಯಣ ಸರ್ ಅವರಲ್ಲಿ ಒಂದು ಅರ್ಜಿಯನ್ನು ನಾವು ನಮ್ಮ ನೇತ್ರಾ ಮೇಡಮ್ ಮತ್ತು ಬಸವರಾಜ್ ಸರ್ ಕಡೆಗೆ ನಾವು ಕೊಟ್ಟು ಕಳಿಸಿದ್ದೀವಿ. ಆಗ ಏನಾಗ್ತಿತ್ತು, SIR ತನಿಖೆ ಅಂತ ನಡೀತಾ ಇತ್ತು, ಅದರಲ್ಲಿ ಎಲ್ಲರೂ ತುಂಬ ಬ್ಯುಸಿಯಾಗಿದ್ರು, ಅಲ್ಲಿ ಪ್ರತಿಯೊಬ್ಬರು ವ್ಯಕ್ತಿನೂ ಕೂಡ ಬ್ಯುಸಿಯಾಗಿದ್ರು. ಇವರು ಮಧ್ಯದಲ್ಲಿ ಹೋದಾಗ, ಮೇಡಮ್ ಇದು ಒಳ್ಳೆ ವಿಚಾರ ಇದೆ, ಆದರೆ ನಾವೆಲ್ಲರೂ SIR ಇದರಲ್ಲಿ ಬ್ಯುಸಿಯಾಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ, ನಿಮ್ಮ ಶಾಲೆಯಲ್ಲಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತ ಅವ್ರು ನಮಗೆ ಹೇಳಿದ್ರು. ಅಲ್ಲಿಂದ ನಮ್ಮ ಮೊದಲ ಹೆಜ್ಜೆ ಶುರುವಾಯಿತು. ಅಲ್ಲಿಂದ ಬಂದ ಮೇಲೆ ಎಲೆಕ್ಷನ್ ಯಾವ ಥರ ಆಗುತ್ತೆ, ನಾವು ಅಭ್ಯರ್ಥಿಗಳ ನಾಮಪತ್ರ ತಗೊಳ್ಳುವಂಥದ್ದು, ಅದಾದಮೇಲೆ EVM ಮೆಷಿನ್ ಅಂತ ಇತ್ತು, ಆ EVM ಮಿಷನನ್ನು ತಗೊಂಡು ನಮ್ಮ ಸುಮಾರು 700 ಜನ ಮಕ್ಕಳಿಗೆ ಅದರಲ್ಲಿ ಓಟ್ ಹಾಕಿಸ್ಬೇಕಾದ್ರೆ ನಮಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಸಿ ಬಿಸಿ ಆಯಿತು. ಇದು ಯಾವ ಥರ ನಮಗೆ ಅಂದರೆ ನಾವು ಅದು ಕಾರ್ಯಗತ ಆಗುತ್ತೋ, EVM ಮಿಷನ್ ಮಧ್ಯದಲ್ಲಿ ಕೈ ಕೊಟ್ಟು ಸರ್ಕಾರನಾದ್ರೂ ತಕ್ಷಣ ಅದನ್ನು ತಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡುತ್ತೆ, ನಾವು ಮೊಬೈಲಲ್ಲಿ ಮಾಡ್ತಿರೋದು ಎಲ್ಲ ಮಕ್ಕಳಿಗೆ ಇಟ್ಕೊಂಡು ಮಾಡ್ತಾ ಇರೋದು, ದೇವರ ಇದು ಸರಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಅದನ್ನು ಕಾರ್ಯರೂಪಕ್ಕೆ ತಂದುಬಿಟ್ವಿ. ತಂದ ಮೇಲೆ ವಿದ್ಯಾರ್ಥಿಗಳ ಸಹಕಾರ, ಟೀಚರ್ಸ್ಗಳ ಸಹಕಾರ, ಮತ್ತೆ ನಾವು ಅದರಲ್ಲಿ ಒಂದು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಅರೇಂಜ್ ಮಾಡ್ಕೊಂಡಿದ್ವಿ. ಫಸ್ಟ್ ಎಲೆಕ್ಷನ್ ಇಂದ ವೋಟರ್ ಐ ಡಿ ಕಾರ್ಡ್ ಚೆಕ್ ಮಾಡೋದು ಮಕ್ಕಳದು, ಆಮೇಲೆ ಅವ್ರಿಗೆ ಕೈ ಮೇಲೆ ಒಂದು ಇಂಕ್ ಅನ್ನ ಹಾಕೋದು, ಸೈನ್ ಮಾಡಿಸ್ಕೊಳೋದು. ಅಲ್ಲಿಂದ ಫಸ್ಟ್ ಕೌಂಟರ್, ಸೆಕೆಂಡ್ ಕೌಂಟರ್, ಥರ್ಡ್ ಕೌಂಟರ್, ಫೋರ್ತ್ ಕೌಂಟರ್ ತನಕ ಮಕ್ಕಳು ಬಂದು ಇ ವಿ ಎಂ ಮಿಷನ್ ನಲ್ಲಿ ಅಭ್ಯರ್ಥಿ ಸೆಲೆಕ್ಟ್ ಮಾಡ್ಕೊಂಡ್ರು, ಸೆಲೆಕ್ಟ್ ಮಾಡಿಕೊಂಡು ವೋಟ್ ಹಾಕಿದ್ರು. ನಾವು ಕ್ಲಾಸ್ ವೈಸ್ ಅದನ್ನ ಕೊನೆಗೆ ಎಲ್ಲ ಟೋಟಲ್ ಮಾಡಿಬಿಟ್ಟು ಅಭ್ಯರ್ಥಿಗಳು ಯಾರು ಎಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಕೊನೆಗೆ ತಗೊಂಡ್ವಿ. ಸೊ ಇದರಿಂದ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೇಗೆ ಬೆಳೆಸ್ಕೋಬಹುದು, ಮತ್ತು ನಾಯಕತ್ವದ ಗುಣಗಳು ಮಕ್ಕಳಲ್ಲಿ ಹೇಗೆ ನಾವು ಬೆಳೆಸ್ಬೋದು, ಇಂದಿನ ನಮ್ಮ ಸಮಾಜದಲ್ಲಿ ಇರುವಂತಹ ವಿದ್ಯಾರ್ಥಿ ನಾಯಕರು ನಾಳೆ ದೇಶದ ನಾಯಕರಾಗ್ಬೋದು, ಆ ರೀತಿ ಅವರನ್ನು ನಾವು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ವರ್ಷ ಇದನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ. ಸ್ವಲ್ಪ ಅದು ಯಶಸ್ವಿಯಾಗಿ ನಡೆದಿದೆ. ಪ್ರತಿ ವರ್ಷನೂ ಹೀಗೇನೆ ಮಾಡಿ ಎಲ್ಲ ಮಕ್ಕಳಲ್ಲೂ ಕೂಡ ಇದನ್ನು ನಾವು ಗುಣವನ್ನು ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್.
5: ಖಂಡಿತ ಮೇಡಮ್, ಮಕ್ಕಳಿಗೆ ಕೇವಲ ಪುಸ್ತಕದ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ನಾಯಕತ್ವದ ಗುಣಗಳನ್ನ ಪ್ರಾಯೋಗಿಕವಾಗಿ ಕಲಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಸುಂದರವಾಗಿ ತಿಳಿಸ್ಕೊಟ್ರಿ. ನಿಜಕ್ಕೂ ಇದೊಂದು ರೋಮಾಂಚಕ ಹಾಗೂ ಮಾದರಿಯಾದ ಅನುಭವ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಇವಿಎಂ ಮೆಷಿನ್ ಮೂಲಕ ಹಂತ ಹಂತವಾಗಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದ ಈ ಚುನಾವಣೆಯಲ್ಲಿ ಜಯಶಾಲಿಯಾಗಿ ಸ್ವಾಮಿ ವಿವೇಕಾನಂದ ಶಾಲೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಸಿದ್ಧರಾಗಿರುವ ನೂತನ ಕ್ಯಾಪ್ಟನ್ಸ್ ಮನ್ಸ್ನಲ್ಲಿ ಏನೆಲ್ಲ ಇದೆ, ಅವರ ಈ ಗೆಲುವಿನ ಅನುಭವ ಹೇಗಿದೆ, ಬನ್ನಿ ಚುನಾಯಿತರಾದ ನಮ್ಮ ಮುದ್ದು ನಾಯಕರೇ ಆಡುವ ಒಂದೆರಡು ಮಾತುಗಳನ್ನ ಮುಂದಿನ ಭಾಗದಲ್ಲಿ ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ದಿನದ ವಿಶೇಷ ಸಮಯದಲ್ಲಿ ನಾವು ನಿಮ್ಮನ್ನ ಒಂದು ಮಜವಾದ ಹಾಗೆ ಜವಾಬ್ದಾರಿಯುತವಾದ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಹೌದು, ಕಳೆದ ಭಾಗದಲ್ಲಿ ನಮ್ಮ ನಗರದ ಹೆಮ್ಮೆಯ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇತ್ತೀಚೆಗಷ್ಟೇ ನಡೆದ ಸ್ಟೂಡೆಂಟ್ ವೋಟಿಂಗ್ ಹಬ್ಬದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ಚುನಾವಣಾ ಕಣದಲ್ಲಿ ನಿಂತು ಗೆದ್ದು ಬೀಗಿದ ಯುವ ನಾಯಕರಾದ ಪ್ರೆಸಿಡೆಂಟ್ ಅನನ್ಯ, ವೈಸ್ ಪ್ರೆಸಿಡೆಂಟ್ ದಿಗಂತ್, ಡಿಸಿಪ್ಲಿನ್ ಕ್ಯಾಪ್ಟನ್ ಸಾನ್ವಿ ಹಾಗೂ ಕಲ್ಚರಲ್ ಕ್ಯಾಪ್ಟನ್ ಆದ ತಾನ್ವಿ ಅವರ ಅನಿಸಿಕೆಗಳನ್ನ ನಾವೀಗ ಕೇಳೋಣ, ಬನ್ನಿ.
3: ನನ್ನ ಹೆಸರು ಅನನ್ಯ ಅಂತ, ನಾನು 10th ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ಪ್ರೆಸಿಡೆಂಟ್ ಸ್ಥಾನಕ್ಕೆ ನಾನು ನಿಂತಿದ್ದು ಎಲೆಕ್ಷನ್ನಿಗೆ. ಆ್ಯಕ್ಚುಲಿ ನಮಗೆ ಫಸ್ಟಿಂದಲೂ ನಮಗೆ ಎಲೆಕ್ಷನ್ ಆಗಲಿ ಚುನಾವಣೆ ಆಗಲಿ ಅದ್ರ ಬಗ್ಗೆ ನಮಗೆ ಯಾವುದ್ರದ್ದು ಮಾಹಿತಿ ಇರಲಿಲ್ಲ. ಅಂದರೆ ನಮಗೆ ಅದ್ರ ಬಗ್ಗೆ ಏನು ಐಡಿಯಾ, ಅಂದರೆ ನಮ್ಮ ಅಪ್ಪ ಅಮ್ಮ ಹೋಗ್ತಾಯಿದ್ರು, ವೋಟ್ ಹಾಕ್ತಾಯಿದ್ರು, ಅವ್ರಿಗೆ ಹಿಂಗೆ ಹಾಕ್ತಾಯಿದ್ರು, ಬಟ್ ಅದು ಹೆಂಗ್ ಮಾಡ್ತಾರೆ ಅದೆಲ್ಲ ಏನು ಐಡಿಯಾ ಇರಲಿಲ್ಲ. ಬಟ್ ಯಾವಾಗ ನಮ್ಮ ಸ್ಕೂಲಲ್ಲಿ ಇದೊಂದು ಕಾನ್ಸೆಪ್ಟ್ ಬಂತು ಅವಾಗ ನಮಗೆಲ್ಲ ಈ ಥರ ನಡೆಯುತ್ತೆ, ಈ ಥರ ಎಲ್ಲ ಮಾಡ್ಬೋದು ಅಂತ. ಯಾವಾಗ ನಮ್ಮ ಸಂಸ್ಥೆಯ ಮುಖ್ಯ ಸಹಾಯಕರಂದರೆ ಮಾನ್ಯ ಶ್ರೀಯುತ ಅನುಪೇನ್ ಪಟೇಲ್ ಸರ್ ಅವರ ಸಹಕಾರದಿಂದ, ಅವರ ಮಾರ್ಗದರ್ಶನದಿಂದ ನಾವು ಈ ಎಲೆಕ್ಷನ್ನ ನಾವು ಯಶಸ್ವಿಯಾಗಿ ಮಾಡ್ಕೊಡೋಕ್ಕಾಗಿದ್ದು. ಅಂದರೆ ನಮ್ಮ ಹೆಚ್ ಎಂ ಅವರಂತ ರೂಪಶ್ರೀ ಮ್ಯಾಮ್ ಅವರು, ಮತ್ತು ನಮ್ಮ ಕನ್ನಡ ಸರ್ರು ಬಸವರಾಜ್ ಸರ್, ಮತ್ತು ನಮ್ಮ ನೇತ್ರಾವತಿ ಮ್ಯಾಮು, ಅವರೆಲ್ಲರ ಸಹಾಯದಿಂದ ನಾವು ಈ ಥರ ಮಾಡ್ಬೋದು. ಪಾಪ ಹಂಗೆ ನಮ್ಮ ಕನ್ನಡ ಸರ್, ಬಸವರಾಜ್ ಸರ್, ಮತ್ತು ನಮ್ಮ ನೇತ್ರಾ ಮ್ಯಾಮ್ ಅವರು ಹೋಗಿ ಮಹಾನಗರ ಪಾಲಿಕೆ ಅವರ ಅಧ್ಯಕ್ಷರಾದಂಥ ಮಾಯಣ್ಣಗೌಡರು ಸರ್ ಹತ್ರ, ಅವ್ರ ಹತ್ರ ಹೋಗಿ ಈ ಥರ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅವರೂ ಒಪ್ಪಿಗೆ ಕೊಟ್ಟರು, ಆಯಿತು ನಿಮ್ಮ ಸ್ಕೂಲ್ ಈ ಥರ ಒಂದು ಒಳ್ಳೆ ಥಾಟು ಹೋಗಿ ನೀವು ಮಾಡಿ ಅಂತ ಅಂದಾಗ ನಮ್ಮ ಸ್ಕೂಲಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರು. ಫಸ್ಟು ನಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಒಪ್ಪಿಗೆ ಪತ್ರವನ್ನು ತಗೊಂಡಾದ್ಮೇಲೆ ನಾವು ನಾಮಪತ್ರವನ್ನು ನಾವು ಕೊಟ್ವಿ. ಆಮೇಲೆ ಹಂಗೆ ನಮಗೆ ಎಲ್ಲರಿಗೆ ಹೇಗೆ ಚಿಹ್ನೆ ಕೊಡ್ತಾರೆ ಆ ಥರ ನಮಗೂ ಚಿಹ್ನೆ ಕೊಟ್ಟಿದ್ದು. ಅವಾಗ ಗೊತ್ತಾಗಿದ್ದು ಈ ಥರ ಪ್ರಕ್ರಿಯೆಯಲ್ಲಿ ಚಿಹ್ನೆನ ಆಯ್ಕೆ ಮಾಡ್ಬೋದು ಅಂತ ನಮಗೆ ಅವಾಗ ಗೊತ್ತಾಗಿದ್ದು. ಆಮೇಲೆ ಕ್ಯಾನ್ವರ್ಸ್ ಮಾಡೋಕೆ ಬಿಟ್ಟರು. ಕ್ಯಾನ್ವರ್ಸ್ ಮಾಡಿದಾಗ ಇಷ್ಟು ಕಷ್ಟ ಇತ್ತು ಅಂತಂದರೆ, ಕ್ಯಾನ್ವರ್ಸ್ ಒಬ್ಬೊಬ್ಬರು ಮಕ್ಕಳನ್ನ ಮನ ಒಲಿಸೋದು ಅಷ್ಟು ಕಷ್ಟ ಇತ್ತು. ಅವಾಗ ಗೊತ್ತಾಗಿದ್ದು, ಯಾವಾಗ ನಮ್ಮ ಮನೆಗೆ ಬರ್ತಾರಲ್ಲ ಕ್ಯಾನ್ವರ್ಸಿಗೆ ಈ ಥರ ನಮ್ಗೆ ಓಟಾಕಿ ಓಟಾಕಿ ಅಂತ ಕಾಂಪ್ಲೆಕ್ಸ್ ಎಲ್ಲ ಕೊಡ್ತಾರಲ್ಲ, ಇಷ್ಟು ಕಷ್ಟ ನಮಗೆ ಶಾಲೆಗೆ ಇಷ್ಟು ಕಷ್ಟ ಅಂದರೆ ಇಡೀ ರಾಜ್ಯ ನಡೆಸ್ತಾರೆ ಎಷ್ಟು ಕಷ್ಟ ಪಡ್ತಾರೆ ಅವಾಗ ಗೊತ್ತಾಗಿದ್ದು. ಆಮೇಲೆ ಕ್ಯಾನ್ವರ್ಸ್ ಎಲ್ಲ ಮಾಡಾದ್ಮೇಲೆ 18/7/2026 ಅವಾಗ ನಮಗೆ ಎಲೆಕ್ಷನ್ ಆ ಡೇಟ್ ಇದ್ದಿದ್ದು. ಎಲ್ಲರಿಗೂ ವೋಟರ್ ಐ ಡಿ ಕೊಟ್ಟರು. ವೋಟರ್ ಐ ಡಿ ಕೊಟ್ಟಾದ್ಮೇಲೆ ಅಲ್ಲಿ ರೂಮಿಗೆ ಎಂಟ್ರ್ ಆಗ್ತಿದ್ದಾಗ ಗೊತ್ತಾಗಿದ್ದು, ಓ ಈ ಥರ ಇರುತ್ತೆ. ಫಸ್ಟ್ ಸೈನ್ ಮಾಡಿಸ್ಕೊತಾರೆ, ವೋಟರ್ ಐ ಡಿ ಕೊಟ್ಟಮೇಲೆ ಇಲ್ಲಿ ಇಂಕ್ ಹಾಕ್ತಾರೆ. ಆಮೇಲೆ ಇ ವಿ ಎಮ್ ಮಷೀನಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್, ಆ ಮಷೀನಿಂದ ನಾವು ವೋಟ್ ಹಾಕ್ತೀವಿ. 4 ಕೌಂಟರ್ ಇತ್ತು, Counter 1, Counter 2, Counter 3, Counter 4 ಆ ಥರ ಹೋಗಿ ಅಲ್ಲಿ ವೋಟಿಂಗ್ ಆಗುತ್ತೆ ಅಂತ ಅವಾಗ ಗೊತ್ತಾಗಿದೆ. ಅಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಪೇರೆಂಟ್ಸ್ ಅಷ್ಟೊಂದು ಹೇಳ್ತಾ ಇರಲಿಲ್ಲ. ಸ್ಕೂಲಲ್ಲಿ ಯಾವಾಗ ನಮಗೆ ಅನುಭವ ಆಗಿತ್ತು ಅವಾಗ ನಮಗೆ ಗೊತ್ತಾಗಿದ್ದು ಈ ಥರ ಎಲ್ಲ ಪ್ರಕ್ರಿಯೆ ನಡೆಯುತ್ತೆ ಅಂತ ಅವಾಗ ಗೊತ್ತಾಗಿದ್ದು. ಸೊ ನಮಗೂ ಅವಾಗ ಖುಷಿ ಆಗ್ತಾಯಿತ್ತು, ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಅಂತ. ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಒಂಥರ ಕುತೂಹಲ, ಯಾವ ಥರ ಇರ್ಬೋದು, ಯಾರಿಗೆ ವೋಟ್ ಹಾಕೋದು, ಓ ಇವ್ರಿಗೆ ಸೆಲೆಕ್ಟ್ ಮಾಡಿದ್ರೆ ಹೆಂಗೆ, ಅವ್ರಿಗೆ ಒಂಥರ ಕುತೂಹಲ ಇರತ್ತಲ್ಲ. ಅದೆಲ್ಲ ಆದ್ಮೇಲೆ ಒಂಥರ ಚೆನ್ನಾಗಿತ್ತು, ಫುಲ್ಲು ಎಂಜಾಯ್ಮೆಂಟಲ್ಲೇ ಕಳೆದ್ವಿ. ಆದರೆ ಒಂದು ಚುನಾವಣೆ ಅಂತ ಅಂದರೆ ಒಬ್ಬ ಸಮರ್ಥ ನಾಯಕನನ್ನು ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಆಗಿರತ್ತಲ್ವಾ. ಮಕ್ಕಳು ಆ ಮೆಚುರಿಟಿ ಮೇಲೆ ಇವ್ರಿಗೆ ಹಾಕಿದ್ರೆ ಇವ್ರು ನಮ್ಮ ಸ್ಕೂಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವರು ಸೆಲೆಕ್ಟ್ ಮಾಡಿ ನನ್ನನ್ನು ಪ್ರೆಸಿಡೆಂಟಾಗಿ ಮಾಡಿದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಅಂದರೆ 31/7/2026 ನಮಗೆ ಅನೌನ್ಸ್ಮೆಂಟ್ ಆಯಿತು, ಅಂದರೆ ರಿಸಲ್ಟ್ ಕೊಟ್ಟಾಗ ನನಗೆ ಪ್ರೆಸಿಡೆಂಟ್ ಆಗಿ ನಾನು ಸೆಲೆಕ್ಟ್ ಆದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಆ ಎಕ್ಸ್ಪೀರಿಯನ್ಸ್ ಒಂಥರ ಒಂಥರ ಖುಷಿ ಆಯಿತು ಫುಲ್ಲು.
4: ಓಕೆ, ಈಗ ಪ್ರೆಸಿಡೆಂಟ್ ಆದರೆ ಖುಷಿ ಆಯಿತು, ಇವಾಗ ಇನ್ನು ಮೇಲೆ ನಿಮ್ಮ ಒಂದು ಸ್ಕೂಲಿನ ಒಂದು ಲೀಡರಿಸಮ್ ಅಂತಿರುತ್ತೆ, ಅದನ್ನು ಯಾವ ರೀತಿ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ?
3: ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವರು ಓದು, ಅವ್ರ ಡಿಸಿಪ್ಲಿನ್, ನಮ್ಮ ಡಿಸಿಪ್ಲಿನ್ ಎಲ್ಲ ನಾವು ನಡ್ಸ್ಕೊಂಡು ಹೋಗ್ತೀವಿ. ನಮ್ಮ ಶಾಲೆನ ನಮ್ಮ ಒಂಥರ ಒಂದು ಒಳ್ಳೆ ಸ್ಥಾನಕ್ಕೆ ನಾವು ತಗೊಂಡೋಗ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಚೆನ್ನಾಗಿ ಓದಿಸಿ ನಾವು ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ನಾವು ತಗೊಂಡೋಗ್ತೀವಿ. ಡಿಸಿಪ್ಲಿನಲ್ಲಿ ನಮ್ಮ ಮೇನ್ ಸ್ಕೂಲ್ ಆಗಿರ್ಬೇಕು.
4: ಓಕೆ, ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು,
3: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
4: ಓಕೆ, ಈಗ ನಮ್ಮ ವೈಸ್ ಪ್ರೆಸಿಡೆಂಟ್, ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ನಡೆದಿರುವಂತಹ ವೋಟಿಂಗಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ದಿಗಂತ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾವೇ ಕೇಳೋಣ.
5: ಫಸ್ಟಿಗೆ ಹೇಳಬೇಕಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅನ್ಕೊಂಡಿಲ್ಲ ಇಷ್ಟೆಲ್ಲ ಆಗತ್ತೆ ಅಂತ. ಇಷ್ಟು ನಮಗೆ ವೋಟಿಂಗ್ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ, ತುಂಬಾ ಅಷ್ಟೆಲ್ಲ ಏನು ಗೊತ್ತಿರಲಿಲ್ಲ. ಮೊದಲಿಗೆ ನಮ್ಮ ಮಾನ್ಯ ಅಧ್ಯಕ್ಷರಾದ ಅನೂಪ್ ಎನ್ ಪಟೇಲ್ ಸರು ಹಾಗೂ ಎಚ್ ಎಮ್ ಅದಂತ ರೂಪಶ್ರೀ ಮ್ಯಾಮು, ಶಿಕ್ಷಕರಾದ ಬಸವರಾಜ್ ಸರ್ ಹಾಗೂ ನೇತ್ರಾ ಮ್ಯಾಮಿಗೆ ಮೊದಲು ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇಷ್ಟೆಲ್ಲ ಮಾಡಿಲ್ಲ ಅಂದಿದ್ರೆ ವೋಟಿಂಗ್ ಎಲ್ಲ ಆಗ್ತಾ ಇರಲಿಲ್ಲ, ಸ್ಕೂಲಲ್ಲಿ ವೋಟಿಂಗ್ ಎಲ್ಲ ಆಗ್ತಾ ಇರಲಿಲ್ಲ, ನಾವು ಗೆಲ್ತಾ ಇರಲಿಲ್ಲ. ಇಷ್ಟೆಲ್ಲ ಮಾಡಿದರೆ ತುಂಬ ಖುಷಿ ಇದೆ. ಮೊದಲಿಗೆ ನಾವು ಪೇರೆಂಟ್ಸ್ ಹತ್ರ ನಾವು ಒಪ್ಪಿಗೆ ಪತ್ರವನ್ನು ಬರ್ಸ್ಕೊಂಡ್ಬಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ವಿ. ಅದಾದ್ಮೇಲೆ ನಾವು ಮೂರ್ನಾಲ್ಕು ದಿನದ ಕಾಲ ನಾವು ಕ್ಯಾನ್ವಾಸ್ ಅನ್ನೋದನ್ನೆಲ್ಲ ಮಾಡಿ ಕ್ಲಾಸ್ ಕ್ಲಾಸಿಗೆಲ್ಲ ಹೋಗಿ ಮಕ್ಳಿಗೆ ಹತ್ರ ಎಲ್ಲ ಒಪ್ಪಿಸಿ ನಾವು ಪಾಂಪ್ಲೇಟನ್ನೆಲ್ಲ ಮಾಡಿಸಿ ಅವರಿಗೆಲ್ಲ ಕೊಟ್ಟು ನಾವು ಅವ್ರ ಹತ್ರ ಕೇಳಿ ತುಂಬ ತುಂಬ ಕಷ್ಟ ಆಗಿತ್ತು. ಯಾವ ಥರ ಕೇಳೋದು ಅವ್ರ ಹತ್ರ ಎಲ್ಲ ಅವರಿಗೆಲ್ಲ ಮನ ಒಲಿಸೋದು ತುಂಬ ಕಷ್ಟ ಆಗಿತ್ತು. ಅಷ್ಟು ಮನೆ ಹತ್ರ ಎಲ್ಲ ಬರ್ತಾರೆ ಆ ಥರ ಕೇಳಿಕೊಂಡು ಆ ಥರ ನೋಡಿದ್ವಿ ಅಷ್ಟೇ. ನಮಗೆ ಅನುಭವ ಆಗಿದ್ದು ತುಂಬ ಖುಷಿ ಆಯಿತು. ಅವರಿಗೆಲ್ಲ ಕೇಳಿ ಮತ್ತು ಚಿಹ್ನೆಗಳು ಕೊಟ್ಟರು. ಸ್ಕೂಲ್ ಬ್ಯಾಗ್ ಸಿಕ್ಕಿತ್ತು ನನಗೆ, ಸ್ಕೂಲ್ ಬ್ಯಾಗಲ್ಲಿ ಎಲ್ಲ

0: தற்கொலை காட்டுல யார் கேள்த்தரே ஏனோ சோத்ரோ கொஷினே கெத்ரோ கொஷினே நான் சோத்ரோ நான் ஃப்ரெண்ட்ஸே கெல்லாது அதெல்லாம் தும்ப உற்சாக ஆயிட்டோ கெத்தாக ரியலி ಆಗ್ತಾ ಇರಲಿಲ್ಲ ಗೂಸ್ ಬಾಂಬ್ಸ್ ಎಲ್ಲ ಇತ್ತು. ತುಂಬ ಖುಷಿ ಆಯ್ತು ಸ್ಟೇಜ್ ಮೇಲೆ ಕರೆದು ಮಾತಾಡಿಸಿ ಅಲ್ಲಿ ತನಕ ನಿಜ ನಾನೇ ಗೆದ್ನ ಅನ್ನೋದು ಅದೊಂದು ಫೀಲಿಂಗ್ ಇತ್ತು. ಅದು ಲಾಸ್ಟ್ಗೆ ಮುಗೀತು ಗೆದ್ದು ಅನ್ನೋ ಫೀಲಿಂಗೇ ಬೇರೆ. ತುಂಬ ಖುಷಿ ಆಯ್ತು.
1: ಈಗ ಗೆದ್ದಾಯ್ತು, ಖುಷಿನೂ ಆಯ್ತು, ಈಗ ಜವಾಬ್ದಾರಿನೂ ಜಾಸ್ತಿ ಆಯ್ತಲ್ವಾ. ಸೊ ಈಗ ಜವಾಬ್ದಾರಿಯಿಂದ ಯಾವ್ಯಾವ ಕೆಲಸಗಳನ್ನ ಮಾಡ್ಲಿಕ್ಕೆ ನೀವು ತಯಾರಿದ್ದೀರಿ?
0: ತಯಾರಿ ಹೇಳಕ್ಕಂದ್ರೆ ನಾವು ಮೊದಲಿಗಾದ್ರೆ ನಾವು ಬೇರೆ ಸ್ಟೂಡೆಂಟ್ಸ್ ಜೊತೆ ಇದ್ಕೊಂಡು ಅವ್ರ ಜೊತೆ ಓದ್ಕೊಂಡು ಇರ್ತಿದ್ವಿ. ಆದ್ರೆ ಈಗ ಇನ್ನೊಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದೆ. ಈಗ ಸ್ಕೂಲು ಈಗೊಂದು ಮಟ್ಟದಲ್ಲಿ ಇದೆ, ಈಗ ಅದರಿಂದ ಇನ್ನೂ ಸ್ಕೂಲಲ್ಲಿ ಇರಲ್ಲ, ಇನ್ನೂ ತುಂಬ ಡಿಸಿಪ್ಲಿನ್ ತಗೊಂಡು ಸ್ಕೂಲ್ನ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗೋದು. ಸ್ಪೋರ್ಟ್ಸ್ ಅಲ್ಲಾಗ್ಲಿ ಎಜುಕೇಶನ್ ಅಲ್ಲಾಗ್ಲಿ ಯಾವ್ದ್ರಲ್ಲೇ ಆಗ್ಲಿ ಯಾವುದೇ ಬಂದರೂ ಸಹ ನಾವು ನಮ್ಮ ಶಾಲೆನ ತುಂಬ ಮೇಲೆ ತಗೊಂಡು ಹೋಗ್ಬೇಕು ಅನ್ನೋದು ಅದೊಂದು ರೆಸ್ಪಾನ್ಸಿಬಿಲಿಟಿ.
1: ಕ್ಲಾಸಸ್ ಅಲ್ಲಾಗ್ಲಿ ಅಥವಾ ಸ್ಟೂಡೆಂಟ್ಸ್ ಅಲ್ಲಾಗ್ಲಿ ಏನೋ ಒಂದು ಹೇಳ್ಕೊಳ್ಳೋದಿರುತ್ತೆ. ಸೊ ಟೀಚರ್ಸಿಗೆ ಹೇಳ್ಕೊಳ್ಳೋ ಬದಲು ಈಗ ನಿಮ್ಮ ಹತ್ರನೇ ಈಗ ಕನ್ವೆ ಮಾಡ್ತಾರೆ, ಅವರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು, ಅದನ್ನ ಹೇಗೆ ನೀವು ನಿಭಾಯಿಸ್ತೀರಾ ಅಂತ.
0: ಹೋಗಿ ನಾವು ಈಗ ನಾವು ಲೀಡರು ಹೇಳಿ ಅಂತಾರಲ್ಲ, ನಾವು ಸ್ಟ್ರಿಕ್ಟ್ ಆಗಲ್ಲ, ಇರಲ್ಲ, ಫ್ರೆಂಡ್ಲಿಯಾಗೇ ಇರ್ತೀವಿ. ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಏನಿದೆ ಹೇಳಿ ಅಂತ ಕೇಳ್ತೀವಿ. ಅವ್ರು ಏನೇ ಇದ್ರು ನಮ್ಮ ಹತ್ರ ಹೇಳ್ಕೊಳ್ಳೋ ಅಷ್ಟು ನಾವು ಫ್ರೆಂಡ್ಲಿಯಾಗಿ ಇರ್ತೀವಿ, ಇರಬೇಕು. ಆದ್ರಿಂದ ನಮಗೆ ಇನ್ನ ಯೂಸು.
1: ಥ್ಯಾಂಕ್ ಯು ದಿಗಂತ್.
0: ಥ್ಯಾಂಕ್ ಯು.
1: ಎಸ್ ಈಗ ತಾನೇ ದಿಗಂತ್ ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡಿದ್ದಾಯ್ತು. ಈಗ ಸಾನ್ವಿ ಇವರು ಡಿಸಿಪ್ಲಿನ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಅವ್ರ ಹತ್ರನೂ ಮಾತಾಡೋಣ. ಸಾನ್ವಿ, ಈಗ ನೀವು ಡಿಸಿಪ್ಲಿನ್ ಕ್ಯಾಪ್ಟನ್ ಆಗಿದ್ದೀರಾ. ಸೊ ಡಿಸಿಪ್ಲಿನ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳ್ಬೋದಾ?
2: ಡಿಸಿಪ್ಲಿನ್ ಅಂದರೆ ಈಗ ಲೀಜರಿಗಾಗಿರ್ಬೋದು, ಪೀಗಾಗಿರ್ಬೋದು, ಹೋಗ್ಬೇಕಾದ್ರೆ ಲೈನಲ್ಲಿ ಹೋಗ್ಬೇಕು, ಮತ್ತು ಕಾರಿಡಾರಲ್ಲೆಲ್ಲ ಅಡ್ಡಾಡಬಾರ್ದು, ಲೈನಲ್ಲೇ ಹೋಗ್ಬೇಕು, ಕ್ಲಾಸಲ್ಲೆಲ್ಲ ಸೈಲೆಂಟಾಗಿರ್ಬೇಕು, ಸೈಲೆಂಟಾಗಿ ಇಲ್ಲ ಅಂದರೆ ನಾವು ಅವ್ರನ್ನ ಸೈಲೆಂಟಾಗಿ ಇರಿಸ್ಬೇಕು. ಮತ್ತು ಈಗ ಯಾವುದೇ ಸ್ಪೋರ್ಟ್ಸಲ್ಲಾದರೂ ಅಸೆಂಬ್ಲಿಲಾದರೂ ಮಾತಾಡಕ್ಕೆ ಬಿಡಬಾರ್ದು, ಸ್ಪೋರ್ಟ್ಸಲ್ಲಿ ಹೋದರೆ ಅಲ್ಲೂ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಗೆಲ್ಲಬೇಕು, ಮತ್ತು ಪ್ರೇಯರಲ್ಲಿ ಕ್ಲೀನಾಗೆಲ್ಲ ಹೇಳಬೇಕು, ಮತ್ತು ಯೂನಿಫಾರ್ಮ್ ಎಲ್ಲ ಕರೆಕ್ಟಾಗಿರ್ಬೇಕು, ಯೂನಿಫಾರ್ಮ್, ಹೇರ್ ಬ್ಯಾಂಡ್, ಹುಡುಗಿಯರಿಗೆ ಹೇರ್ ಬ್ಯಾಂಡ್, ಐ ಡಿ ಕಾರ್ಡ್ ಎಲ್ಲ ಕರೆಕ್ಟಾಗಿರ್ಬೇಕು. ಮತ್ತು ಈಗ ಹುಡುಗಿರಿಗೊಂದು ಪ್ರಾಬ್ಲಮ್ಸ್ ಇರುತ್ತೆ, ಅದು ನಾವು ಹೇಗೆ ಅಂತ ನಾನು ಹುಡುಗಿ ಆಗಿದ್ದರಿಂದ ಅದು ಏನು ಹೇಗೆ ಅಂತ ಕೇಳ್ಕೊಂಡು ಎಲ್ಲ ಸಾಲ್ವ್ ಮಾಡಿಸ್ಬೇಕು.
1: ಸೊ ಡಿಸಿಪ್ಲಿನ್ ಕ್ಯಾಪ್ಟನ್ ಆಗಿ ಸಾನ್ವಿ ಅವರು ಅವರ ಒಂದು ಅನುಭವನ ಹೇಳ್ಕೊಂಡಿದ್ದು. ಈಗ ತಾನಿ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ?
3: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ತಾನ್ಯ, ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನಗೆ ಈ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ನಿಮಗೆ ಮೊದಲನೇದಾಗಿ ಎಲೆಕ್ಷನ್ ಅಂದರೆ ಏನು ಅದ್ರ ಬಗ್ಗೆ ಎಂಥದ್ದು ಮಾಹಿತಿ ಇರಲಿಲ್ಲ. ಪೇರೆಂಟ್ಸ್ ಅವರು ಹೋಗ್ತಾರಲ್ಲ ವೋಟಿಂಗಿಗೆ, ಆವಾಗ ಕೈ ಮೇಲೆ ಮಾರ್ಕ್ ಹಾಕೋದು ಅದಿಷ್ಟು ಗೊತ್ತಿತ್ತು, ಮನೆ ಮನೆಗೆ ಕ್ಯಾನ್ವಸ್ ಬರೋದು ಅದಿಷ್ಟು ಗೊತ್ತಿತ್ತು. ಅದನ್ನು ತಿಳ್ಕೊಂಡು ನಮ್ಮ ಶಾಲೆಯಲ್ಲಿ ಈ ಥರ ತುಂಬ ಖುಷಿ ಆಯಿತು. ಅದರಲ್ಲಿ ನಮಗೂ ಕೂಡ ತುಂಬ ಕಷ್ಟ ಆಯಿತು, ಕ್ಲಾಸ್ ಕ್ಲಾಸಿಗೆ ಹೋಗಿ ಓಟ್ ಕೇಳೋದು, ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳೋದು. ಮತ್ತು ನಮಗೆಲ್ರಿಗೂ ಒಂದೊಂದು ಚಿಹ್ನೆ ಕೊಟ್ಟಿದ್ರು. ನನ್ನ ಚಿಹ್ನೆ ಬಂದುಬಿಟ್ಟು ಕ್ರಿಕೆಟ್ ಬ್ಯಾಟು, ಅದನ್ನು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೋಗಿ ನಮ್ಮ ಸಿಂಬಲ್ ಎಲ್ಲ ತೋರಿಸಿ ಅವರಿಗೆ ಈ ಸಿಂಬಲಿಗೆ ಓಟ್ ಮಾಡಿ ನಿಮ್ಗೇನೇ ಹೇಳ್ತಿದ್ರು ನಾವು ಮಾಡ್ತೀವಿ ಆ ಥರ ಎಲ್ಲ ಹೇಳ್ಬಿಟ್ಟು ಅವರಿಗೆ ಕನ್ವಿನ್ಸ್ ಮಾಡೋದಿತ್ತಲ್ಲ, ತುಂಬ ಕಷ್ಟ ಆಯಿತು ಸಣ್ಣ ಸಣ್ಣ ಮಕ್ಕಳಿಗೆ.
1: ಎಸ್, ಥ್ಯಾಂಕ್ ಯು. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನ ಈ ಮುದ್ದು ಮಕ್ಕಳ ಉತ್ಸಾಹ ಮತ್ತು ಪ್ರಬುದ್ಧತೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ ಅಲ್ವಾ? ಈ ಇಡೀ ಪ್ರಕ್ರಿಯೆಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ಮಾಡಿದಂತಹ ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಈ ಸಂದರ್ಭದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗ ಬಳಗದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಹಾಗೆ ಇನ್ನ ಮುಂದಿನ ಭಾಗದಲ್ಲಿ ಸ್ಟೂಡೆಂಟ್ ವೋಟಿಂಗ್ ನಲ್ಲಿ ವೋಟ್ ಹಾಕಿದಂತಹ ವಿದ್ಯಾರ್ಥಿಗಳು ಅವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದಂತಹ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
1: ಎಸ್ ವೆಲ್

0: ಬ್ಯಾಕ್ ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ ನಲ್ಲಿ ನಮ್ಮ ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ನಡೆದಂತಹ ಸ್ಟೂಡೆಂಟ್ ವೋಟಿಂಗ್ ನಲ್ಲಿ ಗೆದ್ದಂತಹ ಕ್ಯಾಪ್ಟನ್ಸ್ ಅವರು ಅವರ ಒಂದು ಅನಿಸಿಕೆಯನ್ನ ಕಳೆದ ಭಾಗದಲ್ಲಿ ತಿಳಿಸಿದ್ದಾಯ್ತು. ಹಾಗೆ ಈಗ ಶಾಲೆಯ ಚುನಾವಣೆಯಲ್ಲಿ ವೋಟ್ ಮಾಡಿ ಸಂಭ್ರಮಿಸಿದ ಕೆಲವು ವಿದ್ಯಾರ್ಥಿಗಳು ಅವರು ಅವರ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ, ಬನ್ನಿ ಕೇಳೋಣ.
1: ನನ್ನ ಹೆಸರು ರಿಷಿಕಾ.
2: ರಿಷಿಕಾ, ರಿಷಿಕಾ ಅವರೇ, ಈಗ ನಿಮ್ಮ ಒಂದು ವೋಟಿಂಗ್ ಹೇಗ್ ನಡೀತು, ನಿಮ್ ಇವರಿಗೆ ಹಾಕ್ಬೇಕು ವೋಟ್ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ?
1: ಅಂದ್ರೆ ಚುನಾವಣೆ ಅಂದ್ರೆ ನಮಗೆ ಅಷ್ಟು ಮಾಹಿತಿ ಇರ್ಲಿಲ್ಲ ಚುನಾವಣೆ ಬಗ್ಗೆ. ನಮ್ ತಂದೆ ತಾಯಿ ಎಲ್ಲ ಚುನಾವಣೆ ಸಮಯದಲ್ಲಿ ಹೋಗಿ ಮತನ ಹಾಕ್ ಬರ್ತಿದ್ರು. ನಮ್ಮ ಶಾಲೆಯಲ್ಲಿ ಚುನಾವಣೆ ಇದೆ ಅಂತ ಶಿಕ್ಷಕರೆಲ್ಲ ನಮಗೆ ಮಾಹಿತಿನ ಕೊಟ್ರು. ಆಮೇಲೆ ನಮಗೆ ಅವರೆಲ್ಲ ಚಲಾವಣೆ ಕ್ಯಾನ್ವರ್ಸಿಗೆಲ್ಲ ಬಂದರು, ಎಲ್ಲರೂ ಕೂಡ ನಮಗೆ ಓಟ್ ಹಾಕಿ, ನಮಗೆ ಮತ ಹಾಕಿ, ನಮಗೆ ಮತ ಹಾಕಿ ಅಂತ. ನಾವು ನೋಡಿದ್ವಿ ಯಾರಿಗೆ ಹಾಕೋಣ ಅಂತ. ಆಮೇಲೆ ಇವ್ರು ನಮಗೆ ಸೂಟ್ ಆಗ್ತಾರೆ ಅಂದರೆ, ಇವರು ನಮಗೆ ಅಧ್ಯಕ್ಷರಾದರೆ ನಮಗೆ ಒಳ್ಳೆಯದಾಗತ್ತೆ, ನಮ್ಮ ಅವರ ರೆಸ್ಪಾನ್ಸಿಬಿಲಿಟಿನ ಅವ್ರು ಪೂರೈಸ್ತಾರೆ ಅಂತ ಅವರೆಲ್ಲ ಹೇಳಿದ್ರು. ಅದಕ್ಕೆ ನಮಗೆ ನಾವು ಅವರಿಗೆ ಮತಾನ ಹಾಕಿ.
2: ಏನಾದ್ರು ನಿರೀಕ್ಷೆ ಇತ್ತ?
1: ತುಂಬಾ ಕುತೂಹಲ ಇತ್ತು ಯಾರು ಗೆಲ್ತಾರೆ ಅಂತ ಫಲಿತಾಂಶ ದಿನ. ಆಮೇಲೆ ನಾವು ಮತ ಹಾಕಿರೋರೆ ಗೆದ್ರು ಅನ್ನೋದಕ್ಕೆ ತುಂಬಾ ಸಂತೋಷ ಆಯ್ತು. ಆಮೇಲೆ ನಮಗೆ ವೋಟಿಂಗ್ ಗೌಪ್ಯವಾಗಿತ್ತು, ನಾನು ನ್ಯೂ ಎಕ್ಸ್ಪೀರಿಯನ್ಸ್, ಅದೊಂಥರ ಅನ್ಕೊಂಡಿರ್ಲಿಲ್ಲ. ನಾವು ವೋಟ್ ಹಾಕ್ತೀವಿ, ನಮಗೂ ಎಲೆಕ್ಷನ್ ಇದೇ ಥರ ಅಂತೆ. 18 ವರ್ಷ ಆದಮೇಲೆ ಮತ ಚಲಾವಣೆ ಮಾಡಬೇಕು ಅಂತ ತಿಳಿದಿತ್ತು. ಆದರೆ ಇವಾಗ ನಾವು ಸ್ಕೂಲಲ್ಲಿ ವೋಟ್ ಹಾಕ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಖುಷಿ ಆಯಿತು, ಸಂತೋಷ ಆಯಿತು.
2: ಓಕೆ, ಥ್ಯಾಂಕ್ ಯು ರಿಷಿಕಾ.
1: ಥ್ಯಾಂಕ್ ಯು.
2: ನಿಮ್ಮ ಹೆಸರು?
3: ನನ್ನ ಹೆಸರು ಮಹಕ್ ತಾಜ್ ಅಂತ.
2: ಓಕೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲೆಕ್ಷನಿಂದ?
3: ನನಗೂ ಬಹಳ ಕುತೂಹಲ ಇತ್ತು, ಯಾರು ಗೆಲ್ತಾರೆ, ನಾನು ವೋಟ್ ಹಾಕಿರೋರೇ ಗೆಲ್ತಾರ, ಅವ್ರು ಗೆದ್ರೆ ನಮಗೆ ಏನೇನು ಮಾಡ್ತಾರೆ ಅಂತೆಲ್ಲ ತುಂಬಾ ಕುತೂಹಲ ಇತ್ತು. ಗೆದ್ದಿದ ತಕ್ಷಣನೇ ಬಹಳ ಖುಷಿ ಆಯಿತು. ಹಾಗೆ ಅವರಿಗೂ ನಾವು ವೋಟ್ ಹಾಕಿದೀವಿ ಅಂತ ಅವರಿಗೂ ಖುಷಿ ಆಯಿತು, ಅವ್ರು ಗೆದ್ರು ಅಂತ ನಮಗೂ ಖುಷಿ ಆಯಿತು.
2: ಓಕೆ, ಈಗ ವೋಟ್ ಹಾಕಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಏನಾರ ಆಯ್ತಾ, ನಿಮ್ಮ ಫ್ರೆಂಡ್ಸ್ ಇಲ್ಲ ನಾನು ಆ ಒಂದು ಇವರಿಗೆ?
3: ಹಾಗೇನಿರಲಿಲ್ಲ, ಫ್ರೆಂಡ್ಶಿಪ್ಪು ಒಂದು ಕಡೆ ಇತ್ತು. ನಮಗೆ ಅವರು ಗೆದ್ದಾಗ ಏನು ಮಾಡ್ತಾರೆ, ಸ್ಕೂಲಿಗೆ ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡ್ತಾರ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗಿತ್ತು.
2: ಥ್ಯಾಂಕ್ ಯು.
3: ಥ್ಯಾಂಕ್ ಯು ಮ್ಯಾಮ್.
2: ನಿಮ್ಮ ಹೆಸರು?
1: ವೈಷ್ಣವಿ ಹೆಸರಾಯ್ಕ.
2: ಓಕೆ, ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ವೋಟಿಂಗಲ್ಲಿ, ಸೊ ನೀವು ಆ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ಬೋದು.
1: ನಂದು ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸು, ನಂದು ಈಗ ಫಸ್ಟ್ ಟೈಮ್ ಇದು ಮಾಡ್ತಿರೋದು. ನಾನು ಇಲ್ಲಿವರೆಗೂ ಕೇಳ್ಪಟ್ಟಿದ್ದು 18 ಇಯರ್ಸ್ ಆದಮೇಲೆ ವೋಟ್ ಮಾಡೋದು, ಇದು ಒಂದು ನಂದು ಹೊಸ ಎಕ್ಸ್ಪೀರಿಯೆನ್ಸು ನಮ್ಮ ಸ್ಕೂಲಿಂದು. ನನಗೆ ತುಂಬ ಖುಷಿ ಆಯಿತು ಈ ಒಂದು ಎಕ್ಸ್ಪೀರಿಯೆನ್ಸ್.
2: ಥ್ಯಾಂಕ್ ಯು.
1: ಥ್ಯಾಂಕ್ ಯು.
2: ಹಾಯ್.
4: ಹಾಯ್.
2: ಎಷ್ಟನೇ ಕ್ಲಾಸ್ ಓದ್ತಾರದು?
4: ಥರ್ಡ್.
2: ಥರ್ಡ್ ಸ್ಟ್ಯಾಂಡರ್ಡ್. ಸೊ ಇವಾಗ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಹೆಸರು?
4: ಲಿತೀಶಾ.
2: ಲಿತೀಶಾ, ಓಕೆ. ಈಗ ವೋಟ್ ಮಾಡಿದ್ರಿ ಅಲ್ವಾ, ಈಗ ವೋಟ್ ಮಾಡಿದ್ದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ?
4: ತುಂಬಾ
2: ಖುಷಿ ಆಗ್ತಾ ಇದೆ. ಈಗ ಸೀನಿಯರ್ಸ್ ಎಲ್ಲ ಇದಾರೆ, ಸೊ ಸೀನಿಯರ್ಸ್ ಅವರು ಏನ್ ಹೇಳ್ತಾರೆ ಅದೊಂದು ಜವಾಬ್ದಾರಿಯಿಂದ ನೀವು ಮಾಡ್ಕೊಂಡು ಹೋಗ್ತೀರಾ ಕೆಲಸನ?
4: ಮಾಡ್ಕೊಂಡು ಹೋಗ್ತೀವಿ.
2: ಓಕೆ, ಥ್ಯಾಂಕ್ ಯು.
4: ವೆಲ್ಕಮ್.
2: ಓಕೆ, ಹಾಯ್. ನಿಮ್ಮ ಹೆಸರು?
5: ಸಿರಿ.
2: ಸಿರಿ, ಎಲೆಕ್ಷನ್ ಆಯ್ತು ಇವಾಗ ಸ್ಕೂಲಲ್ಲಿ, ಹೇಗ ಅನಿಸ್ತಾ ಇದೆ?
5: ತುಂಬಾ ಖುಷಿ ಆಗ್ತಿದೆ.
2: ಹಾ, ಅಂದ್ರೆ ಇವಾಗ ಏನೇನೋ ನೋಡಿದ್ರಿ, ಇವಾಗ ಬೂತ್ ನೋಡಿದ್ರಿ, ಎಲೆಕ್ಷನ್ ಬೂತ್ ನೋಡಿದ್ರಿ, ಆಮೇಲೆ ಕೈಯಲ್ಲಿ ಇಂಕ್ ಹಚ್ಚಿದ್ರು, ಇದೆಲ್ಲ ನೋಡಿ ಇದೇನು ಏನಕ್ಕೆ ಮಾಡ್ತಾರೆ ಅಂತ ಪ್ರಶ್ನೆ ಬಂದಿರತ್ತೆ ಅಲ್ವಾ. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಏನಕ್ಕೆಲ್ಲ ಅಂತ, ನಿಮ್ಗೆ ಹೇಗ ಅನಿಸ್ತು ಅದು?
5: ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲಿ ಲೀಡರ್ಸ್ ಯಾರು ಆಗ್ತಾರೆ ಇಡೀ ಸ್ಕೂಲ್ಗೆ, ಅದೆಲ್ಲ ತುಂಬಾ ಚೆನ್ನಾಗಿ
2: ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು.
6: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ ಹೇಳಿ, ನಾನು ಕನ್ನಡ ಶಿಕ್ಷಕರು ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ರವೀಂದ್ರನಗರ. ಈ ದಿನ ನಮ್ಮ ಶಾಲೆಗೆ ಭೇಟಿ ನೀಡಿದಂಥ ಶ್ವೇತಾ ಮೇಡಮ್ ಅವರಿಗೆ ನಮಸ್ಕಾರ. ಏನಪ್ಪ ಅಂದರೆ, ನಮ್ಮ ಶಾಲೆಯಲ್ಲಿ ಕೂಡ ನಾವು ವಿದ್ಯಾರ್ಥಿ ಸಂಘದ ಚುನಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಆಶಯವಾಗಿತ್ತು. ಅದಕ್ಕೆ ಪೂರಕವಾಗಿ ನಾವು ಏನೆಲ್ಲ ತರಬೇತಿ ಬೇಕು, ಅದರ ಮಾಹಿತಿ ಬೇಕು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಶಾಲೆಯ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಅನುಪ್ಯನ್ ಪಟೇಲ್ ಸರ್ ಅವ್ರ ಹತ್ರ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು, ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ರೂಪಶ್ರೀ ಮೇಡಮ್, ಶ್ರೀದೇವಿ ಮೇಡಮ್ ಎಲ್ಲರ ಜೊತೆ ನಾವು ಮಾತನಾಡಿ ನಮ್ಮ ಶಾಲೆಯಲ್ಲಿ ಕೂಡ ಒಂದು ವಿದ್ಯಾರ್ಥಿ ಸಂಘದ ಒಂದು ಚುನಾವಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಹಾಗಾಗಿ ನಾವು ಯಾವ ರೀತಿಯಾಗಿ ಚುನಾವಣೆಯನ್ನ ಮಾಡಬೇಕು ಅನ್ನೋದನ್ನ ಮೊದಲ ಬಾರಿಗೆ ಎಲ್ಲಾ ರೀತಿಯಾಗಿ ಒಂದು ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಅದೇ ತರ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅನುಕೂಲವಾಗಲಿ, ಅವರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಗಳನ್ನ ತಿಳ್ಕೊಳ್ಳಿ, ನಾಯಕತ್ವದ ಗುಣ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅದೇ ರೀತಿಯಾಗಿ ಒಂದು ಪ್ರಕ್ರಿಯೆಯನ್ನ ನಾವು ಪ್ರಾರಂಭ ಮಾಡಿ ಮಕ್ಕಳಿಂದ ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ನಂತರ ಅವರಿಗೆ ಚಿಹ್ನೆಗಳನ್ನು ಕೊಡುವುದರಿಂದ ಮತ್ತೆ ನಾವು EVM ಮಿಷಿನ್ ಮುಖಾಂತರ ನಾವು ಆ ಮಕ್ಕಳಿಗೆ ಮತವನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಈ ರೀತಿ ಮತಗಳನ್ನು ಮಾಡಿ ಆ ಮಕ್ಕಳಿಗೆ ಮತವನ್ನು ಯಾವ ರೀತಿ ಮತದಾನ ಮಾಡಬೇಕು ಅಂತ ಎಲ್ಲ ರೀತಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಶಾಲೆಯ ಶಿಕ್ಷಕರಾಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಮುಖ್ಯೋಪಾಧ್ಯಾಯರಾಗಿರ್ಬೋದು, ನೇತ್ರ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಸಹಾಯವನ್ನು ಮಾಡಿದರು, ಸಹಕಾರವನ್ನು ನೀಡಿದರು. ಅವರೆಲ್ಲರಿಗೂ ಕೂಡ ಈ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು.
0: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಪ್ರಜಾಪ್ರಭುತ್ವ ಅನ್ನೋದು ಕೇವಲ ಮತದಾನದ ಹಕ್ಕಲ್ಲ, ಅದೊಂದು ಜವಾಬ್ದಾರಿಯ ಅರಿವು. ಆ ಅರಿವಿನ ಮೊದಲ ಪಾಠವನ್ನು ಅತ್ಯಂತ ಗಂಭೀರವಾಗಿ ಮತ್ತು ಸುಂದರವಾಗಿ ಕಲಿಸಿದ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನ ಅತ್ಯಂತ ಶಿಸ್ತಿನಿಂದ ಹಾಗೂ ಸಡಗರದಿಂದ ಸಂಪನ್ನಗೊಂಡ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ 2026-27 ಶಾಲೆಯ ಗೋಡೆಗಳ ನಡುವೆ ಭವಿಷ್ಯದ ಉತ್ತಮ ನಾಯಕರನ್ನು ರೂಪಿಸುವ ಈ ಮಹಾಕಾರ್ಯ ನಿಜಕ್ಕೂ ಪ್ರಶಂಸನೀಯ ಅಂತಾನೆ ಹೇಳ್ಬೋದು. ಈ ಇಡೀ ಕಾರ್ಯಕ್ರಮವು ಯಶಸ್ಸಿನ ಉತ್ತುಂಗಕ್ಕೇರಲು ಬೆನ್ನೆಲುಬಾಗಿ ನಿಂತ ಮಹಾನೀಯರಿಗೆ ನಮ್ಮ ಗೌರವಪೂರ್ವಕ ಧನ್ಯವಾದಗಳು. ಶಾಲೆಯ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಅನೂಪ್ ಎನ್ ಪಾಟೀಲ್ ಸರ್ ಅವರು, ಹಾಗೆ ಶಾಲೆಯ ಗೌರವಾನ್ವಿತ ಪ್ರಿನ್ಸಿಪಲ್ ಆದ ರೂಪಶ್ರೀ ಮೇಡಮ್ ಅವರಿಗೆ, ಹಾಗೆ ಶಾಲೆಯ ಎಲ್ಲಾ ಶಿಕ್ಷಕರಿಗೆ ನಮ್ಮ ರೇಡಿಯೋ ತಂಡದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಮಕ್ಕಳ ಕೈಯಲ್ಲಿ ಜವಾಬ್ದಾರಿಯ ದೀಪವಿಟ್ಟರೆ ಅವರು ನಾಳಿನ ಸಮಾಜವನ್ನೇ ಬೆಳಗಬಲ್ಲರು ಅನ್ನೋದಕ್ಕೆ ಈ ಚುನಾವಣೆಯೇ ಸಾಕ್ಷಿ. ಈ ಚುನಾವಣೆಯಲ್ಲಿ ವಿಜೇತರಾಗಿ ಹೊರಹೊಮ್ಮಿ ನಾಯಕತ್ವದ ಹೊಣೆ ಹೊತ್ತಿರುವ ಎಲ್ಲಾ ವಿದ್ಯಾರ್ಥಿ ನಾಯಕರಿಗೂ ಹಾಗೂ ಅತ್ಯಂತ ಪ್ರಬುದ್ಧತೆಯಿಂದ ತಮ್ಮ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವದ ಮಹತ್ವ ಸಾರಿದ ಪ್ರತಿಯೊಬ್ಬ ವೋಟರ್ ವಿದ್ಯಾರ್ಥಿಗಳಿಗೂ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು ಹೇಳ್ತಾ, ಈ ಇಡೀ ಚುನಾವಣಾ ಪ್ರಕ್ರಿಯೆಗೆ ಅತ್ಯಂತ ಸುಂದರವಾದ ರೂಪುರೇಷೆಯನ್ನು ಸಿದ್ಧಪಡಿಸಿ ಯಾವುದೇ ಲೋಪವಿಲ್ಲದೆ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಮಸ್ತ ಟೀಮ್ ಹಾಗೂ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮನದಾಳದ ಕೃತಜ್ಞತೆಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
8: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
8: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ RJ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ದೇಹದಲ್ಲಿ ಪ್ರತಿದಿನವೂ ಕೂಡ ಒಂದು ಅಂಗ ಕೆಲಸ ಮಾಡ್ತಾನೆ ಇರುತ್ತೆ. ಈಗ ಹೇಳಿದಾಗ ನಿಮ್ಮ ತಲೆಯಲ್ಲಿ ಸುಮಾರು ವಿಚಾರಗಳು ಓಡಾಡಿರ್ಬೋದು, ಹೃದಯ, ಮೆದುಳು ಇದೆಲ್ಲದೂ ಕೂಡ ತಲೆಗೆ ಬಂದಿರಬಹುದು. ಆದರೆ ಇವತ್ತು ನಾನು ಮಾತಾಡ್ತಾ ಇರೋದು ಒಂದು ಅಂಗದ ಬಗ್ಗೆ. ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಅಂಗ ನಾವು ಎಚ್ಚರ ಆಗಿದ್ರೂ ನಿದ್ದೆಯಲ್ಲಿದ್ರು ಕೂಡ ತನ್ನ ಕೆಲಸವನ್ನ ನಿಲ್ಲಿಸೋದಿಲ್ಲ. ಆದರೆ ನಾವು ಇದನ್ನ ಉಸಿರಾಡುವಂತಹ ಅಂಗ ಅಂತ ಮಾತ್ರ ಭಾವಿಸ್ಕೊಂಡಿದ್ದೀವಿ. ಆದರೆ ಇದರ ಹಿಂದೆ ಅಡಗಿರುವಂತಹ ಅದ್ಭುತಗಳ ಬಗ್ಗೆ ತಿಳ್ಕೊಳ್ಳೋದು ಸುಮಾರಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇದನ್ನ ತಿಳಿಸ್ತಾ ಇದ್ದೀನಿ. ನಿಮಗೆ ಇವತ್ತು ನಾನು ತಿಳಿಸಿರುವಂತಹ ವಿಷಯ ಏನ ಅಂತ ಗೊತ್ತಾಗಿದ್ರೆ ವಾಟ್ಸಪ್ ಮಾಡಿ. ಸೊ ರೈಟ್ ಆನ್ಸರ್ ಹೇಳ್ತೀರಾ, ರಾಂಗ್ ಆಗಿ ಹೇಳ್ತೀರಾ ನೋಡೋಣ. ಏನಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಇವತ್ತು ನಾನು ತಿಳಿಸಿರುವಂತಹ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ಗಳನ್ನ ಹೇಳಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686869269 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ವಾರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶೋ ಮುಗ್ಗ 90.fm ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ದೇಹದಲ್ಲಿ ಇರುವಂತಹ ಒಂದು ಅಂಗ ಪ್ರತಿ ದಿನವೂ ಕೂಡ ಕೆಲಸ ಮಾಡುತ್ತೆ, ಮತ್ತೆ ರಾತ್ರಿ ಮಲಗಿದ್ರೂ ಬೆಳಗ್ಗೆ ಎಚ್ಚರ ಇದ್ರೂ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ಅಂತ ಹೇಳಿ. ಸೊ ಆ ಒಂದು ಅಂಗ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನಾಗಲೇ ಕೂಡ ಒಂದು ಹಿಂಟ್ನ ಕೊಟ್ಟಿದ್ದೆ, ಮೂಗು ಅಂತ ಹೇಳಿ. ಸೊ ಮೂಗು ನಮ್ಮ ದೇಹದ ಒಂದು ಅಂಗ ಆಗಿದೆ. ನಿರಂತರವಾಗಿ ಇದು ಕೆಲಸ ಮಾಡ್ತಾನೆ ಇರುತ್ತೆ. ನಾವು ಎಚ್ಚರ ಆಗಿದ್ರು ಕೂಡ ಅಷ್ಟೇ, ನಿದ್ರೆಯಲ್ಲಿದ್ದರೂ ಕೂಡ ಅಷ್ಟೇ, ಕೆಲಸವನ್ನು ಮಾಡೋದನ್ನು ನಿಲ್ಲಿಸೋದೇ ಇಲ್ಲ. ಮೂಗು ಅಂತಂದರೆ ಉಸಿರಾಡುವಂತಹ ಅಂಗ ಅಂತ ಅಷ್ಟೇ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅದರ ಹಿಂದೆ ಅದ್ಭುತ ಲೋಕನೇ ಇದೆ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಡಿಫ್ರೆಂಟಾಗೆಲ್ಲ ಥಿಂಕ್ ಮಾಡಬೇಡಿ, ಶೀತ ಎಲ್ಲರಿಗೂ ಕೂಡ ಹಾಗೆ ಆಗುತ್ತೆ. ಏನಿವೆ, ಇವತ್ತು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಕೋಟ್ಯಾಂತರ ಸಾರಿ ಉಸಿರಾಡ್ತಾ ಇರ್ತಾನೆ. ಪ್ರತಿಯೊಂದು ಉಸಿರಿನಲ್ಲೂ ಕೂಡ ಮೂಗು ಗಾಳಿಯನ್ನು ಶುದ್ಧಗೊಳಿಸುತ್ತೆ. ಧೂಳು, ಕೀಟಾಣುಗಳು, ಹಾನಿಕಾರಕ ಕಣಗಳು ನೇರವಾಗಿ ಶ್ವಾಸಕೋಶಕ್ಕೆ ಹೋಗದಂತೆ ತಡೆಯೋದಕ್ಕೆ ನಮ್ಮ ಮೂಗು ತುಂಬಾ ಸಹಾಯಕವಾಗಿರುವಂಥದ್ದು. ಜೊತೆಗೆ ತಂಪಾದಂತಹ ಗಾಳಿಯನ್ನು ಕೂಡ ಬೆಚ್ಚಿಗಾಗಿಸಿ ಒಣಗಾಳಿಗೆ ತೇವಾಂಶವನ್ನು ಸೇರಿಸಿ ದೇಹಕ್ಕೆ ಅದು ಕಳಿಸುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮೂಗು ಸುಮಾರು 1 ಟ್ರಿಲಿಯನ್ಗೂ ಹೆಚ್ಚು ವಿಭಿನ್ನ ವಾಸನೆಗಳನ್ನು ಗುರುತಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಮಳೆ ಬಂದಾಗ ಮಣ್ಣಿನಿಂದ ಬರುವಂತಹ ಪರಿಮಳ, ಅಮ್ಮ ಮಾಡುವ ಅಡುಗೆಯ ಸುವಾಸನೆ, ಹೊಸ ಪುಸ್ತಕದ ವಾಸನೆ, ಹೂಗಳ ಪರಿಮಳ, ಇವೆಲ್ಲವೂ ಕೂಡ ನಮ್ಮ ನೆನಪುಗಳ ಜೊತೆನಲ್ಲಿ ಜೋಡಿಯಾಗಿರ್ತವೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಕೂಡ ನಮ್ಮ ಚೈಲ್ಡ್ಹುಡ್ ಡೇಸಿಂದಲೂ ಕೂಡ ಅಷ್ಟೇ, ಯಾವುದೇ ಒಂದು ಎರೇಸರ್ ತೊಗೊಂಡ್ರು ಅದರಲ್ಲಿ ಘಮಘಮ ಅಂತ ಪರಿಮಳ ಬರ್ತಾ ಇರ್ಬೋದು, ಅಥವಾ ಪೆನ್ಸಿಲ್ಗಳಲ್ಲಿ ಅಥವಾ ಪೆನ್ಗಳಲ್ಲಿ ಸ್ಮೆಲ್ ಬರುವಂತಹ ಒಂದು ಇಂಗ್ರೀಡಿಯೆಂಟ್ಗಳು ಕೂಡ ನೋಡ್ತಾ ಇದ್ವಿ. ಆ್ಯಂಡ್ ಈ ಥರದ ಒಂದಷ್ಟು ಅನುಭವಗಳು ಕೂಡ ನಮಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಗ್ತಾ ಇದೆ. ಅದೇ ಥರನೇ ನಾನು ಈಗ ಹೇಳಿದಾಗೆ 1 ಟ್ರಿಲಿಯನ್ಗೂ ಹೆಚ್ಚು ವಿಭಿನ್ನ ವಾಸನೆಗಳನ್ನು ಗುರುತಿಸುವಂತಹ ಸಾಮರ್ಥ್ಯ ನಮ್ಮ ಮೂಗಿಗಿದೆ. ಆ್ಯಂಡ್ ವಿಜ್ಞಾನ ಹೇಳೋ ಹಾಗೆ ವಾಸನೆಗಳು ನಮ್ಮ ಮೆದುಳಿನ ನೆನಪು ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಭಾಗಕ್ಕೆ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದಾವೆ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ವಾಸನೆ ವರ್ಷಗಳ ಹಿಂದಿನ ನೆನಪನ್ನು ಕೂಡ ಕ್ಷಣಾರ್ಧದಲ್ಲಿ ಜೀವಂತ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಕುತೂಹಲಕರ ಸಂಗತಿ ಏನಂತ ಅಂದರೆ, ನಮ್ಮ 2 ಮೂಗಿನ ಹೊಳ್ಳೆಗಳು ಒಂದೇ ಸಮಯದಲ್ಲಿ ಸಮನಾಗಿ ಕೆಲಸ ಮಾಡೋದಿಲ್ಲ. ಕೆಲ ಗಂಟೆಗಳ ಕಾಲ ಒಂದು ಹೊಳ್ಳೆ ಹೆಚ್ಚು ಸಕ್ರಿಯವಾಗಿದ್ದರೆ ನಂತರ ಮತ್ತೊಂದು ಹೊಳ್ಳೆ ಹೆಚ್ಚು ಕೆಲಸ ಮಾಡುತ್ತೆ. ಇದನ್ನು ನಾಸಲ್ ಸೈಕಲ್ ಅಂತೇಳಿ ಕೂಡ ಕರೀತಾರೆ. ಇವತ್ತು ಈ ಒಂದು ವಿಚಾರದ ಬಗ್ಗೆ ನೀವು ಏನಾದರೂ ತಿಳ್ಕೊಂಡಿದ್ದೀರಾ, ಅಥವಾ ನಿಮಗೇನಾದರೂ ಮೂಗಿನ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಗೊತ್ತಿದೆ, ಅದನ್ನು ಕೂಡ ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9686096227 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಹಾಗೆ ಈ ನಾಸಲ್ ಸೈಕಲ್ ಅಂತೇಳಿ ಕರೀತಾರೆ ಅಂತ ಹೇಳಿದ್ನಲ್ಲ, ಹಾಗಾದರೆ ಇದರ ನಾವು ಅರಿವು ನಮಗೆ ಯಾಕಾಗೋದಿಲ್ಲ ಅಂತ ನೀವು ಯೋಚನೆ ಮಾಡಿದಾಗ ಇದಕ್ಕೆ ಒಂದು ಎಕ್ಸಾಂಪಲ್ನ ಕೊಡೋದಾದ್ರೆ, ಶೀತ ಆದಾಗ ಆಹಾರಕ್ಕೆ ರುಚಿ ಇಲ್ಲದಿರೋ ರೀತಿ ಅನಿಸೋದು ಯಾಕೆ ಗೊತ್ತಾ ನಿಮಗೆ? ನಿಜವಾಗಿ ನಾಲಿಗೆ ರುಚಿಯನ್ನು ಗುರುತಿಸಿದ್ರು ಕೂಡ ಆಹಾರದ ಸಂಪೂರ್ಣ ಸುವಾಸನೆಯನ್ನು ಮೂಗು ಗ್ರಹಿಸುತ್ತೆ. ಮೂಗು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಆಹಾರದ ಸವಿಯೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಸಂಶೋಧನೆಗಳು ತಿಳಿಸ್ಕೊಟ್ಟಿದ್ದಾವೆ. ಸೊ ಹಾಗಾದರೆ ಈ ಮೂಗಿನ ಬಗ್ಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿದೆ, ಆ ವಿಚಾರಗಳನ್ನ ಕೂಡ ತಿಳಿಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಕೂಡ ಮೂಗಿನ ಬಗ್ಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಮೂಗಿನ ಬಗ್ಗೆ ಹೇಳ್ತಾ ಇದ್ದೆ. ಆಗ್ಲಿಂದ ನೀವು ಕೂಡ ಮೂಗನ ಆಗೊಮ್ಮೆ ಈಗೊಮ್ಮೆ ಚೆಕ್ ಮಾಡ್ಕೊಳ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ. ಮೂಗನ ಚೆಕ್ ಮಾಡ್ಕೊಳ್ತಾ ಇರೋದು ಒಂದ್ ಕಡೆಗಾದ್ರೆ, ಈ ಮೂಗಿನಿಂದ ನಾವು ಘಮಘಮ ಪರಿಮಳವನ್ನ ಗ್ರಹಿಸೋದೇನಿದೆ. ಸೊ ಇದು ನೇರವಾಗಿ ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿರುವಂತಹ ಒಂದು ವಿಚಾರ ಆಗಿದೆ. ಸೊ ನೀವು ಎಷ್ಟೋ ವರ್ಷಗಳ ಹಿಂದೆ ಯಾವುದಾದ್ರು ಒಂದು ಪರಿಮಳವನ್ನು ಅಥವಾ ಯಾವುದಾದ್ರು ಒಂದು ಪರ್ಫ್ಯೂಮ್ನ ಸ್ಮೆಲ್ನ ನೀವು ನೆನಪಲ್ಲಿ ಇಟ್ಕೊಂಡಿದ್ದೀರ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಮೂಗಿನ ಸಹಾಯ ಅಂತಲೇ ಹೇಳ್ಬೋದು. ಸೊ ಮೂಗಿನಿಂದ ಬಂದಂತಹ ಒಂದು ಪರಿಮಳ ಏನಿದೆ ಅದು ನಿಮ್ಮ ಮೆದುಳಲ್ಲಿ ಸೇವ್ ಆಗಿ ಉಳ್ಕೊಂಡಿರುತ್ತೆ. ಅದನ್ನು ನೀವು ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಆ ರೀತಿ ಸ್ಮೆಲ್ ಗ್ರಹಿಸಿದಾಗ ಅದು ನಿಮ್ಮನ್ನು ಪಾಪಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಇನ್ನೊಂದು ವಿಚಾರವನ್ನು ನಾವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ, ಮೂಗು ಉಸಿರಾಟಕ್ಕಷ್ಟೇ ಅಲ್ಲದೆ ವಾಸನೆಯನ್ನು ಗ್ರಹಿಸೋದಕ್ಕೆ ಮಾತ್ರ ಅಲ್ಲದೆ ದೇಹದ ರಕ್ಷಣಾ ವ್ಯವಸ್ಥೆಯಾಗಿ ಕೂಡ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಾಗಲೇ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದೆ. ಮೂಗು ಉಸಿರಾಡುವಂತಹ ಗಾಳಿಯನ್ನು ಫಿಲ್ಟರ್ ಮಾಡಿ ಕಳಿಸುತ್ತೆ. ಲೈಕ್ ಒಣ ಗಾಳಿಯನ್ನು ನೀವೇನಾದ್ರು ತಗೊಳ್ತಾ ಇದ್ರಿ ಅಂತಂದರೆ ಅದನ್ನು ತೇವ ಮಾಡಿ ಕಳಿಸುತ್ತೆ, ಅಥವಾ ತಣ್ಣಗಿನ ಗಾಳಿ ತಗೊಂಡ್ರಿ ಅಂತಂದರೆ ಅದನ್ನು ಬಿಸಿ ಮಾಡಿ ನಮ್ಮ ದೇಹಕ್ಕೆ ಕಳಿಸುತ್ತೆ ಅಂಥೇಳಿ. ಇಷ್ಟೇ ಅಲ್ಲದೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದಲ್ಲ ಒಂದು ಸಾರಿ ನಮಗೆ ಸೀನು ಬಂದೇ ಬರುತ್ತೆ ಅಲ್ವಾ. ಸೀನೋದು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗ ಆಗಿದೆ. ಮೂಗಿನ ಒಳಗೆ ಧೂಳು ಅಥವಾ ಕಿರಿಕಿರಿ ಉಂಟಾದಾಗ ಅವುಗಳನ್ನು ಹೊರಹಾಕೋದಕ್ಕೆ ದೇಹ ಅತ್ಯಂತ ವೇಗವಾಗಿ ಪ್ರತಿಕ್ರಿಯಿಸುತ್ತೆ. ಕೆಲವೊಮ್ಮೆ ಸೀನುವಾಗ ಗಾಳಿಯ ವೇಗ ಗಂಟೆಗೆ 150 ಕಿಲೋಮೀಟರ್ ವರೆಗೆ ಇರಬಹುದು ಅನ್ನುವಂತಹ ಒಂದು ವಿಚಾರ ಕೂಡ ಇದೆ. ಮನುಷ್ಯನ ಮೂಗಿನ ಸಾಮರ್ಥ್ಯ ಅದ್ಭುತವಾಗಿದ್ದರೂ ಕೂಡ ಪ್ರಾಣಿಗಳಲ್ಲಿ ನಾಯಿಯ ಮೂಗು ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು. ಮನುಷ್ಯನಿಗಿಂತ 1,000 ಪಟ್ಟು ಹೆಚ್ಚು ವಾಸನೆಗಳನ್ನು ಗುರುತಿಸುವಂತಹ ಸಾಮರ್ಥ್ಯ ನಾಯಿಗಳಿಗೆ ಇದೆ. ಅದಕ್ಕೆ ಪೊಲೀಸ್ ಇಲಾಖೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ನಾಯಿಗಳನ್ನು ಬಳಸ್ಕೊಳ್ಳುವಂಥದ್ದು. ನಮ್ಮ ಮೂಗು ಕೇವಲ ಉಸಿರಾಟಕ್ಕಲ್ಲ, ಅದು ನಮ್ಮ ನೆನಪುಗಳನ್ನು ಉಳಿಸುತ್ತೆ, ಆಹಾರದ ಸವಿಯನ್ನು ಕೂಡ ಹೆಚ್ಚಿಸುತ್ತೆ, ಆರೋಗ್ಯವನ್ನು ಕೂಡ ಕಾಪಾಡುತ್ತೆ, ಮತ್ತು ಪರಿಸರದ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ಎಕ್ಸಾಂಪಲ್ ಆಗಿ ನೋಡ್ತೀವಿ ಅಂತಂದರೆ, ಗ್ಯಾಸ್ ಸೋರಿಕೆ ಆದಾಗ ಅಥವಾ ಹೊಗೆ ಅಥವಾ ಬೆಂಕಿ ಇದೆಲ್ಲದೂ ಕೂಡ ಕಾಣಿಸ್ಕೊಂಡಾಗ ಆ ವಾಸನೆ ಮೊದಲು ನಮ್ಮ ಮೂಗಿಗೆ ತಟ್ಟುತ್ತೆ, ನಂತರ ಅದು ಡೈರೆಕ್ಟಾಗಿ ಮೆದುಳಿಗೆ ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡುತ್ತೆ. ಅದಕ್ಕೆಲ್ಲ ಕಾರಣ ಮೊದಲು ಗುರುತಿಸೋದು ನಮ್ಮ ಮೂಗು ಅಂತಲೇ ಹೇಳ್ಬೋದು. ಹೀಗಾಗಿ ಪ್ರತಿದಿನ ನಮ್ಮ ಜೊತೆ ಇರುವಂತಹ ಈ ಚಿಕ್ಕ ಅಂಗದ ಮಹತ್ವವನ್ನು ನಾವು ಮರಿಬಾರ್ದು ಅಂತಲೇ ಹೇಳಬೇಕು. ಯಾಕಂದರೆ ಆರೋಗ್ಯದ ಕಾಳಜಿ ಮೂಗಿಗಿದೆ, ಆರೋಗ್ಯಕರ ಉಸಿರಾಟ ನಮಗೆ ಆಗುತ್ತೆ, ಸ್ವಚ್ಛ ಪರಿಸರ ಮತ್ತು ಉತ್ತಮ ಜೀವನಕ್ಕೆ ಮೂಗಿನ ಪಾತ್ರ ಅಪಾರವಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಿಂದ ಒಂದು ವಿಷಯ ಮಾತ್ರ ನೆನ್ಪಿಟ್ಕೋಬೇಕಾಗತ್ತೆ, ಏನಪ್ಪ ಅಂತಂದರೆ ನಮ್ಮ ಮೂಗು ಉಸಿರಾಟಕ್ಕೆ ಮಾತ್ರ ಅಲ್ಲ, ನೆನಪುಗಳಿಗೆ, ಭಾವನೆಗಳಿಗೆ ಮತ್ತು ಬದುಕಿನ ಪ್ರತಿಯೊಂದು ಅನುಭವಕ್ಕೂ ಕೂಡ ಬಾಗಿಲಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತಹ ಈ ವಿಷಯ ಹೇಗನ್ನಿಸ್ತು, ನಿಮ್ಮ ಮೂಗು ಎಷ್ಟು ಆರೋಗ್ಯಕರವಾಗಿದೆ ಅಥವಾ ನಿಮ್ಮ ಮೂಗಲ್ಲಿ ಎಲ್ಲ ವಿಚಾರಗಳನ್ನು ಗ್ರಹಿಸುವಂತಹ ಶಕ್ತಿ ಇದೆಯಾ ಇಲ್ವಾ, ಯೋಚನೆ ಮಾಡಿ ನಮಗೂ ಕೂಡ ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆ 9686609962729 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಇದೇ ರೀತಿಯ ಹೊಸ ಹೊಸ ಕುತೂಹಲಕಾರಿ ವಿಚಾರಗಳ ಬಗ್ಗೆ ಹೇಳೋದಕ್ಕೆ ನಾನು ಕೂಡ ಬರ್ತಾ ಇರ್ತೀನಿ. ಆ್ಯಂಡ್ ನೀವು ಕೂಡ ನಿಮಗೆ ತಿಳಿದಂತಹ ವಿಚಾರಗಳನ್ನ ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸಿ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಂಪಲ್ ಆಗಿ

0: ಆಶು.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ತಾಯಿ ಹಾಲು ಇಳಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
6: ತಾಯಿ ಹಾಲನ್ನು ಇಳಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತು ಈಗ ರೇಡಿಯೋ ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕೇಳುಗರೆ, ನಾಳೆ ನಾಡಿದ್ದು ಅಂದ್ರೆ ಆಗಸ್ಟ್ 6 ಮತ್ತು 7 ಗುರುವಾರ ಶುಕ್ರವಾರ ನಮ್ಮ ಶಿವಮೊಗ್ಗದಲ್ಲಿ ವಿಶೇಷವಾದಂತಹ ಸಂಭ್ರಮಾಚರಣೆ ಇರುತ್ತೆ, ಜಾತ್ರೆ ಇರುತ್ತೆ. ಅದೇನೇ ಆಡಿ ಕೃತಿಕೆ ಹರುಹರ ಜಾತ್ರೆ. ಹೌದು, ಈ ಜಾತ್ರೆ ಎಲ್ಲರ ಅಚ್ಚುಮೆಚ್ಚಿನ ಜಾತ್ರೆ ಅಂತಾನೆ ಹೇಳ್ಬೋದು. ವರ್ಷಕ್ಕೊಮ್ಮೆ ನಡೆಯುವಂತ ಈ ಜಾತ್ರೆಗೆ ಸಾವಿರಾರು ಭಕ್ತರು ಬೇರೆ ಬೇರೆ ಕಡೆಯಿಂದ ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಹಾಗಿದ್ರೆ ಕೇಳುಕರೆ, ಇವತ್ತಿನ ದಿನ ನಾಳೆ ನಾಡಿದ್ದು ನಡೆಯುವಂತಹ ಜಾತ್ರಾ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ, ಜೊತೆಗೆ ಈ ಆಡಿ ಕೃತಿಕೆ ಹರುಹರ ಜಾತ್ರೆಯ ವಿಶೇಷತೆ ಏನು ಅಂತ ಹೇಳಿ ಈ ಜಾತ್ರೆಯ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕಾಗಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗುಡ್ಡೇಕಲ್ಲು ಶಿವಮೊಗ್ಗ ಈ ಸಮಿತಿಯ ಅಧ್ಯಕ್ಷರು ಆಗಿರುವ ಶ್ರೀಯುತ ಪಿ ರಘುಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ರಘುಕುಮಾರ್ ಸರ್, ನಮಸ್ತೆ.
10: ನಮಸ್ಕಾರ ಮೇಡಮ್.
3: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ಥ್ಯಾಂಕ್ ಯು. ನಮಸ್ಕಾರ
3: ಸರ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀರಿ ಮೇಡಮ್.
3: ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಅಡಿಕೃತಿಕೆ ಹರೋಹರ ಜಾತ್ರೆಯ ಬಗ್ಗೆ ಮಾತಾಡ್ತಿದ್ವಿ, ಈ ಜಾತ್ರೆಯ ಶುಭಾಶಯಗಳು ಸರ್.
10: ಥ್ಯಾಂಕ್ ಯು. ಎಲ್ಲರಿಗೂ, ನಮ್ಮ ಕೇಳಿದವರು ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತೀನಿ.
3: ಓಕೆ ರಘುಕುಮಾರ್ ಸರ್, ಮೊದಲನೇದಾಗಿ ನನಗೆ ಈ ಒಂದು ಜಾತ್ರೆಯ ಇತಿಹಾಸವನ್ನ ತಿಳ್ಕೊಳ್ಳುವಂತ ಕುತೂಹಲ ಇದೆ. ಆಯ್ತಾ, ಈ ಒಂದು ಜಾತ್ರೆ ಪ್ರಾರಂಭ ಆಗಿ ಎಷ್ಟು ವರ್ಷಗಳಾಗಿರ್ಬೋದು?
10: ಈಗ ಈ ಜಾತ್ರೆ ಪ್ರಾರಂಭ ಆಗಿ ಎಷ್ಟು ವರ್ಷ ಅನ್ನೋದಕ್ಕಿಂತ ಇತಿಹಾಸನೇ ತುಂಬಾ ಇದೆ ಅದರದ್ದು. ಬಾಲಸುಬ್ರಹ್ಮಣ್ಯನಲ್ಲಿ ಇತಿಹಾಸದ ಪ್ರಕಾರ ನಾವು ಹುಟ್ಟೋದಕ್ಕಿಂತ ಮುಂಚೆ ಇರ್ಬೋದು, ನಮ್ಮ ಹಿರಿಯರು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಬಾಲಸುಬ್ರಹ್ಮಣ್ಯನಲ್ಲಿ ಹರಕೆ ಹೊತ್ಕೊಂಡು ಹಿಂದೆಲ್ಲ ತಿರುತ್ತಣಿ ಜಾಸ್ತಿ ಹೋಗ್ತಾ ಇದ್ರು. ತಿರುತ್ತಣಿ, ಪಳನಿ ಈ ರೀತಿ ಕಾವಡಿಯನ್ನು ಹೊತ್ಕೊಂಡು ಹಿರಿಯರೆಲ್ಲ ಹೋಗ್ತಾ ಇದ್ರು. ಅವರಿಗೆ ಯಾವ ರೀತಿ ಆ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಮಾಡಿದನೋ ಅದು ಇವತ್ತು ಅದೇ ಪಳನಿಯಲ್ಲಿ ನಡೆದಿರೋಂಥ ಒಂದು ಇತಿಹಾಸನ ನಾವು ಶಿವಮೊಗ್ಗದಲ್ಲಿ ಸೃಷ್ಟಿ ಮಾಡಿದ್ದೀವಿ. ಶಿವಮೊಗ್ಗದಲ್ಲಿ ಗುಡ್ಡೇಕಲ್ ದೇವಸ್ಥಾನದಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ. ಹಾಗಾಗಿ ಎಲ್ಲ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಆ ದೇವರಲ್ಲಿ ಹರಕೆ ಹೊತ್ತು ಅವರ ಇಷ್ಟಾರ್ಥಗಳು ನೆರವೇರಿದ್ದ ಮೇಲೆ ಇಲ್ಲಿ ಬಂದು ಹರಕೆ ತೀರಿಸ್ತಾರೆ ಕಾವಡಿ ಹೊತ್ಕೊಂಡ್ಬಂದು.
3: ಓಕೆ, ನಾನು ಕೇಳ್ಪಟ್ಟಿದ್ದೀನಿ ಸರ್, ಸುಮಾರು 100 ವರ್ಷಗಳ ಹೆಚ್ಚು ಇತಿಹಾಸ ಇದೆ ಅಲ್ವಾ ಸರ್ ಈ ಸುಬ್ರಹ್ಮಣ್ಯ ಜಾತ್ರೆಗೆ?
10: ಹೌದು, ಅಂದ್ರೆ ನಮ್ಮ ಶಿವಮೊಗ್ಗದ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದ್ರೆ 100 ವರ್ಷಕ್ಕಿಂತ ಇನ್ನು ಹಿಂದಿನ ಇತಿಹಾಸನೇ ಇದೆ. ಆದ್ರೆ ನಮಗ್ ಗೊತ್ತಿರೋ ಮಟ್ಟಿಗೆ ನಾವು ಈಗ ನಾವು ಈ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಂದು ಟ್ರಸ್ಟ್ ಅಧ್ಯಕ್ಷರಾಗಿ ಒಂದು 20 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದಕ್ಕಿಂತ ಹಿಂದೆ ನಮ್ಮ ಪೂರ್ವಿಕರು ಇತಿಹಾಸನೇ ಬೇರೆ ಇದೆ, ಅದರಿಂದ ಸಾರ್ವಜನಿಕರ ಇತಿಹಾಸನೇ ಬೇರೆ ಇದೆ, ಅದರಿಂದ ಭಕ್ತಾದಿಗಳ ಇತಿಹಾಸನೇ ತುಂಬಾ ಇದೆ. ಹಾಗಾಗಿ ಈಗ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ.
3: ಓಕೆ, ಹಾಗೆ ರಘು ಸರ್, ಇಲ್ಲಿಗೆ ಆಗಮಿಸುವಂತಹ ಭಕ್ತಾದಿಗಳು ಎಲ್ಲೆಲ್ಲಿಂದ ಆಗಮಿಸ್ತಾರೆ ಸರ್?
10: ಮೊದಲೆಲ್ಲ ಇಲ್ಲಿ ಏನು ಹೆಣ್ಮಕ್ಳಿದ್ರು ಮದುವೆ ಆದಂಥವ್ರು ಅವರೆಲ್ಲ ಹೊರಗಡೆವರಿಗೆ ತಮಿಳ್ನಾಡಿಗೆ ಹೋಗಿದ್ದಾರೆ, ಕೆಲವರು ಆಂಧ್ರ ಹೋಗಿದ್ದಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಇರ್ತಾರೆ. ಆದ್ರೆ ಎಲ್ಲಿದ್ರು ಸಹ ಇಲ್ಲಿ ಬಂದು ಅವರು ಈ ಆಡಿಕೃತಿಕೆ ಜಾತ್ರೆ ಅಂದ್ರೆ ಇವತ್ತಿನ ದಿನ ಭರಣಿ, ನಾಳೆ ಆಡಿಕೃತಿಕೆ ಇರುತ್ತೆ. ಇವತ್ತು ಭರಣಿ ದಿವಸನೂ ಹಲವಾರು ಭಕ್ತಾದಿಗಳು ಬಂದು ಹರಕೆಯನ್ನು ಸಲ್ಲಿಸ್ತಾರೆ. ಹಾಗೆಯೇ ಆಡಿಕೃತಿಕೆ ಅಂದರೆ ಆಡಿಕೃತಿಕೆಗೂ ಸುಮಾರು ಜನ ಭಕ್ತಾದಿಗಳು ಬಂದು ಹರಕೆಯನ್ನು ಸಲ್ಲಿಸೋದು ವಾಡಿಕೆಯಲ್ಲಿರುತ್ತೆ.
0: ಓಕೆ, ನಮ್ಮ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ ಅಲ್ವಾ ಸರ್?
10: ಅದರಲ್ಲೂ ಹೆಚ್ಚಿಗೆ ಈಗ ನಮ್ಮ ತಮಿಳುನಾಡಲ್ಲಿ ಇರ್ಬೋದು, ಆಂಧ್ರದಲ್ಲಿ ಇರ್ಬೋದು, ಹಾಗೆ ನಮ್ಮ ಚಿಕ್ಕಮಗಳೂರು, ಕಡೂರು, ಭದ್ರಾವತಿ, ನಮ್ಮ ಹುಬ್ಳಿ, ಧಾರವಾಡ, ಈ ಕಡೆ ಬಿಜಾಪುರದಿಂದ ಕಡೆಯಿಂದನೂ ಎಲ್ಲ ಭಕ್ತಾದಿಗಳು ಬಂದು ಹರಕೆಯನ್ನು ಹೊತ್ಕೊಂತಾರೆ. ಅವ್ರಿಗೆ ನಿಜವಾಗ್ಲೂ ನಮ್ಮ ಬಾಲಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ, ಹಾಗಾಗಿ ಅವರೆಲ್ಲರೂ ಅಲ್ಲಿಂದ ಬಂದು ಇಲ್ಲಿ ಹರಕೆ ಅನ್ನುವಂತೆ ತೀರಿಸ್ತಾರೆ.
0: ಹಾಗೆ ರಘು ಸರ್, ಈ ಒಂದು ಜಾತ್ರೆ ಅನ್ನುವಾಗ ಆ ಒಂದು ಶಬ್ದ ಆಗಿರ್ಬೋದು, ಅಂದ್ರೆ ಡೊಳ್ಳಿನ ಶಬ್ದ ಆಗಿರ್ಬೋದು, ಆ ಒಂದು ಆಚರಣೆ ಸಂಭ್ರಮಾಚರಣೆ ತುಂಬಾ ವಿಶೇಷವಾಗಿದೆ. ಅದರಲ್ಲೂ ಕಾವಡಿ ಹೊತ್ತವ್ರನ್ನ ನೋಡೋದೇ ಒಂದ್ ರೀತಿ ಖುಷಿ ಆಗುತ್ತೆ, ಅವರಲ್ಲಿರುವಂತಹ ಭಕ್ತಿಯನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಈ ಕಾವಡಿ ಹರಕೆ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡ್ಬೋದಾ?
10: ತಿಳಿಸ್ಕೊಡ್ತೀನಿ ಮೇಡಮ್. ಈಗ ಕಾವಡಿ ಅಂದ್ರೆ ಎರಡು, ಒಂದು ಆ ಕಡೆ ಒಂದು ದಂಡ ಇರುತ್ತೆ, ಆ ಕಡೆ ಈ ಕಡೆ ಎರಡು ಬುಟ್ಟಿ ಇರುತ್ತೆ. ಅದರ ಇತಿಹಾಸ ಏನು ಅಂದ್ರೆ, ನಮಗೆ ತಿಳಿದಿರೋ ಮಟ್ಟಿಗೆ ಸ್ಕಂದ ಪುರಾಣದಲ್ಲಿ ನಾವು ಓದ್ದಂಗೆ ಏನಾಗಿದೆ, ಶಿವ ಪಾರ್ವತಿ ಅವರು ಜಗಳ ಮಾಡ್ಕೊಂತಾರೆ ಅಂತ ಒಂದು ಇತಿಹಾಸ
0: ನಂಬಿಕೆ
10: ಇದೆ. ಆ ನಂಬಿಕೆ ಪ್ರಕಾರ ಏನ್ ಮಾಡ್ತಾರೆ, ಜಗಳ ಮಾಡ್ಕೊಂಡಾಗ ಆ ನಾನ್ ದೊಡ್ಡವನ ಇಲ್ಲ ನೀನ್ ದೊಡ್ಡವಳ ಅನ್ನೋದು, ಗಂಡ ಹೆಂಡತಿ ಒಂದು ಶಿವ ಪಾರ್ವತಿಯರಲ್ಲಿ ಬಂದಾಗ ನಾನೇ ದೊಡ್ಡವಳು ಅನ್ನೋದು ಪಾರ್ವತಿ ದೇವಿಯ ಒಂದು ಇದಿರುತ್ತೆ. ಹಾಗಾಗಿ ಸಿಟ್ಟು ಮಾಡಿಕೊಂಡು ನಮ್ಮ ದಕ್ಷಿಣ ಭಾರತದ ಕಡೆ ಬಂದಂಥ ಒಂದು ಇತಿಹಾಸ ಇದೆ. ಆ ಜಾಗದಲ್ಲಿ ಬಂದಾಗ ಅಗಸ್ತ್ಯ ಮುನಿಗಳನ್ನು ಶಿವ ಕಳಿಸ್ತಾರೆ, ಒಂದು ಕಡೆ ಅದು ಇರುತ್ತೆ, ಇನ್ನೊಂದು ಕಡೆ ನಮ್ಮ ಉತ್ತರದಲ್ಲಿ ತೂಕ ಜಾಸ್ತಿ ಆಗಿ ದಕ್ಷಿಣ ಕಡೆ ತೂಕ ಕಡಿಮೆ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ನಾಟಕವನ್ನು ಆಗ ಮಾಡಿದ್ದಾರೆ ಅಂತಲೂ ಒಂದು ಇದಿದೆ. ಆ ಪ್ರಕಾರ ನಮ್ಮ ಬಾಲಸುಬ್ರಹ್ಮಣ್ಯ ಸ್ವಾಮಿ ಒಂದು ತಾರಕಾಸುರನ ವಧೆಗೋಸ್ಕರನೇ ಹುಟ್ಟಿರೋಂತ ಒಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ. ಆ ಇದಕ್ಕೋಸ್ಕರನೇ ಅವನ ಒಂದು ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಏನು ತೊಂದರೆಗಳಿದ್ದಾವೆ ಅದನ್ನು ಪರಿಹರಿಸೋದಕ್ಕೆ ಬಾಲಸುಬ್ರಹ್ಮಣ್ಯನ ಮತ್ತು ಪಾರ್ವತಿಯನ್ನು ಇಲ್ಲಿ ಕಳಿಸಿದ್ದಾರೆ. ಅದು ಪಳನಿಯಲ್ಲಿ ಕಚ್ಚೆನ್ನುಟ್ಟು ಆ ಮಾವಿನಣ್ಣಿಗೋಸ್ಕರ ಅಣ್ಣ ತಮ್ಮನನ್ನು ಒಂದು ಜಗಳ ಮಾಡಿಸಿ ಇಲ್ಲಿ ಕಳಿಸಿದ್ದಾರೆ ಅನ್ನೋ ಒಂದು ಇತಿಹಾಸ ಇತ್ತು.
0: ಓಕೆ, ಈ ಕಾವಡಿಯನ್ನ ಹೊರಬಂತದ್ದು ಏನಿದೆ ಇದು ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ತೂಕ ಇದೆಯಾ ಅಥವಾ ಯಾರು ಎಷ್ಟು ಕೆ ಜಿ ಬೇಕಾದರೂ ಹೊರಬಹುದಾ, ಹೇಗೆ ಸರ್?
10: ಅದು ಕಾವಡಿ ಬಂದ್ಬಿಟ್ಟು ತೂಕನ ಲೆಕ್ಕ ಅಲ್ಲ, ಶಿವಶಕ್ತಿ ಅಂದ್ರೆ ಈಶ್ವರ ಮತ್ತು ಪಾರ್ವತಿಯರ ಒಂದು ಭಾರವನ್ನ ನಾವು ಹೊತ್ಕೊಂಡು ಹೋಗ್ತೀವಿ, ಅಂದ್ರೆ ದೇವರನ್ನ ನಾವು ಹೊತ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಒಂದು ಇರುತ್ತೆ. ಅದರಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಹೂವನ್ನು ಕಾಯಿ ತಗೊಂಬರ್ದೇನೆ, ಅಷ್ಟೇ ಬಿಟ್ಟರೆ ಬಾರದ್ದೇನೇ ಇಲ್ಲ. ಅವ್ರು ಏನು ಭಕ್ತಿಪೂರ್ವಕವಾಗಿ ಆ ಕಾವಡಿಯನ್ನು ಹೊತ್ಕೊಂಡಾಗ ಅವ್ರ ಮನಸ್ಸಲ್ಲಿ ಏನು ತೋಚತ್ತೋ ಅದನ್ನು ಉಚ್ಚಾರ, ಅರೋಹರ ಅಂದರೆ ಅರೋ ಈಶ್ವರ ಮತ್ತು ನಮ್ಮ ವೆಂಕಟೇಶ್ವರ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಅಂತಾರಲ್ಲ ಎರಡು, ಅರೋಹರ ಅಂದರೆ ಅದೇನೆ. ಅದನ್ನು ಪಾರ್ವತಿ ತಾಯಿನೂ ಈಶ್ವರನನ್ನು ಹೊತ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಇಟ್ಟು ಅಲ್ಲಿ ಪೂಜೆ ಮಾಡುತ್ತದೆ, ಅದು ಕಾವಡಿ ಎತ್ಕೊಂಡು ಹೋಗುದು.
0: ಸರಿ, ಹರೋಹರ ಜಾತ್ರೆನ ಹರೋಗರ ಜಾತ್ರೆ ಅಂತ ಕೂಡ ಕರೀತಾರೆ ಆಡುವ ಶೈಲಿ ಭಕ್ತಾದಿಗಳು. ಹೀಗೆಲ್ಲ ಇರುವಾಗ ಈ ಜಾತ್ರೆಯ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ, ಈ ಒಂದು ಚೂಪನೆಯ ಶೂಲ ಇದನ್ನ ಚುಚ್ಕೊಂಡು ಸೊ ದೇಹವನ್ನ ದಂಡಿಸಿ ಹರಕೆ ತೀರಿಸೋ ಮೂಲಕ ಕೂಡ ಭಕ್ತಾದಿಗಳು ಬರ್ತಾರೆ. ಇದ್ರ ಹಿನ್ನೆಲೆನು ಸರಿ, ಚೂಪಾದ ಶೂಲವನ್ನ ಚುಚ್ಕೊಳ್ಳೋ ಕಾರಣವಾದ್ರೂ ಯಾಕೆ?
10: ಅದು ಬಂದ್ಬಿಟ್ಟು ಏನಾಗತ್ತೆ ಅಂದ್ರೆ, ನಮ್ಮ ಒಂದು ಇತಿಹಾಸ ಪ್ರಕಾರ ಕೃತಿಕೆ ಕನ್ಯರು ಶಿವ ಮತ್ತು ಪಾರ್ವತಿಯರ ಒಂದು ಸಮಾಗಮ ಆದಾಗ ಅದೇನು ಕೆಂಡದ ರೂಪದಲ್ಲಿ ಬಂದು ಮಗುವಾಗಿ ಜನಿಸತ್ತೆ, ಅದನ್ನು ಕೃತಿಕ ಕನ್ಯರು ಆರು ಜನ ಸಾಕ್ತಾರೆ ಮಕ್ಕಳನ್ನು. ಆ ಕೃತಿಕ ಕನ್ಯರು ಸಾಕುವಂಥ ಒಂದು ಆರು ಜನ ಸಾಕುವಂಥ ಕೃತಿಕ ಕನ್ಯರು ಅವರಿಗೆ ಒಂದು ಇದನ್ನು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಆ ವೇಲನ್ನು ಚುಚ್ಕೊಂಡು ಬರ್ತಾರೆ. ಒಂದು ಇನ್ನೊಂದು ಏನಾಗುತ್ತೆ ಅಂದರೆ, ಪಾರ್ವತಿ ದೇವಿಯು ಶಕ್ತಿ ಕೊಟ್ಟಂಥ ವೇಲದು, ಶಕ್ತಿ ಕೊಟ್ಟಂಥದ್ದು ತಾರಕಾಸುರನ ವಧೆ ಮಾಡೋದಕ್ಕೂ ರಾಕ್ಷಸ ಸಂಹಾರ ಮಾಡೋದಕ್ಕೂ ಅವರು ಕೊಟ್ಟಂಥ ಒಂದು, ಅದು ಪ್ರತಿ ವರ್ಷದಲ್ಲಿ ಬರ್ತಕ್ಕಂತಹ ಈ ಆಷಾಢ ಮಾಸದ ಷಷ್ಠಿಯಲ್ಲಿ ಆ ವೇಲನ್ನು ದಾರಿ ಎರಿತಾರೆ ತಾಯಿ ಯಾರಿಗೆ, ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ. ಹಾಗಾಗಿ ಅದನ್ನು ವಿಶೇಷವಾಗಿ ಅವರು ಕೆನ್ನೆಗೆ, ಬಾಯಿಗೆ, ನಾಲ್ಗೆಗೆ ಎಲ್ಲ ಕಡೆನೂ ಚುಚ್ಕೊಂಡು ಬಂದು ಅದನ್ನು ಅವರು ದೇಹ ದಂಡನೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ.
0: ಹಾಗೆ ನಾವು ನೋಡ್ತಿರ್ತೀವಿ ಸರ್, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಕೂಡ ಈ ಒಂದು ವೇಲನ್ನ ಚುಚ್ಕೊಂಡು ಬರ್ತಾರೆ. ಆ ಭಕ್ತಿಯ ಪರಾಭವ ಎಷ್ಟು ಮಟ್ಟಿಗಿದೆ ಅಲ್ವಾ ಸರ್?
10: ಹೌದು, ಯಾಕೆಂದ್ರೆ ಒಂದು ತಿಂಗಳು ಹಿಂದಿಂದನೆ ಈ ಆಷಾಢ ಮಾಸ ಪ್ರಾರಂಭ ಆದಾಗಿಂದನೆ ಉಪವಾಸ ವ್ರತಗಳನ್ನ ಇರ್ತಾರೆ. ಆ ಉಪವಾಸ ವ್ರತಗಳನ್ನ ಅವರನ್ನ ಭಕ್ತಿ ಪರಾವೇಶಕ್ಕೆ ಅವರಿಗೆ ಕರ್ಕೊಂಡು ಹೋಗ್ಬಿಡತ್ತೆ. ಅಂದ್ರೆ ಅವರಿಗೆ ಯಾರು ಎದುರುಗಡೆ ಇದ್ದಾರೆ, ಹಿಂದೆ ಯಾರಿದ್ದಾರೆ, ಸೈಡಲ್ಲಿ ಯಾರಿದ್ದಾರೆ ಅಂತ ಏನು ಗೊತ್ತಾಗಲ್ಲ. ಆ ಪೂಜೆ ಮಾಡಿ ಆ ವೇಲು ಕಾವಡಿಯನ್ನು ಹೊತ್ಕೊಂಡಿದ್ದ ತಕ್ಷಣ ಅವರು ಭಕ್ತಿ ಪರವಶವಾಗಿರ್ತಾರೆ. ಯಾರು ಇದಾರೆ ಯಾರಿದ್ದಾರೆ ಗೊತ್ತಾಗಲ್ಲ, ಎಲ್ಲರನ್ನು ತಳ್ಕೊಂಡು ಆ ಸುಬ್ರಹ್ಮಣ್ಯಲ್ಲಿ ಮೊರೆ ಇಡದೆ ಒಂದೇ ಒಂದು ಇರತ್ತೆ ಅಷ್ಟೇ.
0: ಅದು ಅಷ್ಟು ಮೆಟ್ಟಿಲನ್ನ ಹತ್ಕೊಂಡು ಸ್ವಾಮಿಯ ದರ್ಶನವನ್ನ ಮಾಡ್ತಾರಲ್ಲ ಸರ್, ಅದು ತುಂಬಾ ಖುಷಿ ಆಗುವಂತದ್ದಲ್ವಾ ಸರ್?
3: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ರಘುಕುಮಾರ್ ಸರ್ ಅವರು, ಈ ಒಂದು ಆಡಿಕೃತಿಕೆ ಜಾತ್ರೆಯ ಹಿನ್ನೆಲೆ ಏನು, ಈ ಒಂದು ಆಚರಣೆ ಹೇಗೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ರಘು ಸರ್ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ, ಮಾತುಕತೆ ಮುಂದುವರಿಯತ್ತೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗರೆ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ನಾಳೆ ನಡೆದು ಎರಡು ದಿನ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಆಡಿ ಕೃತಿಕೆ ಹರೋಹರ ಜಾತ್ರೆಯ ಮಹೋತ್ಸವವಿದ್ದು, ಈ ಜಾತ್ರೆಯ ಕುರಿತು ವಿಶೇಷವಾದ ಮಾಹಿತಿಯನ್ನು ನೀಡುವುದಕ್ಕಾಗಿ ನಮ್ಮೊಟ್ಟಿಗೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಪಿ ರಘುಕುಮಾರ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಘುಕುಮಾರ್ ಸರ್, ಈ ವರ್ಷದ ಜಾತ್ರೆಯ ಸಂಭ್ರಮಾಚರಣೆ ಬಗ್ಗೆ ನಮಗೆ ಮತ್ತಷ್ಟು ಮಾಹಿತಿಯನ್ನ ಹಂಚ್ಕೋಬೋದ? ಯಾಕಂದ್ರೆ ಈ ಜಾತ್ರೆಯ ಆಚರಣೆಯೇ ತುಂಬಾ ವಿಶೇಷವಾಗಿರುವಂತದ್ದು. ಕಾವಡಿಯನ್ನ ಹೊತ್ತು ತರುವಂತದ್ದು, ವೇಲನ್ನ ಚುಚ್ಚಿಸಿಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಇರುವಾಗ ಈ ವರ್ಷ ವಿಶೇಷವಾಗಿ ಏನೆಲ್ಲ ಆಯೋಜನೆಯನ್ನ ಮಾಡ್ಕೊಂಡಿದ್ದೀರಾ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
10: ಪ್ರತಿ ವರ್ಷನೂ ಒಂದೊಂದು ವಿಶೇಷತೆ ಇರುತ್ತೆ. ಅದರಲ್ಲಿ ನಮ್ಮಲ್ಲಿ ಏನು ಅಂದರೆ, ಈ ಕಾವಡಿ ಹೊತ್ಕೊಂಡು ಬರ್ತಾರಲ್ಲ ಭಕ್ತಾದಿಗಳು, ಅವರನ್ನು ನಾವು ಯಾವ ರೀತಿ ದೇವಸ್ಥಾನದ ಒಂದು ರಸ್ತೆಯಿಂದ ಹಿಡಿದು ನಮ್ಮ ದೇವಸ್ಥಾನದ ಸುಬ್ರಹ್ಮಣ್ಯನನ್ನು ದರ್ಶನ ಮಾಡಿ ಅವರು ಕೆಳಗಡೆ ಇಳಿಯವರೆಗೂ ಅವ್ರಿಗೆ ಏನೇನು ಮೂಲ ಸೌಕರ್ಯಗಳು ಬೇಕೋ ಎಲ್ಲದು ವಿಶೇಷವಾಗಿ ಮಾಡ್ತೀವಿ. ವಿಶೇಷವಾದ ದೀಪಾಲಂಕಾರ ಮಾಡಿರ್ತೀವಿ. ರಸ್ತೆ ಇರ್ಬೋದು, ಅಂಗಡಿಗಳಿರ್ಬೋದು, ಮಂಡಕ್ಕಿ ಅಂಗಡಿ ಇರ್ಬೋದು, ಬೆಂಡು ಬತಾಸ್ ಇರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಎಲ್ಲ ಒಂದು ರೀತಿ ಜನ ಒಟ್ಟಿಗೆ ಸೇರಿ ಆಚರಿಸೋವಂಥ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಹೊರಗಡೆಯಿಂದ ಬರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಈ ಒಂದು ಹಬ್ಬ ಥರ ನಾವು ಆಚರಣೆ ಮಾಡ್ತೀವಿ.
0: ಸರಿ, ಒಂದು ಆಡಿಕೃತಿಕೆ ಜಾತ್ರೆ ಅನ್ನುವಾಗ ಮಳೆಗಾಲದ ಸಮಯದಲ್ಲೇನೆ ಈ ಜಾತ್ರೆ ನಡೆಯುವಂತದ್ದು. ಒಂದ್ ಕಡೆ ಮಳೆ ಬರ್ತಾ ಇದ್ರು ಭಕ್ತಾದಿಗಳು ಆ ಮಳೆಯನ್ನ ಕೂಡ ಲೆಕ್ಕಿಸದೆ ದೇವರ ದರ್ಶನ ಮಾಡೋದಕ್ಕಾಗಿ ಆತರದಿಂದ ಕಾಯ್ತಾ ಇರ್ತಾರೆ ಆಯ್ತಾ. ಸೊ ಈ ಮಳೆಯೊಂದಿಗೆ ದರ್ಶನ ನಡೀತಾ ಇದ್ರು ಕೂಡ ಭಕ್ತಾದಿಗಳಿಗೆ ಯಾವ ರೀತಿಯ ಸುರಕ್ಷತೆಯನ್ನ ಒದಗಿಸಿದಿರಾ ಸರ್?
10: ಎಲ್ಲಾ ರೀತಿಯೂ ಈಗ ನಮ್ಮ ಮಾನಾರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಯಾವುದೇ ರೀತಿಯ ಒಂದು ಅವಘಡಗಳನ್ನು ತಡೆಯೋ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗದ ನಗರ ಶಾಸಕರು ಮತ್ತು ನಮ್ಮ ಸಂಸದರು ಎಲ್ಲರೂ ಸಹ ಸಪೋರ್ಟ್ ಮಾಡಿ ಅಲ್ಲಿ ಏನೇನು ಆಗಬೇಕು ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಮೇಡಮ್.
0: ಓಕೆ ಸರ್, ಹಾಗೆಯೇ ಈ ಒಂದು ಜಾತ್ರೆಯ ವಿಶೇಷತೆ ಅಂದರೆ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಕೂಡ ನಮ್ಮ ಭಕ್ತಾದಿಗಳು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕಾಗಿ ಆಗಮಿಸ್ತಾರೆ ಅಂತ. ಹೀಗಿರುವಾಗ ಅಲ್ಲಿ ಸ್ಟಾಲ್ಗಳೆಲ್ಲ ಹಾಕೊಳ್ತಾರಲ್ಲ ಸರ್, ಅವರಿಗೆಲ್ಲ ನೀವು ಹೇಗೆ ನೋಡ್ಕೊಳ್ತೀರಾ? ಅವರೆಲ್ಲ ಮುಂಚೆನೆ ಪ್ರೀ ಬುಕ್ ಆಗಿರ್ತಾರೆ ಅಥವಾ ಯಾರು ಬೇಕಾದರೂ ಹೋಗಿ ಸ್ಟಾಲ್ ಹಾಕೋಬೋದಾ? ಹೇಗೆ
10: ಅವರು ಕಡಿಮೆ ಅಂದರೆ ಈಗಾಗಲೇ ಒಂದು ತಿಂಗಳು ಮುಂಚೆನೇ ಅದೆಲ್ಲ ಪ್ರಿಪೇರ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಬರೋ ಭಕ್ತಾದಿಗಳು ಅವರು ಮಂಡಕ್ಕಿ ಅಂಗಡಿ ಇರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಅವರು ಎಲ್ಲ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಭಾಗವಹಿಸ್ತಾನೆ ಇರ್ತಾರೆ. ಇಲ್ಲಿ ಶಿವಮೊಗ್ಗನದಲ್ಲ ಎಲ್ಲ ಕಡೆಯೂ ಭಾಗವಹಿಸ್ತಾನೆ ಇರ್ತಾರೆ, ಅವರು ಅದ್ರ ಬಗ್ಗೆ ತಿಳ್ಕೊತಾನೆ ಇರ್ತಾರೆ. ನಮ್ಮ ಇತಿಹಾಸದ ಪ್ರಕಾರ 100 ವರ್ಷದ ಹಿಂದೆಯಿಂದನು ಏನು ದೇವಸ್ಥಾನಕ್ಕೆ ಭಕ್ತಾದಿಗಳು ಇಷ್ಟ ಜನ ಬರ್ತಾರೆ, ಹಿಂಗೆ ಬರ್ತಾರೆ, ಅಲ್ಲಿ ಏನೇನು ಅವರಿಗೆ ಅವಶ್ಯಕತೆ ಇದೆ, ಅಲ್ಲಲ್ಲಿ ಒಂದೊಂದು ಜಾತ್ರೆಯಲ್ಲಿ ಒಂದೊಂದು ಅವಶ್ಯಕತೆ ಇರುತ್ತೆ. ಇಲ್ಲಿ ನಮ್ಮ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ತೆಂಗಿನಕಾಯಿ, ಬಾಳೆಹಣ್ಣು, ವೇಲ್ಗಳು, ಅದೇ ರೀತಿ ನಿಂಬೆಹಣ್ಣು ಇರ್ಬೋದು, ಮಂಡಕ್ಕಿ ಇರ್ಬೋದು, ಬೆಂಡು ಬತಾಸಿ ಇರ್ಬೋದು, ಈ ರೀತಿ ಏನೇನು ಹಣ್ಣುಗಳು ಇರ್ಬೋದು, ಈ ರೀತಿ ಏನೇನು ಅವಶ್ಯಕತೆ ಇದೆ ಅವರಿಗೆ ಗೊತ್ತಾಗುತ್ತೆ ಭಕ್ತಾದಿಗಳು ಏನೇನು ತಗೊಂತಾರೆ ಅಂತ. ಅವರೆಲ್ಲರೂ ಬಂದು ಸೇರಿಕೊಂಡು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ. ಜಾತ್ರೆ ನಮಗಿಂತ ಜಾಸ್ತಿ ವಿಶೇಷವಾಗಿ ಅವರು ಚೆನ್ನಾಗಾಗೋದಕ್ಕೆ ಅವರು ಚೆನ್ನಾಗಿ ನೋಡ್ಕೊತಾರೆ,
0: ಅವರು ಕೂಡ ಮುಖ್ಯ ಕಾರಣ ಸರ್. ಹಾಗೆ ರಘು ಸರ್, ಈಗ ಯಾವುದೇ ಒಂದು ಜಾತ್ರೆ ಅನ್ನುವಾಗ ಅಲ್ಲಿ ಭಕ್ತಾದಿಗಳು ಎಷ್ಟೋ ಬಾರಿ ಹಸ್ಕೊಂಡು ಬಂದಿರ್ತಾರೆ ದೇವರ ದರ್ಶನ ಮಾಡಬೇಕು ಅಂತ. ಈಗಿರುವಾಗ ಪ್ರಸಾದ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಬಾರಿಯ ಪ್ರಸಾದವನ್ನ ಯಾವ ರೀತಿ ವ್ಯವಸ್ಥೆಯಿಂದ ಆಯೋಜನೆ ಮಾಡಿದಿರಾ ಅಂದ್ರೆ, ಈಗ ಅನ್ನ ಸಂತರ್ಪಣೆ ಬಗ್ಗೆ ಅದ್ರ ಬಗ್ಗೆ ಹೇಳ್ಬಹುದಾ?
10: ಹೇಳ್ತೀನಿ ಮೇಡಮ್. ಈಗ ದೇವಸ್ಥಾನದಲ್ಲಿ ಮೊದಲೇನಾಗಿತ್ತು, ನಾವು ಇವತ್ತಿನ ದಿವಸ ಭರಣಿ ನಿಂತಿದ್ವಿ. ಭರಣಿ ದಿವಸ ಏನಾಗ್ತಿತ್ತು, ನಾಳೆ ದಿವಸ ಆಡಿ ಕಿರ್ತಿಗೆ ದಿವಸ ಜಾಸ್ತಿ ಆಗುತ್ತೆ ಜನಗಳು, ಭರಣಿ ದಿವಸವೇ ಬಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು. ಹಿಂದೆ ಯಾರೋ ಒಬ್ಬರು ದಾನಿಗಳು ಅದನ್ನು ನೆರವೇರಿಸ್ಕೊಡ್ತಾ ಇದ್ರು. ಈಗ ನಾವು ದೇವಸ್ಥಾನದ ಕಮಿಟಿಯಿಂದನೇ ಭಕ್ತಾದಿಗಳು ಏನು ನಮಗೆ ಉಂಡಿಯಲ್ಲಿ ಹಣ ಹಾಕ್ತಾರೆ, ಅವ್ರು ಏನು ನಮಗೆ ತನುಮನದನ್ನು ಸಹಾಯ ಮಾಡ್ತಾರೆ, ಅದರಲ್ಲೇ ಬರೋವಂಥ ಭಕ್ತಾದಿಗಳಿಗೂ ಅಲ್ಲಿ ಕೆಲಸ ಮಾಡೋವಂಥ ನಮ್ಮ ಸೇವಾ ಕಾರ್ಯಕರ್ತರು ಸುಮಾರು ಒಂದು 500-600 ಜನ ಇರ್ತಾರೆ. ಅದ್ರ ಜೊತೆಗೆ ಅಲ್ಲಿ ನಮ್ಮ ಪೊಲೀಸ್ನವರು ಮತ್ತು ನಮ್ಮ ಸೇವಾ ಕಾರ್ಯಕರ್ತರು ಎಲ್ಲರಿಗೂ ಮಾಡಿರ್ತೀವಿ. ಮತ್ತು ಭಕ್ತಾದಿಗಳು ಎಷ್ಟು ಜನ ಬಂದ್ರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಡಿಮೆ ಅಂದ್ರೂ ಎರಡು ದಿವಸದಲ್ಲಿ 2.5 ಲಕ್ಷ ಜನ ಅಲ್ಲಿ ಬಂದು ಹೋಗುವಂತ ಒಂದು ವ್ಯವಸ್ಥೆ.
0: ಒಂದು ದಿನಕ್ಕೆ ಅಥವಾ ಎರಡು ದಿನ
10: ಸೇರಿ 2.5 ಲಕ್ಷ ಜನ ಬಂದು ಹೋಗ್ತಾರೆ. ಅರಿಕೆ ತೀರಿಸೋರು ಒಂದು 10 ಜನ ಆದ್ರೆ ಅವ್ರ ಹಿಂದೆ 50 ಜನ ಇರ್ತಾರೆ
0: ಖಂಡಿತ ಸರ್.
10: ಯಾಕಂದ್ರೆ ಅವರು ಫ್ಯಾಮಿಲಿ ಅವರು ಅವ್ರ ರಿಲೇಷನ್ಸ್ ಅವರೆಲ್ಲಾನು ಸಹ ಬರ್ತಾರೆ. ಅಲ್ಲಿ ಅರಿಕೆ ತೀರಿಸಿ ಮುಗಿಸಿದ ಮೇಲೆ ಅವ್ರು ಪ್ರಸಾದ ಸೇವನೆ ಮಾಡ್ತಾರೆ. ಅಲ್ಲಿವರೆಗೂ ಉಪವಾಸ ಇರ್ತಾರೆ ಅವರು. ಅಂದ್ರೆ ಬೆಳಿಗ್ಗೆನೆ 3 ಗಂಟೆಗೋ 4 ಗಂಟೆಗೋ ಇಲ್ಲ 2 ಗಂಟೆ ರಾತ್ರಿಗೆ ಎದ್ದು ಅವರು ಒಳಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಆ ಕಾವಡಿಗಳನ್ನ ವೇಲ್ಗಳನ್ನ ತಗೊಂಡೋಗಿ ಮತ್ತೆ ಮನೆಯಲ್ಲಿ ಇಟ್ಟು ಮತ್ತೆ ಪೂಜೆ ಮಾಡಿ ಮತ್ತೆ ಅಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಅದೆಷ್ಟೇ ದೂರ ಇರಬಹುದು,
0: ವಿಶೇಷವಾಗಿದೆ
10: ಅದು, ಭದ್ರಾವತಿ ಇರ್ಬೋದು, ತರೀಕೆರೆ ಇರ್ಬೋದು, ಬೇರೆ ಈ ಸುತ್ತಮುತ್ತಲು ಇರೋಂಥವ್ರು ಅಷ್ಟು ಅಲ್ಲಿಗೆ ಅದೇ ರೀತಿ ನಡ್ಕೊಂತಾರೆ. ಹಂಗಾಗಿ ಅವರಿಗೆ ನಾವು ನೋಡ್ಕೊಳೋದು, ಪ್ರಸಾದ ಕೊಡೋದು, ಅಲ್ಲಿ ಎಡೆ ಇಟ್ಟು ಪೂಜೆ ಮಾಡೋಂಥದ್ದು ಒಂದು ವಿಶೇಷವಾಗಿರುತ್ತೆ.
0: ಓಕೆ,
10: ನಮ್ಮ ಜೊತೆಗೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿದ್ದಾರೆ, ಹೆಚ್ಚು ಕಮ್ಮಿ ಒಂದು 25 ಸಂಘ ಸಂಸ್ಥೆ ಇದ್ದಾರೆ. ಅವರೆಲ್ಲರೂ ಸಹ ಪ್ರಸಾದವನ್ನು ಅವರವರ ತಕ್ಕ ಮಟ್ಟಿಗೆ 1,000 ಜನಕ್ಕೆ 2,000 ಜನಕ್ಕೆ 3,000 ಜನಕ್ಕೆ 10,000 ಜನಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 2 ದಿವಸ 3 ದಿವಸನೂ ಪ್ರಸಾದ ಕೊಡುವಂಥ ವ್ಯವಸ್ಥೆ ಇರುತ್ತೆ.
0: ಓಕೆ, ನಿಮ್ಮೊಟ್ಟಿಗೆ ಸಾಕಷ್ಟು ಸಂಸ್ಥೆಗಳು ಕೂಡ ಜೊತೆಯಾಗಿ ಈ ಒಂದು ಪ್ರಸಾದ ವ್ಯವಸ್ಥೆಯಲ್ಲಿ ಭಾಗಿಯಾಗಿದೆ. ಸರಿ, ಈಗ ಪ್ರಸಾದ ವ್ಯವಸ್ಥೆ ಅನ್ನುವಾಗ ನೇರವಾಗಿ ಭಕ್ತಾದಿಗಳ ಆರೋಗ್ಯದ ಮೇಲೆ ಕಾಳಜಿ ವಹಿಸಬೇಕಾಗತ್ತೆ. ಯಾಕಪ್ಪ ಅಂದ್ರೆ ತುಂಬಾ ಜನಕ್ಕೆ ಮಾಡ್ತೀವಿ ಅನ್ನುವಾಗ ಅಲ್ಲಿ ತುಂಬಾನೇ ಜಾಗರೂಕತೆ ಕೂಡ ವಹಿಸಬೇಕಾಗತ್ತೆ. ಅದ್ರ ಬಗ್ಗೆ ನೀವೆಷ್ಟು ಜಾಗರೂಕತೆ ವಹಿಸ್ತೀರಾ ಸರ್?
10: ಈಗಾಗಲೇ ನಾವು ನೀರು, ಒಂದು ಉದಾಹರಣೆ, ಒಂದು ನೀರನ್ನ ಹೇಳ್ತೀನಿ. ನೀರಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ 10-15 ಟ್ಯಾಂಕ್ ಇದಾವೆ. ಅದು ಮಾನಾರ ಪಾಲಿಕೆಯಿಂದ ನೇರವಾಗಿ ಬರುತ್ತೆ. ನಾವು ಆ ನೀರನ್ನು ಈಗಾಗಲೇ ಟೆಸ್ಟ್ ಮಾಡಿಸಿದ್ದೀವಿ. ಅಲ್ಲಿಂದ ಏನು ನೀರು ಬರುತ್ತೋ ನಾವು ಅದನ್ನು ಟೆಸ್ಟ್ ಮಾಡಿ ಅದನ್ನು ಹೈಜೆನಿಕ್ ಆಗಿ ನೀರನ್ನು ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡಿಕೊಂಡು ಆಹಾರ ಪದಾರ್ಥಗಳನ್ನು ಎಲ್ಲದನ್ನು ನಾವು ಒಂದ್ಸರಿ ಎಲ್ಲದನ್ನು ನೋಡಿಕೊಂಡು ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದ ರೀತಿ, ಯಾರಿಗೂ ಆರೋಗ್ಯ ರೀತಿ ಪರಿಣಾಮ ಬೀರದೇ ಇರೋ ರೀತಿ ನಾವು ತುಂಬ ಕಾಳಜಿ ವಹಿಸ್ತೀವಿ. ಅದಕ್ಕೋಸ್ಕರನೇ 25 ಜನ ನಾವು ನೇಮಿಸಿರ್ತೀವಿ. ಯಾಕಂದರೆ ಅಡುಗೆ ಮಾಡಿ ಅದನ್ನು ನೋಡೋವಂಥ ವಿಚಾರದಲ್ಲಿರ್ಬೋದು, ಅದನ್ನು ಸೇವಿಸಿ ಏನು ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಭಕ್ತಾದಿಗಳು ಏನು ತೊಂದರೆ ಆಗದೇ ರೀತಿಯಲ್ಲಿ ನಾವು ನೋಡ್ಕೊತೀವಿ.
0: ಹಾಗೆ ಜಾತ್ರೆ ಅನ್ನುವಾಗ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ. ನೀವು ಭಕ್ತಾದಿಗಳಿಗೂ ಕೂಡ ಕೇಳಬೇಕು, ಹಾಗೆ ನೀವು ದೇವಸ್ಥಾನದ ಕಮಿಟಿಯವರು ಕೂಡ ಸ್ವಚ್ಛತೆ ಬಗ್ಗೆ, ಪರಿಸರ ಕಾಳಜಿ ಬಗ್ಗೆ ಎಷ್ಟು ನಿಗಾ ವಹಿಸ್ತಾ ಇದ್ದೀರಾ ಸರ್?
10: ಮೇಡಮ್ ಅವರೇ, ಒಂದು ರಸ್ತೆ ನಾವು ಹೇಳ್ತೀವಲ್ಲ, ಅವ್ರ ಮನೆಯಿಂದನೂ ಬರ್ತಾನೆ ಹೇಳ್ತಾ ಇದ್ದೀನಿ. ಮಹಾನಗರ ಪಾಲಿಕೆಯವರು ತುಂಬ ಈಗಾಗಲೇ 15-20 ದಿವಸದಿಂದನೂ ಸ್ವಚ್ಛತೆ ಬಗ್ಗೆ ತುಂಬ ಕಾಳಜಿ ವಹಿಸಿ ಅದಕ್ಕೇನು ಸಿಂಪಡಣೆ ಮಾಡಬೇಕು ಎಲ್ಲದು ಸಿಂಪಡಣೆ ಮಾಡಿ ಎಲ್ಲಿ ಕೊಚ್ಚೆ ಕೊಳಚೆ ಏನೇನಿರುತ್ತೆ ಎಲ್ಲ ಚೊಕ್ಕ ಮಾಡಿದ್ದಾರೆ. ಗಿಡಗಂಟೆಗಳೆಲ್ಲ ಚೊಕ್ಕ ಮಾಡಿದ್ದಾರೆ. ನಾವು ನಮ್ಮಲ್ಲಿ ಇರ್ತಕ್ಕಂಥ ಒಂದು 50 ಜನ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಆ ಎಲೆಗಳಿರ್ಬೋದು, ಈ ಹಣ್ಣು ಕಾಯಿ ಇರ್ಬೋದು, ಊದಿನ ಕಡ್ಡಿ ಕರ್ಪೂರನೂ ಸಹ ಬಂದಿದ ತಕ್ಷಣ ಕ್ಲೀನಾಗಿ ತೆಗೆದಿಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸೇವಾ ಕಾರ್ಯಕರ್ತರು ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಯಾರಿಗೂ ಯಾವುದೇ ರೀತಿ ಇದುವರೆಗೂ ಇತಿಹಾಸದಲ್ಲಿ ಇದುವರೆಗೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಆರೋಗ್ಯದ ಬಗ್ಗೆ ಏನೂ ತೊಂದರೆ ಆಗಿಲ್ಲ.
0: ಖಂಡಿತವಾಗ್ಲೂ ಮುಂದೆ ಕೂಡ ತೊಂದರೆ ಆಗೋದು ಬೇಡ. ಭಕ್ತಾದಿಗಳೆಲ್ಲರೂ ಆರೋಗ್ಯವಾಗಿರಲಿ, ಕಮಿಟಿಯವರು ಕೂಡ ಆರೋಗ್ಯವಾಗಿರಲಿ ಸರ್. ಹಾಗೆ ನಮ್ಮ ಪರಿಸರ ಕೂಡ ಸ್ವಚ್ಛತೆಯಿಂದನೇ ಬೆಳಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ರಘು ಸರ್, ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸುಮಾರು 151 ಅಡಿ ಶಿಲಾಮೂರ್ತಿಯ ಸ್ಥಾಪನೆಗಾಗಿ ಒಂದು ಆಯೋಜನೆಯನ್ನ ಮಾಡಿದರೆ ಆಯ್ತಾ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಬಹುದು? ಯಾಕಂದ್ರೆ ವಿಶ್ವದಲ್ಲೇ ಅತಿ ಎತ್ತರವಾದಂತಹ ಈ ಒಂದು ಶಿಲಾಮೂರ್ತಿ ಇರುವಂತದ್ದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಸರ್.
10: ಮೇಡಮ್, ಇದು ನಾವು 9/7/2023 ನಾವು ಇದನ್ನ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಶಿವಮೊಗ್ಗ ಸಂಸದರಿರ್ಬೋದು, ನಮ್ಮ ಭಕ್ತಾದಿಗಳು, ಹೆಚ್ಚಿನ ಒಂದು ಭಕ್ತಾದಿಗಳು ನಮ್ಮ ದೇವಸ್ಥಾನ ಒಂದು ಬೆಟ್ಟದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಡೀ ನಾವು ಬೆಟ್ಟದ ಮೇಲೆ ಹೋದಾಗ ಇಡೀ ನಮ್ಮ ಶಿವಮೊಗ್ಗ ನಗರವಷ್ಟು ಕಾಣುತ್ತೆ. ಶಿವಮೊಗ್ಗ ನಗರವಷ್ಟು ಕಾಣುವಂತ ಜಾಗದಲ್ಲಿ ಈಗಾಗಲೇ ಮಲೇಷ್ಯಾದಲ್ಲಿ 142 ಅಡಿ 145 ಅಡಿ ಈ ತರ ಎಲ್ಲ ಮಾಡಿದ್ದಾರೆ. ಸೇಲಮಲ್ಲಿ ಮಾಡಿದ್ದಾರೆ, ವೇಲೂರಲ್ಲಿ ಮಾಡಿದ್ದಾರೆ, ಅದೇ ರೀತಿ ಈಗಾಗಲೇ ಇದರಲ್ಲಿ ದಿಂಡಗಲಲ್ಲಿ ಮಾಡ್ತಿದ್ದಾರೆ. ಈ ರೀತಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪ್ರತಿಮೆಯನ್ನು ಮಾಡ್ತಾರೆ. ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಎರಡನೇದಾಗಿ ಏನಾಗಿದೆ ಅಂದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಅದು ಶಿವಮೊಗ್ಗದಿಂದ ಚಿತ್ರದುರ್ಗ ಹೋಗ್ತಕ್ಕಂಥ ಈ ಫ್ಲೈಓವರ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಂದ ತುಂಬ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಲ್ಲೇ ನಮ್ಮ ತುಂಗಾ ನದಿ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಏನಿದೆ ಅಲ್ಲಿ ಹೊಳೆ ಏನು ಹರಿಯುತ್ತೆ ಈಗ ಈ ಮಾಸದಲ್ಲಿ ಆಷಾಢ ಮಾಸದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಮಳೆ ಬರೋದೇ ಒಂದು ಆಷಾಢ ಮಾಸದಲ್ಲಿ ನಮ್ಮ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಜಾತ್ರೆ ಆಗೋ ಸಮಯಕ್ಕೇನೆ ಆ ಮಂಟಪ ಎಲ್ಲ ತುಂಬುತ್ತೆ. ಅದು ನಮಗೆ ಒಂದು ಇತಿಹಾಸದ ಒಂದು ನಮಗೆ ಒಂದು ಹೆಮ್ಮೆ. ಯಾಕೆಂದರೆ ಬಾಲಸುಬ್ರಹ್ಮಣ್ಯ ಸ್ವಾಮಿನೇ ಈ ಸಮಯದಲ್ಲಿ ಮಳೆ ಬರೆಸ್ತಾನೆ ಅಂತ, ಎಷ್ಟೇ ಒಂದು ಬರ ಸಮಯ ಇದ್ರೂ ಸಹ ಜಾತ್ರೆ ಸಮಯದಲ್ಲಿ ಮಳೆ ಬರುತ್ತೆ, ಮಂಟಪ ತುಂಬೆ ತುಂಬುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಶಿವಮೊಗ್ಗ ಜನಕ್ಕಿದೆ, ಎಲ್ಲರಿಗೂ ಇದೆ.
0: ಸರಿ, ಮೊನ್ನೆ ತಾನೇ ಮಂಟಪ ಕೂಡ ತುಂಬಿದೆ.
10: ಹೌದು, ತುಂಬಿದೆ. ಅದು ಅದು ನಮಗೂ ಒಂದು ಹೆಮ್ಮೆ. ಆ ಬಾಲಸುಬ್ರಹ್ಮಣ್ಯ ಸ್ವಾಮಿ ಒಂದು ಆಶೀರ್ವಾದ ಮಾಡೇ ಮಾಡ್ತಾನೆ, ಎಷ್ಟೇ ತೊಂದರೆನೂ ಎಷ್ಟೇ ಬರ ಇದ್ರೂ ನಮ್ಮ ಶಿವಮೊಗ್ಗಕ್ಕೇನು ತೊಂದರೆ ಮಾಡಲ್ಲ, ತೊಂದರೆ ಆಗಲ್ಲ ಅನ್ನೋದು ಹೊಂದಿದೆ. ಎಲ್ಲರನ್ನು ಸಮೃದ್ಧಿಯಾಗಿರಲಿ ಅನ್ನೋದು ನಾವು ಆಶಿಸ್ತೀವಿ.
3: ಖಂಡಿತವಾಗ್ಲೂ ಸರ್, ಕೇಳಿ ತುಂಬಾ ಖುಷಿ ಆಯ್ತು. ಸೊ ನೀವು ಕೂಡ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ನಮ್ಮ ಶಿವಮೊಗ್ಗದಲ್ಲಿ ಸದಾ ಸಮೃದ್ಧಿ ಇರುತ್ತೆ ಅಂತ ಹೇಳ್ತಿದ್ರು. ಇನ್ನು ಈ ಜಾತ್ರಾ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ ಹೊಳೆ ಅಂದ್ರೆ ತುಂಗಾ ನದಿಯ ತುಂಬಿ ಮಂಟಪ ತುಂಬುವಂತ ಒಂದು ಪದ್ಧತಿ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಅದು ನಿಜವಾಗಿರುವಂತದ್ದು. ಹಾಗಿದ್ರೆ ಕೇಳುಗರೆ, ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಿಶೇಷವಾದ ಕಾರ್ಯಕ್ರಮ, ಶಿವಮೊಗ್ಗ ಜಾತ್ರೆಯ ಕಾರ್ಯಕ್ರಮ. ಹಾಗೆ ನಾನು ನಿಮ್ಮ ಆರ್ಜಿ ಅರ್ಪಿತಾ. ನಮ್ಮೊಟ್ಟಿಗಿದರೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗುಡ್ಡೆಕಲ್ಲು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪಿ ರಘುಕುಮಾರ್ ಅವರು. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ಸರ್, ವಿಶೇಷವಾಗಿ ನಾವು ಮಾತನಾಡ್ತಾ ಇದ್ವಿ ವಿಶ್ವದಲ್ಲಿಯೇ ಅತಿ ಎತ್ತರವಾದ 151 ಅಡಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಶಿಲಾಮೂರ್ತಿ ಸ್ಥಾಪನೆ ಆಗತ್ತೆ ಅನ್ನೋದು. ಹಾಗೆ

0: ಬರ್ತಾ ಇರೋದ್ರಿಂದ ಕೆಲಸನ ನಿಲ್ಲಿಸಿದ್ದೀವಿ. ಈ ಜಾತ್ರೆ ಆದ ನಂತರ ಶುರು ಮಾಡ್ತೀವಿ, 2 ವರ್ಷದೊಳಗೆ ಪೂರ್ಣಗೊಳ್ತೀವಿ. ಅದಕ್ಕೆ ನಮಗೆ ಭಕ್ತಾದಿಗಳ ಸಹಕಾರ ತುಂಬ ಬೇಕು. ಯಾಕೆಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ 6 ಕೋಟಿ ರೂಪಾಯಿ ದುಡ್ಡನ್ನು ನಾವು ಬರೀ ವಿಗ್ರಹಕ್ಕೋಸ್ಕರನೇ ನಾವು ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಭಕ್ತಾದಿಗಳು ತುಂಬ ಸಹಕಾರ ತನುಮನದನ್ನು ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ.
1: ಖಂಡಿತ ಖಂಡಿತ ರಘು ಸರ್, ಯಾಕಂದ್ರೆ 10 ಬೆರಳುಗಳು ಸೇರಿದ್ರೆ ಒಂದು ಚಪ್ಪಾಳೆ ಆಗೋಕೆ ಸಾಧ್ಯ ಆಗುತ್ತೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಈ ರೀತಿ ಒಂದು ಕಾರ್ಯ ಮಾಡಬೇಕು ಅನ್ನುವಾಗ ಎಲ್ಲರ ಸಹಕಾರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಒಂದು 2 ವರ್ಷದ ಒಳಗೆ ಈ ಒಂದು ವಿಗ್ರಹ ಸ್ಥಾಪನೆ ಆಗ್ಬೋದಾ ಸರ್? ಈ ಶಿಲಾಮೂರ್ತಿ
0: ಆಗತ್ತೆ. ಯಾಕೆಂದ್ರೆ ನಾವೀಗ ಬಂದು ವಿಗ್ರಹನ ಒಂದು ಕೆಲಸ ಮಾಡೋದಕ್ಕೆ ನಾವು ಕೊಟ್ಟರೆ ಶಿಲ್ಪಿ ಬಂದ್ಬಿಟ್ಟು ಮಲೇಷ್ಯಾದಲ್ಲಿ ಮಾಡಿದಂತ ತ್ಯಾಗರಾಜನ್ ಅಂತ ಇದ್ದಾರೆ. ಅವರು ಸುಮಾರು ಈಗಾಗಲೇ ಒಂದು ಈ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಒಂದು ನಿಂತಿರೋಂತ ಒಂದು ವಿಗ್ರಹನ ಮಾಡೋದಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಕುತ್ತಿರೋದು, ಮಲಗಿರೋದು, ಈ ರೀತಿ ಸುಮಾರು ವಿಗ್ರಹಗಳನ್ನ ನಾವು ನೋಡಿದ್ವಿ. ಇನ್ನು ನಮ್ಮ ಇದರಲ್ಲಿ ಕಂಚಿನ ಒಂದು ವಿಗ್ರಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದು ಮಾಡೋಂಥ ಒಂದು ಅದನ್ನು ನೋಡಿದ್ದೀವಿ. ಯಾಕೆಂದರೆ ಅದು 600 ಕೋಟಿ ರೂಪಾಯಿ ಅವರು ನಮ್ಮ ದೇಶದ ಪ್ರಧಾನಿಯವರು 600 ಕೋಟಿ ರೂಪಾಯಿ ಎಸ್ಟಿಮೇಷನ್ ಮಾಡಿದ್ರು, 2,500 ಕೋಟಿ ಆಯಿತು. ಆ ರೀತಿ ನಮ್ಮ ಹಿಂದೂ ಪರಂಪರೆಯಲ್ಲಿ, ನಮ್ಮ ಹಿಂದೂ ಒಂದು ಸಂಸ್ಕೃತಿಯಲ್ಲಿ ನಾವು ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಾಡಬೇಕು ಅಂತ ನಾವು ಅವರನ್ನು ಕೇಳ್ಕೊಂಡಿದ್ವಿ. ನಮ್ಮ ಸಂಸದರ ಮೂಲಕ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದ್ರ ಒಂದು ಕಡೆ ನಮ್ಮ ಭಕ್ತಾದಿಗಳು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಆದಷ್ಟು ಬೇಗ 2-2.5 ವರ್ಷದೊಳಗೆ ನಾವು ಮುಗಿಸ್ತೀವಿ ಅಂತ ನಮಗೆ ಒಂದು ನಂಬಿಕೆ ಇದೆ.
1: ಖಂಡಿತ ಈ ಒಂದು ಕಾರ್ಯಕ್ರಮ ಬೇಗ ಆಗಲಿ ಸರ್, ಯಾಕಂದ್ರೆ ಇಡೀ ವಿಶ್ವನೇ ಮೆಚ್ಚುವಂತಹ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ 151 ಅಡಿ ಶಿಲಾಮೂರ್ತಿಯ ಸ್ಥಾಪನೆ ಆದಷ್ಟು ಬೇಗ ಆಗಲಿ. ಇದು ನಮ್ಮ ಶಿವಮೊಗ್ಗದ ಹೆಮ್ಮೆ ಕೂಡ ಆಗುತ್ತೆ ಅನ್ನೋದು ನಾವು ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ವಿ. ಹಾಗೆ ಸರ್, ಕೊನೆಯದಾಗಿ ನಮ್ಮ ಶಿವಮೊಗ್ಗದ ಭಕ್ತಾದಿಗಳಿಗೆ ಹಾಗೆ ಶಿವಮೊಗ್ಗದ ಕೇಳುಗರಿಗಾಗಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕುರಿತು ಏನಾದರೂ ಹೇಳೋದಾದ್ರೆ, ಜಾತ್ರೆಗೆ ಆಗಮಿಸಿ ಅಂತನೋ ಅಥವಾ ಅವರಿಗೊಂದು ಒಳ್ಳೇದಾಗ್ಲಿ ಅಂತನೋ ಏನು ಶುಭ ಹಾರೈಸ್ತೀರಾ ಸರ್?
0: ನನ್ನ ಒಂದು ಕೋರಿಕೆ ಏನಂದ್ರೆ, ಭಕ್ತಾದಿಗಳಲ್ಲಿ ಈಗ ಪ್ರತಿ ವರ್ಷನು ಆಡಿಕಿರ್ತಿಗೆ ಜಾತ್ರೆ ಬರ್ತಾನೆ ಇರುತ್ತೆ. ಯಾಕೆಂದ್ರೆ ನಾವು ಆಡಿಕಿರ್ತಿಗೆ ಜಾತ್ರೆಯನ್ನು ಯಾಕೆ ಆಚರಿಸ್ತೀವಿ ಅನ್ನೋದು ಭಕ್ತಾದಿಗಳಿಗೆ ಇನ್ನೂ ಸರಿಯಾಗಿ ಕೆಲವರಿಗೆ ಗೊತ್ತಿಲ್ಲ. ಏನ್ ತಿಳ್ಕೊಂಡ್ಬಿಟ್ಟಾರೆ, ಬರೇ ತಮಿಳರು ಮಾತ್ರ ಆಚರಿಸ್ತಾರೆ ಆಡಿಕಿರ್ತಿಗೆ ಜಾತ್ರೆ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅಂದ್ರೆ ಈಗ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ಕಾರ್ಕಳದಲ್ಲಿ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಅಲ್ಲಲ್ಲಿ ಪದ್ಧತಿ ತರ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾರೆ. ಇಲ್ಲಿ ನಾವು ಶಿವಮೊಗ್ಗದಲ್ಲಿ ಏನ್ ಮಾಡ್ತೀವಿ, ಈ 6 ಪಡೆ ಅಂತಾರೆ, ಸುಬ್ರಹ್ಮಣ್ಯ ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯವರೆಗೂ 6 ಪಡೆ ಅಂದ್ರೆ ಎಲ್ಲಾ ದೇವಸ್ಥಾನನು ಇದಾವೆ. ಅದರಲ್ಲಿ ತಿರುಚಂದಿರ್ ಇರ್ಬೋದು, ಪಳನಿ ಇರ್ಬೋದು, ತೀರ್ಥಣಿ ಇರ್ಬೋದು, ಪಳೆಮಲೆ ಚೋಲೆ ಅಂತ ಇರ್ಬೋದು, ತಿರುಪರ ಕುಂಡ್ರಂ ಇರ್ಬೋದು, ಸ್ವಾಮಿ ಮಲೆ ಅಂತ. ಈ ರೀತಿ ಅವನ ಹುಟ್ಟು, ಬಾಲ್ಯ, ವಿವಾಹ ಈ ರೀತಿ ಆದಂಥ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಇತಿಹಾಸ ಇದೆ. ಅದರಲ್ಲಿ ಪಳನಿಯಲ್ಲಿ ಈ ಗುಡ್ಡದ ಮೇಲೆ ಕಚ್ಚೆಯನ್ನು ಇಟ್ಟು ಗುಡ್ಡದ ಮೇಲೆ ಕೋಪ ಮಾಡ್ಕೊಂಬಂದು, ಏನು ಅವ್ರ ತಂದೆ ತಾಯಿಯರು ಕೋಪ ಮಾಡಿಕೊಂಡು ಹಣ್ಣಿಗೋಸ್ಕರ ಬಂದು ಕಚ್ಚೆನ ಇಟ್ಟು ನಿಂತಾಗ ಅಗಸ್ತ್ಯ ಮುನಿಗಳು ಅಲ್ಲಿ ಬರ್ತಾರೆ. ಈ ಬೆಟ್ಟ ಅಂದ್ಬಿಟ್ಟು ಇಳಿಯಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇಳಿಯಲ್ಲ ಅವರು, ಸಿಟ್ಟು ಮಾಡಿಕೊಂಡು. ಆವಾಗ ಅಲ್ಲಿ ಅವರು ಅಗಸ್ತ್ಯ ಮುನಿಗಳ ಒಬ್ಬರು ಇಡುಂಬಾಸುರ ಅಂತ ಹೇಳ್ಬಿಟ್ಟು ಆ ದಂಡನ ಹೊತ್ಕೊಂಡು ತಂದೆ ತಾಯಿನ ಹೊತ್ಕೊಂಬಂದಿರ್ತಾರಲ್ಲ, ಆ ದಂಡದಲ್ಲಿ ಅವರನ್ನು ಹೊಡೆಯಕ್ಕೆ ಹೋಗ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನ ಸಾಯಿಸ್ಬಿಡ್ತಾರೆ ಇಡುಂಬಾಸುರನ. ಆ ಇಡುಂಬಾಸುರ ಸತ್ತಮೇಲೆ ಅವರು ಹೆಂಡತಿ ಬಂದು ಕೇಳ್ಕೊತಾಳೆ ಸುಬ್ರಹ್ಮಣ್ಯನಲ್ಲಿ, ಇಲ್ಲ ನನ್ನ ಗಂಡನ ಹತ್ರ ಸಾಯಿಸ್ಬಿಟ್ಟಿದ್ದೀರಾ, ಈ ರೀತಿ ನೀವು ಕೋಪ ಮಾಡ್ಕೊಂಬಂದು ದಕ್ಷಿಣದಲ್ಲಿ ಈ ರೀತಿ ಹಿಂಗಾಗಿದೆ, ಗುಡ್ಡನ ಎತ್ತಕ್ಕಾಗ್ತಿಲ್ಲ, ಹಂಗಾಗಿ ಇದು ಗುಡ್ಡ ಇಲ್ಲೇ ಉಳಿಬೇಕು. ಒಂದು ನಮ್ಮ ಕಾವೇರಿ ನದಿ ಇತಿಹಾಸನೂ ಇದೆ ಅದರಲ್ಲಿ. ಯಾಕಂದ್ರೆ ಅಗಸ್ತ್ಯ ಮುನಿಗಳು ಬಂದು ಆ ತಲಕಾವೇರಿಯಲ್ಲಿ ಕಮಂಡಲನ್ನ ಉರುಳಿಸಿದಕ್ಕೆ, ಒಂದು ಕಾಗೆ ಉರುಳಿಸಿದಕ್ಕೋಸ್ಕರನೇ ಕಾವೇರಿ ನದಿ ಉಗಮ ಆಯಿತು ಅನ್ನೋ ಒಂದು ಇತಿಹಾಸನೂ ಇದೆ. ಆ ರೀತಿ ಇರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಪಳನಿ ದೇವಸ್ಥಾನನ ಅದೇ ರೀತಿ ನಾವು ಶಿವಮೊಗ್ಗದಲ್ಲಿ ಆಚರಿಸ್ತಾ ಇದ್ದೀವಿ. ತಮ್ಮ ಏನೇ ಒಂದು ಭಕ್ತಿಪೂರ್ವಕ ಬೇಡಿಕೆಗಳಿದ್ರೂ, ಆರೋಗ್ಯ ಸಮಸ್ಯೆ ಇದ್ರೂ, ನಿಮಗೆ ಏನೇ ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಆ ಭಗವಂತನಲ್ಲಿ ಮೊರೆ ಇಡಿ, ಅದು ನಿಮಗೆ ಒಳ್ಳೇದು ಮಾಡುತ್ತೆ. ಎಲ್ಲರೂ ಬಂದು ಪಾಲ್ಗೊಂಡು ಈ ಜಾತ್ರೆನ ಯಶಸ್ವಿಯಾಗಿ ನಡೆಸ್ಕೊಡಿ, ನಿಮಗೆಲ್ಲರೂ ಒಳ್ಳೇದಾಗಲಿ ಅಂತ ದೇವಸ್ಥಾನದ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಟ್ರಸ್ಟ್ನ ಪರವಾಗಿಯೂ ಎಲ್ಲ ಭಕ್ತಾದಿಗಳಿಗೂ ಕೋರ್ಕೊತೀನಿ.
1: ಖಂಡಿತವಾಗ್ಲೂ ರಘು ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿಯಾಯಿತು. ನಮ್ಮ ಶಿವಮೊಗ್ಗದ ಇತಿಹಾಸ ಹೊಂದಿರುವಂತಹ ಈ ಒಂದು ಆಡಿ ಕೃತಿಕೆ ಹರೋಹರ ಜಾತ್ರೆಯ ಕುರಿತು ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರಿ, ಹಾಗೆ ಭಕ್ತಾದಿಗಳಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಿರಾ. ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಮತ್ತೊಮ್ಮೆ ನಮಗೆ ಧನ್ಯವಾದಗಳು ಸರ್.
0: ನಿಮಗೂ ಧನ್ಯವಾದಗಳು ಅರ್ಪಿತಾ ಅವರೇ. ಯಾಕೆಂದ್ರೆ ನಮ್ಮನ್ನು ಕರೆದು ಈ ದೇವಸ್ಥಾನದ ಒಂದು ಇತಿಹಾಸ ಇರ್ಬೋದು, ದೇವಸ್ಥಾನ ಆಡಿ ಕೃತಿಗೆ ಜಾತ್ರೆ ಇರ್ಬೋದು, ಪ್ರತಿಯೊಂದು ವಿಷಯನೂ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಳ್ತೀರಾ. ನಿಮಗೂ ಸಹ ಧನ್ಯವಾದಗಳು. ಭಕ್ತಾದಿಗಳು ಧನ್ಯವಾದ.
1: ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಗುಡ್ಡೇಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಘುಕುಮಾರ್ ಅವರು ಈ ಒಂದು ಗುಡ್ಡೇಕಲ್ಲು ಅಂದ್ರೆ ಆಡಿಕೃತಿಕೆ ಗುಡ್ಡೇಕಲ್ಲು ಜಾತ್ರೆಯ ಕುರಿತು ಅದರ ಆಚರಣೆ ಹಿನ್ನೆಲೆ ಎಲ್ಲದರ ಬಗ್ಗೆ ಕೂಡ ಸಾಕಷ್ಟು ವಿಶೇಷತೆಯನ್ನ ಹಂಚಿಕೊಂಡ್ರು.

0: ಮಾಹಿತಿಯನ್ನ ಹಂಚಿಕೊಂಡ್ರು. ಹೀಗಿರುವಾಗ ಕೇಳುಗರೆ, ನೀವೆಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಭಾಗವಹಿಸಿ ಇದುವರೆಗೂ ಯಾರು ಗುಡ್ಡೆಕಲ್ಲು ಜಾತ್ರೆಯನ್ನ ನೋಡಿಲ್ವೋ, ಬಂದು ನೋಡಿ. ಜಾತ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಚ್ಛತೆಯನ್ನ ಕಾಪಾಡೋಣ. ಎಲ್ಲಾ ಜಾತ್ರೆಗಳಾಗಿರ್ಬೋದು, ಸಭೆ ಸಮಾರಂಭಗಳಲ್ಲಿ ಸ್ವಚ್ಛತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಪರಿಸರ ಕಾಳಜಿ ಯಾವಾಗ್ಲೂ ಕೂಡ ಇರಲಿ ಅಂತ ತಿಳಿಸ್ತಾ, ಹಾಗೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಜಾತ್ರೆಯಲ್ಲಿ ಸಂಭ್ರಮದಿಂದ ಸೇರೋಣ, ಆಚರಿಸೋಣ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ವಿಶೇಷವಾದ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687996 8609279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವ ಇವರು, ಸೊ ಕೃಷಿಯ ಜೊತೆಗೆ ಇವರು ಕೋಳಿ ಸಾಕಾಣಿಕೆನ ಮಾಡ್ತಾ ಪಶು ಸಂಗೋಪನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಎಷ್ಟೋ ಜನ ಅನ್ಕೊಳ್ತಾ ಇರ್ತಾರೆ, ಸೊ ದೊಡ್ಡ ಮಟ್ಟದಲ್ಲಿ ನಾವೇನಾದರೂ ಸಾಧನೆಯನ್ನು ಮಾಡಬೇಕು, ಸಕ್ಸಸ್ನ ಕಾಣಬೇಕು ಅಂಥೇಳಿ. ಸೊ ಅದಕ್ಕೆ ಬೇರೆ ಬೇರೆ ರೀತಿಯ ದಾರಿಗಳಿದೆ. ಅಂದರೆ ಈಗ ಕೃಷಿಯಲ್ಲಿ ಕೃಷಿಯನ್ನು ಮಾಡ್ತಾ ಕೂಡ ಸಾಧನೆ ಮಾಡಿರೋರು ಸುಮಾರು ಜನ ಇದ್ದಾರೆ. ಹಾಗೆಯೇ ಹೈನುಗಾರಿಕೆಯನ್ನು ಮಾಡ್ತಾ ತಮ್ಮ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಅವರು ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಏನು ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಆದಾಯವನ್ನು ಗಳಿಸ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಜೀವನವನ್ನು ಕಟ್ಕೊಂಡು ಅವರು ಕೂಡ ಸಾಧನೆಗಳನ್ನು ಮಾಡಿರುವಂಥವ್ರು ಇದ್ದಾರೆ. ಸೊ ಇದೇ ರೀತಿಯಲ್ಲಿ ಎಷ್ಟೋ ಜನ ಈ ರೀತಿಯ ಹೈನುಗಾರಿಕೆ ಮಾಡಬೇಕು ಅಥವಾ ಕೋಳಿ ಸಾಕಾಣಿಕೆ ಮಾಡಬೇಕು ಈ ರೀತಿಯಲ್ಲಿ ಅಂದ್ಕೊಂಡು, ಸೊ ಕೆಲವೊಂದಷ್ಟು ಜನಕ್ಕೆ ಅದರ ಒಂದು ವೈಜ್ಞಾನಿಕ ಪದ್ಧತಿ ಆಗಿರ್ಬೋದು, ಹೇಗೆ ಅವುಗಳನ್ನು ಸಾಕಾಣಿಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಸೊ ಎಲ್ಲೋ ಒಂದು ಕಡೆಯಲ್ಲಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ, ಅದರ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಜೊತೆಗೆ ನಾವು ಯಾವುದೇ ಒಂದು ಉತ್ಪನ್ನವನ್ನು ಅಥವಾ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೀತಿದ್ದೇವೆ ಅಂತಂದಾಗ ಅದರ ಮಾರುಕಟ್ಟೆಯ ಬಗ್ಗೆ ಕೂಡ ಮಾಹಿತಿಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅದೊಂದು ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆಯೇ ಈಗ ಹೈನುಗಾರಿಕೆ ಆಗಿರ್ಬೋದು ಮತ್ತು ಕೋಳಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಸಾಕುಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿ ನೀವು ಆದಾಯವನ್ನು ಗಳಿಸೋದಾಗಲಿ ಅಥವಾ ಸಾಧನೆಯನ್ನು ಮಾಡುವಂಥದ್ದಾಗಲಿ ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕ ಪರಿಶ್ರಮದ ಜೊತೆಗೆ ವೈಜ್ಞಾನಿಕ ಪದ್ಧತಿ ಕೂಡ ಮುಖ್ಯ ಆಗುತ್ತೆ. ಹಾಗೆ ಮಾರುಕಟ್ಟೆಯ ಬಗ್ಗೆ ಕೂಡ ಅರಿವಿರಬೇಕಾಗತ್ತೆ. ಸೊ ಇದೆಲ್ಲದರ ಜೊತೆಯಲ್ಲಿ ನಾವು ಬರೀ ಏನು ಎಲ್ಲೋ ಹೋಗಿ ತಿಳ್ಕೊಂಡು ಬಂದ್ವಿ ಅಂತ ಮಾಡೋದಕ್ಕಿಂತ, ಸೊ ಅದರಲ್ಲಿ ಯಾರಾದರೂ ಕೆಲಸವನ್ನು ಮಾಡಿರ್ತಾರಲ್ಲ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅವರ ಜೊತೆಗೆ ಒಂದಷ್ಟು ಕೆಲಸ ಮಾಡಿದಂಥ ಸಮಯದಲ್ಲಿ ಮಾತ್ರ ಅವರಿಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತಾಡೋಕ್ಕೆ ಇರುವಂತಹ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅನ್ನೋ ಕಾರಣಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ತಮ್ಮ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡೋದಕ್ಕೂ ಮುಂಚೆ ಇವರು ಬೇರೆ ಕಡೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ವರ್ಕ್ ಮಾಡ್ತಾ ಇದ್ದಾಗಲೇ ಇದರಿಂದ ಬಿಟ್ಟು ಒಂದು ಕೃಷಿಯಲ್ಲಿ ಉತ್ತಮವಾದಂತಹ ಒಳ್ಳೆಯ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಅನ್ನೋ ಕಾರಣಕ್ಕೆ ಸೊ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಇವರು ಗಳಿಸ್ತಾ ಇದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋಕ್ಕಿರುವಂತಹ ಇವರು ತರೀಕೆರೆಯ ಮಂಜುಣ ಅವರು. ಸೊ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಕೋಳಿ ಸಾಕಾಣಿಕೆಗೆ ಏನೆಲ್ಲ ಅಗತ್ಯವಾದಂತಹ ಉಪಕರಣಗಳು ಬೇಕಾಗತ್ತೆ, ಅದನ್ನು ಯಾವ ರೀತಿಯ ಪದ್ಧತಿನಲ್ಲಿ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ನಾವಿವತ್ತು ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟು ಮಟ್ಟಿಗೆ ಆದಾಯ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಆದಾಯವನ್ನು ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತರೀಕೆರೆಯ ಮಂಜುಣಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜುಣಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುಣಾ ಅವರೇ, ಮೊದಲನೇದಾಗಿ ಈ ಕೋಳಿ ಸಾಕಾಣಿಕೆಗೂ ಮುಂಚೆ ನೀವು ಏನು ವರ್ಕ್ ಮಾಡ್ತಾ ಇದ್ರಿ, ಇದರ ಜೊತೆಗೆ ಹೇಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿದ್ರಿ, ನಿಮ್ಮ ಕೋಳಿ ಸಾಕಾಣಿಕೆ ಕೃಷಿ ಹೇಗೆ ನಡೀತಾ ಇದೆ, ಆರಂಭದ ದಿನಗಳ ಬಗ್ಗೆ ಹೇಳ್ಬೋದಾ?
6: ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೋಲಾರದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಲ್ಲಿ ತಿಂಗಳು ಸಂಬಳ ಪಡಿಬೇಕಾದ್ರೆ ಒಂದು ಪೇಪರ್ಲ್ಲಿ ಆಡ್ ಬಂದಿತ್ತು. ಈಗ ನಾ ಮೈಸೂರಿನಲ್ಲಿ ಕೋಳಿ ಸಾಕಾಣಿಕೆ ಮಾಡಿರಿ ತಿಂಗಳಿಗೆ ಇಷ್ಟು ಆದಾಯ ಬರುತ್ತೆ ಅಂತ ಒಂದು ಆಡ್ ಬಂದಿತ್ತು. ಅದನ್ನು ನೋಡಿ ಒಂದು ಇನ್ಸ್ಪೈರ್ ಆಗಿ ನಾವ್ಯಾಕೆ ಕೋಳಿ ಫಾರಂ ಮಾಡಬಾರ್ದು ಹಳ್ಳಿ ಮನೇಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅವಾಗ ಮೈಸೂರು ನಾಟಿ ಮಾಡಿದ್ದು, ಎರಡು ಬ್ಯಾಚಿನ ಮಾಡಿದ್ದು. ಬಟ್ ಅದು ನಮಗೆ ನಷ್ಟ ಆಗೋದಕ್ಕಿಂತ ನಮಗೆ ರಿಸ್ಕ್ ಜಾಸ್ತಿ ಇತ್ತು, ಲಾಭ ಬಂತು. ಬಟ್ ನಮಗೆ ರಿಸ್ಕ್ ಯಾಕೆಂದ್ರೆ ಕರೆಂಟ್ ಪ್ರಾಬ್ಲಮ್, ಅದು ಮೂತಿ ಸುಡಬೇಕು, ಆಮೇಲೆ ಅದು ಫೆದರ್ ಏನಾರು ಹೋದ್ರೆ ಅದನ್ನು ಡೀಲರ್ಸ್ಗಳು ತಗೋಳಲ್ಲ, ಇಂಥೆಲ್ಲ ಸಮಸ್ಯೆಗಳಾದಾಗ ಅದನ್ನೇ ಸ್ಟಾಪ್ ಮಾಡಿ ಶೆಡ್ನ ಒಂದು 5-6 ತಿಂಗಳು ಖಾಲಿ ಬಿಟ್ಟಿದ್ದು. ಖಾಲಿ ಬಿಟ್ಟಾಗ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಮನೇಲಿ ಬೇರೆ ಬೆಂಗಳೂರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬಂದು ಹಳ್ಳಿ ಮನೆಗೆ ಏನಾರು ಮಾಡ್ಬೇಕಾದ್ರೆ ಜನ ಸುಮ್ಮನೆ ಆಡ್ಕೊಳ್ತಾರೆ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಬಂದುಬಿಟ್ಟ ಅಂತ ಆಡ್ಕೊಂತಾರೆ ಅಂತಂದಾಗ ಯಾವಾಗ ನಾವು ದೇವ್ರ ತುಂಬ ನಂಬ್ತೀವಿ, ಅವಾಗ ದೇವ್ರು ಕೇಳಿದ್ರು ನಾ ಹಿಂಗೆ ಆಗಿದೆಯಲ್ಲ ಅಂತ ಹೇಳಿ ಅವಾಗ ನೀವು ಕೋಳಿ ಫಾರಂ ಮಾಡಿ ಅಂತ ಬಲ ಕೊಟ್ಟಾಗ ಅವಾಗ ನಾವು ದೇವ್ರು ಕೇಳಿ ಈ ಹಳ್ಳಿ ಮನೇಲಿ 7 ಆಟೆ ಮುಂದೆ ಇಲ್ಲೇ ನಮ್ಮ ಊರ ಹತ್ರ ದೇವಿಕಿರೋಸರ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ 7 ಆಟೆ ಒಂದು ಹುಂಜ ತಗೊಂಬಂದು ಅವಾಗ ಸ್ಟಾರ್ಟ್ ಮಾಡಿದ್ದು. ಅದನ್ನು ಸ್ಟಾರ್ಟ್ ಮಾಡಿ 1.5 ವರ್ಷ ಆಗೋಷ್ಟೇ ಒಂದು 700-800 ಕೋಳಿ ಮಾಡ್ಕೊಂಡು, ಆ 700-800 ಕೋಳಿಲಿ ಮತ್ತೆ ಕನ್ಗೋಳಿ ಅಂತ ಏನು ಬರುತ್ತೆ ಚಿಟ್ಕೋಳಿ ಅಂತ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಒಂದು 480 ಆಟೆ ಇವೆ ಅಂದರೆ ಒಳ್ಳೆ ಪೇರೆಂಟ್ 1.5 ಕೆಜಿ ಮೇಲಿರೋಂಥ ಒಳ್ಳೆ ಆಟೆಗಳನ್ನ ನಾವು ಬಿಟ್ಕೊಂಡು ಅದರಲ್ಲಿ ಮರಿ ಮಾಡಿಸಿ ಈಗ ಪ್ರತಿ ತಿಂಗಳು ರೈತರಿಗೆ 800-1,000 ಪ್ರತಿ ತಿಂಗಳು ರೈತರಿಗೆ ಮರಿಗಳನ್ನ ಕೊಡ್ತಾ ಹೋಗ್ತಾ ಇದ್ವಿ. ನಾವು ಯಾವ್ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಯಾವ ಥರ ಮರಿಗಳನ್ನ ಕೊಡ್ತಾ ಹೋಗ್ತಿದ್ವಿ ಅಂತಂದರೆ ನಾವು ದಿಸದ ಮರಿ, ವಾರದ ಮರಿ, ತಿಂಗಳ ಮರಿ, ಈ ಥರ 3 ರೀತಿಯ ಮರಿಗಳನ್ನ ಕೊಡ್ತಾ ಹೋಗ್ತಿದ್ವಿ. ಕೋಳಿಗೆ ನಾವು ಡೈಲಿ ಆಹಾರವಾಗಿ ರಾಗಿ, ಭತ್ತ, ಜೋಳ, ಆಮೇಲೆ ಪಾಲಿಶ್ ತೌಡು, ಮುಸ್ರೆ, ಅದ್ರ ಜೊತೆಗೆ ಅಜೋಲ, ಆಮೇಲೆ ಹೈಡ್ರೋಫೋನಿಕ್ ಮಾಡಿದಾಗ ಏನಾಗುತ್ತೆ, ಹೈಡ್ರೋಫೋನಿಕ್ ನಲ್ಲಿ ಅದನ್ನ ಮೊಳಕೆ ಬಂದಿರ್ತಾರೆ, ಮೊಳಕೆನಲ್ಲಿ ಏನ್ ಮಾಡ್ತೀವಿ ಮಿಷಿನ್ ಎಲ್ಲ ಕಟ್ ಮಾಡಿ ಕೊಡ್ತೀವಿ. ಈ ತರ ಕೊಡೋದ್ರೆ ಏನಾಗುತ್ತೆ ಅಂದ್ರೆ ನಾಟಿ ಕೋಳಿಗೆ ವೆರೈಟಿ ವೆರೈಟಿ ಫೀಡ್ ಸಿಗ್ತಾ, ನಾಟಿ ಕೋಳಿ ಟೇಸ್ಟ್ ಬರುತ್ತೆ, ಆಮೇಲೆ ನೀವು ಅದು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗಲ್ಲ. ಈಗ ಒಂದೇ ತರ ಫೀಡ್ ಕೊಟ್ಟರೆ ನಾಟಿದ್ರೆ ನಿಮಗೆ ಟೇಸ್ಟ್ ಬರಲ್ಲ, ಅವಾಗ ಕೆಜಿಗೆ ಕಡಿಮೆ ರೇಟ್ ಕೇಳ್ತಾರೆ. ಅದಕ್ಕೆ ಮಾಡಿದ್ರೆ ವೆರೈಟಿ ವೆರೈಟಿ ಕೊಡ್ಬೇಕು. ಇದ್ರ ಜೊತೆಗೆ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ಈಗ ಊಟದಲ್ಲಿ ಈಗ ಮದುವೆ ಚೌಟ್ರಿ ಆಗಿರ್ಬೋದು, ಯಾವ್ದಾದ್ರು ಸಭೆ ಸಮಾರಂಭ ಫಂಕ್ಷನ್ ಅಲ್ಲಿ ಆ ಊಟದಲ್ಲಿ ಸಿಗೋಂಥದ್ದನ್ನ ಸುಮ್ಮನೆ ರೋಡ್ ಸೈಡ್ ಎಲ್ಲ ಹಾಕ್ಬಿಟ್ಟು ಪರಿಸರವನ್ನು ಹಾಳು ಮಾಡ್ತಾರೆ. ಅದು ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಟ್ಯಾಕ್ಟ್ರಿಗೆ 100-200 ರೂಪಾಯಿ ನಾವು ಕೊಟ್ಬಿಟ್ಟು ತರಿಸ್ಕೊಂಡು ಹಾಕಿದಾಗ ಅಲ್ಲಿ ಏನಂತಂದ್ರೆ ವೆರೈಟಿ ವೆರೈಟಿ ಅದಕ್ಕೆ ಫೀಡ್ ಸಿಗ್ತಾಗ ನಾಟಿ ಕೋಳಿ ಅದಕ್ಕೆ ಡೈಲಿ ಒಂದೇ ತರ ಫೀಡ್ ತಿನ್ನು ಅದಕ್ಕೆ ಬೇಜಾರಾಗಿರುತ್ತೆ, ಅದಕ್ಕೆ ವೆರೈಟಿ ವೆರೈಟಿ ಫೀಡ್ ಕೂಡ ಅದಕ್ಕೆ ರುಚಿನೂ ಸಿಗುತ್ತೆ, ಪ್ಲಸ್ ನಿಮಗೆ ಫೀಡ್ಸ್ ಖರ್ಚು ನಿಮಗೆ ಕಡಿಮೆ ಆಗಿ ಕೋಳಿ ಇಳುವರಿ ನಿಮಗೆ ಚೆನ್ನಾಗಿ ಬಂದು ಒಳ್ಳೆ ನಿಮಗೆ ಲಾಭ ಅದರಲ್ಲಿ ಸಿಗುತ್ತೆ ನಿಮಗೆ.
7: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿ, ಯಾವ ರೀತಿಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾ ಅವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಅವರು ಮಾಡ್ತಾ ಈ ಕೋಳಿ ಸಾಕಾಣಿಕೆ, ಸೊ ಅವರಿಗೆ ಯಾವ ರೀತಿಯಲ್ಲಿ ಲಾಭವನ್ನು ತಂದುಕೊಡ್ತಾ ಇದೆ, ಹಾಗೆ ಹೇಗೆಲ್ಲ ನಾವು ಲಾಭವನ್ನು ಪಡ್ಕೊಳ್ಬೋದು, ಮತ್ತು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಯಾವ ರೀತಿಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಯಾರಾಣಿ ಪೊನ್ನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರೀಕೆರೆಯಿಂದ ಮಂಜಣ್ಣ ಅವರು ಮಾತಾಡ್ತಾ ಇದ್ರು. ಇವರು ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಕೋಳಿಗಳಿಂದ ಯಾವ ರೀತಿಯಲ್ಲಿ ಲಾಭ ಮಾಡ್ಬೋದು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸೋದಕ್ಕಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೇಳ್ತಿದ್ದ ಹಾಗೆ ಒಂದು ವೃತ್ತಿಯನ್ನು ಮಾಡ್ತಾ ವೃತ್ತಿಯ ಜೊತೆಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಆರಂಭದ ದಿನಗಳಲ್ಲಿ ಬಂದಂತಹ ಚಾಲೆಂಜಸ್ನಗಳನ್ನ ಎದುರಿಸಿ ವೈಜ್ಞಾನಿಕ ಪದ್ಧತಿನಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ನಂತರದಲ್ಲಿ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗ್ತಾರೆ. ಸೊ ಈ ಒಂದು ಕೋಳಿ ಸಾಕಾಣಿಕೆಯ ಒಂದು ಪದ್ಧತಿ ಏನಿದೆ, ಇದರಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳೇನು, ಸೊ ಇದೆಲ್ಲದರ ಬಗ್ಗೆ ಈಗ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಂಥವ್ರು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಯಾರು ಈ ರೀತಿಯ ವೈಜ್ಞಾನಿಕ ಪದ್ಧತಿನಲ್ಲಿ ಕೋಳಿ ಸಾಕಾಣಿಕೆ ಇರ್ಬೋದು, ಯಾವುದೇ ರೀತಿಯ ಕೃಷಿಯನ್ನು ಮಾಡಿರುವಂಥದ್ದಾಗಿರ್ಬೋದು, ಅವ್ರ ಹತ್ರ ನೀವು ವಿಚಾರಗಳನ್ನ ತಿಳ್ಕೊಂಡಾಗ ಮಾತ್ರ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ಹೇಗೆ ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಂಜಣ್ಣ ಅವರು ಕೂಡ ಈ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮಂಜಣ್ಣ ಅವರೇ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ನೀವು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಸೊ ಹೇಗೆ ನಿಮಗೆ ಒಂದು ಆಸಕ್ತಿ ಬಂತು ಅಂತೇಳಿ, ಹಾಗೆ ಅದರಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿಗಳ ಬಗ್ಗೆ, ಹಾಗೆ ಅವುಗಳಿಗೆ ಯಾವ ರೀತಿಯಲ್ಲಿ ಆರೈಕೆಯನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ, ಸೊ ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಮಂಜಣ್ಣ ಅವರ, ಈಗ ಕೋಳಿಗಳಿಗೆ ಆಹಾರವನ್ನು ಕೊಡ್ತೀವಲ್ವಾ, ಸೊ ಕೋಳಿಗಳಿಗೆ ಯಾವ ರೀತಿಯಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತೆ ಕೋಳಿಗಳಿಗೆ ಆಹಾರವನ್ನು ಕೊಡುವ ಸಮಯದಲ್ಲಿ ನಾವು ಯಾವ ರೀತಿಯ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
5: ಕೋಳಿಗೆ ಡೈಲಿ ಏನೇನು ಆಹಾರ ಕೊಡ್ತೀರಾ ಅದನ್ನ ಯಾವ್ದೇ ಕಾರಣಕ್ಕೂ ಶೆಡ್ ಒಳಗಡೆ ಕೊಡಬಾರ್ದು. ಈಗ ಶೆಡ್ ಒಳಗಡೆಯಲ್ಲಿ ಫೀಡು ನೀರು ಎಲ್ಲ ಒಳಗಡೆನೆ ಕೊಟ್ಟರೆ ಏನ್ ಮಾಡ್ತೇನೆ ಅಂದ್ರೆ ಅದು ಒಳಗಡೆನೆ ಮೇಯ್ಬಿಟ್ಟು ಒಳಗಡೆನೆ ಇರುತ್ತೆ, ಒಳಗಡೆ ಆಮೇಲೆ ಬಿಸಿಲು ಬರಲ್ಲ, ಹೊರಗಡೆ ಮೇಯಲ್ಲ. ಇದು ಸಮಸ್ಯೆ ಆಗುತ್ತೆ ಅಂದ್ರೆ ಕೋಳಿಗೆ ಒಂದಕ್ಕೊಂದು ರೋಗ ರುಜಿನ ತಟ್ಟಿ ಕೋಳಿ ಸಾಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬೆಳಿಗ್ಗೆ ಶೆಡ್ಡು ಡೋರ್ ಓಪನ್ ಆಯಿತು ಅಂತಂದ್ರೆ ಅದು ಸಂಜೆನೆ ಕ್ಲೋಸ್ ಆಗಬೇಕು. ಏನಕ್ಕೆ ಇದರಿಂದ ಉಪಯೋಗ ಏನಾಗುತ್ತೆ ಅಂತಂದ್ರೆ ನೀವು ಕೋಳಿನ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಅವಾಗ ನೋಡಿ ಕೋಳಿ ಹೊರಗಡೆ ಮೇಯ್ಬೇಕಾದ್ರೆ ಅಂತ ಹುಳ ಉಪ್ಪೆ ಗೆದ್ಲೆ ಆಮೇಲೆ ಎರೆಹುಳು ಆಮೇಲೆ ಕಸ ಕಡ್ಡಿ ಹುಲ್ಲು ಎಲ್ಲ ತಿಂದಾಗ ಅದು ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ನಿಮಗೆ ಫೀಡ್ ಖರ್ಚು ನಿಮಗೆ ಕಡಿಮೆ ಆಗುತ್ತೆ. ನೀವು ಶೆಡ್ ಮಾಡಬೇಕಾದ್ರೆ ಈಗ ನಿಮ್ಮ ಲೋಕಲಲ್ಲಿ ಏನೇನು ಮರ ಮುಟ್ಟಿ ಏನು ಸಿಗುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ನೀವು ಕಬ್ಬಿಣದಾರೆ ಮರದೆಲ್ಲ ಮಾಡಿ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ, ನಿಮ್ಮ ಅಂದರೆ ಶಕ್ತಿ ಅನುಸಾರ ಯಾವ ಥರ ಮಾಡ್ಕೊಳ್ಳಿ. ಬಟ್ ಶೆಡ್ಡನ್ನು ಪೂರ್ವ ಪಶ್ಚಿಮವಾಗಿ ಮಾಡಿ, ಅಂದರೆ ಪೂರ್ವ ಪಶ್ಚಿಮವಾಗಿ ಮಾಡಿದಾಗ ಏನಂತಂದರೆ ಸೂರ್ಯನ ಬೆಳಕಲ್ಲಿ ಗಾಳಿ ಆಗಲಿ ನೇರವಾಗಿ ಶೆಡ್ ಬಿಡೋದಲ್ಲ. ಈಗ ಯಾಕಂದರೆ ಉತ್ತರ ಶೆಡ್ ಸಹ ನಾನು ಪೂರ್ವ ಪಶ್ಚಿಮ ಅಗಲ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಉತ್ತರ ದಕ್ಷಿಣ ಮನೆಯಂತೆ ಸೂರ್ಯನ ಬೆಳಕು ಬೆಳಿಗ್ಗೆ ನೇರವಾಗಿ ಬೀಳುತ್ತೆ 12 ಗಂಟೆ ತನಕ, ಮತ್ತೆ ಸಂಜೆ ಮಧ್ಯಾಹ್ನ 3 ಗಂಟೆ ಆದಮೇಲೆ ಮತ್ತೆ ನೇರವಾಗಿ ಬೆಳಕು ಬೀಳುತ್ತೆ. ಅವಾಗ ಕೋಳಿಗೆ ಏನಾಗುತ್ತೆ ಅಂದರೆ ಅದ್ರ ಫ್ಯಾಟ್ ಎಲ್ಲ ಕರಗುತ್ತೆ. ಅದಕ್ಕೆ ಮಾಡಬೇಕು ಅಂದರೆ ಪೂರ್ವ ಪಶ್ಚಿಮವಾಗಿ ಶೆಡ್ಡನ್ನು ಮಾಡಬೇಕು. ಆಮೇಲೆ ಅಗಲ ಬಂದು ಯಾವತ್ತು 25 ಅಡಿಕ್ಕಿನ ಅಗಲ ಜಾಸ್ತಿ ಮಾಡಬಾರ್ದು. ನೀವು ಉದ್ದ ಬೇಕಾದ್ರೆ ಒಂದು ರೈಲು, ನೀವು 50 ಅಲ್ಲ 500 ಅಡಿ ಬೇಕು ಎಷ್ಟು ಉದ್ದ ಮಾಡ್ಕೊಳ್ಳಿ, ಅದು ನಿಮ್ಮ ಶಕ್ತಿ ಅನುಸಾರ. ಅಗಲ 25 ಅಡಿಕ್ಕಿನ ಮಿನಿಮಮ್ ಅಂದ್ರೆ ಮಿನಿಮಮ್ ಅಂತಾರೆ ಒಂದು 10-15 ಅಡಿ ಒಳಗಡೆ ಆ ಅಗಲ ಇದ್ದಷ್ಟು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಕೋಳಿಗೆ ಕಾಯಿಲೆ ಗೀಳೆ ಏನು ಬೀಳ್ದಂಗೆ ಆಕ್ಟಿವ್ ಆಗಿರುತ್ತೆ. ಈ ಉದ್ದೇಶಕ್ಕೋಸ್ಕರ ನೀವು ಶೆಡ್ನ ಪೂರ್ವ ಪಶ್ಚಿಮವಾಗಿ ಅಗಲನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದ ಗುಡ್ಡುಗಳು ಹಾಕಿದೀವಿ. ಗುಡ್ಡುಗಳು ಏನು ಹಾಕಿದೀವಿ ಅಂತಂದ್ರೆ, ಈಗ ನಾವು ಫೀಡ್ನ ಹೊರಗಡೆ ಇಟ್ಟಿದೆ ಅಂತಂದ್ರೆ ಮಳೆ ಗಿಡ ಏನಾದ್ರು ಬಂತು ಅಂತಂದ್ರೆ ಫೀಡು ಆಗಲಿ ರಾಗಿ ಆಗಲಿ ಭತ್ತ ಆಗಲಿ ಅದು ನೆನಬಾರ್ದು, ಅದು ಫಂಗಸ್ ಬರಬಾರ್ದು. ಫಂಗಸ್ ಬಂತು ಅಂತಂದ್ರೆ ಏನಾಗುತ್ತೆ ಅಂದರೆ ಕೋಳಿಗೆ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತೀವಿ ಅಂದರೆ ಫೀಡ್ನೆಲ್ಲ ನೆರಳಲ್ಲಿ ಇಟ್ಟಿರ್ತೀವಿ. ಆಮೇಲೆ ಕೆಲಸದ ಏನಾದರೂ ಏನಾದ್ರು ಹಕ್ಕಿಗಳು ಯಾವ್ದಾದ್ರು ಆರು ಮೇಲೆ ಆರು ಹೋಯ್ತು ಅಂತಂದ್ರೆ ಏನಾಗುತ್ತೆ, ಕೋಳಿ ಗಾಬರಿ ಆಗುತ್ತೆ. ಗಾಬರಿ ಅಲ್ಲಿ ತೋರ್ತು ಒಳಗಡೆ ಮೇಯ್ತಾ ಇರುತ್ತೆ, ಸೀದಾ ಒಂದೇ ಸದ ಶೆಡ್ ಒಳಗಡೆ ಬರಬಾರ್ದು. ಅಲ್ಲಲ್ಲಿ ಅದು ಸೇಫ್ಟಿ ಏನಾಗುತ್ತೆ ಅಂದರೆ ಆ ಗುಡ್ಡು ಒಳಗಡೆ ಹೋಗಿರೋ ಉದ್ದೇಶಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದು ಗುಡ್ಡುಗಳನ್ನು ಹಾಕಿದ್ವಿ. ಅದಕ್ಕೆ ನೀವು ಅಲ್ಲೆಲ್ಲ ಗುಡ್ಡುಗಳು ಹಾಕಿದ್ರೆ ಕೋಳಿಗೆ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಭಯ ಇರಲ್ಲ. ನೀವು ಏನಾಗುತ್ತೆ ಅಂತಂದ್ರೆ ಸಣ್ಣ ಸಣ್ಣ ಗುಡ್ಡುಗಳು ಏನಾದ್ರು ಅನಿವಾರ್ಯ ಇತರ ಪಕ್ಷಿಗಳು ಹೋದಾಗ ಆ ಗುಡ್ಡುಗಳಲ್ಲಿ ಬಂದು ಅದು ಔತ್ ಕಾಣುತ್ತೆ. ಅದಕ್ಕೋಸ್ಕರ ಚಿಕ್ಕ ಗುಡ್ಡುಗಳು ಹಾಕೋದು ನಮ್ಮ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನೊಂದು ಕಾನ್ಸೆಪ್ಟ್ ಇದು. ಕೋಳಿ ಸಾಕಾಣಿಕೆ ಮಾಡಿ ಇನ್ನು ಮಾಡೋರಿಗೆ ನಿಮಗೆ ರೇಷ್ಯೋ ಹೇಳ್ತೀನಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಯಾಟೆ ಎಷ್ಟು ಉಂಜಾಡ್ಬೇಕು ಅಂತೇಳಿ ನೋಡಿ. ಮೊಟ್ಟೆ ಇಡಿಸಿ ಮರಿ ಮಾರಿಸುವಂತರಿಗೆ 10 ಯಾಟೆಗೆ 1 ಉಂಜಾಡ್ಬೇಕು. ಅದು ನಿಮಗೆ ರೇಷ್ಯೋ ಜಾಸ್ತಿ ಆಗಬಾರ್ದು, ಯಾಕೆಂದ್ರೆ ಅದನ್ನ ಮೊಟ್ಟೆ ಇಡ್ತಾ ಇರುತ್ತೆ ಕೋಳಿ ಮರಿ ಮಾರಿಸ್ತೇವೆ ಅಲ್ಲೇನಂತ ಕೋಳಿ ಅಲ್ಲಿ ನಿಮಗೆ 2 ಕಡಿಮೆ ಅದಕ್ಕೆ 10:1. ಇದ ಬರೀ ಮೊಟ್ಟೆ ಇಡಿಸುವಂತರಿಗೆ 10:2. ನೋಡಿ, ನಾಟಿ ಕೋಳಿಗೆ ಮೊಟ್ಟೆ ಉಂಜೆ ಇರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ, ನಾಟಿ ಕೋಳಿಗೆ ಉಂಜೆ ಇಲ್ಲ ಅಂತಂದ್ರೆ ಅದು ಮೊಟ್ಟೆ ಇಡುತ್ತೆ, ಅದು ಬಟ್ ಅದು ಮರಿ ಆಗಲ್ಲ. ಅದನ್ನ ನಾವು ಫರ್ಟೈಲ್ ಮತ್ತು ಅನ್ಫರ್ಟೈಲ್ ಅಂತೀವಿ. ನಾಟಿ ಕೋಳಿ ಮೊಟ್ಟೆ ಮರಿ ಆಗಬೇಕು ಅಂತಂದ್ರೆ ಉಂಜೆ ಕ್ರಾಸ್ ಆದ್ರೆ ಮಾತ್ರ ಅದು ಮರಿ ಆಗುತ್ತೆ, ಇಲ್ಲ ಅಂತಂದ್ರೆ ಅದು ಮರಿ ಆಗಲ್ಲ. ಇನ್ನ ನೀವು ಮಾಂಸಕ್ಕಾಗಿ ಸಾಕುವಂತರಿಗೆ ಅದು 10 ಆಟೆ 10 ಉಂಜೆ ಎಷ್ಟು ಅದು ಮಿಕ್ಸ್ ಎಷ್ಟು ರೇಷ್ಯೋ ಇರ್ಬೋದು. ಮರಿ ಮಾಡಿಸುವಂತರಿಗೆ 10:1, ಮೊಟ್ಟೆ ಇಡಿಸುವಂತರಿಗೆ 10:2, ಇನ್ನ ಮಾಂಸಕ್ಕಾಗಿ ಸೇಲ್ ಮಾಡೋದ್ರಿಗೆ ಎಷ್ಟು ರೇಷ್ಯೋ ಇರ್ಬೋದು, ಅದ್ರ ನಿಮಗೆ ಇಷ್ಟು ರೇಷ್ಯೋ ಅಂತೇನಿಲ್ಲ.
4: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಸೊ ಕೋಳಿ ಶೆಡ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿ ಆಹಾರವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಕೇಳಿಗೊರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡುವಂಥದ್ದು ಸುಮ್ಮನೆ ಆಗೋದಿಲ್ಲ. ಕೋಳಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಅದರ ಶೆಡ್ನ ನಿರ್ಮಾಣ ಆಗಿರ್ಬೋದು, ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಹೇಗೆ ಕೊಡಬೇಕಾಗತ್ತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಹಾಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆದಂಥವ್ರ ಜೊತೆನಲ್ಲಿ ಮಾತಾಡಿದಾಗ ನೀವು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನೀವು ಕೂಡ ನಿಮ್ಮ ಈ ಒಂದು ಸಾಕಾಣಿಕೆಯಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಣ್ಣ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಅವರ ಈ ಒಂದು ಕೋಳಿ ಸಾಕಾಣಿಕೆಯ ಕೃಷಿಯ ಬಗ್ಗೆ ಏನಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಜಣ್ಣ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು ತರೀಕೆರೆಯಿಂದ. ತುಂಬ ಚೆನ್ನಾಗಿ ಅವರು ಕೂಡ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಕೋಳಿ ಸಾಕಾಣಿಕೆಯನ್ನು ನಾವು ಮಾಡ್ತೀವಿ ಅಂತೇಳಿ ಎಷ್ಟೋ ಜನ ಮುಂದಾಗಿದ್ದಾರೆ. ಸೊ ಫಾರ್ಮ್ಗಳನ್ನ ಮಾಡ್ತೀವಿ ಅಂತೇಳಿ ದೊಡ್ಡ ದೊಡ್ಡ ಜಾಗವನ್ನು ತಗೊಂಡು ಫಾರ್ಮ್ನ ಕೂಡ ಬಿಲ್ಡ್ ಮಾಡಿ ಸೊ ಅಲ್ಲಿ ಕೂಡ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಎಷ್ಟೋ ಜನ ಲಾಸ್ ಆಗಿರುವಂಥವ್ರು ಕೂಡ ನೋಡ್ಬೋದು. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಈಗ ಮಂಜಣ್ಣ ಅವರು ಕೂಡ ಹೇಳಿದಾಗೆ, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಏನು ನಾವು ಮಾತಾಡಿಸಿ ಅವರ ವಿಷಯಗಳನ್ನ ತಿಳ್ಕೊಂಡು ಯಾವ ರೀತಿಯಲ್ಲಿ ಚಾಲೆಂಜಸ್ ಬರುತ್ತೆ, ಅವುಗಳನ್ನ ಹೇಗೆ ನಿಭಾಯಿಸಬೇಕು, ಅದರಿಂದ ಏನೆಲ್ಲ ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ, ಇವನ್ನೆಲ್ಲ ತಿಳ್ಕೊಂಡು ನಾವು ಈ ಒಂದು ಕೃಷಿಯನ್ನು ಮಾಡೋಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ನಾವು ಒಂದಷ್ಟು ಕಲ್ತ್ಕೊಳ್ಳೋದಕ್ಕೂ ಸಾಧ್ಯ ಇದೆ, ಮತ್ತು ಸಕ್ಸಸ್ ಆಗೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದು ಮಂಜಣ್ಣ ಅವರ ಮಾತು. ಸೊ ಅದೇ ರೀತಿಯಲ್ಲೇ ಇವತ್ತು ವೈಜ್ಞಾನಿಕ ಪದ್ಧತಿನಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಸೊ ಅದರಲ್ಲಿ ಬಂದಿರುವಂತಹ ಚಾಲೆಂಜಸ್ನ ಅವರು ಫೇಸ್ ಮಾಡಿ ಮತ್ತು ಅದಕ್ಕೆ ಏನೆಲ್ಲ ಆಲ್ಟರ್ನೇಟಿವ್ ಆಪ್ಷನ್ಗಳಿದೆ ಅದನ್ನು ಅಳವಡಿಸಿಕೊಂಡು ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಅವರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಅವರ ಅನುಭವಗಳನ್ನು ಕೇಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ಸ್ವಾಗತಿಸೋಣ. ಮಂಜಣ್ಣ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜಣ್ಣ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈಗ ಕೋಳಿಗಳ ಶೆಡ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ, ಹೇಗೆ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗೆ ಈಗ ಎಲ್ಲ ಕೋಳಿಗಳಿಗೂ ಒಂದೇ ರೀತಿಯ ಶೆಡ್ ಇರುತ್ತಾ, ಅಥವಾ ನಾಟಿ ಕೋಳಿಗಳಿಗೆ ಬೇರೆ ರೀತಿಯಲ್ಲಿ ಶೆಡ್ ಮಾಡೋದು, ಅಥವಾ ಬಾಯ್ಲರ್ ಕೋಳಿಗಳಿಗೆ ಬೇರೆ ರೀತಿಯ ಶೆಡ್ ಮಾಡೋದು, ಆ ಥರದ್ದು ಏನಾದರೂ ಮಾಡ್ಕೋಬೇಕಾಗತ್ತಾ? ಸೊ ಯಾವ ರೀತಿಯಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಬಾಯ್ಲರ್ ಶೆಡ್ಗೂ ನಾಟಿ ಕೋಳಿ ಶೆಡ್ಗೂ ತುಂಬ ಬಿಡುತ್ತೆ. ನಾಟಿ ಕೋಳಿ ಶೆಡ್ ಒಳಗಡೆ ಕೋಳಿ ಇದೆಲ್ಲ ರ್ಯಾಕ್ ಮಾಡಿದ್ವಿ. ಇದೇನಕ್ಕೆ ಅಂತಂದ್ರೆ, ಕೋಳಿ ಕೂರೋದಕ್ಕೆ. ಈಗ ಕೋಳಿ ನೆಲದಲ್ಲೇ ಕೂತ ಏನಾಗುತ್ತೆ ಅಂದ್ರೆ, ಕೋಳಿ ಕಸ ಇಟ್ಟಿರುತ್ತೆ ಅದ್ರ ಮೇಲೆ ಕೂರುತ್ತೆ, ಇನ್ಸ್ಪೆಕ್ಷನ್ ಆಗುತ್ತೆ. ಆಮೇಲೆ ಕೋಳಿ ಏನಾರ ಬೇರೆ ಏನಾರ ನೈಟ್ ಹೊತ್ತೇನ ಸೌಂಡ್ ಆಯ್ತು ಅಂತಂದ್ರೆ, ಈಗ ಸುಮ್ಮನೆ ಅಂದ್ರೆ ವೀಕ್ ಆಗಿರೋ ಮರಿ ಮೇಲೆ ಅಂದ್ರೆ ದೊಡ್ಡ ಕೋಳಿ ಕೂತೋದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ತರ ರ್ಯಾಕ್ ಮಾಡಿರ್ತೀವಿ. ಕೋಳಿ ಯಾವತ್ತೂ ನೆಲದ ಮೇಲೆ ಕೂರಬಾರ್ದು, ಮೇಲೆ ಕೂತ್ಕೋಬೇಕು. ಅವಾಗ ನಿಮಗೆ ಕಾಯಿಲೆಗಳೆಲ್ಲ ಬೀಳೋದು ಕಡಿಮೆ. ಇದು ರ್ಯಾಕ್ ಸಿಸ್ಟಮ್. ಇನ್ನು ಇದು ಇಲ್ಲೆಲ್ಲ ಕಟ್ಟಿದೀವಿ. ಇದೆಲ್ಲ ಏನಾಗುತ್ತೆ, ಕೋಳಿ ಮೊಟ್ಟೆಯನ್ನ ಕೆಳಗಡೆ ಇಟ್ಟರೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಈ ತರ ಮೇಲೆಲ್ಲ ಹುಲ್ಲು ಹಾಕ್ಬಿಟ್ಟು ಈ ತರ ಕಟ್ಟಿದ್ದು ಮೇಲೆ ಕೋಳಿ ಮೊಟ್ಟೆ ಇಡೋದಕ್ಕೆ. ಇನ್ನು ಒಟ್ಟು ಬಂದು ನಾವು ಕೋಳಿಗೆ ನಾಟಿ ಕೋಳಿಗೆ ಒಟ್ಟು ಹಾಕಲೇಬೇಕು. ಬಾಯ್ಲರ್ ಟೈಪ್ ಅಂತಲ್ಲ, ಯಾಕೆಂದ್ರೆ ನೀವು ಅದರೆಲ್ಲ ಕಸ ಗುಡಿಸ್ತೀನಿ ಇದೆಲ್ಲ ಮಾಡ್ತಿದ್ರಿ, ಒಂದಿಸದಲ್ಲ ಕೆಲಸ ಇದು, ಯಾಕೆಂದ್ರೆ ಅದೆಲ್ಲ ಆಗಲ್ಲ. ಅದಕ್ಕೆ ನೀವು ಒಟ್ಟನ್ನ ಹಾಕಿ, ಒಟ್ಟನ್ನು ನೀವು ನಿಮ್ ಗೊಬ್ಬರ ಗೊತ್ತಾಗುತ್ತೆ ನಿಮಗೆ, 2 ತಿಂಗಳು ಚೇಂಜ್ ಮಾಡ್ತಿರೋ, 3 ತಿಂಗಳು ಚೇಂಜ್ ಮಾಡ್ತಿರೋ, ನಾವೆಲ್ಲ 6 ತಿಂಗಳು ಚೇಂಜ್ ಮಾಡ್ತೀವಿ. ಅದನ್ನು ಒಟ್ಟು ಹಾಕಿದ್ರೆ ನಿಮಗೆ ಕಾಲಿ ಗೀಲಿ ಬೀಳೋದು ಕೋಳಿದು ನಿಮಗೆ ಕಡಿಮೆ ಆಗುತ್ತೆ.
2: ಓಕೆ, ಈಗ ನೀವು ಮಾಡ್ಕೊಂಡಿರುವಂತಹ ಶೆಡ್ ಎಷ್ಟು ಅಗಲ ಇದೆ, ಎಷ್ಟು ಅಡಿ ಅಗಲ ಇದೆ, ಸೊ ಯಾವ ರೀತಿಯಲ್ಲಿ ನೀವು ನಿಮ್ಮ ಶೆಡ್ ನ ನಿರ್ಮಾಣ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
3: ನಮ್ಮ ಶೆಡ್ ಅಗಲ ಬಂದು 17 ಅಡಿ ಅಗಲ ಇದೆ, 200 ಅಡಿ ಉದ್ದ ಇದೆ. ಇದರ 4 ಭಾಗ ಮಾಡ್ಕೊಂಡಿದ್ವಿ. 4 ಭಾಗದಲ್ಲಿ ಮೊದಲನೇ ಬಂದು ಪೇರೆಂಟ್ ಮೊಟ್ಟೆ ಕೋಳಿ ಒಂದು ಶೆಡ್, ನೀವು ಯಾರು ನೋಡಿರಲ್ಲ ಅದು ಮೊಟ್ಟೆ ಕೋಳಿ ಶೆಡ್. ಇದು 2ನೇ ಶೆಡ್ ಬಂದು ಫಿಲ್ಟರ್, ಅಂದ್ರೆ 3 ತಿಂಗಳು 4 ತಿಂಗಳು ಆದ್ಮೇಲೆ ಕನ್ಗೋಳಿ ಚಿಟ್ಕೋಳಿ ಆಮೇಲೆ ದೊಡ್ಡದು ಬಾಡಿ ವೈಟ್ ಒಳ್ಳೆ ಇರುವಂತ ತಳಿನ ಡಿವೈಡ್ ಮಾಡೋಕ್ಕಿಂತ ಇದೊಂದು ರ್ಯಾಕು. ಇನ್ನು 3ನೇ ರ್ಯಾಕ್ ಬಂದು ನಿಮಗೆ ಮರಿ ಮಾಡಿಸೋದು, ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆ ಮರಿ ಮಾಡಿಸೋದು. 4ನೇ ರ್ಯಾಕ್ ಬಂದು ನಿಮಗೆ ತಾಯಿ ಕೋಳಿ ಜೊತೆ ಬ್ರೂಡಿಂಗ್. ಈಗ ನೀವು ನೋಡ್ತಾ ಇದೀರಾ ಬ್ರೂಡಿಂಗ್. ಈ ಬ್ರೂಡಿಂಗ್ ಅಲ್ಲಿ ಒಂದ್ 2-3 ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಏನೇನು ಮಾಡ್ಬೇಕು ಅಂತ ಹೇಳಿ. ಇದನ್ನ ಮರಿ ಕೂರಿಸಿದ್ರ ಅಂತಂದ್ಮೇಲೆ ಒಳ್ಳೆ ಮೊಟ್ಟೆನ ಅಂದ್ರೆ ಕನ್ಗೋಳಿ ಮೊಟ್ಟೆನೆಲ್ಲ ನೀವು ಮಾರಾಟ ಮಾಡ್ಬಿಟ್ಟು ಅದನ್ನ ಔಷಧಿ ಕೊಟ್ಬಿಟ್ಟು 2ನೇ ದಪ್ತಪದ ಮೊಟ್ಟೆ ಸೈಜ್ ಏನ್ ಬರುತ್ತೆ ಅದನ್ನ ನೀವು ಮೊಟ್ಟೆ ಇಟ್ಟು ಮರಿಗೆ ಕೂರಿಸಿ ಆಮೇಲೆ ಇದರಲ್ಲಿ ಖಂಡಿತ ಕೋಳಿ ಏನಾಗುತ್ತೆ, ಕೋಳಿ ಆದಂಗೆ ಫಸ್ಟ್ ನೋಡ್ಕೊಳ್ಳಿ. ಕೋಳಿ ಆಯ್ತು ಅಂತಂದ್ರೆ ಜಮಾಕ್ಷನ್ ಪೌಡರ್ ಅಂದ್ರೆ ಮಲಾತಿಯನ್ ಅಂತ ಒಂದು ಪೌಡರ್ ಬರುತ್ತೆ, ಇಲ್ಲ ಅಂದ್ರೆ ಕೀಟೆಕ್ಸ್ ಅಂತ ಒಂದು ಪೌಡರ್ ಬರುತ್ತೆ, ಆ ಪೌಡರ್ ಹಾಕಿ, ಇಲ್ಲ ಅಂತಂದ್ರೆ ಪರ್ಮಿಟ್ 19 ಬೂಟೆಸ್ ಅಂತ ಒಂದು ಲಿಕ್ವಿಡ್ ಬರುತ್ತೆ, ಆ ಒಂದು ಲಿಕ್ವಿಡ್ ಅನ್ನ ಹಾಕ್ಬಿಟ್ಟು ಇದನ್ನ ನೀವು ಮಾಡಿದಂದ್ರೆ ಕೋಳಿಯನ್ನ ಕಡಿಮೆ ನಿರ್ವಹಣೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಪ್ಲಸ್ ಆಮೇಲೆ ಇದಕ್ಕೆ ಫೀಡ್ ನೀವೆಲ್ಲ ಒಳಗೆ ಕೂಡಿ ಆಮೇಲೆ ಯಾವುದೇ ಕಾರಣಕ್ಕೂ ಇದನ್ನ ಕೋಳಿನ ಒಂದು ಜೊತೆ ಕ್ರಾಸ್ ಆಗದಂಗೆ ಬಿಟ್ಟು ನೋಡ್ಕೊಂಡ್ರೆ ಇದು ಮೊಟ್ಟೆನೂ ಮರಿನೂ ಚೆನ್ನಾಗಿ ಬರುತ್ತೆ, ನಿಮಗೆ ಉತ್ಪಾದನೆ ಸಹ ಆಗುತ್ತೆ. ಅವಾಗ ನಿಮಗೆ ಇದರಲ್ಲಿ ಎಲ್ಲ ಮೊಟ್ಟೆನ ವೇಸ್ಟ್ ಆಗೋದು ನಿಮಗೆ ಆದಷ್ಟು ನಿಮಗೆ ಕಡಿಮೆ ಆಗುತ್ತೆ. ನ್ಯಾಚುರಲ್ ಬ್ರೂಡಿಂಗ್, ಈಗ ಕರೆಂಟ್ ಬ್ರೂಡಿಂಗು, ಗ್ಯಾಸ್ ಬ್ರೂಡಿಂಗು, ಬಲ್ಬ್ ಬ್ರೂಡಿಂಗು, ಇದ್ಲು ಬ್ರೂಡಿಂಗು, ಏನೇನು ಬ್ರೂಡಿಂಗ್ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆಲೇ ನಾವು ಬ್ರೂಡಿಂಗ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ಮರಿ ಮಾಡಿಸಿರುತ್ತೆ, ನ್ಯಾಚುರಲ್ ಆಗಿ ಬರಬೇಕು ಅಂತಂದ್ರೆ ತಾಯಿ ಕೋಳಿ ಜೊತೆಲೆ ಇರಬೇಕು. ಏನು ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ತಾಯಿ ಕೋಳಿ ಜೊತೆಲೆ ಇದ್ರೆ ಅದು ಫೀಡನ್ನ ಸ್ವತಃ ತಿನ್ನೋದಕ್ಕೆ ಆಮೇಲೆ ಫೀಡನ್ನ ಆಮೇಲೆ ಎರೆಹುಳನ್ನ ಆಮೇಲೆ ಗದ್ದೆನ ಕೆರಿಗೆ ತಿಂತಾ ಏನಾದ್ರೆ ನ್ಯಾಚುರಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಬ್ರೂಡಿಂಗ್ ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ, ಮೂತಿ ಸುಡ್ತಾರಲ್ಲ ಮೈಸೂರು, ಆ ಮೂತಿ ಸುಡುವಂತ ಸಮಸ್ಯೆ ಅಲ್ಲ. 1 ತಿಂಗಳ ತನಕ ಏನಾಗಿರುತ್ತೆ ಅಂತಂದ್ರೆ ಅದು ಕೆರಿಗೆ ತಿಂದಾಗ ಏನಾಗುತ್ತೆ ಅಂತಂದ್ರೆ ಅದು ಮೂತಿ ಆಟೋಮೆಟಿಕ್ ಕೋಳಿಗೆ ಸವಿತ ಹಾಗಾಗಿ ನಿಮ್ಗೆ ಯಾವ್ದೇ ತರ ಸಮಸ್ಯೆ ಆಗಲಿ ನ್ಯಾಚುರಲ್ ಆಗಿ ತಾಯಿ ಕೋಳಿ ಎಷ್ಟು ಉಷ್ಣಾಂಶ ಬೇಕು ಮರಿಗಳಿಗೆ ಅಷ್ಟು ಉಷ್ಣಾಂಶ ನ್ಯಾಚುರಲ್ ಆಗಿ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಾವು ನ್ಯಾಚುರಲ್ ಗೆ ಬಿಡ್ತಾ ಹೋಗ್ತೀವಿ.
2: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆ ಮಾತನ್ನ ಮುಂದುವರ್ಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಮಗೆ ಮಾತಾಡ್ತಾ ಇದ್ರು, ಹಾಗೆ ಅವ್ರು ಮಾಡಿರುವಂತಹ ಈ ಒಂದು ಕೋಳಿ ಶೆಡ್ ಏನಿದೆ, ಸೊ ಅದು ಯಾವ ಅಳತೆಯಲ್ಲಿದೆ ಅನ್ನೋದ್ರ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಮೊಟ್ಟೆಗಳನ್ನ ಯಾವ ರೀತಿಯಲ್ಲಿ ನಾವು ಒಡೆದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಹೇಗೆ ಅವುಗಳನ್ನ ಕಾವುಕೊಳ್ಬೇಕಾಗತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದ್ರು ಕೂಡ ಇದನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಈಗ ಕೋಳಿ ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮುಖ್ಯವಾದಂತಹ ಅಂಶಗಳನ್ನ ಹೇಳ್ತಾ ಇದಾರೆ. ಸೊ ಅವ್ರ ಜೊತೆಗೆ ಮಾತನ್ನ ಕೂಡ ಮುಂದುವರ್ಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಬರೀ ಕೋಳಿಗಳನ್ನ ಅಷ್ಟೇ ನಾವು ನೋಡ್ಕೊಳ್ಳುವಂಥದ್ದಲ್ಲ, ಕೋಳಿ ಮರಿಗಳನ್ನ ಕೂಡ ನೋಡ್ಕೋಬೇಕಾಗತ್ತೆ. ಅದನ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಮತ್ತೆ ಅವುಗಳ ನಿರ್ವಹಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಈ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಶಿವನಿಗೆ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನು ನಮಗೆ ಇವತ್ತು ಮಂಜಣ್ಣ ಅವರು ತಿಳಿಸ್ಕೊಡ್ತಾ ಇದ್ರು ತರೀಕೆರೆಯಿಂದ. ಸೊ ಇವರು ತಿಳಿಸಿದ್ದ ಹಾಗೆ ವೈಜ್ಞಾನಿಕ ಪದ್ಧತಿಯ ಈ ಕೋಳಿ ಸಾಕಾಣಿಕೆ ಎಷ್ಟು ಲಾಭದಾಯಕವಾಗಿದೆ, ಹಾಗೆ ಇದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ನಾವು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ, ಸೊ ಮತ್ತೆ ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ಪೋಷಣೆ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಮರಿಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಹಾಗೆ ಆಗ್ಲೇ ತಿಳಿಸಿದಂತಹ ಎಲ್ಲ ವಿಚಾರಗಳಾಗಿರ್ಬೋದು, ಮತ್ತೆ ಅವುಗಳನ್ನ ಸಾಕಾಣಿಕೆ ಮಾಡ್ತಿದೀವಿ ಅಂತ ಅಂದಾಗ ಅದಕ್ಕೆ ಶೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ನಾವು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜಣ್ಣ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅವರು ಮಾಡ್ತಿರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜಣ್ಣ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗಲೇ ಸುಮಾರು ಮಾಹಿತಿಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀರಾ. ಅದೇ ರೀತಿಯಲ್ಲೇ ಈಗ ನಿಮ್ಮ ಈ ಫಾರ್ಮ್ ಏನಿದೆ ಅಥವಾ ಏನು ಕೋಳಿ ಶೆಡ್ ಏನಿದೆ, ಸೊ ಇಲ್ಲಿ ಎಷ್ಟು ಈ ಕೋಳಿ ಮರಿಗಳಿದ್ದಾವೆ, ಮತ್ತೆ ಈ ಕೋಳಿ ಮರಿಗಳನ್ನು ಕೂಡ ರೈತರು ಕೇಳ್ತಾ ಇರ್ತಾರೆ, ಹೇಗೆ ಈ ಒಂದು ಬಿಸ್ನೆಸ್ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಇಲ್ಲಿ ನಮಗೆ ದಿಸದ ಮರಿ, ವಾರದ ಮರಿ, ತಿಂಗಳ ಮರಿ, ಎಲ್ಲಾ ಮರಿನೇ ಇರುತ್ತೆ. ಈಗ ರೈತರು ದಿಸದ ಮರಿ ಕೇಳಿದ್ರೆ ಅಂತಂದ್ರೆ ಮರಿಯಾದ ಒಂದಿಸಿಗೆ ಕೊಡ್ತೀವಿ, ವಾರದ ಮರಿ ಬೇಕು ಅಂದ್ರೆ ತಾಯಿ ಕೋಳಿ ಜೊತೆ ಇಟ್ಕೊಡ್ತೀವಿ, ತಿಂಗಳ ಮರಿ ಬೇಕು ಅಂತಂದ್ರೆ ತಿಂಗಳ ತಂಗಳು, ನೀವು ಒಂದ್ ತಿಂಗಳ ಮರಿ ಕೇಳಿದ್ರು ತಾಯಿ ಕೋಳಿ ಒಂದು ತಿಂಗಳ ತಂಗ ಇರುತ್ತೆ. ಅವಾಗ ಅದಕ್ಕೆ ನ್ಯಾಚುರಾಲಿಟಿ 100%ಗೆ 100% ಬರುತ್ತೆ. ಅದಕ್ಕೆ ಆದಷ್ಟು ನ್ಯಾಚುರಲ್ ಬ್ರೀಡಿಂಗ್ ನೀವು ಮಾಡೋದು ನನ್ನ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನ ಭಾವನೆ. ಒಂದು ದಿವಸದ ಕೊಡಲ್ಲ ನಾವು, ಎರಡನೇ ದಿವಸದ ಮರಿ ಕೊಡ್ತೀವಿ, ಅದು ಬಂದು ನಿಮಗೆ 40 ರೂಪಾಯಿ ಆಗುತ್ತೆ. ವಾರದ ಮರಿ ಬಂದು ಒಂದು ಎಫ್ ಒನ್ ಐ ಡ್ರಾಪ್ಸ್ ಮಾಡಿ ಕೊಡ್ತೀವಿ, ಅದು ನಿಮ್ಗೆ 54 ರೂಪಾಯಿ ಆಗುತ್ತೆ. ಆಮೇಲೆ ತಿಂಗಳ ಮರಿ ಬಂದು ನಿಮಗೆ 3 ವ್ಯಾಕ್ಸಿನ್, F1, IBD ಪ್ಲಸ್, ಲಸೋಟಾಪ್ ಮತ್ತೆ ಡಿವಾರ್ಮಿಂಗ್ ಜಂತುಳದು, ಇಷ್ಟನ್ನು ಮಾಡಿ ಕೊಡ್ತೀವಿ, ಅದು ನಿಮಗೆ 100 ರೂಪಾಯಿ ಆಗುತ್ತೆ. ಈ ತರ 3 ರೀತಿಯಾದ ಮರಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇಲ್ಲ ಇದರಲ್ಲಿ ನಮಗೆ 10 ಯಾಟೆಗೆ ಒಂದು ಉಂಜದಂಗೆ ಬಿಟ್ಕೊಂಡಿರ್ತೀವಿ ನಾವು, ಅಂದ್ರೆ ಪೇರೆಂಟಲ್ಲಿ. ಅದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಯಾಟೆಗಳು ಜಾಸ್ತಿ ಬಂತು ಅಂದ್ರೆ ಆ ಯಾಟೆ ನಾವು ತೂಕು ಲೆಕ್ಕ ಕೊಡ್ತೀವಿ. ಈಗ 350 ಹಿಡಿದು 340, 350, 350, 400 ರೂಪಾಯಿ ಕೆಜಿ ಅಂದ್ರೆ ಸೀಸನ್ ಅಂದ್ರೆ ಗೊತ್ತಿರುತ್ತೆ ನಿಮಗೆ ಯಾವ ತರದ ರೇಟು ಅಂತೇಳಿ, ಆ ರೇಟ್ ತಕ್ಕಂಗೆ ನಾವು ಉಂಜುಗಳ ಕೊಡ್ತಾ ಹೋಗ್ತಾ ಇರ್ತೀವಿ. ಇನ್ನ ನಾವು ಪೇರೆಂಟ್ನ ಆಟಗಳನ್ನ ಯಾವುದು ನಾವು ಕೊಡೋದಿಲ್ಲ. ಇನ್ನ ಈಗ ಮಾರ್ಕೆಟಿಂಗ್ ಅಲ್ಲಿ ನಮಗೆ ಯಾವ್ದಾದ್ರು ಯಾವ್ದೇ ತರ ಸಮಸ್ಯೆ ಬಂದಿಲ್ಲ, ಅಂದ್ರೆ ಕೋಳಿ ಸಾಕಿದೀವಪ್ಪ 10 ಕೋಳಿ ಆಗಿಲ್ಲ, 20 ಕೋಳಿ ಆಗಿಲ್ಲ, 5 ಕೋಳಿ ಆಗಿಲ್ಲ, ಇಲ್ಲೇ ನಾವು ಇದುವರೆಗೂ ಸಹ ಒಂದು ಕೋಳಿ ಆಗಲಿ, ಒಂದು ಮೊಟ್ಟೆ ಆಗಲಿ, ಒಂದು ಮರಿ ಆಗಲಿ, ನಾವು ಎಲ್ಲೂ ನಾವು ಆಚೆ ಕಡೆ ಬೇರೆ ಇಲ್ಲಿ ತಾಡಾಗ ಮಾರಿಲ್ಲ, ಪ್ರತಿ ಒಂದು ಮೊಟ್ಟೆ ಆಗಲಿ ಒಂದು ಮರಿನ ಆಗಲಿ ಇಲ್ಲೇ ಬಂದು ತಾಡೋಗ್ತಾ ಇದ್ರೆ, ಮೊಟ್ಟೆ ಬಂದು ನಾವು ಈ 20 ರೂಪಾಯಿ ಒಂದು ಮೊಟ್ಟೆ ಕೊಡ್ತಾ ಇದೀವಿ. ಮೊಟ್ಟೆ, ಮರಿ, ಕೋಳಿ ಮೂರನ್ನ ನಾವು ಉತ್ಪಾದನೆ ಮಾಡಿ ಇಲ್ಲಿ ಮೂರನ್ನ ನಾವು ಸಹ ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು. ಈಗ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡೋರು ಆಮೇಲೆ ಕೋಳಿ ಫಾರಂ ಮಾಡೋಂಥರಿಗೆ ಕೆಲವು ಸಜೆಷನ್ ಕೊಡ್ತೀನಿ. ಈಗ ನೋಡಿ, ನೀವು ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಈ ಕೋಳಿ ಸಾಕಿರ್ತಾರಲ್ಲ ಅಂತರ ಹತ್ರ ಹೋಗ್ಬಿಟ್ಟು ಸಜೆಷನ್ ತಗೊಳ್ಳಿ. ಈಗ ಕೋಳಿ ಯಾವ ಥರ ಸಾಕಬೇಕು, ಯಾವ ಥರ ಫೀಡಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಮಾರುಕಟ್ಟೆ ಸಮಸ್ಯೆ ಏನು, ಯಾವ ಥರ ಶೆಡ್ ಮಾಡ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಯಾರೋ ಹೇಳಿದ್ರು ನಾನು ಎಲ್ಲೋ ನೋಡಿದೆ ಅಂತೇಳಿ ಸುಮ್ಮನೆ ಶೆಡ್ನಲ್ಲಿ ಹೈಟೆಕ್

0: ಎಲ್ಲ ಮಾಡ್ಕೋಬೇಡಿ, ಯಾಕಂದ್ರೆ ಫಸ್ಟ್ ಕಡಿಮೆ ಬಂಡವಾಳ. ಒಂದು 500,000 ಕೋಳಿ ಯಾರಾದ್ರೂ ಮರೀರಿ ಕೊಡ್ತಾರೆ ಅಂತಷ್ಟು ಅವ್ರು ಸುಮ್ಮನೆ ಹೋಗಿ ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ತಗೊಂಡೋಗಿ ಸುಮ್ಮನೆ ಬಂಡವಾಳ ಹಾಕಿ ಮಾಡಿ ನಷ್ಟ ಅನ್ಭವಿಸಿ ಒಂದು ಬ್ಯಾಚ್ ಎರಡು ಬ್ಯಾಚ್ ಮಾಡಿ ನೀವು ಸುಮ್ಮನೆ ನಿಲ್ಸೋದು ಅದೆಲ್ಲ ಅಲ್ಲ. ಫಸ್ಟ್ ಒಂದು 50 ಇಲ್ಲ 100 ಕಡಿಮೆ ಪ್ರಮಾಣದಲ್ಲಿ ನೀವು ಕೋಳಿ ಸಾಕಾಣಿಕೆ ಮಾಡಿ, ಆಮೇಲೆ ಅದರಲ್ಲಿ ಅನುಭವ ಆಗಬೇಕು. ಏನಂದರೆ ಕೋಳಿ ಎಷ್ಟು ಫೀಡ್ ತಿನ್ನುತ್ತೆ, ನಿಮಗೆ ಮಾರ್ಕೆಟಿಂಗ್ ಯಾವ ಥರ ಮಾಡ್ತಿದ್ದೀರಾ, ಕೋಳಿ ಯಾವ್ಯಾವ ಖಾಲಿ ಬರುತ್ತೆ ಫಸ್ಟ್ ಇದೆಲ್ಲ ತಿಳ್ಕೊಂಡು, ನಿಮ್ಮೊಡೆ ಆದಾಯ ಸೆಕೆಂಡರಿ, ಫಸ್ಟ್ ಪ್ರೈಮರಿ ಆಗಿ ನೀವು ಅದನ್ನೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಆದಾಯ ಬಂದೇ ಬರುತ್ತೆ. ನೀವು ಫಸ್ಟಿಗೆ ನೀವು ಆದಾಯ ನೋಡ್ತಾ ಹೋದ್ರೆ ನಿಮಗೇನಾಗುತ್ತೆ, ಇದು ನೀವು ಮಾಡೋದ್ರಲ್ಲಿ ನೀವು ಫೇಲ್ ಆಗ್ತೀರ. ಅದಕ್ಕೆ ಶೆಡ್ಡನ್ನು ಆದಷ್ಟು ನಿಮ್ಮ ಲೋಕಲ್ ನಿಮ್ಮ ಸ್ಥಳೀಯವಾಗಿ ಯಾವ್ದಾದ್ರು ಮರ ಮಟ್ಟಗಳು ಯಾವ್ದಾದ್ರು ಸಿಗುತ್ತೆ ಅದರಲ್ಲಿ ಮಾಡಿ ಅದರಲ್ಲೇ ಸಕ್ಸಸ್ ಆದಮೇಲೆ ಆಮೇಲೆ ನೀವು ಶೆಡ್ ವೈಟ್ ಹಾಕ ಮಾಡಿ. ನೋಡಿ ನಾವು ಸ್ಟಾರ್ಟ್ ಮಾಡೋ ಇದೀ ಕೋಳಿ ಫಾರಂ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮರದಲ್ಲಿ ಒಂದು 70,000-80,000 ರೂಪಾಯಿ ಶೆಡ್ ಮಾಡಿ ಅದರಲ್ಲಿ ಅನುಭವವಾಗಿ ಮಾರುಕಟ್ಟೆ ನಮ್ಮಂಡರಿ ಬಂದಮೇಲೆ ನಮಗೆ ಮಾರುಕಟ್ಟೆ ಯಾವುದೇ ಥರ ಸಮಸ್ಯೆ ಇಲ್ಲ ಅಂತ ಅಂದಮೇಲೆ ಈಗ ನೋಡಿ ಈ ಶೆಡ್ ಕಬ್ಬಿಣದಲ್ಲಿ ಐರೋನಲ್ಲಿ ಮಾಡಿದ್ವಿ, ಇದು 480,000 ರೂಪಾಯಿ ಶೆಡ್ ಮಾಡಿದ್ವಿ.
1: ಓಕೆ, ಧನ್ಯವಾದಗಳು ಮಂಜುನಾ ಅವರೇ, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ, ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆ ಮಾಡುವಾಗ ವೈಜ್ಞಾನಿಕ ಪದ್ಧತಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಇವತ್ತು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂಥವ್ರಿಗೆ ಒಂದು ಫುಲ್ ಪ್ಯಾಕೇಜ್ ರೀತಿಯಲ್ಲಿ ಮಾಹಿತಿಗಳು ಸಿಕ್ತು ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು, ಸೊ ಯಾರೆಲ್ಲ ಈ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರು, ನೀವು ಕೂಡ ಇದೇ ರೀತಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಕೋಳಿ ಸಾಕಾಣಿಕೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
1: ಮರ್ಯಾದೆ ಬೇಕೆ ಮನೆಯ ಗುಬ್ಬಿಗಳು. ಪ್ರತಿದಿನ ನಸುಕಿನಲ್ಲಿಯೇ ಕೋಳಿ ಕೂಗುವ ಹೊತ್ತಿನಲ್ಲಿ ಹಕ್ಕಿ ಪಕ್ಷಿಗಳ ಕಲರವ ಚಿಲಿಪಿಲಿ ಕೇಳತೊಡಗುತ್ತದೆ. ಹಳ್ಳಿ ಮನೆಗಳ ಕೃಷಿ ಕುಟುಂಬಗಳು ತಮ್ಮ ಕೆಲಸ ಆರಂಭಿಸುತ್ತಾರೆ. ಕಾಗೆ, ಗುಬ್ಬಿ, ಪಾರಿವಾಳ ಹಾಗೂ ಗೂಬಿಗಳೆಂದರೆ ಎಲ್ಲರಿಗೂ ಚಿರಪರಿಚಿತ. ಅನಾದಿಕಾಲದಿಂದ ಪಕ್ಷಿಗಳು ಮನುಷ್ಯನ ಒಡನಾಡಿಯಾಗಿ ಸಹಜೀವನ ನಡೆಸುತ್ತಾ ಬಂದಿವೆ. ಇಂದಿಗೂ ಪಂಚತಂತ್ರ ಕಥೆಗಳಲ್ಲಿ ಕಾಗಕ್ಕ ಗುಬ್ಬಕನ ಕಥೆಗಳು ಮಕ್ಕಳ ಮನಸ್ಸನ್ನು ರಂಜಿಸುತ್ತವೆ. ಕಾಗೆ ಒಂದಗಳ ಕಂಡರೆ ಕರೆಯುವುದೆ ತನ್ನ ಬಳಗವ ಎಂಬ ಮಾತನ್ನು ನಾವು ಆಗಾಗ ನೆನಪಿಸಿಕೊಳ್ಳುತ್ತೇವೆ. ಹಂಚಿಕೊಂಡು ತಿನ್ನುವ ಬುದ್ಧಿಯನ್ನು ನಾವು ಕಾಗೆಯಿಂದ ಕಲಿಯಬೇಕಾಗಿದೆ. ಗುಬ್ಬಿಗಳಂತೂ ಗೂಡು ಹೆಣೆಯುವುದರಲ್ಲಿ ಎಂಜಿನಿಯರಿಗಿಂತಲೂ ಕುಶಲ ಬುದ್ಧಿಯವು. ಸದಾ ಗುಂಪಿನಲ್ಲಿ ವಾಸಿಸುವ ಗುಬ್ಬಿಗಳು ರೈತರ ಮನೆ ಮುಂದೆ ಹಿತ್ತಲಲ್ಲಿ ಹೊಲಗದ್ದೆಗಳಲ್ಲಿ ಚಿವು ಚಿವು ಎಂದು ಸದ್ದು ಮಾಡುತ್ತಾ ಮಕ್ಕಳ ಮನಸ್ಸು ರಮಿಸುತ್ತವೆ. ಹಿತ್ತಲಲ್ಲಿ ಹೊಲಗದ್ದೆಗಳಲ್ಲಿ ಚಿವು ಚಿವು ಎಂದು ಸದ್ದು ಮಾಡುತ್ತಾ ಮಕ್ಕಳ ಮನಸ್ಸನ್ನು ರಮಿಸುತ್ತವೆ. ಇಂದು ಗುಬ್ಬಿಗಳನ್ನು ನೋಡುವುದೇ ಅಪರೂಪವಾಗಿದೆ. ಪ್ರತಿ ವರ್ಷ March 21 ಬಂದರೆ ಜಾಗತಿಕ ಗುಬ್ಬಿಗಳ ದಿನ ಆಚರಣೆಯಾಗುತ್ತದೆ. ಅದನ್ನು ವರ್ಲ್ಡ್ ಸ್ಪ್ಯಾರೋ ಡೇ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ. ಪಕ್ಷಿ ಸಂಕುಲಕ್ಕೆ ಎದುರಾದ ಸಂಕಟವನ್ನು ಗಮನಹರಿಸಿದರೆ ಇಂಥದ್ದೊಂದು ಸಂದರ್ಭ ನಮಗೆ ಸಂತಸ ಕೊಡುತ್ತದೆ. ಗುಬ್ಬಿ ಚಿಕ್ಕ ಗಾತ್ರದ ಪಕ್ಷಿ. ಅದು 21 cm ಉದ್ದ, 14 cm ಎತ್ತರ ಹಾಗೂ 25-40 g ತೂಗುತ್ತದೆ. ಈ ಚಿಕ್ಕ ಪಕ್ಷಿ ಸರಾಸರಿ 5 ಬದುಕುತ್ತದೆ. ಜಗತ್ತಿನಲ್ಲಿ ಗುಬ್ಬಿಗಳಲ್ಲಿ ಸುಮಾರು 25 ಪ್ರಭೇದಗಳಿವೆ. ಭಾರತದಲ್ಲಿ ಮರಗುಬ್ಬಿ, ಮನೆಗುಬ್ಬಿ, ಸಿಂಧ್ ಗುಬ್ಬಿ, ರುಜೆಟ್ ಗುಬ್ಬಿ, ಸ್ಪ್ಯಾನಿಷ್ ಗುಬ್ಬಿ ಹೀಗೆ 5 ಪ್ರಭೇದಗಳಿವೆ. ಗಂಟೆಗೆ 40-50 km ವೇಗದಲ್ಲಿ

0: ಬದುಕುತ್ತಿದ್ದವು. ಪ್ರತಿ ಮನೆಗಳ ಮುಂಭಾಗದಲ್ಲೂ ಧಾನ್ಯ, ಕಾಳು, ಹೊಟ್ಟು, ಹುರುಳಿ, ತವಡು ಎಲ್ಲವೂ ಸಿಗುತ್ತಿದ್ದವು. ಅವುಗಳದ್ದು ಸಮೃದ್ಧವಾದ ಬದುಕಾಗಿತ್ತು. ನಿಧಾನವಾಗಿ ಆಧುನಿಕತೆಯ ಭರಾಟೆಯಲ್ಲಿ ಹಳ್ಳಿಯ ಮನೆಗಳು RCC ಮನೆಗಳಾದವು. ಮರ, ಮಟ್ಟು, ಸೋಗೆ, ಹುಲ್ಲು, ಹೆಂಚುಗಳು ಮಾಯವಾಗಿ ಕಬ್ಬಿಣ, ಇಟ್ಟಿಗೆ, ಸ್ಟೀಲು, ಸಿಮೆಂಟು ಮಿಶ್ರಿತ ಮನೆಗಳು ಕಟ್ಟಲ್ಪಟ್ಟವು. ಮನೆಗಳ ಗೋಡೆಗಳ ಮೇಲೆ ನೇತು ಹಾಕುವ ಫೋಟೋಗಳೇ ಇಲ್ಲವಾದವು. ಪ್ರತಿ ಮನೆಗಳ ಮುಂದೆ ಟ್ರ್ಯಾಕ್ಟ್ರು, ಕಾರು, ಬೈಕುಗಳು ಪಾರ್ಕ್ ಆದವು. ದೂರದಲ್ಲಿ ಓಡಾಡುವ ಬಸ್ಸು, ಆಟೋ, ರೈಲುಗಳ ಶಬ್ದವೂ ಕೂಡ ಮಿತಿಮೀರತೊಡಗಿತು. ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದ ಮೇಲಂತೂ ಮೊಬೈಲ್ ಟವರ್ಗಳು ಹೆಚ್ಚಾಗಿ ಪಕ್ಷಿ ಸಂಕುಲ ಬಹುದೂರ ಹೋಗಲು ಅವು ಕಾರಣವಾದವು. ಹುಡುಕಿದರೂ ಈಗ ಅಲ್ಲೊಂದು ಇಲ್ಲೊಂದು ಗುಬ್ಬಿಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ. ಗುಬ್ಬಿಗಳಿಗೆ ಎದುರಾದ ಸಂತಾನಾಭಿವೃದ್ಧಿಯ ಸಂಕಟವನ್ನು ಪ್ರತ್ಯಕ್ಷವಾಗಿ ಗಮನಿಸಿದ ಮಹಾರಾಷ್ಟ್ರ ನಾಶಿಕ್ ನಗರದ ಪರಿಸರ ಪ್ರೇಮಿ ಮಹಮ್ಮದ್ ದಿಲಾವರ್ ಮನೆಗುಬ್ಬಿಗಳ ಸಂರಕ್ಷಣೆಗಾಗಿ ಪ್ರಪ್ರಥಮ ಪ್ರಯತ್ನ ಮಾಡುತ್ತಾರೆ. ಅವರ ಪ್ರಯತ್ನಕ್ಕೆ ಬಹುಶಃ ಅವರ ಮೇಲೆ ಪಕ್ಷಿಗಳ ಪಿತಾಮಹ ಎಂದೆನಿಸಿಕೊಂಡಿದ್ದ ಡಾಕ್ಟರ್ ಸಲೀಂ ಅಲಿ ಅವರು ಪ್ರಭಾವ ಬೀರಿರಬಹುದು. ಮಹಮ್ಮದ್ ದಿಲಾವರ್ ಮತ್ತವರ ಸಂಗಡಿಗರು ಸೇರಿ ನಾಶಿಕ್ ನಗರದಲ್ಲಿ ನೇಚರ್ ಫಾರ್ ಎವರ್ ಸೊಸೈಟಿ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. 2008 ಆ ಸಂಘಟನೆ ಗುಬ್ಬಿಗಳ ಸಂರಕ್ಷಣೆಗೆ ಸಜ್ಜಾಯಿತು. ಅವರ ಮೂಲ ಮಂತ್ರವೇ ಗುಬ್ಬಿಗಳ ಸಂರಕ್ಷಣೆಯಾಗಿತ್ತು. ಮುಂದೆ ಆ ಸಂಸ್ಥೆ ಫ್ರಾನ್ಸ್ ದೇಶ, ಅಮೆರಿಕ ದೇಶ, ಇಂಗ್ಲೆಂಡ್ ದೇಶ ಈ ಎಲ್ಲವುಗಳ ಸಹಕಾರವನ್ನು ಪಡೆದು ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಸ್ಥೆ ಆಯಿತು. ಪ್ರತಿ ವರ್ಷ March 21 ಜಾಗತಿಕ ಗುಬ್ಬಿಗಳ ದಿನ. ಅಂದು ಪ್ರಪಂಚಾದ್ಯಂತ ಅನೇಕ ದೇಶಗಳು ಗುಬ್ಬಿಗಳ ಆಚರಣೆಯನ್ನು ಜಾರಿಗೆ ತಂದಿವೆ. ಸಮಾನ ಮನಸ್ಕರು ಪಕ್ಷಿಗಳ ಕೂಟದಲ್ಲಿ ಗುಬ್ಬಿಗಳ ಸಂರಕ್ಷಣೆಯ ಚರ್ಚೆ, ಉಪನ್ಯಾಸ, ಫೋಟೋ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಗುಬ್ಬಿಗಳ ಬಗ್ಗೆ ವಿಷಯ ತಿಳಿಸುತ್ತಾರೆ. 2011 March 21 ನೇಚರ್ ಫಾರ್ ಎವರ್ ಸೊಸೈಟಿಗೆ ಜಾಗತಿಕ ಮೊದಲ ಪ್ರಶಸ್ತಿ ದೊರೆಯುತ್ತದೆ. ಅವರ ಗುಬ್ಬಿಗಳ ಸಂರಕ್ಷಣೆಯ ಕೆಲಸಕ್ಕೆ ಮಾನ್ಯತೆ ದೊರಕುತ್ತದೆ. ಕಳವಳಕಾರಿ ಸಂಗತಿ ಎಂದರೆ ಕಾರ್ಯಕ್ರಮ ರೂಪಿಸುವುದು ಒಂದು ಕಡೆ, ಆದರೆ ಗುಬ್ಬಿಗಳ ಸಂಖ್ಯೆ ದಿನದಿನಕ್ಕೂ ಕಡಿಮೆಯಾಗುವುದನ್ನು ತಪ್ಪಿಸುವುದು ಮತ್ತೊಂದು ಮುಖ್ಯವಾದ ಕೆಲಸವಾಗಿದೆ. ಗುಬ್ಬಿಗಳಿಗೆ ನಮ್ಮ ಪ್ರೀತಿ ಕಾಳಜಿಯನ್ನು ತೋರಿಸಿದರೆ ಸಾಕು, ಅವುಗಳ ಸಂತಾನ ಉಳಿಯುತ್ತದೆ. ಗುಬ್ಬಿ ಬೆಳೆಗಳ ಬೀಜ ಪ್ರಸಾರ ಮಾಡುವುದರ ಜೊತೆಗೆ ಬೆಳೆಗಳಿಗೆ ತಗುಲುವ ರೋಗಗಳನ್ನು, ಕ್ರಿಮಿಕೀಟಗಳನ್ನು ತಿಂದು ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ. ಅಂಥ ಪಕ್ಷಿಯನ್ನು ಹಸಿರು ಬೆಳೆಸಿ ರಕ್ಷಿಸಬೇಕಾಗಿದೆ. ಬಹುತೇಕ ಹೊಲಗದ್ದೆಗಳು ಕ್ರಿಮಿ ಕೀಟನಾಶಕ ರಾಸಾಯನಿಕ ಗೊಬ್ಬರಗಳಿಂದ ಗುಬ್ಬಿಗಳು ತಿನ್ನುವ ಹುಳು ಹುಪ್ಪಟೆಗಳನ್ನೇ ಸರ್ವನಾಶ ಮಾಡಿವೆ. ಇದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕಾಗಿದೆ. ಹೊಲಗದ್ದೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರವನ್ನು ಬಳಸಬೇಕಾಗಿದೆ. ಹಣ್ಣು ಹಂಪಲಿನ ಗಿಡಗಳನ್ನು ಕಡ್ಡಾಯವಾಗಿ ಬೆಳೆಸಬೇಕಾಗಿದೆ. ಮನೆ ಹತ್ತಿರ ಕಾಳು ಹಾಕಿದರೆ, ಕುಡಿಯುವ ನೀರಿಟ್ಟರೆ ಸಾಕು, ಗುಬ್ಬಿಗಳು, ಪಾರಿವಾಳಗಳು, ಪಿಕ್ಕಳಾರಗಳು ಹತ್ತಿರ ಬರುತ್ತವೆ. ಕೆಲವು ಸಂಘಟನೆಗಳು ಗುಬ್ಬಿಗಳಿಗಾಗಿಯೇ ಹುಲ್ಲಿನ, ಹಲಿಗೆಯ, ಮಡಕೆಯ ಗೂಡುಗಳನ್ನು ಮಾಡಿ ಅವುಗಳನ್ನು ಆಕರ್ಷಿಸುತ್ತಿದ್ದಾರೆ. ಮಕ್ಕಳಿಗೂ ಕೂಡ ಗುಬ್ಬಿಗಳ ಪರಿಚಯವಾಗಬೇಕಾಗಿದೆ. ಕೃಷಿಕರು ಕೂಡ ಪಕ್ಷಿಗಳು ಹೇಗೆ ಅವರ ಬೆಳೆ ರಕ್ಷಣೆ ಮಾಡಬಲ್ಲವು ಎಂಬುದನ್ನು ಅರಿಯಬೇಕಾಗಿದೆ. ಹಾಗಾಗಿ ವಿಶ್ವ ಗುಬ್ಬಿಗಳ ದಿನದಂದು ಅಥವಾ ಇತರ ದಿನಗಳಂದು ನಾವು ಪಕ್ಷಿಗಳನ್ನು ಸಂರಕ್ಷಣೆ ಮಾಡಲು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಆಗ ಗುಬ್ಬಿಗಳ ದಿನಕ್ಕೊಂದು ಸರಿಯಾದ ಅರ್ಥ ಬರುತ್ತದೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಚಲಿಸುವ ಮೋಡಗಳು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮೈ ಲಾರ್ಡ್ ನನ್ನ ವಾದ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅಂಬಿಕಾ ಸರಿತಾ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ಚಲಿಸುವ ಮೋಡಗಳು ಚಿತ್ರದ ಈ ಗೀತೆ.

ನೋಡಿದೆ ನೋಡಿದೆ ಮೊದಲೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ.

ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

0: ಕ್ಷಮಿಸಿ.
1: ಇವಳೆ ಮೋಸ ಮಾಡಿತ್ತು, ಸುಮ್ಮನೆ ಬಿಡಬೇಡಿ. ಈ ತಪ್ಪು ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸಬೇಕು.

ಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅವಳ ನೆರಳು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕಾವೇರಿ ತೀರದ ಮೇಲೆ, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಜಾಯ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಅಂಬಿಕಾ ಅವರ ಒಂದು ನಟನೆಯ ಚಿತ್ರ, ಇದು ಎಟಿ ರಘು ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ನಿಮಗಾಗಿ ಕೇಳಿ ಆನಂದಿಸಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಗರುಡ ರೇಖೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಭೂಮಿ ತಾಯಿ ಆಣೆಯಾಗಿ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗು, ಅದುವೇ ಭೂಮಿ ತಾಯಿ ಆಣೆಯಾಗಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಭಕ್ತ ಕುಂಬಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮಾನವ ದೇಹವು ಮೂಳೆ ಮಾಂಸದ ಕಡೆಗೆ ಎನ್ನುವಂತ ಒಂದು ಗೀತೆ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ನಟನೆಯ ಚಿತ್ರ, ಇದು ಚಿತ್ರಕಥೆ ಬರೆದವರು ಹುಣಸೂರು ಕೃಷ್ಣಮೂರ್ತಿಗಳು. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ಮಾನವ ದೇಹವು ಮೂಳೆ ಮಾಂಸದ ಕಡೆಗೆ, ಒಂದು ಬ್ಯೂಟಿಫುಲ್ ಆಗಿರುವ ಸಾಂಗ್ ಅನ್ನ ಕೇಳ್ಕೊಂಡು ಬರೋಣ.

ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಬಲೆ ಹುಚ್ಚ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಳ್ಳಿಗೆ ಹೂವು ಚಂದ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ, ಇದು ವೈ ಆರ್ ಸ್ವಾಮಿ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೇಳಿ ಆನಂದಿಸ್ತಾ ಇರಬಹುದು ಕಾರ್ಯಕ್ರಮವನ್ನ. ಇದೀಗ ಕಾರ್ಯಕ್ರಮದ ಮುಂದೆ ಸಾಕ್ತಾ ಇದ್ದೀನಿ, ಎರಡು ನಕ್ಷತ್ರಗಳು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಏಕೆ ಮಳ್ಳಿ ಹಂಗೆ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಿ ಉದಯಶಂಕರ್ ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ ಇದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ ಇದು. 1983 ತೆರೆ ಕಂಡಿರುವಂತಹ ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ. ಶ್ರೋತೃ ಬಾಂಧವರೇ, ಬರ್ತಾ ಇದೆ, ಕೇಳಿ ಆನಂದಿಸಿ. ಅದುವೇ ನಮ್ಮ ಅಣ್ಣವರ ಒಂದು ಧ್ವನಿಯಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಾಂಗ್.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದು ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. 3 ಜನ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆ ನೀ ಬಂದರೆ, ಇದು SV ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಶ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಒಂದು ಮಧುರವಾದಂತಹ ಗೀತೆಯನ್ನ. ಅದುವೇ 3 ಜನ್ಮ ಚಿತ್ರದ ಈ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ಅಭಿನಯಿಸಿದಂಥ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜೀವನ ಜ್ಯೋತಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಆಟವು ಚಂದ, ನೋಟವು ಚಂದ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ಪಿ ವಾಸು. ಇದು 1987 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇರುವುದು ಕರುನಾಡ ಕನ್ನಡಿಗರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳತ್ತ ಸಾಕ್ತಾ ಇದ್ದೀನಿ. ಇದೀಗ ಕಿರಾತಕ ಎನ್ನುವಂಥ ಒಂದು ಚಿತ್ರದ ಅದ್ಭುತವಾದಂಥ ಗೀತೆ ಓ ಮೈ ಡಿಯರ್ ಸತಿ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಪ್ರಭಾಕರ್ ಅಂಬಿಕಾ ಅನುರಾಧ ಅವರ ಒಂದು ಜೋಡಿಯ ಈ ಗೀತೆ ಇದೀಗ ನಿಮಗಾಗಿ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಟೈಗರ್ ಪ್ರಭಾಕರ್ ಅವರ ಒಂದು ಚಿತ್ರದ ಗೀತೆ.

0: ಒಂದೇ ಒಂದು ಸತಿ.
1: ನೋ ನೋ ಮೈ ಡಿಯರ್ ಪತಿ.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಹೆಣ್ಣು ಎಂದರೆ ಹೀಗಿರಬೇಕು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ, ಅದು ನಮ್ಮ ಸಂಸಾರ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಹಾಗೂ ಎಸ್. ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು ಸಿದ್ದಲಿಂಗಯ್ಯ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ, ಚಲಿಸುವ ಮೋಡಗಳು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಇದು ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು ವೈಷ್ಣವಿ ಮೂಮಿಸ್ ಅವರ ಒಂದು ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅಸಂಭವ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಹುಬ್ಳಿ ಸೀರೆ ರವಿಕೆ ಕಣ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ರಮೇಶ್ ಹಾಗೂ ವಾಣಿ ಜೈರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಆಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಅಸಂಭವ ಚಿತ್ರದ ಈ ಗೀತೆ ಹುಬ್ಳಿ ಸೀರೆ ರವಿಕೆ ಕಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಕ್ತಾ ಇದ್ದೀನಿ. ಶುಭ ಮಿಲನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕೃಷ್ಣನ ಹಾಗೆ ನಾನೇ ಈಗ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1987 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ದಿಗ್ವಿಜಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಲೂನಾಮೆ ಲೇ ನನ್ನ ಮೈನ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಇದು ರಚನೆ ಮತ್ತು ಸಂಗೀತ ಹಂಸಲೇಖ ಅವರಿಂದ. ಇದು ಅಂಬರೀಷ್, ಅಂಬಿಕಾ, ಶಂಕರ್ ನಾಗ್, ರಾಧಾ, ಶ್ರೀನಾಥ್ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ದಿಗ್ವಿಜಯ ಚಿತ್ರದ ಈ ಒಂದು ಬ್ಯೂಟಿಫುಲ್ ಸಾಂಗ್.

ಹಿಂದೆ ಓಡು ಗೀಚ್ಕೊಂಡ್ ನೋಡು ಜಂಗಿ ಸ್ಟೈಲ್ ನಲ್ಲಿ ಗಾನಾ ಹಾಡು ಬೇಡಿ ಮೇಲೆ ಗಾಡಿ ಮೇಲೆ ಲೇಡಿ ಮುಂದೆ ಹೋಗಲು ಬಿಡಬೇಡ ಹಿಂದೆ ಬಂದರು ಬಿಡಬೇಡ ನಿನ್ನ ಬೈತರು ಬಿಡಬೇಡ ನಿನ್ನ ಹೋಗಿದರು ಬಿಡಬೇಡ ಯಾಹೂ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬಿಕಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅಸಂಭವ ಎನ್ನುವಂತಹ ಒಂದು ಚಿತ್ರದ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಾಂಗ್ ನಿಮಗಾಗಿ, ಚಿನ್ನ ಚಿನ್ನ ಎನ್ನುವಂತಹ ಒಂದು ಗೀತೆ. ಇದು ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ ಬರ್ತಾ ಇದೆ. ಕೇಳಿ ಆನಂದಿಸಿ. ಅದುವೇ ಬ್ಯೂಟಿಫುಲ್ ಸಾಂಗ್, ಚಿನ್ನ ಚಿನ್ನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಮಾನವ ಜೀವಿತವೇ ಭಯಗ್ರಸ್ತ. ಸಾವಿನ ಭಯ, ನೋವಿನ ಭಯ, ರೋಗ ಭಯ, ಶತ್ರುಗಳ ಭಯ. ಆದರೆ ಹರಿನಾಮ ಒಂದೇ ಎಲ್ಲರಿಗೂ ಅಭಯ. ಅಂಥ ಅಭಯ ಕೊಡುವ ಶ್ರೀಹರಿ ಕಲವು ವೆಂಕಟನಾಯಕ, ಕಲಿಯುಗದ ಆ ಸ್ವಾಮಿ ವೆಂಕಟರಮಣ, ವೆಂಕಟಾಚಲಾಧೀಶ ಶ್ರೀನಿವಾಸ. ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರ ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತನಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು ನಾವು.

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಜ್ಞಾನಾಚಲ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಕರೆದರೆ, ಕಲಿಯುಗದಲ್ಲಿ ವಿತತ ವೆಂಕಟ ನಾಮ ಕಲಿಯೋಳು ವೇಮ್ ಅಂದ್ರೆ ಪಾಪಗಳು, ಕಟತೆ ಅಂದ್ರೆ ನಾಶವಾಗತಕ್ಕಂಥ ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾಯ್ತಾ.

ಈ ಭಕ್ತ ಸಮೂಹದ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ವೈಕುಂಠವನ್ನೇ ತೆರೆಸಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಧರಣ್ಯಾಂ ಅವತೀರ್ಣೋತಿ ಎಂಬಂತೆ ಶ್ರೀಮನ್ನಾರಾಯಣನೇ ವೆಂಕಟರಮಣನಾಗಿ ಅವತಾರ ಮಾಡಿದಂತಹ ಪುಣ್ಯ.

ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹದ ತಿಂತ್ರಣಿ ವೃಕ್ಷಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದಾರೆ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವತ್ತನ್ನು ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೋಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ

ಆ ತೋಂಡಮಾನ ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು ಮಾತ್ರ.

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸಿದ ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರಿ ನಾಮಕನಾದಂಥ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನಧುರೆ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೊಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೇನೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೇನೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೆ ಒಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ತೃಪ್ತನಪ್ಪ ಬ್ರಾಹ್ಮಣನಿಗೆ, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ. ದುರ್ದೈವದಿಂದ ರಾಜನಿಗೂ ಅದು ಮರೆತು ಹೋಯಿತು, ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಕಾರಾಗ್ರಹದಲ್ಲಿ ಹಾಕಿ ಹೋಗ್ತೀವಿ, ನಾವೇನು ಅಪರಾಧ ಮಾಡಿದೆವು ಅಂತ ನಮಗೆ ಈ ನೆಲ ಮಾಳಿಗೆ ವಾಸ ಬಂತು. ಬೆಂದಳೆ ನಿಂಬೆ ತ್ರಿಷ ಹಸಿ ಬೀಗಿದ್ನಿಯಲಿ. ಅವಳು ಹಸಿವಿನ ಬೆಂಕಿಯಲ್ಲೇ ಸುಟ್ಟು ಹೋಗ್ಬಿಟ್ಟು. ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ. ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯಿತು, ಕ್ಷೀಣಿಸಲು ಪ್ರಾಣ. ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತದೆ? ಮಗುವನ್ನು ಅಪ್ಪಿಕೊಂಡು ತಾಯಿ ಮಗು ಎರಡೊಬ್ಬರು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವಾದ ಸಂಸ್ಕಾರ ಮಾಡೋರಿಗೆ

ಮುಕ್ತೇಶವ ಅಪ್ಪಿಹಳು ಮಗುವಿನ ಕುಡಿಕೆ. ರಕ್ತ ಮಾಂಸಗಳು ಆರಿ ಹೋಗಿ ಅಸ್ಥಿ ಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ. ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನೋ, ರಾಜವೈಭವದ ಸುಖದಲ್ಲಿರಬಹುದು ಆಕೆ, ನಾನಾದರೂ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ, ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷದಿಂದ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯೆಯನ್ನು ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು, ಪ್ರಸವವಾಯಿತೆ, ಗಂಡು ಮಗುವೆ, ಅಥವಾ ಯಾವ ಮಗು ಹೊಡೆದಳು, ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಪಡೆದಂತಾಯ್ತು. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕರಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಣಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ, ಕಣ್ಣು ಒಡೆದು ನೀರು ಚಿಮ್ಮಿತು. ರಾಜನಿಗೆ ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡುತ್ತಲ್ಲೋ ಶ್ರೀನಿವಾಸ ಅವರಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತೋರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲಿಕ್ಕೆ ಇಚ್ಛೆ ಮಾಡಲಿ ತೋಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಟಿಕೊಂಡ ಮಡಿಲಿ, ಮತ್ತೆ ತಾನು ಬದುಕೋದಿಲ್ಲ. ಇದನ್ನಪ್ಪಿಕೊಂಡು ಇದ್ರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡುತ್ತಾ ಆ ಪ್ರಭುವನ್ನು ಮತ್ತೆ

ಗೋವಿಂದಾ ಹೇ ಪ್ರಭು ಸಪ್ತ ಪರ್ವತವಾದ ಸಪ್ತಗಿರಿವಾಸ ನಾನು ಬದುಕಬಾರದೆಂಬುದಾಗಿ ಆ ಅಸ್ಥಿಗಳನ್ನು ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೇನೆ. ಆದರೆ ಶ್ರೀನಿವಾಸ ಎಂಥ ಕರುಣ, ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದಾರ್ಥ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲ ಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರ ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದಾರೆ. ಆ ಬ್ರಾಹ್ಮಣಿ ಹಿಂದೆ ಆಗಿದ್ಲು ಹಾಗೆ ಇದ್ದಾರೆ. ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ. ಹುಟ್ಟುವ ಭೀತಿ ಹೊಂದುವ ಭೀತಿ, ದಾಸರು ಹೇಳ್ತಾರೆ.

శ్రీనివాస గోవింద వెంకటరమణ గోవింద నామ సంకీర్తన నడయతాయి. ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥದ್ದ ಜ್ಞಾನಿಗಳಿಗೆ ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆ ಅಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ, ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೇನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲಿನಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡುದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ಮಯ ಗರ್ಪಿಸಿ ತನ್ಮಯನಾಗುತ್ತ ನರ್ತಿಸುವ. ಆ ಕುಂಬಾರ ಏನ್ ಮಾಡಿದ್ದಾನಂದ್ರೆ

శ్రీనివాస గోవింద వెంకటరమణ గోవింద నామ సంకీర్తన నడుస్తా ఇద్దానే ఆ కుంభారణ హెసరు భీమ అంతవన హెసరు. ఆ భీమనామక కులాలనిగె ಪರಮಾತ್ಮ ಒಲಿದಿದ್ದಾನೆ. ಮರುದಿನ ನೋಡಿದ್ರೆ ಆ ಸ್ವರ್ಣ ತುಳಸಿಗಳು ಒಂದೂ ಇಲ್ಲ ಅಲ್ಲಿ. ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ಸಕಲ ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂತಹ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತೆ.

ಪುಷ್ಕರ ನೀರು ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತೆ. ಅದರ ಮಹಿಮೆ ಹೇಳುವಾಗಂದ್ರೂ ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತೆ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆದಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು.

ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ. ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾನೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದಾರೆ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ಧ, ದಾಸರು ಶ್ರಾದ್ಧ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂತಹ ಭಕ್ಷ್ಯ ಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರಿಗೆ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥ. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲ ಕಪಿಲ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಅದನ್ನು ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವಳತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ, ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ? ಯಾರು ದಾಸರು ತುಪ್ಪ ಕೇಳಿದ್ರೆ ಕೊಡ್ತಾರೋ? ಯಾರು ಸಿಗಲಿಲ್ಲ, ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ? ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿ ಅಲ್ಲ, ದೇವರ ಪೂಜೆಗಾಗಿ. ಶ್ರಾದ್ದ ಅಂದ್ರೆ ದೇವರ ಪೂಜೆ. ಆ ಪಿತ್ರಾಂತರ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ ಆ ಶ್ರೀನಿವಾಸ, ಎಲ್ಲರ ಅಪ್ಪ ಅವ. ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾಲ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ. ಅಪ್ಪ ತುಪ್ಪ ಸಿಗಲಿಲ್ಲ, ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತ ರೂಪದಿಂದ ಬಂದು ಹೋಗ್ಬಿಟ್ಟಿದ್ದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ.

ದಾಸರಿ ಕುಲದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವುದೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡತಕ್ಕಂಥವ. ಕನಕದಾಸರಿ ಗೊಲದಿಲ್ವೇ? ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವನನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ ರಣಕಣದಲ್ಲಿ ತಾವನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ. ಬಂದು ದರ್ಶನ ಕೊಡ್ಲಿಲ್ವೆ? ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡಿದೆ. ಹಿರಿಯರಿಗೆ ಹಿರಿಯನಾಗಿರತಕ್ಕಂಥ ಹರಿಯ ಮಹಿಮೆ, ಸಾಕ್ಷಾತ್ ಭೃಗು ಋಷಿಗಳ ಅವತಾರಿಗಳಾದಂಥ ವಿಜಯದಾಸರು. ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ, ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದ. ಬ್ರಹ್ಮರಥೋತ್ಸವದ ಮಹಾಮಂಗಳ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರೂ ಗೌರವಿಸದೆ ತಿರಸ್ಕರಿಸಿದೆ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದ್ರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸ್ಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದ್ರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ, ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ. ಬಳಿಕ ವಿಜಯದಾಸ

ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದೇ ಇರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನೋ ಭಾಗಬಂದು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ ಆಕಾಶಗಂಗೆಯಂಥ ಪುಣ್ಯತೀರ್ಥ. ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಅದರಿಂದ ಅದು ಎಂಥ ಕ್ಷೇತ್ರ ಅದು

ದಾಸರುಗಳು ಪರಮಾತ್ಮನಲ್ಲಿ ಏಕವಚನದ ಸಂಬೋಧನ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕವಚನದಲ್ಲಿ ಅವರನ್ನು ಮಾತನಾಡ್ತಾ ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ ಆ ಗೋದಾವರಿ ತೀರದಲ್ಲಿ

ಗೋದಾವರಿಯ ಪುಣ್ಯತೀರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸಿದ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅರ್ಥ. ಯಶಾಸ್ತ್ರವಿಧಿ ಮುತ್ಸರ್ಜ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾ ಪ್ರವೃತ್ತಿನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹ್ಯಾಂಗ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹಾತ್ಮರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂತಹ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನಂತ.

ಉದಕದಲ್ಲಿರುವ ಉದದಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೆಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ಅದು. ರುದ್ರದೇವರು ಸಾಕು.

ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರತಕ್ಕಂಥ ಪೂರಿಸಿದ್ದ

ಕಪಿಲ ತೀರ್ಥ ಸ್ನಾನ ಮಾಡಿ ಕಪಿಲ ಕಪಿಲ ಅಂತ ಅವನ ಹೆಸರನ್ನು ಪ್ರಾತಃಕಾಲದ ಉಚ್ಚರಿಸುತ್ತಾನೆ. ಸಿದ್ಧಾನಾಂ ಕಪಿಲೋ ಮುನಿ ಅಂತ ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಆದ. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವವನ್ನು ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆಡಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆ ಲೋಕಕ್ಕೆ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತ ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶವಂತೆ. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ಬಂದು ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆ.

0: ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

ಪ್ರಪಂಚ ಕರ್ಲರೆ ನೇಟಕ ಕತಿ ಮತದಕ್ಕಾದ್ರೆ ಫಾಟಕ ಕಾಮೆ ಮಾಯಿ ಕಾಮ್ ಹರಿನಾಮೆರೋ ಗುಟ್ಕಾ ಹರಿನಾಮೆರೋ ಗುಟ್ಕಾ ಛೇನಿ ರೇ ಕಥಿ ತೋಯ್ ದಾತಾಣಿ ಹಾಟೆಂದರ್ ಗೆ ದೋಯ್ ಜೋಡಾ ವಾಡಾ ಕಾಯಿ ಕರೆ ಸ ಮಾಲ್ಕಣೆ ಅಂತ ಹಾಟ್ ಕರೆ ನಾ ಆಠ ಹರೋಗಾರ್ ಭ್ಯಾ ಭಾಲೆ ದಾಸ ಸಾಠ ಮಾಲ್ಕಣ ಕಾಯಿ ಕರೆ ರೇ ಆಠ ರೂಪಾಯಿ ಮೈ ಕಾಯಿ ಹಾಟ್ ಕರೆ ಗಿ ಭಗವಾನೆ ಕಣಕ ದಾದಾ ಈ ವೇಂಗಣ ಕತ್ರಾನ ಭಗವಾನ್ ಕ ಜಾಡಿ ಏಕ್ ರೂಪಾಯಿ ತೋನ್ ಉಪಡೆ ಉತ್ತರ ಪಾಳೆ ಬಿಚಾರಿ ಕಾಣೆ ವೇಂಗಣ ರಸ ಏಕ್ ರೂಪಾಯಿ ಪಾಳಾವ ಸರ್ ಪ್ರೇಸಿ ಗಿ ಕಣಕ ತೋ ಕಾಳೆ ಭೂರ್ ಕೇಳಾರ ಸ ದಾದಾ ಈ ಕು ಯಾಡಿ ಬಾರನ ತೋನ್ ಉಪಡ್ರ ಘರೆ ಲಿಯಾವ ಸ ಬೆಟ್ ಬೆಟಾ ಧಾಸನ ಆವ ಸ ಯಾಡಿ ಮಾರಿ ಯಾಡಿ ಐ ಮಾರ ಮಾತಾ ಸೋನಾ ಗಜ ಗಜಡಿ ಛಚಾರೇನ್ ಕೇಳಾ ದಸ ಓ ಛಚಾರ ಪಡೆ ಬಿಟನ್ ಛೋಲನ್ ಖಾಯನ್ ದೇಖ ಛೋ ಛೋಳೆ ರಾಂಗಾಂಗ ಕೇಳಾ ಗದಡಿ ನವಾಲ ಛ ಮುಂಡೆ ಸಾವ ಘಾಲೇನ್ ಗೇಕ ತೋ ಖಾಯರ್ ಎಗಡಿ ದಾದ ಉಪರೇತಿ ಸಳೆಕ ಮಾತೋ ದಾಸ ಬಾರ್ನಾರ್ ಕೇಳಾ ಖಾಯ್ಚಿ ಖರಾಯ್ಚಿ ನಿರ್ಲಜಮ ಸದಾ ಸುಖಿ ಆಠ ರೂಪಾಯಿ ಹಾಟ್ ಕರಾಯ್ಚಿ ಸಾಠ ರೂಪಾಯಿ ದಾರು ಫೇಚಿ ನಿರ್ಲಜಮ ಸದಾ ಸುಖಿ ಚಿ ತು ಅರೆ ತೋನ ಮಾನಸ್ ಕೇಳು ತೋ ಅಕ್ಕಲ್ ಛೇನಿ ಢೋರ್ ಕೇಳು ತೋ ದಾರ ಪುತ್ರೋ ಛೇನಿ ಈ ಜಲ್ಮ ಆಪಣೋ ಸೇವಟಾವಳೋ ಕಾವ ಕಾಯ್

ಏನ್ ಸದಾ ಸುಖಿ ಕಾಯ್ಕಚ ಅರೆ ಏನೇನ್ ಕಾಮ ಏನಿ ಬೇಟ ನಾಜಕೋ ಕೀರ್ತನ ಭಜನ್ ಕತೆ ಡಿಗ್ರಿ ಹಿಂಡಚ ದಸ್ ಬಾರ ರೂಪಾಯಿ ಲೇಲ ಚಲೋ ಜಾ ಉಚಲೋ ಜಾ ಖೋದ ಬೇಟ ನಾ ಕಾಮ ಕರ್ಕ ಕಳಚ ಅರೆ ಖೋದೇನ ಆಯ ಕೊಂತಿ ರೇ ಪಾಂಚ ಅಂಗಡಿ ಬರೋಬರ್ ಛನಿ ಹಮ್ ಕತೆ ಆಯ್ತಾ ಹಮಿ ವೈಕುಂಠ ವಾಸಿ ಹಮಿ ವೈಕುಂಠ ವಾಸಿ ಆಲೋ

ಸತ್ಯವಾನ್ ಸವಿತ್ರ. ಅರೆ ಪತಿ ದೇವೇನ ಏಮ್ ರಾಜ ಲೆರೋ ಜರೆ ಹತೆ ಮಾಹಿತಿ ಲೈರೆ ಸಡಾನ ಅತ್ರಿ ತಾಕತ್ ವೇತಿರೇ ಓರೇಕನ.

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆ ಎಂದು ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೇ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
9: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಪ್ತ ಸ್ವರದಲ್ಲಿ ತೇಲಿ ಬರುತ್ತಿದೆ ಎನ್ನುವಂತಹ ಒಂದು ಸುಮಧುರವಾದಂತಹ ರಾಘವೇಂದ್ರ ಸ್ವಾಮಿಯ ಮೇಲಿನ ಈ ಒಂದು ಭಕ್ತಿ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಕೊಟ್ಟು ಕೊಟ್ಟು ಗುರುವೆ ಎಂದು ಎನ್ನುವಂಥ ರಾಘವೇಂದ್ರ ಸ್ವಾಮಿಯ ಮೇಲಿನ ಈ ಒಂದು ಗೀತೆ, ಇದು RN ಜೈಗೋಪಾಲ್ ಬರೆದಿರುವಂಥ ಒಂದು ಗೀತೆ. SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RJ ಗೋಪಾಲ್ ಬರೆದಿರುವಂತಹ ಆತ್ಮ ನೌಕೆ ತೇಲಿದೆ ಎನ್ನುವಂತಹ ಒಂದು ರಾಘವೇಂದ್ರ ಸ್ವಾಮಿಯ ಮೇಲಿನ ಈ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಯ ಮೇಲಿನ ಒಂದು ಭಕ್ತಿ ಗೀತೆಯನ್ನು ಇದೀಗ ಕೇಳೋಣ. ಅದುವೇ ಬೆಳಗೆರೆ ಮಹಾಲಕ್ಷ್ಮಿ ಅಮ್ಮನವರ ಒಂದು ಸಾಹಿತ್ಯದ ಒಂದು ಗೀತೆ. ಸಂಗೀತ ನಿರ್ದೇಶಕರಾಗಿ ನಮ್ಮ ಜಗದೀಶ ಪುತ್ತೂರು ಅವರಿಂದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಯ ಮೇಲಿನ ಒಂದು ಭಕ್ತಿ ಗೀತೆಯನ್ನು ಇದೀಗ ಕೇಳೋಣ. ಅದುವೇ ಬೆಳಗೆರೆ ಮಹಾಲಕ್ಷ್ಮಿ ಅಮ್ಮನವರ ಒಂದು ಸಾಹಿತ್ಯದ ಒಂದು ಗೀತೆ. ಸಂಗೀತ ನಿರ್ದೇಶಕರಾಗಿ ನಮ್ಮ ಜಗದೀಶ ಪುತ್ತೂರು ಅವರಿಂದ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎಲ್ಲೇ ನಿನ್ನ ಭಕ್ತರು ಅಲ್ಲೇ ನನ್ನ ಮಂತ್ರಾಲಯ ಎನ್ನುವಂಥ ಒಂದು ಸುಮಧುರವಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ನೀವು ಕೇಳ್ತಾ ಇರುವುದು ಭಕ್ತಿಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಗುಬ್ಬಿಯಾಳು ಗುಬ್ಬಿಯಾಳು ಎನ್ನುವಂಥ ಒಂದು ದಾಸರ ಪದವನ್ನು ಇದೀಗ ನಮ್ಮ ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇರುವುದು ಭಕ್ತಿಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಗುಬ್ಬಿಯಾಳು ಗುಬ್ಬಿಯಾಳು ಎನ್ನುವಂಥ ಒಂದು ದಾಸರ ಪದವನ್ನು ಇದೀಗ ನಮ್ಮ ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.